ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು 2026 ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು. ಶ್ರೀಶಕ 1949 ಶ್ರೀ ಪರಭಾವ ಸಂವತ್ಸರ, ಚಾಂದ್ರಮಾನ, ಭಾದ್ರಪದ ಮಾಸ. ಯೋಗ ವಿಷ್ಕಂಬ, ಕರ್ಣ ತೈತುಲ, ಸೌರಸಿಂಹ. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ವಿಶ್ವಕರ್ಮ ಜಯಂತಿ ದಿನ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಇದರಲ್ಲಿ ಶ್ರೀಮತಿ ಬಿಜಿ ಗೀತಾ ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಕುಂಚಿಕಲ್ ಜಲಪಾತದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು, ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇದರಲ್ಲಿ ಅಂಬಿಕಾ ಸಂತೋಷ್ ರವರು ಸ್ವರಚಿತ ಲೇಖನವನ್ನು ಹೇಳಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಮನೆ ಮದ್ದುಗಳನ್ನು ತಿಳಿಸಲಿದ್ದಾರೆ ಗುರು ಚನ್ನಬಸವಣ್ಣನವರು. ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ರವರು ನಡೆಸಿಕೊಡಲಿದ್ದು, ಇದರಲ್ಲಿ ಆಕಾಶದ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ ಆರ್ಜೆ ಶ್ರೀಧರ್ರವರು. ಸಂಜೆ 6:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಓಂ ಬ್ಯಾಂಕಲ್ಸ್ ಬಿಸಿನೆಸ್ ಬಗ್ಗೆ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ರಾಮಯ್ಯನವರು ಕಾಡು ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30-9:30 ಸುಬ್ರಹ್ಮಣ್ಯ ಐತಾಳವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನೀವು ಯೋಚನೆ ಮಾಡಿದ್ದೀರಾ, ನಾವು ಯಾಕೆ ಬೆಳಗ್ಗೆ ಎದ್ದ ಕೂಡಲೇ ಅಪ್ಪ ಅಮ್ಮನ ಕಾಲಿಗೆ ಬೀಳ್ತೀವಿ, ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಅವರ ಆಶೀರ್ವಾದ ತಗೊಳ್ತೀವಿ? ಇದರ ಹಿಂದಿನ ಪಾಸಿಟಿವ್ ವೈಬ್ಸ್ ಏನು ಗೊತ್ತಾ? ಬನ್ನಿ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಹಿಸ್ಟರಿ ಮತ್ತು ಪೌರಾಣಿಕ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಎಸ್, ನಮ್ಮ ಸಂಸ್ಕೃತಿಯಲ್ಲಿ ಚರಣ ಸ್ಪರ್ಶ ಅಂತಂದ್ರೆ ಬರೀ ನಮಸ್ಕಾರ ಅಲ್ಲ, ಅದೊಂದು ಪವರ್ಫುಲ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಹೇಳಬಹುದು. ಪುರಾಣಗಳಲ್ಲಿ ಶ್ರವಣ ಕುಮಾರ ತನ್ನ ಪೋಷಕರನ್ನೇ ದೇವರಂತೆ ಕಂಡು ಅವರ ಸೇವೆಯಲ್ಲಿ ಲೋಕ ಕಲ್ಯಾಣ ಕಂಡುಕೊಂಡಿದ್ದ. ಇನ್ನು ಗಣೇಶ ಮಹಾಪ್ರಭುಗಳು ತನ್ನ ತಾಯಿ ತಂದೆಯಾದ ಪಾರ್ವತಿ ಪರಮೇಶ್ವರರನ್ನೇ ಲೋಕವೆಂದು ಭಾವಿಸಿ ಅವರ ಸುತ್ತ ಬಂದು ಆಶೀರ್ವಾದ ಪಡೆದ ಕಥೆ ನಮಗೆ ಗೊತ್ತೇ ಇದೆ. ಪೋಷಕರು ಮತ್ತು ಗುರುಗಳೇ ಪ್ರಥಮ ದೇವತೆಗಳು ಎಂಬುದು ಇದರ ಸಾರ. ಹಿರಿಯರ ಕಾಲಿಗೆ ನಮಸ್ಕರಿಸುವಾಗ ನಮ್ಮ ಹಸ್ತಗಳು ಅವರ ಪಾದಗಳನ್ನು ಸ್ಪರ್ಶಿಸುತ್ತವೆ. ಇದರಿಂದ ಮನುಷ್ಯನ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ ಹಿರಿಯರಿಂದ ಪ್ರವಹಿಸುತ್ತೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ನಮ್ಮ ಅಹಂಕಾರ ಕರಗುತ್ತೆ ಮತ್ತು ವಿನಮ್ರತೆ ಹುಟ್ಟಿಕೊಳ್ಳುತ್ತೆ. ಹಾಗೆ ಸ್ನೇಹಿತರೆ, ಕಾಲ ಬದಲಾಯಿತು, ಬಟ್ ಆಶೀರ್ವಾದದ ಪವರ್ ಹಾಗೇ ಇದೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸಿನಿಂದ ಅಪಾರವಾದ ತಪಃಶಕ್ತಿಯನ್ನು ಸಂಪಾದಿಸುತ್ತಿದ್ದರು. ಅವರ ಬಾಯಿಯಿಂದ ಬರುವ ಕಲ್ಯಾಣ ಮಸ್ತು ಅಥವಾ ದೀರ್ಘಾಯುಷ್ಯ ಭವ ಅನ್ನುವ ಆಶೀರ್ವಾದವು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇತ್ತು. ಈಗ ನಮ್ಮ ಮನೆಯಲ್ಲಿರುವ ತಾತ, ಅಜ್ಜಿ, ಅಪ್ಪ, ಅಮ್ಮನೇ ನಮ್ಮ ನಡೆದಾಡುವ ಋಷಿಮುನಿಗಳು. ಅವರ ಅನುಭವದ ನುಡಿಗಳು ಮತ್ತು ನಿಸ್ವಾರ್ಥ ಪ್ರೀತಿಯ ಆಶೀರ್ವಾದ ನಮ್ಮ ಜೀವನದ ಕಷ್ಟಗಳನ್ನು ಮೆಟ್ಟಿ ನಿಲ್ಲಲು ದೊಡ್ಡ ಶಕ್ತಿ ನೀಡುತ್ತವೆ. ಇನ್ನ ದೇವಸ್ಥಾನದಲ್ಲಿ ಪೂಜಾರಿಗಳು ಗಂಟೆಗಳ ಕಾಲ ದೇವರ ಪೂಜೆ ಮಾಡಿ ಮಂತ್ರಗಳನ್ನು ಜಪಿಸಿ ಪವಿತ್ರವಾದ ಚೈತನ್ಯವನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಅವರು ಪ್ರಸಾದದೊಂದಿಗೆ ನೀಡುವ ಆಶೀರ್ವಾದವು ದೇವ ಸಾನ್ನಿಧ್ಯದ ಸ್ಪರ್ಶವನ್ನು ನಮಗೆ ಅನುಭವಿಸಿಕೊಡುತ್ತೆ. ಸೊ ಸ್ನೇಹಿತರೆ, ಅಹಂಕಾರವನ್ನು ಬಿಟ್ಟು ದೊಡ್ಡವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರೆ ಅದು ನಮ್ಮ ಲೈಫ್ನ GPS ಇದ್ದ ಹಾಗೆ ದಾರಿ ತಪ್ಪದಂತೆ ಕಾಪಾಡುತ್ತೆ. ಸೊ ಇವತ್ತೇ ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗಿನ ತಂಗಾಳಿಯೊಂದಿಗೆ ಹೊಸ ದಿನದ ಹೊಸ ಆಶಾಭಾವದೊಂದಿಗೆ ನಿಮ್ಮೆಲ್ಲರ ನೆಚ್ಚಿನ ರೇಡಿಯೋ ಸ್ಟುಡಿಯೋದಿಂದ ನಿಮ್ಮ ಪ್ರೀತಿಯ ಗೆಳತಿ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಜೀವನ ಅಂತಂದ್ರೆ ಹಾಗೆ ಅಲ್ವಾ? ಸ್ನೇಹಿತರೆ, ದೈವ ಹೇಳುತ್ತೆ ಹೆದರಬೇಡ, ಎಲ್ಲಿ ಕಣ್ಣೀರು ಇಟ್ಟಿರುತ್ತೀಯೋ ಅದೇ ಜಾಗದಲ್ಲಿ ಒಂದು ದಿನ ನಗು ಅರಳುತ್ತೆ ಅಂತ. ಜೀವನ ಅಂದ್ರೇನೆ ಹಾಗೆ ಅಲ್ವಾ? ಒಮ್ಮೊಮ್ಮೆ ಹಾದಿ ತಪ್ಪಿದಂತೆ, ಎಲ್ಲವೂ ಕೈಮೀರಿ ಹೋದಂತೆ ಭಾಸವಾಗುತ್ತೆ. ಕಷ್ಟಗಳು ಬಂದಾಗ ಕಣ್ಣೀರು ಸುರಿಸುವುದು ಸಹಜ. ಆದರೆ ನಮ್ಮ ಕಣ್ಣೀರನ್ನು ದೇವರು ವ್ಯರ್ಥ ಮಾಡುವುದಿಲ್ಲ. ನಮ್ಮ ಕಣ್ಣೀರನ್ನು ದೇವರು ವ್ಯರ್ಥ ಮಾಡುವುದಿಲ್ಲ ಅನ್ನೋದಕ್ಕೆ ನಮ್ಮ ಜೀವನದ ಪ್ರತಿ ಕ್ಷಣವೂ ಸಾಕ್ಷಿಯಾಗಿರುತ್ತೆ. ಈ ಸುಂದರವಾದ ಸತ್ಯವನ್ನು ಒಬ್ಬ ರೇಡಿಯೋ ಜಾಕಿ ತನ್ನ ಸಾಕ್ಷಿಯಾಗಿರುತ್ತೆ. ಈಗ ಇದಕ್ಕೆ ಈಗ ಒಂದು ಸ್ಫೂರ್ತಿದಾಯಕ ಕತೆ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಮಣ್ಣಿನಾಳದ ಆಶಾವಾದ ಒಂದ್ಸಲ ಒಂದು ಪುಟ್ಟ ಬೀಜವನ್ನು ಭೂಮಿಯ ಆಳದಲ್ಲಿ ಹೂಳಲಾಯಿತು. ಸುತ್ತಲೂ ಕತ್ತಲು. ಮೇಲೆ ನೂರಾರು ಟನ್ ಮಣ್ಣಿನ ಭಾರ. ಆ ಬೀಜಕ್ಕೆ ಉಸಿರಾಡಲು ಕಷ್ಟವಾಗ್ತಿತ್ತು. ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಸಿಲುಕಿದ ಅದಕ್ಕೆ ಅಳುವೇ ಗತಿಯಾಯಿತು. ಅದು ಮಣ್ಣಿನೊಳಗೆ ತನ್ನ ನೋವಿನ ಕಣ್ಣೀರಿನ ಹನಿಗಳನ್ನು ಬಿಟ್ಟಿತು. ಮತ್ತು ಅಂದ್ಕೊಳ್ತಾ ಇತ್ತು, ನನ್ನ ಕತೆ ಇಲ್ಲಿಗೆ ಮುಗಿಯಿತು, ನನ್ನನ್ನು ಎಲ್ಲರೂ ಮರೆತು ಬಿಟ್ಟರು ಅಂತ. ಆದರೆ ಈ ಬೀಜಕ್ಕೆ ಗೊತ್ತಿರಲಿಲ್ಲ, ಆ ಕತ್ತಲು ಅದರ ಸಮಾಧಿಯಲ್ಲ, ಬದಲಿಗೆ ಅದಕ್ಕೊಂದು ಹೊಸ ರೂಪ ನೀಡುವ ಗರ್ಭ ಅಂತ. ಕೆಲ ದಿನಗಳ ನಂತರ ಮೇಲಿನಿಂದ ಮಳೆ ಸುರಿಯಿತು. ಆ ಮಳೆಯ ತಂಪಾದ ಸ್ಪರ್ಶ ಮತ್ತು ಆಳದಲ್ಲಿ ಬಿದ್ದ ಕಣ್ಣೀರಿನ ಹನಿಗಳು ಸೇರಿ ಆ ಮಣ್ಣನ್ನು ಹದಗೊಳಿಸಿದವು. ಆ ಬೀಜದ ಒಳಗೆ ಒಂದು ಅಪರಿಚಿತ ಶಕ್ತಿ ಹುಟ್ಟುಕೊಂಡಿತು. ಅದು ಮಣ್ಣಿನ ಭಾರವನ್ನು ಮೆಟ್ಟಿ ನಿಂತು ಮೇಲಕ್ಕೆ ಚಾಚಿಕೊಂಡಿತು. ಯಾವ ಜಾಗದಲ್ಲಿ ಅದು ಕತ್ತಲಲ್ಲಿ ನೊಂದುಕೊಂಡು ಕಣ್ಣೀರು ಹಾಕಿತ್ತೋ, ಇಂದು ಅದೇ ಜಾಗದಲ್ಲಿ ಒಂದು ಸುಂದರವಾದ ಹಸಿರು ಚಿಗುರು ಹೊರಬಂದು ಸೂರ್ಯನ ಬೆಳಕನ್ನ ನೋಡಿ ನಕ್ಕಿತು. ಮುಂದೆ ಅದೇ ಗಿಡ ದೊಡ್ಡ ಮರವಾಗಿ ನೂರಾರು ಜನರಿಗೆ ನೆರಳು ನೀಡಿತು. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಯೋಚನೆ ಮಾಡಿ, ಇವತ್ತು ನಿಮ್ಮ ಜೀವನದಲ್ಲೂ ಇಂತಹದ್ದೇ ಕತ್ತಲು ಮತ್ತು ಕಣ್ಣೀರಿನ ಕ್ಷಣಗಳು ಇರಬಹುದು. ಯಾರೋ ನಿಮ್ಮನ್ನು ನೋಯಿಸಿರಬಹುದು ಅಥವಾ ಅಂದುಕೊಂಡಿದ್ದು ಸಿಗದೆ ಮನಸ್ಸು ಭಾರವಾಗಿರಬಹುದು. ನೆನ್ಪಿಡಿ, ನೀವು ಎಲ್ಲಿ ಕಣ್ಣೀರು ಇಟ್ಟಿರ್ತೀರೋ, ಯಾವ ಪರಿಸ್ಥಿತಿಯಲ್ಲಿ ನೊಂದುಕೊಂಡಿರುತ್ತೀರೋ, ಮುಂದೊಂದು ದಿನ ಯಶಸ್ಸಿನ ಸೂರ್ಯ ಮೂಡಿದಾಗ ಅದೇ ಜಾಗದಲ್ಲಿ ನಿಮ್ಮ ಮುಖದ ನಗು ಅರಳುತ್ತೆ. ದೇವರು ನಿಮ್ಮ ಕಣ್ಣೀರ ಪ್ರತಿಯೊಂದು ಹನಿಗೂ ಒಂದು ಸುಂದರವಾದ ನಗುವಿನ ಉಡುಗೊರೆಯನ್ನ ಬರೆದಿಟ್ಟಿರ್ತಾನೆ. ಯಾವತ್ತಿಗೂ ಹೆದರಬೇಡಿ, ಧೈರ್ಯವಾಗಿರಿ. ಬದುಕು ಸುಂದರವಾಗಿದೆ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನ ಬರೀ ಕ್ಯಾಲೆಂಡರ್ನಲ್ಲಿರೋ ಮತ್ತೊಂದು ಸಾಮಾನ್ಯ ದಿನ ಅಲ್ಲ. ನಮ್ಮ ಕೈಯಲ್ಲಿರುವ ಪೆನ್ನಿಂದ ಹಿಡಿದು ನಾವು ಓಡಿಸುವ ಬೈಕ್, ಕೆಲಸ ಮಾಡುವ ಕಂಪ್ಯೂಟರ್, ನಾವಿರುವ ಮನೆ, ಇವೆಲ್ಲದರ ಹಿಂದೆ ಒಬ್ಬ ಶಿಲ್ಪಿಯ ಪರಿಶ್ರಮವಿರುತ್ತೆ. ಹೌದು, ಇವತ್ತು ವಿಶ್ವಕರ್ಮ ಜಯಂತಿ. ಬನ್ನಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಸೃಷ್ಟಿಯ ಮೊದಲ ಇಂಜಿನಿಯರಿಂಗ್ಗೆ ಪ್ರತಿಯೊಬ್ಬ ಶ್ರಮಿಕ ಕೈಗೆ ನಮ್ಮದೊಂದು ಬಿಗ್ ಸಲಾಂ ಅಂತ ಹೇಳೋಣ. ಸ್ನೇಹಿತರೆ, ಇವತ್ತಿನ ವಿಶ್ವಕರ್ಮರ ಇತಿಹಾಸ ಮತ್ತು ಪೌರಾಣಿಕ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ವಿಶ್ವಕರ್ಮ ಯಾರು ಅಂತ ನೀವು ಕೇಳ್ಬೋದು. ಎಸ್, ಹಿಂದೂ ಪುರಾಣಗಳ ಪ್ರಕಾರ ವಿಶ್ವಕರ್ಮರು ದೇವಶಿಲ್ಪಿ ಮತ್ತು ಬ್ರಹ್ಮಾಂಡದ ಸೃಷ್ಟಿಯ ವಾಸ್ತುಶಿಲ್ಪಿ, ಅದ್ಭುತ ನಿರ್ಮಿತಿಗಳು ಅಂತಾನೆ ಹೇಳ್ಬೋದು. ಸತ್ಯಯುಗದಲ್ಲಿ ಸ್ವರ್ಗಲೋಕ, ತೇತ್ರಯುಗದಲ್ಲಿ ಲಂಕಾ ನಗರಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ದ್ವಾರಕಾ ನಗರಿ ಮತ್ತು ಕಲಿಯುಗದಲ್ಲಿ ಜಗನ್ನಾಥಪುರಿಯ ಮೂರ್ತಿಗಳನ್ನು ನಿರ್ಮಿಸಿದ ಮಹಾನ್ ಶಿಲ್ಪಿ ಇವರೇ ಎಂಬ ನಂಬಿಕೆ ಇದೆ. ದೇವತೆಗಳಿಗೆ ಆಯುಧಗಳು ಅಂದರೆ ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಇಂದ್ರನ ವಜ್ರಾಯುಧ, ಇವೆಲ್ಲವೂ ವಿಶ್ವಕರ್ಮರ ದಿವ್ಯ ಹಸ್ತದಿಂದ ರೂಪುಗೊಂಡಿದೆ ಅಂತಲೇ ಹೇಳಬಹುದು. ಹಾಗಾದ್ರೆ ಆಧುನಿಕ ಸಂದರ್ಭದಲ್ಲಿ ವಿಶ್ವಕರ್ಮ ದಿನದ ಅರ್ಥ ಏನು ಅಂತ ಹೇಳೋದಾದ್ರೆ, ಸ್ನೇಹಿತರೆ, ಕೈಕಸುಬು ಮತ್ತು ಯಂತ್ರಗಳ ಪೂಜೆ ಇರುತ್ತೆ. ಇವತ್ತು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರವಲ್ಲ, ಫ್ಯಾಕ್ಟರಿಗಳು, ಆಟೋ ಗ್ಯಾರೇಜ್ಗಳು, ಮೆಕ್ಯಾನಿಕ್ ಅಂಗಡಿಗಳು, ಕಾರ್ಖಾನೆಗಳು ಮತ್ತು ಕರಕುಶಲಕರ್ಮಿಗಳ ವರ್ಕ್ಶಾಪ್ಗಳಲ್ಲಿ ಯಂತ್ರೋಪಕರಣಗಳಿಗೆ, ಆಯುಧಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಕೈಕೆಸೀನೆ ಕೈಲಾಸ ಎನ್ನುವಂತೆ ಬಡಗಿ, ಕಮ್ಮಾರ, ನೇಕಾರ, ಎಂಜಿನಿಯರ್, ಮೆಕ್ಯಾನಿಕ್ ಹೀಗೆ ಬೆವರು ಹರಿಸಿ ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಸ್ಮರಣೀಯರು ಅಂತಲೇ ಹೇಳಬಹುದು. ನಾವಿವತ್ತು ಹೈಟೆಕ್ ಯುಗದಲ್ಲಿದ್ದರೂ ನಮ್ಮ ಕೈಗಳಿಗೆ ಕೆಲಸ ಮಾಡುವ ಪ್ರತಿಯೊಂದು ಟೂಲ್ ಹಿಂದಿನ ಶ್ರಮಿಕರನ್ನು ನೆನೆಯುವ ದಿನವೇ ಈ ವಿಶ್ವಕರ್ಮ ದಿನ. ಹಾಗೆ ಸ್ನೇಹಿತರೆ, ನೀವೊಬ್ಬ ಮೆಕ್ಯಾನಿಕ್ ಆಗಿರಬಹುದು, ಎಂಜಿನಿಯರ್ ಆಗಿರಬಹುದು ಅಥವಾ ಟೈಲರೇ ಆಗಿರಬಹುದು, ನಿಮ್ಮ ಕೈಯಿಂದ ರೂಪುಗೊಂಡ ಅತ್ಯುತ್ತಮ ಕೆಲಸ ಯಾವುದು ಅಥವಾ ನಿಮ್ಮ ಇವತ್ತಿನ ಕೆಲಸ ಹೇಗಿದೆ ಅಂತ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9686096279ಗೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು

ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಆಲಿಸ್ತಿರುವಂತಹ ನನ್ನ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 17, ಜಗತ್ತಿನಾದ್ಯಂತ ಒಂದು ತುಂಬಾ ಮುಖ್ಯವಾದ ದಿನವನ್ನ ಆಚರಿಸಲಾಗ್ತಾ ಇದೆ. ಅದೇ ವಿಶ್ವ ರೋಗಿ ಸುರಕ್ಷತಾ ದಿನ, ವರ್ಲ್ಡ್ ಪೇಷಂಟ್ ಸೇಫ್ಟಿ ಡೇ. ಹೌದು, ನಾವೆಲ್ಲರೂ ಆರೋಗ್ಯವಾಗಿದ್ದಾಗ ಜಗತ್ತಿನಲ್ಲಿ ಏನೇನೋ ಸಾಧನೆ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಒಂದ್ಸರಿನಾದ್ರೂ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನಮಗೆ ಸಿಗುವ ಚಿಕಿತ್ಸೆ ಎಷ್ಟು ಸುರಕ್ಷಿತ, ಡಾಕ್ಟರ್ ಬರೆದುಕೊಟ್ಟಂತಹ ಔಷಧಿ ಸರಿಯಾಗಿದೆಯಾ, ಅಥವಾ ವೈದ್ಯಕೀಯ ಲೋಪಗಳು ಎಲ್ಲಿ ಆಗ್ತಿದೆ ಅಂತ ಇದರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ? ಸೊ ಅದಕ್ಕೆ ಈ ದಿನ ತಂದಿರೋದು ಸ್ನೇಹಿತರೆ. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಅಥವಾ ಚಿಕಿತ್ಸೆಯ ಸಮಯದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ಸುರಕ್ಷಿತ ಆರೋಗ್ಯ ಸೇವೆ ನೀಡುವುದು ಮತ್ತು ಈ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ದಿನದ ಮುಖ್ಯ ಉದ್ದೇಶ. ಹಾಗಂತ ಅಯ್ಯೋ ಆಸ್ಪತ್ರೆ ಅಂದ್ರೆ ಭಯನಪ್ಪ ಅಂತ ಹೆದರ್ಕೊಂಡು ಕೂರ್ಬೇಡಿ. ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಡಾಕ್ಟರ್ ಬರೆದ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಪ್ಪಾದ ಔಷಧಿಗಳ ಬಗ್ಗೆ ಎಚ್ಚರವಿರಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ, ಹೌದು. ಆದ್ರೆ ಚಿಕಿತ್ಸೆ ಪಡೆಯುವಾಗಲೂ ಜಾಗರೂಕರಾಗಿರೋದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಇವತ್ತಿನ ನಮ್ಮ ಆರೋಗ್ಯ ಮಂತ್ರ ಏನು ಗೊತ್ತಾ? ಸುರಕ್ಷಿತ ಚಿಕಿತ್ಸೆ ಎಲ್ಲರಿಗೂ ಹಕ್ಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 9 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಬೆಳಿಗ್ಗೆ ಇಸಾ ಸೇಠರ ನೌಕರ ನನ್ನನ್ನು ಕರೆದುಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿದ. ನನಗೆ ಕುಳಿತುಕೊಳ್ಳುವ ಒಳ್ಳೆಯ ಸ್ಥಳ ಸಿಕ್ಕಿತು. ಆ ರಾತ್ರಿ ನಾನು ಸುಖವಾಗಿ ಜೋಹಾನ್ಸ್ಬರ್ಗ್ ಅನ್ನು ತಲುಪಿದೆ. ಸ್ಯಾಂಡಲ್ಟನ್ನು ಒಂದು ಸಣ್ಣ ಹಳ್ಳಿ, ಜೋಹಾನ್ಸ್ಬರ್ಗ್ ದೊಡ್ಡ ಪಟ್ಟಣ. ಸೇಠ್ ಅಬ್ದುಲ್ಲಾ ಜೋಹಾನ್ಸ್ಬರ್ಗ್ಗೆ ಸಹ ತಂತಿ ಕಳುಹಿಸುವುದಲ್ಲದೆ ಅಲ್ಲಿಯ ಮೊಹಮ್ಮದ್ ಖಾಸಿಂ ಕಮರುದ್ದೂನರ ಹೆಸರನ್ನು ವಿಳಾಸವನ್ನು ನನಗೆ ಕೊಟ್ಟಿದ್ದರು. ನನ್ನನ್ನು ಎದುರುಗೊಳ್ಳಲು ಅವರ ನೌಕರ ಗಾಡಿ ನಿಲ್ದಾಣಕ್ಕೆ ಬಂದಿದ್ದ. ಆದರೆ ನಾನು ಅವನನ್ನು ನೋಡಲಿಲ್ಲ. ಅವನು ನನ್ನನ್ನು ಗುರುತು ಹಿಡಿದಂತೆ ಕಾಣಲಿಲ್ಲ. ಆದುದರಿಂದ ಯಾವುದಾದರೂ ಹೋಟೆಲ್ಗೆ ಹೋಗುವುದೆಂದು ನಿಶ್ಚಯಿಸಿದೆ. ಅನೇಕ ಹೋಟೆಲ್ಗಳ ಹೆಸರು ನನಗೆ ಗೊತ್ತಿತ್ತು. ಒಂದು ಗಾಡಿಯನ್ನು ಗೊತ್ತು ಮಾಡಿಕೊಂಡು ಗ್ರ್ಯಾಂಡ್ ನ್ಯಾಷನಲ್ ಹೋಟೆಲ್ಗೆ ಹೊಡೆಯುವಂತೆ ಹೇಳಿದೆ. ಹೋಟೆಲ್ನ ಮ್ಯಾನೇಜರನ್ನು ಕಂಡು ನನಗೆ ಒಂದು ಕೊಠಡಿ ಬೇಕು ಎಂದು ಕೇಳಿದೆ. ಆತ ನನ್ನನ್ನು ದುರುಗುಟ್ಟಿಕೊಂಡು ನೋಡಿದ. ಆನಂತರ ವಿನಯದಿಂದ, ಏನು ಮಾಡಲಿ, ಎಲ್ಲ ಕೊಠಡಿಗಳು ತುಂಬ ಹೋಗಿವೆಯಲ್ಲ ಎಂದು ಹೇಳಿ ನನ್ನನ್ನು ಹೋಗಿ ಬನ್ನಿ ಎಂದು ಕಳುಹಿಸಿಬಿಟ್ಟ. ಆದುದರಿಂದ ನಾನು ಗಾಡಿಯವನಿಗೆ ಮೊಹಮ್ಮದ್ ಖಾಸಿಂ ಕಮರುದ್ದೀನರ ಅಂಗಡಿಗೆ ಹೋಗುವಂತೆ ಹೇಳಿದೆ. ಅಲ್ಲಿ ಅಬ್ದುಲ್ ಗನಿ ಸೇಠರು ನನ್ನನ್ನು ಎದುರು ನೋಡುತ್ತಾ ಕುಳಿತಿದ್ದರು. ಅವರು ನನ್ನನ್ನು ಆದರದಿಂದ ಎದುರುಗೊಂಡರು. ಹೋಟೆಲ್ನಲ್ಲಿ ನನಗಾದ ಅನುಭವದ ಕತೆ ಕೇಳಿ ಅವರು ಬಹಳ ನಕ್ಕರು. ಹೋಟೆಲ್ಗೆ ನಿಮ್ಮನ್ನು ಎಂದಿಗಾದರೂ ಸೇರಿಸುತ್ತಾರೆಂದು ನೀವು ನಿರೀಕ್ಷಿಸಬಹುದೇ ಎಂದು ಕೇಳಿದರು. ಏಕೆ ಸೇರಿಸುವುದಿಲ್ಲ ಎಂದು ನಾನು ಕೇಳಿದೆ. ನೀವು ಇಲ್ಲಿ ಕೆಲವು ದಿನಗಳು ನಿಂತರೆ ನಿಮಗೆ ಈ ವಿಷಯ ಸ್ಪಷ್ಟವಾಗುವುದು. ಇಲ್ಲಿ ನಮ್ಮಂಥವರು ಮಾತ್ರ ಇಂತಹ ದೇಶದಲ್ಲಿ ಇರಬಲ್ಲೆವು. ಏಕೆಂದರೆ ಹಣ ಗಳಿಸುವುದಕ್ಕಾಗಿ ನಾವು ಯಾವ ಅವಮಾನವನ್ನಾದರೂ ಸಹಿಸಿಕೊಳ್ಳುವೆವು ಎಂದರು. ಆನಂತರ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವಾಸಿಸುತ್ತಿರುವ ಭಾರತೀಯರ ಕಷ್ಟಗಳ ದಾರುಣ ಕಥೆಗಳನ್ನೆಲ್ಲ ನನಗೆ ವಿವರಿಸಿದರು. ಈ ಕತೆ ಮುಂದುವರೆದಂತೆ ಸೇಠ್ ಅಬ್ದುಲ್ ಗನಿಯವರ ವಿಷಯ ನಮಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಗೊತ್ತಾಗುವುದು. ಅವರು ಮುಂದುವರಿಸಿ ಹೀಗೆ ಹೇಳಿದರು. ಈ ದೇಶ ನಿಮ್ಮಂಥವರಿಗಲ್ಲ. ಇಲ್ಲಿ ನೋಡಿ, ನಾಳೆ ನೀವು ಪ್ರಿಟೋರಿಯಾಕ್ಕೆ ಹೋಗಬೇಕಾಗಿದೆ. ನೀವು 3ನೇ ದರ್ಜೆಯಲ್ಲಿ ಪ್ರಯಾಣ ಮಾಡಬೇಕಾಗಿದೆ. ನೆಟಾಲ್ನಲ್ಲಿರುವುದಕ್ಕಿಂತ ಟ್ರಾನ್ಸ್ವಾಲ್ನಲ್ಲಿ ಪರಿಸ್ಥಿತಿ ಇನ್ನೂ ಹೆಚ್ಚು ಕೆಟ್ಟದಾಗಿದೆ. ಇಲ್ಲಿ ಭಾರತೀಯರಿಗೆ 1ನೆಯ ಮತ್ತು 2ನೆಯ ದರ್ಜೆಯ ಟಿಕೆಟ್ಗಳನ್ನು ಕೊಡುವುದೇ ಇಲ್ಲ. ಈ ಪರಿಸ್ಥಿತಿಯನ್ನು ಸರಿಪಡಿಸಲು ನೀವು ಮೇಲಿಂದ ಮೇಲೆ ಸತತ ಪ್ರಯತ್ನ ಮಾಡಿದಂತೆ ಕಾಣುವುದಿಲ್ಲ ಎಂದೆ. ನಾವು ಅನೇಕ ಮನವಿಗಳನ್ನು ಕಳುಹಿಸಿದ್ದೇವೆ, ಆದರೆ ಇದನ್ನೂ ನಾವು ಒಪ್ಪಿಕೊಳ್ಳಬೇಕು. ಭಾರತೀಯರಿಗೆ ತಾವು ಯಾವಾಗಲೂ 1ನೆಯ ಅಥವಾ 2ನೆಯ ದರ್ಜೆಯಲ್ಲಿಯೇ ಪ್ರಯಾಣ ಮಾಡಬೇಕೆಂಬ ಹಠವೇನೂ ಇಲ್ಲ. ನಾನು ರೈಲ್ವೆ ಕಾನೂನುಗಳ ನಿಯಮಗಳನ್ನೆಲ್ಲ ಓದಿ ನೋಡಿದೆ. ಆ ಕಾನೂನಿನಲ್ಲಿ ದೋಷವಿದ್ದಿತು, ತಪ್ಪಿಸಿಕೊಳ್ಳಲು ದಾರಿ ಇದ್ದಿತು. ಟ್ರಾನ್ಸ್ವಾಲ್ನ ಕಾನೂನುಗಳ ಭಾಷೆ ಸ್ಪಷ್ಟವೂ ಅಸಂದಿಗ್ಧವೂ ಆಗಿರಲಿಲ್ಲ. ರೈಲ್ವೆ ಕಾನೂನು ಇನ್ನೂ ಹೆಚ್ಚು ಅಸ್ಪಷ್ಟವೂ ಗೊಂದಲಕ್ಕೆ ಎಡೆಗೊಡುವುದೂ ಆಗಿತ್ತು. ನಾನು ಸೇಠರಿಗೆ ಹೇಳಿದೆ, ನಾನು ರೈಲಿನ 1ನೇ ದರ್ಜೆಯಲ್ಲಿಯೇ ಪ್ರಿಟೋರಿಯಾಕ್ಕೆ ಪ್ರಯಾಣ ಮಾಡುತ್ತೇನೆ. ಅದು ಸಾಧ್ಯವಿಲ್ಲದಿದ್ದರೆ ಒಂದು ಕುದುರೆ ಗಾಡಿಯನ್ನು ಗೊತ್ತು ಮಾಡಿಕೊಂಡು ಅದರಲ್ಲಿ ಪ್ರಯಾಣ ಮಾಡುತ್ತೇನೆ. ಬರಿಯ 37 ಮೈಲಿ, ಅಂತಹ ದೂರವೇನೂ ಅಲ್ಲ. ಸೇಠ್ ಅಬ್ದುಲ್ಲಾ ಗನಿಯವರು ಹೀಗೆ ಮಾಡಿದರೆ ಪ್ರಯಾಣಕ್ಕೆ

ಹೆಚ್ಚು ಕಾಲ ಹಿಡಿಯುವುದು, ಹಣವೂ ಹೆಚ್ಚಾಗಿ ವೆಚ್ಚವಾಗುವುದು ಎಂದು ವಿವರಿಸಿದರು. ಆದರೆ ನಾನು ರೈಲಿನಲ್ಲಿ ಮೊದಲನೆಯ ದರ್ಜೆಯಲ್ಲಿ ಪ್ರಯಾಣ ಮಾಡಬೇಕೆಂಬ ಸಲಹೆಗೆ ಅವರು ಒಪ್ಪಿದರು. ನಾನು ಸ್ಟೇಷನ್ ಮಾಸ್ಟರಿಗೆ ಒಂದು ಪತ್ರವನ್ನು ಬರೆದೆ. ನಾನು ಬ್ಯಾರಿಸ್ಟರ್, ನಾನು ಯಾವಾಗಲೂ ಮೊದಲನೇ ದರ್ಜೆಯಲ್ಲೇ ಪ್ರಯಾಣ ಮಾಡುವುದು ವಾಡಿಕೆ. ನಾನು ಪ್ರಿಟೋರಿಯಾವನ್ನು ಆದಷ್ಟು ಬೇಗ ತಲುಪಬೇಕಾಗಿದೆ. ರೈಲು ಹೊರಡುವುದಕ್ಕೆ ಮುಂಚೆ ಈ ಕಾಗದಕ್ಕೆ ಪ್ರತ್ಯುತ್ತರವನ್ನು ಕೊಡಲು ನಮಗೆ ಕಾಲಾವಕಾಶವಿಲ್ಲ. ಆದುದರಿಂದ ನಾನೇ ನೇರವಾಗಿ ಬಂದು ಸ್ಟೇಷನ್ನಲ್ಲಿ ನಿಮ್ಮಿಂದ ಪ್ರತ್ಯುತ್ತರವನ್ನು ಪಡೆಯುತ್ತೇನೆ. ಮೊದಲನೇ ದರ್ಜೆಯ ಟಿಕೆಟ್ ನನಗೆ ದೊರೆಯುವುದೆಂದು ನಿರೀಕ್ಷಿಸುತ್ತೇನೆ ಎಂದು ತಿಳಿಸಿದ್ದೆ. ಪ್ರತ್ಯುತ್ತರವನ್ನು ನೇರವಾಗಿ ನಾನೇ ಬಂದು ಪಡೆಯುತ್ತೇನೆ ಎಂದು ನಾನು ಬರೆದುದರ ಹಿಂದೆ ಒಂದು ಉದ್ದೇಶವಿದ್ದಿತು. ಕೂಲಿ ಬ್ಯಾರಿಸ್ಟರ್ ಎಂದರೆ ಸ್ಟೇಷನ್ ಮಾಸ್ಟರು ಏನು ಭಾವಿಸಿಕೊಂಡಿರುತ್ತಾರೆ? ಮೊದಲನೇ ದರ್ಜೆಯ ಟಿಕೆಟ್ ಕೊಡುವುದಕ್ಕಾಗುವುದಿಲ್ಲ ಎಂದು ಒಂದು ಸಲ ಅವರು ಪ್ರತ್ಯುತ್ತರ ಬರೆದು ಕಳಿಸಿಬಿಟ್ಟರೆ ನಾನು ಪ್ರತ್ಯಕ್ಷವಾಗಿ ಎದುರಿಗೆ ಹೋದಾಗಲೂ ಹಾಗೆಯೇ ಹೇಳಿಬಿಡಬಹುದು. ಆದುದರಿಂದ ನಾನು ಅವರಿಗೆ ಎದುರಿಗೆ ಕಳಂಕರಹಿತವಾದ ಅಚ್ಚುಕಟ್ಟು ಇಂಗ್ಲಿಷ್ ಉಡುಪನ್ನು ಧರಿಸಿಕೊಂಡು ಹೋಗಬೇಕು. ನನ್ನ ಮಾತುಗಳಿಂದ ಮೊದಲನೇ ದರ್ಜೆಯ ಟಿಕೆಟ್ ಕೊಡುವಂತೆ ಆತನನ್ನು ಒಲಿಸಿಕೊಳ್ಳಬಹುದೆಂದು ನಾನು ಯೋಚಿಸಿದ್ದೆ. ಆದುದರಿಂದ ನಾನು ಮೋಟು ಅಂಗಿ ಅಂದರೆ ಇಂಗ್ಲಿಷ್ ಫ್ಯಾಷನ್ ನೆಕ್ ಟೈ ಇವುಗಳನ್ನು ಧರಿಸಿಕೊಂಡು ಸ್ಟೇಷನ್ಗೆ ಹೋದೆ. ಸ್ಟೇಷನ್ ಮಾಸ್ಟರ್ರ ಮುಂದೆ ಮೇಜಿನ ಮೇಲೆ ಒಂದು ಸವರನ್ ನಾಣ್ಯವನ್ನು ಇಟ್ಟು ನನಗೆ ಮೊದಲನೇ ದರ್ಜೆ ಟಿಕೆಟ್ ಕೊಡುವಂತೆ ಕೇಳಿದೆ. ಆತ, ನೀವು ನನಗೆ ಆ ಕಾಗದ ಬರೆದು ಕಳಿಸಿದ್ದೀರಿ ಅಲ್ಲವೇ? ನಾನು, ಹೌದು, ನನಗೆ ಒಂದು ಮೊದಲನೇ ದರ್ಜೆಯ ಟಿಕೆಟ್ ಕೊಟ್ಟರೆ ತುಂಬ ಉಪಕಾರವಾಗುವುದು. ನಾನು ಇಂದೇ ಪ್ರಿಟೋರಿಯಾಕ್ಕೆ ತಲುಪಬೇಕು. ಆತ ನಕ್ಕನು. ಆತನಲ್ಲಿ ನನ್ನಲ್ಲಿ ಕನಿಕರ ಉಂಟಾಯಿತು. ನಾನು ಟ್ರಾನ್ಸ್ವಾಲ್ನವನಲ್ಲ, ನಾನು ಹಾಲೆಂಡಿಗೆ ಸೇರಿದವನು. ನಿಮ್ಮ ಭಾವನೆಗಳು ನನಗೆ ಅರ್ಥವಾಗುತ್ತವೆ. ನಿಮ್ಮಲ್ಲಿ ನನಗೆ ಸಹಾನುಭೂತಿ ಇದೆ. ನಿಮಗೆ ಒಂದು ಟಿಕೆಟ್ ಕೊಡುತ್ತೇನೆ, ಆದರೆ ಒಂದು ಷರತ್ತಿನ ಮೇಲೆ. ಗಾರ್ಡ್ ನಿಮ್ಮ ಪ್ರಯಾಣಕ್ಕೆ ತಡೆ ಹಾಕಿದರೆ ನೀವು ರೈಲ್ವೆ ಕಂಪನಿಗೆ ವಿರೋಧವಾಗಿ ಮೊಕದ್ದಮೆ ಹೂಡಬಾರದು. ಅದೇ ಷರತ್ತು. ನಿಮಗೆ ಸುಖ ಪ್ರಯಾಣವನ್ನು ಕೋರುತ್ತೇನೆ. ನೀವು ಸಭ್ಯ ಗೃಹಸ್ಥರೆಂಬುದು, ಅಂದರೆ ಜೆಂಟಲ್ಮ್ಯಾನ್, ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತದೆ. ಹೀಗೆ ಹೇಳಿ ಆತ ನನಗೆ ಟಿಕೆಟ್ ಕೊಟ್ಟ. ನಾನು ಆತನಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ಆತನು ಕೇಳಿದ ಆಶ್ವಾಸನೆಯನ್ನು ಕೊಟ್ಟೆ. ನನ್ನನ್ನು ರೈಲಿಗೆ ಕೂರಿಸಲು ಸೇಠ್ ಅಬ್ದುಲ್ ಗನಿ ಸ್ಟೇಷನ್ಗೆ ಬಂದಿದ್ದರು. ನಡೆದ ಸಂಗತಿಯನ್ನು ನೋಡಿ ಅವರಿಗೆ ಸಂತೋಷವೂ ಆಶ್ಚರ್ಯವೂ ಉಂಟಾಯಿತು. ಆದರೂ ಅವರು ನನ್ನನ್ನು ಎಚ್ಚರಿಸಿದರು. ಸದ್ಯ ನೀವು ಸುಖವಾಗಿ ಪ್ರಿಟೋರಿಯಾ ತಲುಪಿದರೆ ಸಾಕು. ಗಾರ್ಡ್ ನಿಮ್ಮನ್ನು ಪ್ರಥಮ ದರ್ಜೆಯ ಗಾಡಿಯಲ್ಲಿ ಕೂರಗೊಡುವುದಿಲ್ಲ. ಒಂದು ವೇಳೆ ಆತ ಕೂರಗೊಟ್ಟರೂ ಉಳಿದ ಪ್ರಯಾಣಿಕರು ಕೂರಗೊಡುವುದಿಲ್ಲ ಎಂಬುದು ನನ್ನ ಭಯ ಎಂದು ಹೇಳಿದರು. ನಾನು ಒಂದನೇ ದರ್ಜೆಯ ಗಾಡಿಯಲ್ಲಿ ಕುಳಿತೆ. ರೈಲು ಹೊರಟಿತು. ಜರ್ಮಿಸ್ಟನ್ ಎಂಬ ಸ್ಟೇಷನ್ನಲ್ಲಿ ಗಾರ್ಡ್ ಟಿಕೆಟ್ಗಳನ್ನು ಪರೀಕ್ಷಿಸಲು ಗಾಡಿಗೆ ಬಂದ. ನನ್ನನ್ನು ಅಲ್ಲಿ ನೋಡಿ ಆತನಿಗೆ ಕೋಪ ಬಂತು. ಮೂರನೆಯ ದರ್ಜೆಯ ಗಾಡಿಗೆ ಹೋಗು ಎಂದು ನನಗೆ ಬೆರಳ ಸನ್ನೆಯಿಂದ ಆತ ಸೂಚಿಸಿದ. ನಾನು ಆತನಿಗೆ ನನ್ನ ಮೊದಲನೇ ದರ್ಜೆಯ ಟಿಕೆಟ್ ತೋರಿಸಿದೆ. ಆತ, ಪರವಾಗಿಲ್ಲ, ಮೂರನೇ ತರಗತಿಗೆ ನಡೆ ಎಂದ. ಗಾಡಿಯಲ್ಲಿ ನನ್ನನ್ನು ಹೊರತು ಇದ್ದವನು ಒಬ್ಬ ಇಂಗ್ಲಿಷ್ ಪ್ರಯಾಣಿಕ ಮಾತ್ರ. ಆತ ಗಾಡಿಗೆ, ಆ ಗೃಹಸ್ಥನಿಗೆ ಏಕೆ ತೊಂದರೆ ಕೊಡುತ್ತೀಯೇ? ಅವನ ಹತ್ತಿರ ಮೊದಲನೇ ದರ್ಜೆಯ ಟಿಕೆಟ್ ಇರುವುದು ನಿನಗೆ ಕಾಣುವುದಿಲ್ಲವೇ? ಆತ ನನ್ನ ಜೊತೆ ಪ್ರಯಾಣ ಮಾಡುವುದರಿಂದ ನನಗೆ ಎಲ್ಲಷ್ಟೋ ತೊಂದರೆ ಇಲ್ಲ ಎಂದು ಹೇಳಿ ನನ್ನ ಕಡೆ ತಿರುಗಿ, ನಿಮ್ಮ ಪಾಡಿಗೆ ನೀವು ಸುಖವಾಗಿ ಪ್ರಯಾಣ ಮಾಡಿ ಎಂದು ಹೇಳಿದ. ಗಾರ್ಡ್, ಕೂಲಿಯೊಂದಿಗೆ ಪ್ರಯಾಣ ಮಾಡುವುದು ನಿಮ್ಮ ಇಚ್ಛೆಯಾದರೆ ನನಗೇನು ಎಂದು ಗೊಣಗುತ್ತಾ ಹೊರಟು ಹೋದ. ಸಂಧ್ಯಾಕಾಲ 8 ಗಂಟೆಗೆ ರೈಲು ಪ್ರಿಟೋರಿಯಾವನ್ನು ಸೇರಿತು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮನವರು ಬಸವಣ್ಣನವರ ಕುರಿತು ಸಿದ್ದರಾಮೇಶ್ವರರು ಹೇಳಿರುವ ವಿಚಾರಧಾರೆ, ಹಾಗೆ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆ, ಹಾಗೆ ಬಸವಣ್ಣನವರ ಕುರಿತು ಸಿದ್ದರಾಮೇಶ್ವರರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಬೋದಾ?
6: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನವರು, ಬಸವಾದಿ ಶಿವಶರಣರು, ಅಕ್ಕಮಹಾದೇವಿ ಸಿದ್ದರಾಮೇಶ್ವರರು, ಅಲ್ಲಮ್ಮ ಪ್ರಭುಗಳು, ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ, ಮಡಿವಾಳ ಮಾಚಿತಂದೆ, ಬಸವಾದಿ ಪ್ರಮಾತರೆಲ್ಲರನ್ನ ನೆನೆದು ಈ ಕೆಳಗರಿಗೆಲ್ಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಗುರು ಬಸವಣ್ಣನವರ ಎರಡು ವಚನಗಳನ್ನ ವಿಶ್ಲೇಷಣೆ ಮಾಡಕ್ ಪ್ರಯತ್ನ ಪಡ್ತೀನಿ. ಒಂದು ಸಿದ್ದರಾಮೇಶ್ವರರ ವಚನ ಹೇಳಿ, ಆಮೇಲೆ ಬಸವಣ್ಣನ ವಚನ. ತ್ರೈಭುವನ ತ್ರೈಲೋಕ ತ್ರೈ ಜಗವ ತ್ರೈ ತತ್ವ ತ್ರೈ ರೂಪ ತ್ರೈ ಭಾವ ತ್ರೈ ಶಕ್ತಿಯ ತ್ರೈ ಗೃಹವ ತ್ರೈಲಿಂಗ ಮಾಡಿ ನಿಂದನು ಎನ್ನ ತ್ರೈಮೂರ್ತಿ ಬಸವನೈ ಯೋಗಿನಾಥ. ಬಸವಣ್ಣನವರು ಅನನ್ಯವಾಗಿ ಸ್ಮರಿಸಿದ್ದಾರೆ ಸಿದ್ದರಾಮೇಶ್ವರ. ಇಲ್ಲಿ ಬಸವಣ್ಣರ ವಚನ, ಭಕ್ತಿ ಎಂಬ ಪಿತ್ತ ತೆಲೆಗೇರಿ ಕೈಲಾಸದ ಬಟ್ಟೆಯ ಹತ್ತುವ ವ್ಯರ್ಥರ ಕಂಡು ಎನ್ನವನ ನಾಚಿತ್ತು ನಾಚಿತ್ತು. ಕೈಲಾಸವೆಂಬುದು ಪೃಥ್ವಿಯ ಮೇಲೊಂದು ಮರಡಿ, ಆ ಪೃಥ್ವಿಗೆ ಲಯ ಉಂಟು, ಆ ಮರಡಿಗೆ ಲಯ ಉಂಟು, ಅಲ್ಲಿರ್ಬ ಗಂಗೆ ವಾಳುಕ ಸಮರ ರುದ್ರರಿಗೂ ಲಯ ಉಂಟು. ಇದು ಕಾರಣ ಬಟ್ಟ ಬಯಲ ತುಟ್ಟ ತುದಿಯ ಮೆಟ್ಟಿನಿಂದ ಕೂಡಲ ಸಂಗಮ ಶರಣರು ಅಂತ ಹೇಳ್ತಾರೆ. ಇದರ ಅರ್ಥ ನೋಡೋಣ. ಮಾನವ ಏನು ಕಷ್ಟ ದೇವ್ರ ಮೇಲೆ ನಂಬಿಕೆ ಭಕ್ತಿ ಮಾಡಲು ಹೊರಡ್ತಾರೆ. ನಾ ಭಕ್ತಿ ಮಾಡ್ಬೇಕು, ಎಲ್ರೂ ಭಕ್ತಿ ಮಾಡ್ತಾರೆ, ನಾ ಭಕ್ತಿ ಸಮರ್ಪಣೆ ಮಾಡ್ಬೇಕು ಮಾಡ್ಬೇಕು ಅಂತ ಭಕ್ತಿ ಇದಕ್ಕೆ ಬರ್ತಾರೆ. ಅಂದ್ರೆ ಪಿತ್ತ ನೆತ್ತಿಗೇರಿಂದ್ರೆ ಅನನ್ಯವಾಗಿ ನಾನು ಪರಮಾತ್ಮ ಬೇಡ್ಕೊಳ್ಳಬೇಕು, ಭಕ್ತಿ ಮಾಡ್ಬೇಕು ಮಾಡ್ಬೇಕು ಅಂತ ಬಂದರೆ, ಅಂದ್ರೆ ನಾನು ಆಧ್ಯಾತ್ಮ ಪದದಲ್ಲಿ ಇರಲೇಬೇಕು ಎಂದು. ಕೈಲಾಸದ ಬಟ್ಟೆಯ ಹತ್ತುವ ವ್ಯರ್ಥರ ಕಂಡು ಎನ್ನಮನ ನಾಚಿತ್ತು ನಾಚಿತ್ತು. ನಾ ಭಕ್ತಿ ಪಥಕ್ಕೆ ಹೋಗುತ್ತೇನೆ ಎಂದು ಯಾವುದೋ ಮೂಢನಂಬಿಕೆ ಕಂದಾಚಾರದೊಳಗೆ ಬಿದ್ದು ಕೈಲಾಸವೆಂಬುದು ಈ ಭೂಮಿಯ ಮೇಲಿನ ಅಂಗಡಿಯೇ. ಈಗ ಕೈಲಾಸಕ್ಕೂ ನಾ ಭಕ್ತಿ ಮಾಡ್ಬಿಟ್ಟು ಅಧ್ಯಾತ್ಮ ಮಾಡ್ಬಿಟ್ಟು ನಾ ಕೈಲಾಸಕ್ಕೆ ಹೋಗ್ತೀನಿ ಕೈಲಾಸಕ್ಕೆ ಹೋಗ್ತೀನಿ ಅಂತ ನೀನು ಅನ್ಕಂತೀಯಲ್ಲ, ಭೂಮಿಯ ಮೇಲೆ ಅಂಗಡಿನ. ಈಗ ನಾನು ಅಂಗಡಿಗೆ ಹೋಗಿ ಸಾಮಾನು ತಗೊಂಬರ್ತೀನಲ್ಲ, ಅದು ಅಂಗಡಿ ಅಂತ ಮಾಡ್ಕೊಂಡಿದ್ದೀರಾ ಭಕ್ತಿ ಅಂದ್ರೆ ಅಂತ ಹೇಳ್ತಾರೆ. ನನಗೆ ಸಿಕ್ಕಿತು ಎನ್ನಲು ಭೂಮಿಗೆ ಲಯ ಉಂಟು, ಅಂಗಡಿಗೆ ಲಯ ಉಂಟು, ಅಲ್ಲಿರ್ಪ ಗಂಗೆ ವಾಳುಕ ಸಮರುದ್ರರಿಗೂ ಲಯ ಉಂಟು. ಎಲ್ಲದಕ್ಕೂ ಲಯ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಒಂದ್ ದಿವಸ ನಶಿಸಿ ಹೋಗ್ತದೆ ಅಂತ, ಎಲ್ಲದಕ್ಕೂ ಲಯವಿದೆ. ಆದರೆ ನಮ್ಮ ಶರಣರು ವೈಜ್ಞಾನಿಕ ತತ್ವದ ಮೇಲೆ ಇಷ್ಟಲಿಂಗ ಪೂಜೆಯ ಮಾಡಿ ಬಟ್ಟ ಬಯಲಲ್ಲಿ ತುಟ್ಟ ತುದಿಯ ಮೆಟ್ಟಿ ನಿಂದರು ಎಂದು ಹೇಳ್ತಿದ್ದಾರೆ. ಅಂದ್ರೆ ಈಗ ಹಸಿದು ಮೆಕ್ಕೆಕಾಲ ನುಣಬಹುದೇ ಅಂತ. ಈಗ ಹಸುವಾಗಿದೆ, ಮೆಕ್ಕೆಕಾಯಿ ತಿನ್ಬೋದಾ? ಆಮೇಲೆ ಇನ್ನೊಂದ್ ಕಡೆ ಬಸವಣ್ಣರು ಹೇಳ್ತಾರೆ, ಹೊನ್ನ ನೇಗಿಲ ಉತ್ತಿ ಎಕ್ಕೆಯ ಬೀಜವ ಬಿತ್ತಬಹುದೇ, ಬೇವಿನ ಬೀಜವ ಬಿತ್ತಬಹುದೇ ಅಂತಾರೆ. ಹೊನ್ನ ನೇಗಿಲು ಅಂದ್ರೆ ಬಂಗಾರ ನೇಗಿಲನ್ನ ಉಳುಮೆ ಮಾಡಿ ಹೊಲನೆಲ್ಲ ಹಸಲು ಮಾಡಿ ಅದಕ್ಕೆ ಬೇವು ಎಕ್ಕೆ ಅದು ಬೇಡವಾಗಿರ್ತಕ್ಕಂಥ ವಸ್ತುವನ್ನು ಬಿತ್ತಬಹುದಾ ಅಂತ ಕೇಳ್ತಾರೆ. ಅಂದ್ರೆ ಈಗ ಪರಮಾತ್ಮ ಕೊಟ್ಟಿರ್ತಕ್ಕಂತ ಈ ಶರೀರದಲ್ಲಿ ಅಂದ್ರೆ ಎಷ್ಟೋ ಜನ್ಮಗಳ ದಾಟಿ ದಾಟಿ ದಾಟಿ ಮಾನವ ಜನ್ಮ ಬಂದಿದೆ. ಅಂದ್ರೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ದಾಟಿ ಮಾನವ ಜನ್ಮ ಬಂದಿದೆ. ಆ ಜನ್ಮದಲ್ಲಿ ಸಾರ್ಥಕವಾದ ಜೀವನ ಸಾರ್ಥಕವಾದ ಭಕ್ತಿಯನ್ನ ಮಾಡದ್ಬಿಟ್ಟು ಈ ಯಾವ್ದ್ಯಾವ್ದೋ ಮೂಢನಂಬಿಕೆ ಕಂದಾಚಾರ ಮಾಡಿ ನಾಚಿತ್ತು ನಾಚಿತ್ತು ಎನ್ನ ಮನ ಅಂತಂದು ಇಲ್ಲಿ ಗುರು ಬಸವಣ್ಣರು ಹೇಳ್ತಾರೆ. ಉದಾಹರಣೆ ನೋಡೋಣ, ಭಕ್ತಿ ಹೇಗೆ ಹೇಗೆ ಮಾಡ್ತಾರೆ ಅಂತ ಒಂದ್ ಕಡೆ ನೋಡೋಣ. ಒಂದು ಕಾಲಿಡ ಲಿಂಬಿಲ್ಲದಷ್ಟು ದೇವ್ರಂತೆ, ಕೋಟ್ಯಾನುಕೋಟಿ ಕೋಟ್ಯಾನುಕೋಟಿ ಎಲ್ಲ ಸುಮ್ಮನೆ ಎಲ್ಲಾ ಕಡೆಗೂ ದೇವ್ರು. ದೇವರು ಅಂದ್ರೆ ಏನು? ಆತ್ಮ ಪರಮಾತ್ಮ ಆ ಕಾಣೋದು ಹೇಗೆ? ಸುತ್ತಿ ಸುತ್ತಿ ಬಂದಾಡಿಲ್ಲ, ಲಕ್ಷಗಂಗೆ ಮಿಂದಾಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ನಿಂದಾಡಿಲ್ಲ ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ದೇವ್ರು ದೇವ್ರು ದೇವ್ರು ಅಂತ ಎಲ್ಲೆಲ್ಲೋ ಹುಡ್ಕೊಂತ ಹುಡ್ಕೊಂತ ಹೋಗ್ಬೇಡ, ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅದನ್ನ ಕಂಡ್ಕೊಳ್ಳಕ್ಕೆ ಇಷ್ಟಲಿಂಗ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು.
5: ದೇವರ ನಿಲುವಿನ ಕುರಿತು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮನವರು ಸಿದ್ದರಾಮೇಶ್ವರರ ವಚನ ಹಾಗೆ ಬಸವಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಇನ್ನೇನು ಪರಮಾತ್ಮ ಧ್ಯಾನ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಆ ಕಡೆ ಈ ಕಡೆ ಹೋಗ್ಬೇಡ. ಇಷ್ಟಲಿಂಗದ ಮೂಲಕ ನೀ ಧ್ಯಾನ ಮಾಡ್ತಾ ಇದ್ರೆ ಮನಸ್ಸು ಸಮಾಧಾನ ಶಾಂತಿ ಆಗ್ತತಿ. ಅದೇ ಆತ್ಮ ನಮ್ಮ ದೇಹ. ಈಗ ಬ್ರಹ್ಮಾಂಡ ತುಂಬಾ ಪಂಚ ಇದರಿಂದ ತುಂಬಿದೆ, ಪಂಚಭೂತಗಳಿಂದ ಬ್ರಹ್ಮಾಂಡ ತುಂಬಿದೆ. ನಮ್ಮ ದೇಹದಲ್ಲೂ ಪಂಚಭೂತಗಳಿದ್ದೀವಿ. ಹಾಗಾಗಿ ಹೊರಗಿರ್ತಕ್ಕಂಥ ಪಂಚಭೂತಗಳಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ನಮ್ಮ ಇಷ್ಟಲಿಂಗದೊಳಗೆ ತ್ರಾಟಕ ಮಾಡಿದ್ರಾಗ ಅದರೊಳಗೆ ಬಂದು ಅದು ಕಣ್ಣಿನ ಮೂಲಕ ದೇಹದೊಳಗೆ ಹೋಗಿ ಅಂಗ ಲಿಂಗ ಸಮರಸ ಆಗ್ತತಿ ಅಂತ ಇಲ್ಲಿ ವೈಜ್ಞಾನಿಕ ತತ್ವದ ಮೇಲೆ ಹಾಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಅದು 15-20 ಗಿಡ ಮೂಲಿಕೆಗಳಿಂದ ಕೂಡಿದೆ. ಅದು ಆಯುರ್ವೇದಿಕ ಒಳ್ಳೇದು ಅಂತ ಇಲ್ಲಿ ಇಷ್ಟಲಿಂಗ. ಇದು ಯಾವುದೇ ಜಾತಿ ವರ್ಣ ವರ್ಗ ಭೇದ ಇಲ್ಲ, ಎಲ್ಲರೂ ಧರಿಸ್ಕೋಬಹುದು. ಹೆಣ್ಣು ಗಂಡು ಎಂಬ ಜಾತಿ ಇಲ್ಲ, ಮೇಲ್ಜಾತಿ ಕೀಳ್ಜಾತಿನೇ ಇಲ್ಲ, ಬಡವ ಬಲ್ಲಿದಾನಂಗಿಲ್ಲ, ಹಾಗೆ ಸನ್ಯಾಸಿ ಸಂಸಾರಿ ಅನ್ನಂಗಿಲ್ಲ. ಎಲ್ಲರೂ ಅದು ಸಾಧನೆ ಮಾಡಬಹುದು. ಅದು ಸಂತ ಧರ್ಮ, ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ. ಉದಾಹರಣೆ ನೋಡೋಣ. ಈಗ ದೇವ್ರು ಅಂತಂದು ಮಾಡ್ತಾ ಹೋಗಿ ಏನೇನು ಇದಕ್ಕೆ ಸಿಕ್ಕಾಕೊಳ್ತಾನೆ ಅಂತ ಹೇಳ್ತಾ ನೋಡೋಣ. ದೇವರ ಹೆಸರಲ್ಲಿ ಚಾಟಿ ತಗೊಂಡು ಮೈ ತುಂಬ ಪಡ್ಕೊಳ್ಳೋದು. ಈ ನನಗೆ ನೋಡ್ತಾ ಇರ್ತೀರಿ ಬೀದಿಯೊಳಗ, ನನಗೆ ದೇವ್ರು ಬರ್ತೈತಿ, ದೇವ್ರು ಬರ್ತೈತಿ ಅಂತ ಬಾಸುಂಡೆ ಬರ್ಕೊಂಡು ಹೊಡ್ಕೊಳ್ಳೋದು ಹೊಟ್ಟೆ ಪಾಡಿಗೆ. ಆಮೇಲೆ ಸೀಡೆ ಹಬ್ಬ ಅಂತ ಮಾಡ್ತಾರೆ. ಸೀಡೆಗೆ ಆ ಕಟ್ಟಿದ ಹೆಂಗಸು 3 ದಿವಸ ಉಪವಾಸ ಇರ್ಬೇಕು. ಆಮೇಲೆ ಆ ಬಿದಿರದ್ದು ಒಂಥರ ತೊಟ್ಲು ತರ ಮಾಡಿ ಮೇಲ್ ಇದ್ ಮಾಡ್ತಾರೆ, ಅದಕ್ಕೆ ಉಗ್ಗ ಕಟ್ಟಿ ಮೇಲ್ ಬಿಡ್ತಾರೆ. ಎಷ್ಟು ಹಿಂಸೆ ಪ್ರವೃತ್ತಿಯನ್ನ ಆಚರಿಸ್ತಾ ಬಂದಾರೆ. ಹಾಗಾಗಿ ಆಮೇಲೆ ಮನೆ ಮುಂದ್ಗಡೆ ಬರ್ತಾರೆ, ಯಾರೇ ಬರ್ತಾರೆ, ನಿಮ್ ಬಂಗಾರ ಎಲ್ಲ ತೆಗೆದು ಮಡಿಕೆ ಒಳಗೆ ಹಾಕ್ರಿ, ಅದ್ ಡಬಲ್ ಆಗುತ್ತೆ. ಈಗಿನ ಜನರೇಷನ್ ಅಲ್ಲಿ ಓದೈತ, ಮುಂದ್ ಹಿಂದೆ ಅಜ್ಞಾನ ಇತ್ತು, ಮೂಢನಂಬಿಕೆ ಇದಿತ್ತು, ಅವ್ರು ಓದಿರ್ಲಿಲ್ಲ. ಈಗ ಓದಿದರೂ ಸಹಿತ ಅದ್ ಹೆಂಗೆ ಮೂಢನಂಬಿಕೆಗಳೇ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ಅಂತ ಅಂದ್ ಹೇಳ್ತಾರೆ. ವೈಚಾರಿಕ ಭಕ್ತಿ ಇಲ್ಲ, ಏನ್ ಮಾಡ್ತಾರೆ, ಮೋಸ ಮಾಡಿ ಕಣ್ ಮುಚ್ಚಿಕಟ್ಟಿನಂತ ಧ್ಯಾನ ಮಾಡಿ ಆ ಬಂಗಾರ ತಗೊಂಡು ಅವ್ರು ಹೋಗ್ತಾರೆ. ಹೀಗೆ ನಾನಾ ರೀತಿ ಮೋಸದ ಪೂಜೆ, ಕಾಲಿಡಲಿಂಬಿಲ್ಲದಷ್ಟು ದೇವರ ಹೆಸರಿನಲ್ಲಿ ಮೋಸದ ಪೂಜೆ. ವೈಜ್ಞಾನಿಕ ವೈಚಾರಿಕ ಭಕ್ತಿ ಇಲ್ಲಿ ಎಂದು ಬಸವಣ್ಣನವರು ಹೇಳ್ತಾರೆ. ವೈಜ್ಞಾನಿಕ ಮತ್ತು ವೈಚಾರಿಕ ಭಕ್ತಿ ಇಷ್ಟೆಲ್ಲ ಇದೆ, ಇವರೆಲ್ಲ ಕಂಡು ನಾಚಿತ್ತು ನಾಚಿತ್ತು ಎನ್ನ ಮನ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಇಲ್ಲ. ಭಕ್ತಿ ಮಾಡ್ತಾನೆ ಅಂತ ಹೋಗಿ ಏನೇನೋ ಭಕ್ತಿಯನ್ನು ಆಚರಿಸ್ತಾರೆ. ನಾವು ಸರಿಯಾದ ದಾರಿಯಲ್ಲಿ ರೈಲ್ವೆ ಬಂಡಿ ಮೇಲೆ ಹೋದ್ರೆ ರೈಲು ಗುರಿ ಮುಟ್ಟಕ್ ಸಾಧ್ಯ, ಅದು ಅಡ್ಡ ಬಡ್ಡ ಹೋದ್ರೆ ಹೇಗೆ ಅದು ಗಾಳಿಯನ್ನು ತಪ್ಪಿ ದುರಂತ ಆಗುತ್ತೋ ಹಾಗೆ ಭಕ್ತಿ ಅಂತಕ್ಕದ್ದು ಸರಿಯಾದ ಮಾರ್ಗದಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಇಲ್ಲಿ ಗುರು ಬಸವಣ್ಣವರು ಹೇಳ್ತಾರೆ. ಭವರೋಗ ವೈದ್ಯನೆಂದು ನಂಬಿದೆ ನಾನು, ಒಮ್ಮಿಂಗೆ ಕರುಣಿಸಯ್ಯ ಭಕ್ತಿ ಪ್ರದಾಯಕ ನೀನು, ಒಮ್ಮಿಂಗೆ ಕರುಣಿಸಯ್ಯ ಜಯ ಜಯ ಮಹಾದೇವ ಎನ್ನುತ್ತಿದ್ದೇನಯ್ಯ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಭವರೋಗ ವೈದ್ಯನೆಂದು ನಂಬಿದ್ದೆ ನಾನು. ಇಲ್ಲಿ ಭವರೋಗ ಅಂದ್ರೆ ಹುಟ್ಟು ಸಾವು ಒಂದ್ ರೀತಿ ಭವ, ನ ಪುನರಪಿ ಜನನಂ ಪುನರಪಿ ಮರಣಂ ಅಂತಾರಲ್ಲ ಅದು ಭವ ಅಂತ ಹೇಳ್ತಾರೆ. ಇನ್ನೊಂದು ಭವ ಅಂದ್ರೆ ಭಕ್ತ ಮತ್ತು ಭವಿ, ಇದು ಇನ್ನೊಂದು ರೀತಿ ಭವ. ಹುಟ್ಟು ಸಾವಿಂದ ಮುಕ್ತಗೊಳಿಸು ಅನ್ನೋದು ಒಂದಾದ್ರೆ, ಈ ಭಕ್ತ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂತ ಆ ಭಕ್ತಿ ಮಾರ್ಗದಲ್ಲಿ ಯಾವಾಗ ಹೋಗ್ತಾನೋ ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೋ ಒಳ್ಳೆ ಕಾಯಕ ಮಾಡ್ಕೊಂತ ಹೋಗ್ತಾನೋ, ಭಕ್ತಿ ಮಾಡ್ತಾ ಸತ್ಯಸುದ್ಧಕ ಕಾಯಕ ಮಾಡಿ ಗುರುಲಿಂಗ ಜಂಗಮ ಸಮರ್ಪಿಸ್ತಾರಲ್ಲ ಅವರು ಭಕ್ತ. ಭವಿ ಅಂದ್ರೆ ಲೌಕಿಕ ವಿಷಯ ವಾಸನೆಗಳಲ್ಲೇ ತುಂಬಿ ಅದರಲ್ಲೇ ಇರ್ತಕ್ಕಂತ, ದೇವರು ನಂಬಲ್ಲ, ಧರ್ಮ ನಂಬಲ್ಲ, ಜ್ಞಾನ ಒಳ್ಳೆ ಜ್ಞಾನ ನಂಬಲ್ಲ, ಇವರು ಭವಿ ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಬಸವಣ್ಣ ಹೇಳ್ತಾರೆ, ಒಮ್ಮಿಂಗೆ ಕರುಣಿಸಯ್ಯ ಭಕ್ತಿ ಪ್ರದಾಯಕ ನೀನು ಅಂತ, ನನಗೆ ಒಮ್ಮೆ ನಿನ್ನ ಕಾರುಣ್ಯವನ್ನು ನನಗೆ ಒಮ್ಮೆ ನೀಡು ಅಂತಂದು ಅಪ್ಪ ಬಸವಣ್ಣವರು ಹೇಳ್ತಾ ಇದ್ದಾರೆ.

ಬಸವಣ್ಣನವರು ಸಮಾಜದಲ್ಲಿರುವಂತಹ ಮೂಢ ನಂಬಿಕೆಗಳನ್ನ ದೇವರ ಹೆಸರಲ್ಲಿ ಹೇಗೆ ಖಂಡಿಸುತ್ತಾರೆ ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮನವರು, ಬಸವಣ್ಣನವರು ತಮ್ಮ ವಚನದಲ್ಲಿ ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳ ಕುರಿತು ಹಾಗೆ ಅಜ್ಞಾನದ ಕುರಿತು ಹೇಳಿರುವಂತಹ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ದೇವ್ರನ್ನ ಹೇಗ್ ನಂಬಕು ಅಂತ ಒಂದು ವಚನ ಹೇಳ್ತಾರೆ. ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯರು ಲೋಕದ ಮನುಜರು, ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬದೆ ನಚ್ಚದೆ ಬರೆದೇ ಕರೆಯುವವರ ಕೊಂಬ ಮೆಚ್ಚಿ ಕೂಡೆಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಂಬಬೇಕು ಅಂದ್ರೆ ನೆರೆ ನಂಬು, ಅಗಾಧವಾಗಿ ನೀನೇ ನೀನೇ ನೀನೇ ಅಂತ ನಂಬಬೇಕು. ಹೇಳ್ತಾರೆ ಹೆಂಗಿರ್ತಾರೆ ಅಂದ್ರೆ, ನಂಬರು ನಚ್ಚರು ಬರಿದೇ ಕರೆಯುವರು, ಅಗಾಧವಾಗಿ ನೀನ್ ಬೇಕೇ ಬೇಕೇ ಬೇಕು. ಕೋಲೂರು ಕೊಡಗು ಸೋದ ನೋಡಿದೇವಿ, ಆ ಎಲ್ಲ ಸಾಕಾದ ಬಹಳ ಭಕ್ತಿ ಇದ್ರೊಳಗಿರೋರು ಎಲ್ಲ ತುಂಬಾ ಜನ ನೋಡಿದೀವಿ. ನಂಬರು ನಚ್ಚರು ಬರಿದೇ ಬಾ ಬಾ ಅಂತ ಕರೆಯರು. ನಂಬಲರಿಯರು ಲೋಕದ ಮನೇಜರು, ಪರಮಾತ್ಮನ

0: ಪ್ರಾದವಾಗಿ ನಂಬದಿರು ಲೋಕದ ಮನೆಜ ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತ ಹೇಳ್ತಾರೆ. ಅಗಾಧವಾಗಿನ ಪರಮಾತ್ಮನ ಪರಾತ್ಮರ ಪರಮಸ ನೀನೇ ಬೇಕು ನೀನೇ ಬೇಕು ಅಂದ್ರೆ ಪರಮಾತ್ಮ ಓ ಅಂದೇ ಇರ್ತಾರ ಓ ಅಂದೇ ಅಂತಾರೆ ಅಂತ ಇಲ್ಲಿ ಗುರುಗೋಸ್ವಾಮಿ ಹೇಳ್ತಾರೆ. ಹಾಡಿದೊಡೆ ಎನ್ನೊಡೆಯನಾ ಹಾಡುವೆ ಬೇಡಿದೊಡೆ ಎನ್ನೊಡೆಯನಾ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮರಮಹಾದಾನಿ ಕೂಡಲ ಸಂಗಮಗೆ ಶರಣಗೊಡ್ಡಿ ಬೇಡುವೆ. ಹಾಡಿದೊಡೆ ಯಾರನ್ನ ಹಾಡ್ತೀನಿ? ಪರಮಾತ್ಮನೇ ಹಾಡ್ತಾನೆ. ಬೇಡಿದ್ರೆ ಪರಮಾತ್ಮನೇ ಬೇಡ್ತೀನಿ. ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಈಗ ಮನೆಯಲ್ಲಿರ್ತಕ್ಕಂಥವ್ರು ಮನೆ ಯಜಮಾನ್ರ ಹತ್ರನ ಅವ್ರಿಗೆ ಏನಾರ ಬೇಕಾಗ್ತದೆ, ದುಡ್ಡು ಕಾಸು ಏನೋ ಒಂದು ವ್ಯವಸ್ಥೆ ಬೇಕಾದ್ರೆ ಮನೆ ಯಜಮಾನ್ರನ್ನೇ ಕೇಳ್ತಾರೆ. ಅವರು ಬೇರೆಯವ್ರ ಮನೆ ಪಕ್ಕದವ್ರು ಹೇಳಲ್ಲ, ತಮ್ಮ ಯಜಮಾನ್ರಿಗೆ ಹೇಳ್ತಾರೆ. ಹಾಗಾಗಿ ಹಾಡಿದೊಡೆ ಎನ್ ಒಡೆಯನ್ನ ಹಾಡ್ತೇನೆ. ಈ ಪರಮಾತ್ಮಗ ಅಳ್ತಕ್ಕಂತ ಜಗತ್ತಿನ ಒಡೆಯರ ಪರಮಾತ್ಮ ಅವನ್ನೇ ಹಾಡುವೆ. ಬೇಡಿದೊಡೆ ಎನ್ ಒಡೆಯನ್ನೇ ಬಿಡ್ತೇನೆ. ನನಗೆ ಏನಾದ್ರೂ ಬೇಕಾಗ್ಬೇಕಂದ್ರೆ ಪರಮಾತ್ಮನೇ ಬಿಡ್ತೇನೆ. ಒಡೆಯಂಗ್ ಒಡೆಯಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಇಲ್ಲಿ ಬಡತನ ಅಂದ್ರೆ ಬೌದ್ಧಿಕ ಸಿರಿ ಸಂಪತ್ತು ಅಲ್ಲ. ಬಡತನ ಅಂದ್ರೆ ನನಗೆ ಭಕ್ತಿ ಕೊಡು, ನನಗೆ ಜ್ಞಾನ ಕೊಡು, ಕಾರುಣ್ಯ ಹೊರಿಸು ಅಂತ. ಒಡೆಯ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸಿ ಒಡೆಯ ಮಹಾದಾನಿ ಕೂಡಲ ಸಂಗಮಗೆ ಶರಗೊಡ್ಡಿ ಬೇಡುವೆ. ನೀನೇ ಬೇಕು ನೀನೇ ಬೇಕು ಪರಮಾತ್ಮ ಅಂತ ಶರಗೊಡ್ಡಿ ನಾನು ಬೇಡ್ತೀನಿ ಬೇಡ್ತೀನಿ ಅಂತ ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಪರಮಾತ್ಮನ ಇರುವಿಕೆ ಹೇಗಿರುತ್ತಪ್ಪ ಅಂತ ನೋಡೋಣ. ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು, ಶಶಿ ಒಳಗಣ ರಸದ ರುಚಿಯಂತಿದ್ದಿತು, ನೆನೆಯೊಳಗಣ ಪರಿಮಳದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು. ಉದಕದೊಳಗೆ ಬಚ್ಚಿಟ್ಟ ಬಯಕೆ ಕಿಚ್ಚಿನಂತಿತ್ತು. ಇಲ್ಲಿ ಉದಕ ಅಂದ್ರೆ ನೀರು. ಹೇಗಪ್ಪ ಅಂದ್ರೆ ನೀರಿನೊಳಗೆ ಬೆಂಕಿ ಇರುತ್ತೆ, ಅದ್ ಹೇಗೆ ಬಿಡುತ್ತೆ? ಸಂಸ್ಕರಣ ಮಾಡ್ತಾ ಬೆಂಕಿ ಉತ್ಪತ್ತಿ ಆಗುತ್ತೆ. ಹಾಗೆ ನೆನೆಯೊಳಗಣ ಪರಿಮಳದಂತಿತ್ತು. ನೆರೆ ಅಂದ್ರೆ ನೆನೆ ಅಂದ್ರೆ ಸಸಿ, ಅದ್ರೊಳಗೆ ಇನ್ನು ಆಗುಟ್ಟಿರ್ತಾ ಇರ್ತತಿ, ಆದ್ರೂ ವಾಸನೆ ಗೊತ್ತಾಗಲ್ಲ. ಅದು ಬೆಳೆದು ದೊಡ್ಡದಾದ್ಮೇಲೆ ಅದು ಪರಿಮಳ ಪಕ್ವವಾದ್ಮೆ ಪರಿಮಳ ಬೀರ್ತಾ ಬೀರ್ತಾ ಇರ್ತತಿ. ಸಸಿ ಒಳಗಣ ರಸದಂತಿದ್ದಿತ್ತು. ಸಣ್ಣ ಸಸಿ ಇರುತ್ತೆ, ಅದ್ರಾಗೆ ಹಣ್ಣಿನ ರಸ ಬರ್ತತ. ಅದು ಬೆಳೆದು ಬೆಳೆದು ಬೆಳೆದು ದೊಡ್ಡದಾಗಿ ಪಕ್ವವಾಗಿ ಕಾಯಿ ಬಿಟ್ಟು ಹೂ ಬಿಟ್ಟು ಕಾಯಿ ಬಿಟ್ಟು ಈಚಾಗಿಲ್ಲಾಗಿ ಪಕ್ವವಾದ್ಮೇಲೆ ರಸ ಗೊತ್ತಾಗ್ತತಿ. ಆಮೇಲೆ ಕೂಡಲ ಸಂಗಮ ದೇವ ನಿಮ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ಕನ್ಯೆಯ ಸ್ನೇಹದಂತಿತ್ತು. ಕನ್ಯೆ ಅಂದ್ರೆ ಸಣ್ಣ ಮಗು, ಅವಳಲ್ಲಿ ಹೆಂಡತನ ಇರ್ತತಿ. ಅದು ಹೇಗೆ ಪ್ರಕಟ ಆಗತ್ತೆ ಅಂದ್ರೆ ದೊಡ್ಡವಳು ಆಗ್ತಾಳೆ, ಅವಳು ಮದುವೆ ಆಗ್ತತಿ, ಅವಳ ಹೊಟ್ಟೆಲಿ ಮತ್ತೆ ಕೂಸು ಹುಟ್ಟುತ್ತೆ. ಆ ಈ ಕೂಸು ಸಣ್ಣ ಕೂಸು ಮತ್ತೆ ದೊಡ್ಡದಾದ್ಮೇಲೆ ಒಂದು ಕೂಸುವನ್ನು ಹೇರುವಂತ ಶಕ್ತಿ ಆ ಮಗುಗೆ ಬರ್ತದೆ. ಹಾಗಾಗಿ ಅದು ಹೇಗಿರುತ್ತಪ್ಪ ಅಂದ್ರೆ ಗುಪ್ತವಾಗಿ ಸುಪ್ತವಾಗಿ ಅಡಕವಾಗಿರ್ತದೆ. ಹಾಗೆ ಪರಮಾತ್ಮನ ಶಕ್ತಿ ಹೇಗಿರುತ್ತೆ ಅಂದ್ರೆ ಓತಪ್ರೋತವಾಗಿರ್ತಕ್ಕಂಥ ಪರಮಾತ್ಮನ ಶಕ್ತಿ ಎಲ್ಲಾ ಕಡೆಲೂ ಇಷ್ಟಲಿಂಗದ ಮೂಲಕ ಕೇಂದ್ರೀಕರಿಸಿ ಅದು ನಮ್ಮ ದೇಹದೊಳಗೆ ಹೋಗ್ತಾ ಕಣ್ಣಿನ ಮೂಲಕ ದೇಹದೊಳಗೆ ಹೋಗಿ ಅದು ಅಂಗಲಿಂಗ ಸಮರಸ ಆಗ್ತತಿ. ಹಾಗಾಗಿ ಅದ ಅಂಗ ಪ್ರಕಟ ಆಗ್ತಿ. ಹೇಗಿರುತ್ತೆ ಪರಮಾತ್ಮನ ಶಕ್ತಿ ಶಕ್ತಿ ಶಕ್ತಿನಕ್ಕೆ ಹಾಗೆ ಉದುಕದೊಳಗೆ ನೀರಿನೊಳಗೆ ಬೆಂಕಿ ಇದ್ದಂಗೆ, ಸಸಿ ಒಳಗಡೆ ರಸ ಇದ್ದಂಗೆ, ನೆನೆಯೊಳಗ ಪರಿಮಳ ಇದ್ದಂಗೆ ಅಂತ ಇಲ್ಲಿ ಗುರುಬಸವರು ಈ ವಚನ ಮೂಲಕ ಹೇಳ್ತಾ ಹೋಗ್ತಾರೆ. ಇಷ್ಟನ್ನು ಹೇಳಿ ಶರಣರ ಪಾದಕ್ಕೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ದರಾಮೇಶ್ವರರ ವಚನ ಹಾಗೆ ಬಸವಣ್ಣನವರ ವಚನಗಳು ಹಾಗೆ ಬಸವಣ್ಣನವರ ವಚನಗಳಲ್ಲಿರುವಂತಹ ವೈಜ್ಞಾನಿಕ ದೃಷ್ಟಿಕೋನದ ಕುರಿತಾಗಿರ್ಬೋದು ಹಾಗೆ ಸಮಾಜದಲ್ಲಿರುವಂತಹ ಅವೈಜ್ಞಾನಿಕ ಆಚರಣೆಗಳ ಕುರಿತು ಬಸವಣ್ಣನವರು ಹೇಳಿರುವ ವಿಚಾರ ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದಿರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮನವರು ಭಾಗವಹಿಸುವ ಮೂಲಕ ಬಸವಣ್ಣನವರ ವಿಚಾರಧಾರೆಯನ್ನು ತಿಳಿಸಿದ್ದಾರೆ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕ್ಷಮೆ. ದಂಡ ನಿರ್ಣಯದಿ ನೀಂ ಕ್ಷಮಿಸೆನಲ್ ನ್ಯಾಯಪತಿ, ಹಿಂದಿನ ನಿನ್ನೊಳ್ತನವನ್ ಅಂದಿನಳಲನ್ ತಂದೆ ಬಗೆಯಿಂ ಬಗೆದು ಶಾಸನೋಗ್ರವ ನಿನಿತು ಕುಂದಿಸಲಿಕ್ಕಾಗದೆ ಮಂಕುತಿಮ್ಮ. ದಂಡ ನಿರ್ಣಯದಿ ಶಿಕ್ಷೆಯ ನಿರ್ಣಯದಿ ನೀಂ ನೀನು ಕ್ಷಮಿಸೆನಲ್ ಕ್ಷಮಿಸು ಎನ್ನಲು ನ್ಯಾಯಪತಿ, ಹಿಂದಿನ ನಿನ್ನೊಳ್ತನವನ್ ಹಿಂದಿನ ನಿನ್ನ ಒಳ್ತನವನ್ ಒಳ್ಳೆಯತನವನ್ನ ಅಂದಿನಳಲನ್ ಅಂದಿನ ಅಳಲನ್ನ ಅಂದರೆ ದುಃಖವನ್ನ ತಂದೆ ಬಗೆಯಿಂ ತಂದೆಯ ರೀತಿಯಲ್ಲಿ ಬಗೆದು ಕಂಡು ಶಾಸನೋಗ್ರವ ನೀ ವಿನಿತು ಶಾಸನ ಉಗ್ರವನ್ನು ಇನಿತು ಅಂದರೆ ಭಯಂಕರವಾದ ಉಗ್ರ ಶಿಕ್ಷೆಯನ್ನು ಇನಿತು ಸ್ವಲ್ಪ ಕುಂದಿಸಲಿಕ್ಕಾಗದೇಂ ಕಡಿಮೆ ಮಾಡೋದಿಕ್ಕೆ ಕುಂದಿಸೋದಿಕ್ಕೆ ಅಂದರೆ ಕಡಿಮೆ ಮಾಡೋದಿಕ್ಕೆ ಆಗದೇಂ ಆಗೋದಿಲ್ವಾ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದಂಡ ನಿರ್ಣಯದಿ ನೀವು ಕ್ಷಮಿಸು ಎನಲ್ ನ್ಯಾಯಪತಿ, ಹಿಂದಿನ ನಿನ್ನ ಒಳ್ತನವನ್ ಅಂದಿನ ಅಳಲನ್ ತಂದೆ ಬಗೆಯಿಂ ಬಗೆದು ಶಾಸನ ಉಗ್ರವನ್ನು ಇನಿತು ಕುಂದಿಸಲಿಕ್ಕೆ ಆಗದೇಂ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಾವು ಕರ್ಮದ ಪಾಲನ್ನ ಉಣ್ಣೋದಕ್ಕೆ ಮುಂದಾದಾಗ ಹಿಂದೆ ನಾವು ಮಾಡಿದ ಪುಣ್ಯ ಅಲ್ಪ ಸ್ವಲ್ಪ ಇದ್ರೆ ಜೊತೆಗೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟರೆ ನ್ಯಾಯದ ತಕ್ಕಡಿಯಲ್ಲಿ ಪುಣ್ಯದ ತಟ್ಟೆ ಸ್ವಲ್ಪ ಭಾರವಾಗಿ ಶಿಕ್ಷೆ ಕಡಿಮೆ ಆಗತ್ತೆ. ಇದು ದೈವದ ಕರುಣೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ಇದೊಂದು ನೈಜ ಘಟನೆ. ಒಂದು ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ 25 ವರ್ಷಗಳ ಕಾಲ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದ. ಅವನ ಕೆಲಸದಲ್ಲಿ ಯಾವ ತಪ್ಪು ಹುಡುಕೋದು ಸಾಧ್ಯ ಇರಲಿಲ್ಲ. ಅವನ ನಿಷ್ಠೆ ಅಚಲವಾಗಿತ್ತು. ಅವನು ಯಾವಾಗ್ಲೂ ಕಂಪನಿಯ ಶ್ರೇಯಕ್ಕಾಗಿನೇ ಚಿಂತೆ ಮಾಡ್ತಿದ್ದ. ಏನ್ ಮಾಡಿದ್ರೆ ಕಂಪನಿಗೆ ಒಳ್ಳೇದಾಗಬಹುದು ಅಂತ ಹೊಸ ಹೊಸ ಯೋಜನೆಗಳನ್ನ ಮಾಡ್ತಿದ್ದ. ನಡೆಯೋರು ಎಡುವುದೆ ಕುತ್ಕೊಂಡವ್ರು ಎಡುವ ತರ ಅನ್ನೋ ಹಾಗೆ ಈ ವ್ಯಕ್ತಿ ಮಾಡಿದ ಒಂದ್ ಕೆಲ್ಸ ತಪ್ಪಾಗತ್ತೆ. ತಪ್ಪಷ್ಟೇ ಅಲ್ಲ, ಕಂಪನಿಯ ಮಾನ ಹೋಗೋ ಪ್ರಸಂಗ ಕೂಡ ಬಂತು. ವಿಷಯ ಕುಂದು ಕೊರತೆಗಳ ಸಮಿತಿಯ ಮುಂದೆ ಹೋಗುತ್ತೆ. ಅದಕ್ಕೆ ಕಂಪನಿಯ ಅಧ್ಯಕ್ಷರು, ನಿವೃತ್ತ ನ್ಯಾಯಮೂರ್ತಿಗಳು, ಮುಖ್ಯಸ್ಥರ ವಿಚಾರಣೆ ನಡೆಯುತ್ತೆ. ಕಂಪನಿಯ ಕಾಯ್ದೆಗಳ ಪ್ರಕಾರ ಆ ವ್ಯಕ್ತಿನ ಕೆಲಸದಿಂದ ತೆಗೆಯೋದಷ್ಟೇ ಅಲ್ಲ, ಈ ಸಮಸ್ಯೆನ ಕೋರ್ಟಿಗೆ ಹಾಕಿ ಅವನನ್ನ ಜೈಲಿಗೆ ಕಳಿಸಬಹುದಿತ್ತು. ಆದ್ರೆ ಸಮಿತಿಯವರು ಹಾಗೆ ಮಾಡದೆ ಅವನನ್ನ ಕರೆಸಿ ಎಚ್ಚರಿಕೆ ಕೊಟ್ಟು 3 ಇನ್ಕ್ರಿಮೆಂಟ್ಗಳನ್ನ ಕಡಿಮೆ ಮಾಡಿದ ಶಿಕ್ಷೆ ಕೊಡ್ತಾರೆ. ಯಾಕಂದ್ರೆ ಅವನ ಹಿಂದೆ ಸಂಸ್ಥೆಗೆ ಮಾಡಿದ ಅನೇಕ ಒಳ್ಳೆಯ ಪ್ರಾಮಾಣಿಕ ಸೇವೆಯನ್ನ ಅವರು ಗುರುತಿಸಿದ್ರು, ಅದಕ್ಕೆ ಶಿಕ್ಷೆ ಕಡಿಮೆ ಆಗಿತ್ತು. ಇದೇ ಕಗ್ಗದ ಮಾತು ಕೂಡ, ನ್ಯಾಯಪತಿ ಶಿಕ್ಷೆ ನೀಡೋದಕ್ಕೆ ಮೊದಲು ಹಿಂದೆ ಮಾಡಿದ ಒಳ್ಳೆ ಕಾರ್ಯಗಳನ್ನ, ಇಂದಿನ ದುಸ್ಥಿತಿಯನ್ನ ಕರುಣೆಯಿಂದ ತಂದೆಯ ಹಾಗೆ ನೋಡಿ ಶಿಕ್ಷೆನ ಕಡಿಮೆ ಮಾಡಬಹುದು. ಇದು ನಮ್ಮ ಬದುಕಿಗೂ ಅನ್ವಯಿಸಿದ್ದು. ಭಗವಂತ ಯಾವಾಗ್ಲೂ ನ್ಯಾಯಾಧೀಶನ ಹಾಗೆ ನಾವು ಮಾಡೋ ಒಳ್ಳೆದು ಕೆಡುಕನ್ನ ಗಮನಿಸ್ತಾನೆ. ನಾವು ಹೆಚ್ಚು ಒಳ್ಳೆ ಕೆಲಸನ ಮಾಡಿದ್ರೆ ಮುಂದೆ ತಪ್ಪಾದಾಗ ಅವುಗಳನ್ನ ಗಮನಿಸಿ ಶಿಕ್ಷೆನ ಕಡಿತಗೊಳಿಸ್ತಾನೆ. ಹಾಗೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಆದಷ್ಟು ಹೆಚ್ಚೆಚ್ಚು ಧನಾತ್ಮಕವಾದ ಪರೋಪಕಾರದ ಸತ್ಕಾರ್ಯಗಳನ್ನ ಮಾಡ್ತಾ ಬಂದ್ರೆ ಅಕಸ್ಮಾತ್ ನಮ್ಮಿಂದಾದ ತಪ್ಪುಗಳನ್ನ ಕ್ಷಮಿಸಿ ಆದಷ್ಟು ಶಿಕ್ಷೆಯ ತೀವ್ರತೆಯನ್ನ ಕಡಿಮೆ ಮಾಡ್ತಾನೆ. ಇಂದಿನ ಸತ್ಕಾರ್ಯಗಳು ಮುಂದಿನ ಸುಖ ಜೀವನಕ್ಕೆ ಬುನಾದಿ ಆಗತ್ತಲ್ವಾ? ನೋಡಿ, ಎಲ್ಲಾ ಜೀವಿಗಳು ಬದುಕಲ್ಲಿ ಕಷ್ಟ ಸುಖಗಳನ್ನ ಅನುಭವಿಸ್ತಾರೆ. ಇವತ್ತಿನ ಸುಖ ನಾಳೆಯ ಕಷ್ಟ ಕಾರಣ ಆಗ್ಬಹುದು, ಮತ್ತೆ ಇವತ್ತಿನ ಕಷ್ಟ ನಾಳಿನ ಸುಖಕ್ಕೆ ದಾರಿ ಆಗ್ಬಹುದು. ಅಷ್ಟೇ ಅಲ್ಲ, ಕಷ್ಟ ಮತ್ತೆ ಸುಖ ಅನ್ನೋದು ಪರಿಣಾಮಗಳ ಪ್ರಭಾವದಿಂದ ನಮ್ಮ ಮನಸ್ಸಲ್ಲಿ ಉಂಟಾಗೋ ಭಾವನೆಗಳಷ್ಟೇ. ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದೀವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ, ಅಥವಾ ಪೂರ್ವ ಪುಣ್ಯದಿಂದ ಅವರು ಸುಖವಾಗಿದ್ದಾರೆ ಅನ್ನೋ ಮಾತನ್ನ ಬಹಳಷ್ಟು ಜನರ ಬಾಯಲ್ಲಿ ನಾವು ಕೇಳ್ತೀವಲ್ವಾ? ಆದ್ರೆ ನಮ್ಗೆ ಕಷ್ಟ ಬೇಡ, ಹಾಗಾಗಿ ಆ ಕಷ್ಟ ನಿವಾರಣೆಗಾಗಿ ನಮ್ಮ ಪ್ರಯತ್ನ ನಡೆಯುತ್ತೆ. ನಮ್ಮ ಕಷ್ಟ ಸುಖಗಳೆಲ್ಲ ನಮ್ಮ ಹಿಂದಿನ ಕರ್ಮದ ಫಲ ಅಷ್ಟೆ. ಪಾಪ ಅಂದ್ರೆ ನೀತಿರಹಿತ ಕೆಲಸಗಳನ್ನು ಮಾಡಿದ್ರೆ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನ ಭರಿಸೋ ಶಕ್ತಿ ಅಧಿಕವಾಗಿದ್ರೆ ಕಷ್ಟಗಳಿಂದ ಉಂಟಾಗೋ ನೋವಿನ ತೀವ್ರತೆ ಕಡಿಮೆ ಆಗತ್ತೆ, ಮತ್ತೆ ಶಕ್ತಿ ಕಡಿಮೆ ಇದ್ದಲ್ಲಿ ನೋವು ಅಧಿಕವಾಗತ್ತೆ. ಆ ದೈವದಲ್ಲಿ ನಮ್ಗೆ ಪರಿಹಾರ ನೀಡು ಅಂತನೋ ಅಥವಾ ಕಷ್ಟಗಳ ಭರಿಸೋ ಶಕ್ತಿಯನ್ನ ನೀಡು ಅಂತನೋ ಬೇಡ್ತೀವಿ. ಇದನ್ನೇ ಇಲ್ಲಿ ಗುಂಡಪ್ಪನವರು ದಂಡ ನಿರ್ಣಯದಿ ನೀಂ ಕ್ಷಮಿಸೆನಲ್ಲ ಅಂದಿದ್ದಾರೆ. ಅಂದ್ರೆ ನಾವು ಈ ಕಷ್ಟಗಳ ತೀವ್ರತೆನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅಥವಾ ಕಷ್ಟಗಳಿಗೆ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಪೂಜೆ, ಪ್ರಾರ್ಥನೆ, ಜಪ, ತಪ ತೀರ್ಥಯಾತ್ರೆ ಮುಂತಾದವುಗಳಿಗೆ ಶರಣಾಗ್ತೀವಿ. ಹಾಗಾದಾಗ ನಾವು ಮತ್ತೆ ತಪ್ಪು ಮಾಡೋದು ನಿಲ್ಲತ್ತೆ, ಮತ್ತೆ ಮಾನಸಿಕವಾಗಿ ಕಷ್ಟಗಳನ್ನು ಅನುಭವಿಸೋದಕ್ಕೆ ಧೈರ್ಯ ತುಂಬಿ ಭಯ ನಿವಾರಣೆ ಆಗತ್ತೆ. ನಮ್ಮ ಪೂಜೆ ಪುನಸ್ಕಾರಗಳ ಮೂಲಕ ನಮ್ಗೆ ನಾವೇ ಸಾಂತ್ವನ ತಂದುಕೊಳ್ಳೋ, ಧೈರ್ಯ ತಂದುಕೊಳ್ಳೋ, ಮತ್ತೆ ಕಷ್ಟಗಳ ತೀವ್ರತೆಯನ್ನು ತಡೆದುಕೊಳ್ಳೋ ಶಕ್ತಿಯನ್ನು ಮಾನಸಿಕವಾಗಿ ಪಡೆದುಕೊಳ್ತೀವಿ. ಹಾಗೆ ಕಷ್ಟಗಳನ್ನು ಅನುಭವಿಸುವಾಗ ಅದೇ ಅಭ್ಯಾಸವಾಗಿ ನೋವು ಕಡಿಮೆ ಆಗತ್ತೆ. ಪರಿಸ್ಥಿತಿಗಳು ಬದಲಾಗಿ ನಮ್ಗೆ ಕಷ್ಟಗಳು ಕಡಿಮೆ ಆದಾಗ ದೈವ ಕೃಪೆಯಿಂದ ನಮ್ಮ ಕಷ್ಟ ಪರಿಹಾರ ಆಯಿತು ಅಂತ ನಾವು ಅನ್ಕೊಳ್ತೀವಿ. ನಮ್ಮನ್ನ ನಾವೇ ಸರಿಪಡಿಸಿಕೊಂಡ್ರು, ಹಾಗೆ ಸರಿಪಡಿಸಿಕೊಳ್ಳೋದಕ್ಕೆ ನಮ್ಗೆ ಒದಗಿದ್ದು ನಮ್ಮ ಭಕ್ತಿ ಮತ್ತೆ ಪೂಜೆ. ಅರ್ಥಾತ್ ನಾವು ನಮ್ಮ ಮನಸ್ಸುಗಳಲ್ಲಿ ದೈವಕ್ಕೆ ಬೇಡಿಕೆ ಸಲ್ಲಿಸಿದಾಗ ನಮ್ಮೊಳಗಿರುವ ಆ ಪರಮಾತ್ಮನೇ ನ್ಯಾಯಾಧಿಪತಿಯ ಸ್ಥಾನದಲ್ಲಿ ನಿಂತು ನಮ್ಮ ಶಿಕ್ಷೆನ ಕಡಿಮೆ ಮಾಡ್ತಾನೆ. ನಮ್ಮ ಕುಕರ್ಮಗಳಿಗೆ ಶಿಕ್ಷೆಯ ರೂಪದಲ್ಲಿ ನಾವು ಅನುಭವಿಸೋ ಕಷ್ಟಗಳ ತೀವ್ರತೆ ಕಡಿಮೆ ಆಗಬೇಕಾದ್ರೆ, ಕಷ್ಟಗಳನ್ನು ಅನುಭವಿಸೋದಕ್ಕೆ ಧೈರ್ಯ ತುಂಬಿಕೊಳ್ಬೇಕಾದ್ರೆ ನಾವು ದೈವಕ್ಕೆ ಮೊರೆ ಹೋಗಲೇಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಓ, ಪಟಾಲಂ ಬಂದ್ಬಿಡ್ತಾ, ಬನ್ನಿ ಬನ್ನಿ.
6: ಪೊನ್ನಜ್ಜಿ, ಇವತ್ತು ತಮಾಷೆ ಕತೆ ಹೇಳು, ಆಯ್ತಾ?
7: ಹೌದು ಪೊನ್ನಜ್ಜಿ, ಕೇಳ್ತಾ ಇದ್ದಂಗೆ ನಗು ಉಕ್ಕಿ ಉಕ್ಕಿ ಬರ್ಬೇಕು.
5: ಈಗ ಕತೆ ಹೇಳ್ತೀನಿ ಮಕ್ಕಳೇ. ಅದೊಂದು ಪುಟ್ಟ ಊರು. ಆ ಪುಟ್ಟ ಊರಲ್ಲಿ ಒಂದು ಪುಟ್ಟ ಸಂಸಾರ. ಅದರಲ್ಲೇ ತಂದೆ ವೀರಭದ್ರ, ಅವನ ಹೆಂಡತಿ ನಾಗಮಣಿ, ಹಾಗೂ ಇಬ್ಬರು ಮಕ್ಕಳು, ಚಿನ್ನು ಮುನ್ನು ಅಂತ.
6: ಅರೆ, ನಮ್ಮ ಹೆಸರು ಚಿನ್ನು ಮುನ್ನು ಅಲ್ವಾ ಮುನ್ನು?
5: ಹೌದು ಪುಟ್ಟ, ನಿಮ್ಮದೇ ಹೆಸರು. ಅವರದ್ದೊಂದು ಸಾಮಾನ್ಯವಾದ ಪುಟ್ಟ ಮನೆ. ಆ ಮನೆ ಬಾಗಿಲು ಕಟ ಕಟ, ಕಿಟಕಿಗಳು ಪಟ ಪಟ.
8: ಚೆನ್ನಾಗಿದೆ ಚೆನ್ನಾಗಿದೆ, ಬಾಗಿಲು ಕಟ ಕಟ, ಕಿಟಕಿಗಳು ಪಟ ಪಟ.
6: ಬಾಗಿಲು ಕಟ್ಕಟ, ಕಿಟಕಿ ಪಟ್ಪಟ, ಅಂದ್ರೆ ಏನು ಪೊನ್ನಜ್ಜಿ?
7: ಅಂದ್ರೆ ಆ ಮನೆಯಲ್ಲಿ ಏನು ಸರಿಯಾಗಿರ್ಲಿಲ್ಲ ಅಂತ ಅರ್ಥ ಅಲ್ವಾ ಪೊನ್ನಜ್ಜಿ?
5: ಹೌದು ಮಗುವೆ, ಸರಿಯಾಗಿ ಹೇಳ್ದೆ. ಹೌದು ಮಕ್ಕಳೇ, ಅಲ್ಲಿ ಯಾವುದು ಏನು ಸರಿ ಇರಲ್ಲ. ಆದ್ರೆ ಅವರು ಇದ್ದಿದ್ರಲ್ಲೇ ಸಂತೃಪ್ತರಾಗಿ ಸಂತೋಷವಾಗಿರ್ತಾರೆ. ಒಂದಿನ ವೀರಭದ್ರ ತೋಟದ ಕೆಲಸ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಂತ ಮನೆ ಬರ್ತಾನೆ. ಹೆಂಡತಿ ನಾಗಮಣಿ ಊಟಕ್ಕೆ ತಯಾರಿ ಮಾಡ್ತಾ ಇರ್ತಾಳೆ. ವೀರಭದ್ರ, ನಾಗು ಊಟಕ್ಕೆ ಎಲೆ ಹಾಕೆ, ಹೊಟ್ಟೆ ಚುರುಗುಡ್ತಾ ಇದೆ, ನಾನು ಬೇಗ ಸ್ನಾನ ಮುಗಿಸಿ ಬರ್ತೀನಿ ಅಂತ ಹೇಳಿ ಬಚ್ಚಲಿಗೆ ಹೋಗ್ತಾನೆ. ಸ್ನಾನ ಮುಗಿಸಿ ಬಚ್ಚಲ ಬಾಗಿಲಿನ ಅಗಳಿ ತೆಗೆಯೋಕ್ಕೆ ಹೋಗ್ತಾನೆ, ಅದು ಬರ್ತಾನೇ ಇಲ್ಲ. ವೀರಭದ್ರ ಬಾಗ್ಲನ್ನ ಜೋರಾಗಿ ಅಲ್ಲಾಡಿಸ್ತಾನೆ, ತಳ್ತಾನೆ, ಬಾಗ್ಲು ತೆರೆಯೋದೇ ಇಲ್ಲ.
9: ಅಯ್ಯೋ, ಬಾಗ್ಲು ಲಾಕ್ ಆಗ್ಬಿಡ್ತಾ.
10: ಅಯ್ಯೋ ರಾಮ.
5: ಹ್ಞೂ ಮರಿ, ಆತ ಹೆಂಡತಿ ನಾಗಮಣಿನ ಕೂಗಿ ಕರೀತಾನೆ, ನಾಗು ನಾಗು, ಯಾಕೋ ಏನೋ ಬಚ್ಚಲು ಅಗುಳಿ ತೆಗಿಯೋಕ್ಕೆ ಆಗ್ತಾ ಇಲ್ಲ, ಗಟ್ಟಿಯಾಗಿ ಕೂತಿದೆ ಕಡೆ ಅಂತ ಹೇಳಿದಾಗ ನಾಗಮಣಿ ಈ ಕಡೆಯಿಂದ, ಇರಿ ಇರಿ ನಾನು ಈ ಕಡೆಯಿಂದ ತಳ್ತೀನಿ ಅಂತ ಬಲವಾಗಿ ತಳ್ತಾಳೆ. ಬಾಗಿಲು ತೆರೆಯೋದೇ ಇಲ್ಲ. ಆಗ ವೀರಭದ್ರ ಬಚ್ಚಲ ಮನೆ ಒಳಗಡೆ ಆ ಕಡೆ ಈ ಕಡೆ ನೋಡಿದಾಗ ಮೂಲೆಯಲ್ಲಿ ಒಂದು ಸುತ್ತಿಗೆ ಇರುತ್ತೆ, ಅದರಿಂದ 3-4 ಸಲ ಬಡಿದಾಗ ಬಾಗಿಲು ತಟ್ಟಂತ ತೆರ್ಕೊಂಡ್ಬಿಡತ್ತೆ.
9: ಸದ್ಯ ಬಾಗಿಲು ತೆರೀತಲ್ಲ.
5: ಹ್ಞೂ ಪುಟ್ಟ, ಬಾಗಿಲು ತೆರೀತು. ವೀರಭದ್ರ, ಅಯ್ಯಬ್ಬ ನೋಡೆ ನಾಗು, ಇದೊಳ್ಳೆ ಪಚ್ಚಿತಿ ಆಯ್ತಲ್ಲ, ಸದ್ಯ ಸುತ್ತಿಗೆ ಒಳಗಿತ್ತು, ಬಡದಾಗ ಅಗಳಿ ಕಳಚಿ ಬಂತು ಅಂತ ಅಂದಾಗ ನಾಗಮಣಿ, ಹೌದು ಹೌದು, ನಿಮಗೆ ಅಗಳಿ ತೆಗೆಯೋಕ್ಕೆ ಇಷ್ಟು ಕಷ್ಟ ಆಯಿತು, ನಮಗೆಲ್ಲ ಇನ್ನೂ ಕಷ್ಟ ಆಗುತ್ತೆ, ಇದನ್ನು ಬೇಗ ರಿಪೇರಿ ಮಾಡಬೇಕು, ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗತ್ತೆ ಅಂತ ನಾಗಮಣಿ ಹೇಳಿದಾಗ ವೀರಭದ್ರ, ಅದೂ ಸರಿ ಕಣೆ ಅಂತ ಚಿನ್ನು ಮುನ್ನು ಅನ್ನು ಕರೀತಾನೆ. ಕರೆದ್ಬಿಟ್ಟು, ಮಕ್ಕಳೇ ಬೇಗ ಹೋಗಿ ಬಡಗಿ ರಾಮಪ್ಪನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಆ ಮಕ್ಕಳು ಕೂಡಲೇ ಖುಷಿಯಿಂದ ಹ್ಞೂ ಅಪ್ಪ ಅಂತ ಹೇಳ್ತಾ ತಮ್ಮ ಬಸ್ಸನ್ನು ಹೊರಡಿಸ್ತಾರೆ. ಹ್ಞೂ, ಯಾವ್ದು ಹೇಳಿಯ ಬಸ್ಸು?
2: ನಾ ಹೇಳ್ತೀನಿ. ಇದೇ ಆ ಬಸ್ಸು.
7: ಇದೇ ಆ ಬಸ್ಸ ಅಜ್ಜಿ?
5: ಹ್ಞೂ, ಇದೇ ಬಸ್ಸು ಪುಟ್ಟ. ಬ್ರ ಅಂತ ಸದ್ದು ಮಾಡ್ತಾ ಅವರು ಓಡೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಓಡೋಡಿ ವಾಪಸ್ ಬಂದು, ಅಪ್ಪ, ರಾಮಪ್ಪ ಊರಿಗೆ ಹೋಗಿದ್ದಾನಂತೆ, ಮುಂದಿನ ವಾರ ವಾಪಸ್ ಬರ್ತಾನಂತೆ ಅಂತ ಹೇಳಿದರು. ಛೇ, ಎಂತ ಕೆಲಸ ಆಯ್ತಲ್ಲ, ಈಗೇನು ಮಾಡೋದು? ಇರಲಿ, ಒಂದು ಕೆಲಸ ಮಾಡೋಣ, ರಾಮಪ್ಪ ಬರೋವರೆಗೂ ನಾವೆಲ್ಲ ಜಾಗ್ರತೆಯಿಂದ ಇರಬೇಕು. ಯಾರು ಬಚ್ಚಲಿಗೆ ಹೋದಾಗಲೂ ಕೂಡ ಅಗ್ಲಿ ಹಾಕ್ಕೊಳ್ಬಾರ್ದು, ತಿಳಿತಲ್ಲ ಚಿನ್ನು ಮುನ್ನು ಅಂತ ವೀರಭದ್ರ ಆಜ್ಞೆ ಹೊರಡಿಸಿದಾಗ ಚಿನ್ನು ಮುನ್ನು ಕಿಸ್ಕಿಸಿ ನಗ್ತಾ ತಲೆ ಅಲ್ಲಾಡಿಸ್ತಾರೆ. ಅವತ್ತಿನಿಂದ ಯಾರು ಬಚ್ಚಲಿಗೆ ಹೋದರೂ ನಾಗಮಣಿ ಬಾಗಿಲು ಹಾಕೋಬೇಡಿ, ಬಾಗಿಲು ಹಾಕೋಬೇಡಿ ಅಂತ ಕೂಗಿ ಎಚ್ಚರಿಸ್ತಾ ಇದ್ಲು. ಒಂದಿನ ಅಮ್ಮ ಕೂಗಿ ಹೇಳ್ತಾ ಇದ್ರು, ಚಿನ್ನು ಓಡ್ ಹೋಗಿ ಅಭ್ಯಾಸ ಬಲದಿಂದ ಬಚ್ಚಲು ಬಾಗಿಲ ಹಾಕೊಂಡ್ಬಿಡ್ತಾನೆ.
2: ಅಯ್ಯೋ, ಬಾಗಿಲು ಹಾಕ್ಬಿಟ್ನ?
5: ಚಿನ್ನು ಜೋರಾಗಿ ಅಳ್ತಾ ಒಳಗಿಂದ, ಅಮ್ಮ ಬಾಗಿಲು ಹಾಕ್ಬಿಟ್ಟೆ ಅಂತ ಕೂಗಿದಾಗ ಆಗ ಅಲ್ಲಿಗೆ ಬಂದಂಥ ವೀರಭದ್ರ, ಲೋ ಕತ್ತೆ ಬಡವ, ಹೇಳ್ತಾ ಇದ್ದ ಹಾಗೆ ಹೋಗಿ ಅಗ್ಲಿ ಹಾಕೊಂಡ್ಬಿಟ್ಟಿದ್ದೀಯಲ್ಲ ಅಂತ ಗದರಿಸ್ತಾನೆ. ಒಳಗಿಂದ ಚಿನ್ನು ಅಳ್ತಾ, ಅಮ್ಮ ತುಂಬ ಹೆದರಿಕೆ ಆಗುತ್ತೆ, ಏನು ಮಾಡಲಿ ಅಂತ ಹೇಳಿದಾಗ ವೀರಭದ್ರ ಸಿಟ್ಟಿನಿಂದ, ಮಾಡೋದೇನು, ಮುಂದಿನ ವಾರ ರಾಮಪ್ಪ ಬರೋ ತನಕ ಅಲ್ಲೇ ಕುಕ್ಕರ್ ಬಡಿ ಅಂತ ಬೈತಾನೆ. ಆಗ ನಾಗಮಣಿ, ಏನಂದರೆ ಮಗು ಹೆದರಿ ಕೂತಿದೆ, ಅಂಥದ್ರಲ್ಲಿ ಬೈತೀರಲ್ಲ, ಸ್ವಲ್ಪ ಜೋರಾಗಿ ಅಲುಗಾಡಿಸಿ ಬಾಗಿಲು ತೆರೆಯುತ್ತೆ ಅಂದಾಗ ವೀರಭದ್ರ ಸರಿ ಸರಿ ಅಂತ ಹೇಳಿ ಬಾಗಿಲನ್ನು ತಳ್ತಾನೆ. ಸ್ವಲ್ಪ ಹೊತ್ತು ಬಾಗಿಲ ಜೊತೆ ಹೆಣಗಾಡಿದ ಮೇಲೆ ಬಾಗಿಲು ತೆರೆಯುತ್ತೆ. ಆಗ ಚಿನ್ನು ಅಳ್ತಾ ಓಡಿ ಬಂದು ಅಮ್ಮನ ಸೆರಗ ಹಿಡಿತಾನೆ.
2: ಸದ್ಯ ಹೊರಗೆ ಬಂದನಲ್ಲ.
10: ಹೌದು, ನಾವೆಲ್ಲ ಹೆದರಿಬಿಟ್ಟಿದ್ವಿ.
5: ನಾಗಮಣಿ ಚಿನ್ನುನ ಸಮಾಧಾನ ಮಾಡ್ತಾ, ಹೇಳ್ತಾ ಇದ್ದ ಹಾಗೆ ಹೋಗಿ ಯಾಕೆ ಬಾಗಿಲು ಹಾಕ್ಕೊಂಡೆ ಚಿನ್ನು ಅಂತ ಹೇಳಿದರೆ, ಅಮ್ಮ ನಾನು ಬೇಕಂತ ಹಾಗೆ ಮಾಡಲಿಲ್ಲ, ಬಚ್ಚಲಿಗೆ ಹೋಗೋಕ್ಕೆ ಅವಸರ ಆಗಿತ್ತು, ಅಭ್ಯಾಸ ಬಲದಿಂದ ಬಾಗಿಲು ಹಾಕ್ಕೊಂಡೆ ಅಂತ ಕುಸು ಕುಸು ಅಳ್ತಾನೆ. ವೀರಭದ್ರ, ಆಯ್ತಲ್ಲ, ಇನ್ನು ಮುಂದೆ ಎಲ್ಲ ಜಾಗ್ರತೆಯಲ್ಲಿ ಇರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಅವತ್ತಿನಿಂದ ಎಲ್ಲರೂ ಬಚ್ಚಲ ಬಗ್ಗೆ ಬಹಳ ಎಚ್ಚರವಾಗಿ ಇರ್ತಿದ್ರು. ಹೀಗೆ ಇರಬೇಕಾದ್ರೆ ಮರುದಿನ ಅವ್ರ ಮನೆಗೆ ರಾಮಚಂದ್ರ ಎನ್ನುವಂತಹ ಒಬ್ಬ ನೆಂಟ ಬಂದ. ಆ ಅಪರೂಪದ ಅತಿಥಿ ರಾಮಚಂದ್ರ ಹಾಗೂ ವೀರಭದ್ರ ಇಬ್ಬರೂ ಕೂತು ನಗ್ತಾ ಕುಶಲೋಪರಿ ಮಾತಾಡ್ತಾರೆ. ಆಮೇಲೆ ವೀರಭದ್ರ, ಲೋ ರಾಮಚಂದ್ರ ಹೊತ್ತು ಮೀರಿದೆ, ಊಟಕ್ಕೆ ಕೇಳು ಅಂತ ಹೇಳ್ತಾ ಅಡುಗೆ ಮನೆಗೆ ಹೋಗ್ತಾನೆ. ರಾಮಚಂದ್ರ, ಎಂತ ಆಸಕೆ, ಸ್ನಾನನೇ ಮಾಡಿಬರ್ತೀನಿ ಅಂತ ಬಚ್ಚಲಿಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಇತ್ತ ಗಂಡ ಹೆಂಡತಿ ಇಬ್ಬರು ಊಟದ ತಯಾರಿ ಮಾಡ್ತಾ ಇದ್ರು. ಬಚ್ಚಲು ಬಾಗಿಲು ಸದ್ದು ಕೇಳಿದ ತಕ್ಷಣ ಇಬ್ಬರು ಹೌಹಾರ ಬಿಡ್ತಾರೆ. ನಾಗಮಣಿ, ರೀ ಅವರು ಬಾಗಿಲಗಲಿ ಹಾಕ್ಕೊಂಡ್ರು, ಈಗೇನು ಮಾಡೋದು ಅಂತ ಆತಂಕ ಪಡ್ತಾಳೆ. ಅದಕ್ಕೆ ವೀರಭದ್ರ, ಮೊದಲೇ ಅವನು ನರ್ಪೇತಾಳ ನಾರಾಯಣ, ಅವನು ಹೇಗೆ ಬಾಗಿಲು ತೆಗಿತಾನೆ, ಈಗೇನೇ ಮಾಡೋದು ನಾವು ಅಂತ ಹೇಳಿದಾಗ ನಾಗಮಣಿ, ಇರಿ ಇರಿ ಏನಾಗುತ್ತೋ ನೋಡೋಣ ಅಂತ ಹೇಳಿಬಿಟ್ಟು ಗಂಡ ಹೆಂಡತಿ ಇಬ್ಬರು ಆತಂಕದಿಂದ ಬಚ್ಚಲ ಮನೆ ಬಾಗಿಲ ಹತ್ರ ನಿಂತ್ಕೊಂಡಿರ್ತಾರೆ. ಆಗ ರಾಮಚಂದ್ರ ಸ್ನಾನ ಮುಗಿಸಿ ಸಲೀಸಾಗಿ ಬಾಗಿಲು ತೆಗೆದು ಹೊರಗೆ ಬರ್ತಾನೆ.
7: ಅದೇ ಹೊರಗೆ ಬಂದ ಅವನು, ಕೇಳು ಕತ್ತೆನ ಗೊತ್ತಾಗತ್ತೆ.
5: ಹ್ಮ್, ಕೇಳಿ ಕೇಳಿ. ಗಂಡ ಹೆಂಡ್ರಿಬ್ರು ಆಶ್ಚರ್ಯದಿಂದ ಆ ಅಂತ ಬಾಯಿ ತೆರೆದು ನಿಂತದ್ ನೋಡಿ ರಾಮಚಂದ್ರ, ಇದೇನು ಭೂತ ಕಂಡವ್ರ ಥರ ಬಾಯಿ ತೆರೆದು ನಿಂತಿದ್ದೀರಲ್ಲ ಅಂದಾಗ ವೀರಭದ್ರ ಸಾವರಿಸ್ಕೊಂಡು, ಏನಿಲ್ಲ, ಸೋಪು ಟವಲ್ಲು ಎಣ್ಣೆ ಎಲ್ಲ ನಿನ್ನ ಕೈಗೆ ಸಿಗೋ ಹಾಗೆ ಇತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ವಿ ಅಂದಾಗ ರಾಮಚಂದ್ರನತ್ತ, ಇದು ಒಳ್ಳೆ ತಮಾಷೆ ಆಯಿತು, ಸ್ನಾನ ಮಾಡೋಕ್ಕೆ ಇಷ್ಟೊಂದು ಉಪಚಾರನ ಅಂತ ಹೇಳಿದಾಗ ವೀರಭದ್ರ, ಸರಿ ಸರಿ ಊಟಕ್ಕೆ ಬಾ ಅಂತ ಕರೀತಾನೆ. ವೀರಭದ್ರ ಅಡುಗೆ ಮನೆಗೆ ಹೋಗಿ ಹೆಂಡತಿ ಹತ್ರ, ನಗು ನೋಡೇ ಆ ಸಣುಕುಲು ಸುಬ್ಬ ಎಷ್ಟು ಸುಲಭದಲ್ಲಿ ಬಚ್ಚಲ ಬಾಗಿಲು ತೆಗ್ದನಲ್ಲ ಅಂತ ಹೇಳಿದಾಗ ನಾಗಮಣಿ, ಹೌದು ರೀ, ನನಗೂ ತುಂಬ ಆಶ್ಚರ್ಯ ಆಯಿತು. ಬಹುಶಃ ಬಚ್ಚಲ ಬಾಗಿಲು ತನಗೆ ತಾನೇ ಸರಿಯಾಗಿರಬೇಕು. ಆಗ ಗಂಡ ಹೇಳ್ತಾನೆ, ಸರಿ ಬಿಡು ಗಂಡ ಅಂತರ ತಪ್ಪು, ನಾನು ಬಚ್ಚಲಿಗೊಮ್ಮೆ ಹೋಗಿ ಬರ್ತೀನಿ, ನೀನು ಊಟಕ್ಕೆ ಎಲೆ ಹಾಕು ಅಂದಾಗ, ರೀ ನೀವು ಅಗಳಿ ಹಾಕಬೇಡಿ ಅಂತ ಎಚ್ಚರಿಸ್ತಾಳೆ. ವೀರಭದ್ರ, ನಮ್ಮ ಕಡ್ಡಿ ರಾಮಚಂದ್ರನೇ ತೆಗೆದ ಮೇಲೆ ನನಗೆ ತೆಗಿಯೋಕ್ಕಾಗಲ್ವೇ ಅಂತ ನಗ್ತಾ ಬಚ್ಚಲಿಗೆ ಹೋಗಿ ಅಗಳಿ ಹಾಕ್ಕೊಳ್ತಾನೆ. ನಂತರ ಬಾಗಿಲು ತೆಗಿಯೋಕೆ ನೋಡ್ತಾನೆ, ಮತ್ತೆ ಅದೇ ಕತೆ. ಆತನ ದಡ ದಡ ಅಂತ ಬಾಗಿಲು ಬಡಿಯೋ ಸದ್ದು ಕೇಳಿ ರಾಮಚಂದ್ರ, ಅತ್ತಿಗೆಮ್ಮ, ಯಾರದು ಬಚ್ಚಲು ಬಾಗಿಲನ್ನು ಮುರಿಯೋ ಹಾಗೆ ಬಡಿತಿದ್ದಾರೆ, ಯಾರಿದ್ದಾರೆ ಒಳಗೆ ಅಂತ ಹೇಳಿದಾಗ ನಾಗಮಣಿ ಸಂಕೋಚದಿಂದ, ಅದು ನಮ್ಮ ಯಜಮಾನರು, ಅಗಳಿ ತೆಗಿಯೋಕ್ಕಾಗದೆ ಒದ್ದಾಡ್ತಿದ್ದಾರೆ ಅಂದಾಗ ರಾಮಚಂದ್ರ, ಹೌದೇ, ಇರಿ ಇರಿ, ಹೊರಗಿನಿಂದ ನಾನು ತಳ್ತೀನಿ ಅಂತ ತಳ್ತಾನೆ. ಸ್ವಲ್ಪ ಹೊತ್ತಿನ ಎಳೆದಾಟದ ನಂತರ ಬಾಗಿಲು ಪಕ್ಕನೆ ತೆರೆಯುತ್ತೆ. ಆಗ ರಾಮಚಂದ್ರ, ಏನೋ ವೀರಭದ್ರ, ಅಗಳಿ ಬಿಗಿಯಾಗಿದೆಯಾ ಅಂದಾಗ ವೀರಭದ್ರ, ಹೌದು ಮಾರಾಯ, ಸರಿಪಡಿಸೋಣ ಅಂದರೆ ಬಡಗಿ ಊರಲ್ಲಿಲ್ಲ, ನಾವೆಲ್ಲ 4 ದಿನದಿಂದ ಅಗಳಿ ಹಾಕದೆ ಸ್ನಾನ ಮಾಡ್ತಾ ಇದ್ದೀವಿ, ಈಗ ನೀನು ನೋಡಿದರೆ ಎಷ್ಟು ಸುಲಭದಲ್ಲಿ ಅಗಳಿ ಹಾಕಿ ತೆಗೆದದನ್ನು ನೋಡಿ ಅದು ತನ್ನಂತೆ ತಾನೇ ಸರಿಯಾಗಿರ್ಬೋದು ಎಂದುಕೊಂಡೆ. ರಾಮಚಂದ್ರ ಅದಕ್ಕೆ ಅಂತ ಜೋರಾಗಿ ನಕ್ಬಿಟ್ಟು, ಹಾಗೋ ಕತೆ, ನಾನು ಬಾಗಿಲು ಹಾಕಿ ತೆಗ್ದದ್ ನೋಡಿ ನೀನು ಬೇಸ್ ಬಿದ್ದೆ ಅನ್ನು ಅಂದಾಗ ವೀರಭದ್ರ ಪೆಚ್ಚಾಗಿ ನಗ್ತಾ, ಒಂದು ನಿನ್ನ ಅದೃಷ್ಟ ಇರಬೇಕು, ಇಲ್ಲ ನೀನು ಕಡ್ಡಿ ಆಗಿದ್ರೂ ಮಹಾ ಶಕ್ತಿವಂತ ಇರಬೇಕು ಅಂದಾಗ ಈತ ಜೋರಾಗಿ ನಗ್ತಾ, ಎಂಥ ಮಣ್ಣಂಗಿಟ್ಟಿನೂ ಇಲ್ಲ, ಮನೆಯಲ್ಲಿ ನಿನ್ನ ಹಾಗೆ ಎಲ್ಲರೂ ನನ್ನನ್ನು ಸಣಕ್ಲಾ ಸಣಕ್ಲಾ ಅಂತ

0: ಮಾಡ್ತಿದ್ನವನು ಒಳಗೆ.
1: ಒಳ್ಳೆ ತಮಾಷೆ ಆಗಿದೆ.
2: ತಮಾಷೆನೆ.
3: ಅದಕ್ಕೆ ವೀರಭದ್ರ, ಓಹೋ ಇದೋ ನಿನ್ನ ಒಳಗುಟ್ಟು ನಿನ್ನನ್ನು ಅನುಸರಿಸಿ ನಾನು ಮೋಸ ಹೋದೆ ಅಂತ ಅಂದಾಗ ಮೂವರು ಬಿದ್ದು ಬಿದ್ದು ನಗ್ತಾರೆ. ಹ್ಞೂ, ಕತೆ ಕೇಳಿ ನಿಮಗೇನಿಸ್ತು?
2: ತಮಾಷೆ ಆಗಿತ್ತು.
3: ಸರಿ ಸರಿ, ಮುಂದೆ
0: ಯಾವುದೇ ಕೆಲಸವನ್ನು ಸದಾ ಕಾಲ ಮಾಡ್ತಿದ್ರೆ ಅದೇ ಅಭ್ಯಾಸವಾಗ್ಬಿಡುತ್ತೆ.
1: ಆಗ ನಮ್ಮ ಅರಿವಿಲ್ಲದೆ ನಾವು ಆ ಕೆಲಸವನ್ನ ಮಾಡ್ಬಿಡ್ತೀವಿ.
4: ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನು ಪದೇ ಪದೇ ಮಾಡ್ತಾ ಇರಬೇಕು.
5: ಆಗ ಅದು ನಮಗೆ ಅಭ್ಯಾಸವಾಗಿ ಬಿಡುತ್ತೆ.
3: ಹೌದು ಮಕ್ಕಳೇ, ನೀವು ಹೇಳಿದ್ದು ಸರಿನೇ. ನಾವು ಸದಾ ಕಾಲ ಒಳ್ಳೆ ಕೆಲಸನೇ ಮಾಡ್ತಾನೆ ಇರಬೇಕು.
6: ಅದು ಚೆನ್ನಾಗಿದೆ ಪೊನ್ನಜ್ಜಿ.
2: ಸರಿ ಅಜ್ಜಿ, ನಾವಿನ್ ಬರ್ತೀವಿ. ಬಾಯ್ ಬಾಯ್.
3: ಆಯ್ತು, ಬಾಯ್ ಬಾಯ್.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
8: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
10: ಪರಿಶುದ್ಧವಾದ ಹಾಲು?
11: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
12: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
16: ಏನ್ ಸೀಕ್ರೆಟ್?
15: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
16: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
15: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
16: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
14: LIC ಹರ್ ಪಲ್ ಆಪ್ಕೆ ಸಾಥ್.
17: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ವಿನೋಬನಗರ ಕನಕ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ 40th ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷ HR ದೊಡ್ಡಪ್ಪ ಅವರ ಅಧ್ಯಕ್ಷತೆಯಲ್ಲಿ September 19 ಶನಿವಾರ ಬೆಳಗ್ಗೆ 11:00 ನಗರದ RTO ಆಫೀಸ್ ರಸ್ತೆಯಲ್ಲಿರುವ ಪತ್ರಿಕಾ ಭವನ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಭೆಗೆ ಸದಸ್ಯರು ಸಕಾಲಕ್ಕೆ ಆಗಮಿಸಿ ಸಲಹೆ ಸಹಕಾರ ನೀಡಿ ಯಶಸ್ವಿಗೊಳಿಸಲು ಸಂಘದ ಕಾರ್ಯದರ್ಶಿಗಳು ಈ ಮೂಲಕ ಕೋರಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕದ ವತಿಯಿಂದ ಅಂತಾರಾಷ್ಟೀಯ ಯುವ ದಿನಾಚರಣೆಯ ಪ್ರಯುಕ್ತ ಯುವ ಜನೋತ್ಸವ ಕಾರ್ಯಕ್ರಮದಡಿ September 18 ಬೆಳಗ್ಗೆ 7:00 ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. HIV ಏಡ್ಸ್ ಕುರಿತು ಅರಿವು ಮೂಡಿಸುವುದು, ಸೇವಾ ಸೌಲಭ್ಯಗಳ ಮಾಹಿತಿ, ಕಳಂಕ ಮತ್ತು ತಾರತಮ್ಯ ತಡೆಗಟ್ಟುವುದು, HIV ಏಡ್ಸ್ ತಡೆ ಕಾಯ್ದೆ 2017, ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ 17-25 ವಯಸ್ಸಿನ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಮ್ಯಾರಥಾನ್ ಓಟವು ನಗರದ ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಜೈಲ್ ಸರ್ಕಲ್, ಗೋಪಿ ಸರ್ಕಲ್, ಅಮೀರ್ ಅಹಮದ್ ಸರ್ಕಲ್ ಮಾರ್ಗವಾಗಿ ವೀರಭದ್ರ ಟಾಕೀಸ್ ಮುಖಾಂತರ ಸಾಗಿ ಮರಳಿ ನೆಹರು ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕದ ಕಾರ್ಯಕ್ರಮಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2026-27 ಸಾಲಿನ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಹಾಗೂ ಬಾಲಕಿಯರಿಗಾಗಿ ಜಿಲ್ಲಾ ಮಟ್ಟದ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ ಕ್ರೀಡಾಪಟುಗಳು ನಿಗದಿತ ದಿನಾಂಕಗಳಂದು ಬೆಳಗ್ಗೆ 9 ಗಂಟೆಯೊಳಗೆ ಅಗತ್ಯ ದಾಖಲೆಗಳೊಂದಿಗೆ ಆಯಾ ಕ್ರೀಡಾಂಗಣದಲ್ಲಿ ವರದಿ ಮಾಡಿಕೊಳ್ಳಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 18 ಸೊರಬ ತಾಲೂಕಿನ ಕೋಟೆಪುರ ಎವರನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಕ್ರೀಡಾಂಗಣದಲ್ಲಿ ಮಲ್ಲಕಂಬ ಸ್ಪರ್ಧೆ, ಸೆಪ್ಟೆಂಬರ್ 19 ಭದ್ರಾವತಿ ವಿಐಎಸ್ಎಲ್ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಹಾಗೂ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಜೂಡೋ ಸ್ಪರ್ಧೆ, ಸೆಪ್ಟೆಂಬರ್ 21 ಶಿವಮೊಗ್ಗದ ಗುರುಪುರ ಬಿಜಿಎಸ್ ಕ್ರೀಡಾಂಗಣದಲ್ಲಿ ಹ್ಯಾಂಡ್ಬಾಲ್ ಸ್ಪರ್ಧೆ, ಅಕ್ಟೋಬರ್ 3 ಶಿವಮೊಗ್ಗದ ಗೋಪಾಲ ಕ್ರೀಡಾ ಸಂಕೀರ್ಣದಲ್ಲಿ ಈಜು ಸ್ಪರ್ಧೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು ಮೊಬೈಲ್ ಸಂಖ್ಯೆ 9113543766 ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕ ರಾಮಚಂದ್ರಪ್ಪ ಹೆಚ್ ಮೊಬೈಲ್ ಸಂಖ್ಯೆ 9880838375755 ಇವರನ್ನು ಸಂಪರ್ಕಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಚರ್ಚಿಸಲು ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಅವರು ಮಲೆನಾಡು ಜಿಲ್ಲೆಗಳ ಪ್ರವಾಸ ಕೈಗೊಂಡಿದ್ದು, ಸೆಪ್ಟೆಂಬರ್ 19ರಂದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಶನಿವಾರ ಬೆಳಗ್ಗೆ 9:30ಕ್ಕೆ ಸಭೆ ನಿಗದಿಯಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಶ್ರೀ ಮೈಲಾರೇಶ್ವರ ಸನ್ನಿಧಿಯಲ್ಲಿ ಶ್ರೀ ಸ್ವರ್ಣಗೌರಿ ಮತ್ತು ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿಯ 70ನೇ ವರ್ಷದ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 20/9/2026 ಭಾನುವಾರ ಸಂಜೆ 6 ಗಂಟೆಯ ನಂತರ ಶ್ರೀ ಸ್ವರ್ಣಗೌರಿ ಮತ್ತು ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿಯ ರಾಜಬೀದಿ ಉತ್ಸವವು ಇರುತ್ತದೆ. ರಾಜಬೀದಿ ಉತ್ಸವವು ದೇವಸ್ಥಾನದಿಂದ ಹೊರಟು ಬಿಎಚ್ ರಸ್ತೆ, ಗಾಂಧಿ ಬಜಾರ್, ಎಪಿಎಂಸಿ ರಸ್ತೆ, ಎಸ್ಪಿಎಂ ರಸ್ತೆ ಹಾಗೂ ಕೋಟೆ ರಸ್ತೆ ಮುಖಾಂತರ ಕೋರ್ಪಾಲಯ್ಯನ ಛತ್ರದ ಹಿಂಭಾಗ ತುಂಗಾ ನದಿಯ ಮಂಟಪಕ್ಕೆ ತೆರಳಿ ಪೂಜಾ ಕೈಂಕರ್ಯವನ್ನು ನಡೆಸಿ ಶ್ರೀ ಸ್ವರ್ಣಗೌರಿ ಮತ್ತು ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿಯನ್ನು ತುಂಗಾ ನದಿಯಲ್ಲಿ ವಿಸರ್ಜಿಸಲಾಗುವುದು. ವಿಸರ್ಜನೆ ಕಾರ್ಯಕ್ರಮದ ಉತ್ಸವದಲ್ಲಿ ಹಾಗೂ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಆಡಳಿತ ಮಂಡಳಿಯವರು ಭಕ್ತರ ಸಹಕಾರ ಕೋರಿದೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನಡೆಯುವ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಕ್ರಿಯವಾಗಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿಸಿದೆ. ಮುಂದಿನ ವಿವರ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ತಿಲಕ್ ನಗರದಲ್ಲಿರುವ ಮಾಂಸಾಹಾರಿ ಹೋಟೆಲ್ಗಳ ಮೇಲೆ ಶಿವಮೊಗ್ಗ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ಅವರು ಕಂದಾಯ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ದಿಢೀರ್ ದಾಳಿ ನಡೆಸಿ ಹೋಟೆಲ್ಗಳ ಶುಚಿತ್ವ, ಆಹಾರದ ಗುಣಮಟ್ಟ ಕುರಿತು ಪರಿಶೀಲನೆ ನಡೆಸಿದರು. ಪರಿಶೀಲನೆ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳದಿರುವ ಮಾಂಸಾಹಾರಿ ಹೋಟೆಲ್ಗಳ ಮಾಲೀಕರಿಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಸೂಚಿಸಿದ ಅವರು, ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ದಲ್ಲಿ, ಶುದ್ಧ ನೀರು ಬಳಸಿ ಆಹಾರ ತಯಾರಿಸದಿದ್ದಲ್ಲಿ ಹಾಗೂ ಗ್ರಾಹಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಸದಿದ್ದಲ್ಲಿ ಹೋಟೆಲ್ಗಳ ಪರವಾನಿಗೆ ರದ್ದುಗೊಳಿಸುವುದಾಗಿ ಎಚ್ಚರಿಸಿದರು. ಅವರು ಹೋಟೆಲ್ಗಳಲ್ಲಿದ್ದ ಆಹಾರದ ಮಾದರಿಗಳನ್ನು ತೆಗೆದುಕೊಂಡು ಪರೀಕ್ಷೆಗಾಗಿ ಕಳಿಸಿಕೊಡಲಾಗುವುದು ಎಂದರು. ಆಹಾರ ತಯಾರಿಕೆಯಲ್ಲಿ ಬಣ್ಣ ಮತ್ತಿತರ ಕ್ಯಾನ್ಸರ್ಕಾರಕ ರಾಸಾಯನಿಕಗಳ ಬಳಕೆ ಕಂಡು ಬಂದಲ್ಲಿ ಹೋಟೆಲ್ಗಳ ಪರವಾನಿಗೆ ರದ್ದುಗೊಳಿಸಲಾಗುವುದು, ಅಲ್ಲದೆ ನಿಯಮಾನುಸಾರ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡುವುದು ಅನಿವಾರ್ಯವಾಗಲಿದೆ ಎಂದ ಅವರು, ಅಶುಚಿಯಾಗಿರುವ ಹೋಟೆಲ್ಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಶುಚಿತ್ವ ಕಾಪಾಡಿಕೊಳ್ಳದಿರುವುದು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುವುದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಕ್ಷಮ ಪ್ರಾಧಿಕಾರಿಗಳಿಗೆ ವರದಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸುವುದಾಗಿ ತಿಳಿಸಿದರು. ಮುಂದಿನ ವಿವರ. ದಾನಗಳಲ್ಲಿ ಸರ್ವಶ್ರೇಷ್ಠ ದಾನ ಅನ್ನದಾನ. ರಿಪ್ಪನ್ಪೇಟೆಯ ಕರ್ನಾಟಕ ಪ್ರಾಂತೀಯ ಹಿಂದೂ ರಾಷ್ಟ್ರ ಸೇವಾ ಸಮಿತಿ ಯುವಕರು 11 ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಕ್ತ ಸಮೂಹಕ್ಕೆ ಅನ್ನದಾಸೋಹ ಸೇವೆಗೆ ಸೇವಾಕರ್ತರು ಧನ ಸಹಾಯ ನೀಡಿ ಇನ್ನಿಬ್ಬರಿಗೆ ಸ್ಫೂರ್ತಿಯಾದರು. ರಿಪ್ಪನ್ಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ವರ್ತಕರ ಸಂಘದ ಅಧ್ಯಕ್ಷ ಎಂಬಿ ಲಕ್ಷ್ಮಣ್ ಗೌಡ, ಕುಟುಂಬ ವರ್ಗ ಹಾಗೂ ಸಿದ್ದಿವಿನಾಯಕ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಮಾಜಿ ಅಧ್ಯಕ್ಷ ಈಶ್ವರಶೆಟ್ಟಿ ಕುಟುಂಬ ವರ್ಗ ಅನ್ನದಾಸೋಹದ ಸೇವಾಕರ್ತರಾಗಿ ತಮ್ಮ ಸೇವೆಯನ್ನು ಸಮರ್ಪಿಸಿದರು. ಮುಂದಿನ ವಿವರ. ಬಾಲ್ಯ ವಿವಾಹದ ವಿರುದ್ಧ ತಳಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತಿರುವುದು, ಆಶ್ರಿತ ಸಂಸ್ಥೆಯ ಕಾರ್ಯಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ಸಂಗತಿ ಎಂದು ಸಂಸ್ಥೆಯ ಜಿಲ್ಲಾ ಸಂಯೋಜಕ ಹನುಮಂತಪ್ಪ ಎಸ್ ಹೇಳಿದರು. ಜಿಲ್ಲಾ ಆಶ್ರಿತ ಸಂಸ್ಥೆ ವತಿಯಿಂದ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ರವೀಂದ್ರನಗರದ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನಾಚರಣೆಯನ್ನು ಸೆಪ್ಟೆಂಬರ್ 15ರಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಅಧ್ಯಕ್ಷರಾದ ಶ್ರೀಯುತ ಅನೂಪ್ ಪಾಟೀಲ್, ಉಪಾಧ್ಯಕ್ಷರಾದ ಶ್ರೀಮತಿ ರಾಗಿಣಿ ಸಿಂಗ್ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರ ಸಮ್ಮುಖದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ, ಸಾಧನೆ, ಶಿಸ್ತು, ಪರಿಶ್ರಮ ಹಾಗೂ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳ ಕುರಿತು ಅವರು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಇವರು ನಮ್ಮವರು ಎಂಬ ಶೀರ್ಷಿಕೆಯಡಿ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಪದವೀಧರರಾದ ಶ್ರೀಯುತ ಅನೂಪ್ ಎನ್ ಪಾಟೀಲ್ ಅವರನ್ನು ಶಾಲೆಯ ಶಿಕ್ಷಕ ವೃಂದದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ವ್ಯಕ್ತಿತ್ವ, ಸಾಧನೆ ಹಾಗೂ ದೇಶಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿ ನುಡಿ ನಮನ ಸಲ್ಲಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಸುಮನ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಡಗರ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಕಿ ನೇತ್ರಾ ನಾಗರಾಜ್ ಅವರು ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಆದರ್ಶಗಳು ಹಾಗೂ ಅವರ ಸೇವಾ ಮನೋಭಾವವನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಪ್ರಗತಿಗೆ ತಮ್ಮದೇಯಾದ ಕೊಡುಗೆ ನೀಡಬೇಕೆಂದು ಆಶಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಮುಂದಿನ ವಿವರ. ಆಧ್ಯಾತ್ಮ ಸಾಧನೆಯ ರಹಸ್ಯ, ಭಾವನೆಗಳನ್ನು ಧ್ಯಾನದ ಮೂಲಕ ಬೆಳೆಸಿಕೊಳ್ಳಬಹುದು. ಈ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಉಪಾಸನಾ ಫೌಂಡೇಶನ್ ವತಿಯಿಂದ ಮನುಶಕ್ತಿ ಧ್ಯಾನ ಶಿಬಿರವನ್ನು ಸೆಪ್ಟೆಂಬರ್ 20ರಂದು ಆಯೋಜಿಸಲಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ನಗರದ ಶ್ರೀಮತಿ ಜಯಲಕ್ಷ್ಮಿ ಈಶ್ವರಪ್ಪ ಸಭಾಂಗಣ ಪೇಸ್ ಕಾಲೇಜ್ ಆವರಣದಲ್ಲಿ ಶಿಬಿರ ನಡೆಯಲಿದೆ. ಧ್ಯಾನ, ಮನುಶಕ್ತಿ ಹಾಗೂ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ ತರಬೇತಿ ನೀಡಲಾಗುವುದು. ಮಲೆನಾಡಿನ ಜನರಿಗೆ ಆತ್ಮಶಕ್ತಿ ಹಾಗೂ ಧ್ಯಾನ ಸಾಧನೆಯ ಕುರಿತು ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉಪಾಸನಾ ಫೌಂಡೇಶನ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9945136677 ಅಥವಾ 9945137766 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಎಚ್ಎಸ್ ಸುಂದರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕವಾಗಿ ಆರೋಗ್ಯೋತ್ಸವ 2026 ಹೆಸರಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೆಪ್ಟೆಂಬರ್ 20ರಂದು ಆಯೋಜಿಸಲಾಗಿದೆ ಎಂದು ಅಭಿಮಾನಿ ಬಳಗದ ಪ್ರಮುಖ ಜಿಎಸ್ ಸತೀಶ್ ತಿಳಿಸಿದರು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ಶಿಬಿರ ನಡೆಯಲಿದೆ. ಸೆಕ್ಯೂರ್, ಚಂದ್ರಗಿರಿ, ಶಂಕರ ಕಣ್ಣಿನ ಆಸ್ಪತ್ರೆ, ಮಾತೃವಾತ್ಸಲ್ಯ, ಆರಾಧನಾ ಆರ್ಥೋಪೆಡಿಕ್ ಸೆಂಟರ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ಸುಬ್ಬಯ್ಯ ಡೆಂಟಲ್ ಕಾಲೇಜಿನ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಣ್ಣು, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, ಮೂಳೆ, ಕೀಲು, ಬೆನ್ನುಹುರಿ, ದಂತ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಉಚಿತವಾಗಿ ದೊರೆಯಲಿದೆ. ಆಶಾಜ್ಯೋತಿ ಬ್ಲಡ್ ಬ್ಯಾಂಕ್ ವತಿಯಿಂದ ಉಚಿತ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಶಿಬಿರವೂ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಹಳೆಯ ವೈದ್ಯಕೀಯ ದಾಖಲಾತಿಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆಯುವಂತೆ ಕೋರಿದರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ರೈತರು ಹಾಗೂ ಸ್ಥಳೀಯರಿಂದ ಮಾಹಿತಿ ಪಡೆಯುವ ಉದ್ದೇಶದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 19ರಂದು ತೀರ್ಥಹಳ್ಳಿಗೆ ಭೇಟಿ ನೀಡಲಿದ್ದಾರೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ತೀರ್ಥಹಳ್ಳಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ಪದವಿ ಕಾಲೇಜಿನಲ್ಲಿ ರೈತರೊಂದಿಗೆ ಸಂವಾದ ಹಾಗೂ ಅನಂತಮೂರ್ತಿ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯುವ ಬಹಿರಂಗ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ವರದಿಯಿಂದ ಮಲೆನಾಡಿನ ರೈತರು, ಕೃಷಿ ಕಾರ್ಮಿಕರು ಹಾಗೂ ಸ್ಥಳೀಯ ಜನರಿಗೆ ಎದುರಿಸಬಹುದಾದ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳು ಮಾಹಿತಿ ಪಡೆಯಲಿದ್ದು ಬಳಿಕ ಬಾಳೆಹೊನ್ನೂರಿಗೆ ತೆರಳಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ ಅಥವಾ ಇನ್ನು ಕಾಫಿ ಟೀ ಕುಡ್ಕೊಂಡು ಹಾಗೆ ಗೊತ್ತಿದ್ದೀರಾ? ಆದಷ್ಟು ಬೇಗ ಟಿಫನ್ ಮಾಡಿ, ಟೈಮ್ ಟೈಮ್ಗೆ ಟಿಫನ್ನು, ತಿಂಡಿ, ಊಟ ಎಲ್ಲವನ್ನು ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಕಾರ್ಯಕ್ರಮವನ್ನು ಎಂದಿನಂತೆ ಒಂದು ವಿಷಯದೊಂದಿಗೆ ಪ್ರಾರಂಭಿಸೋಣ. ಯಾಕಂದರೆ ಪರಿಸರ ಪರಿಚಯ ಹೆಸರು ಹೇಳೋ ಹಾಗೆಯೇ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನು ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅಂತ ಹೇಳುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಜೀವಿಗಳು ಎಲ್ಲವೂ ಕೂಡ ಕಾಡುವಂಥದ್ದು. ಹಾಗಿದ್ಮೇಲೆ ಇವತ್ತು ಯಾಕೆ ಒಂದು ಜಲಪಾತದ ಬಗ್ಗೆ ಮಾತಾಡಬಾರ್ದು ಅಂತ ನನಗನ್ನಿಸ್ತು, ಆಯ್ತಾ? ಯಾಕಂದ್ರೆ ನಮ್ಮದು ಮಲೆನಾಡು. ಶಿವಮೊಗ್ಗದಲ್ಲಿ ಸಾಕಷ್ಟು ಜಲಪಾತಗಳು ಹರಿಯುವಂಥದ್ದು, ಆದ್ರೆ ವಿಶ್ವಾದ್ಯಂತ ಸಾಕಷ್ಟು ಜಲಪಾತಗಳಿದೆ. ಇನ್ನು ಭಾರತದಾದ್ಯಂತ ಕೂಡ ಸಾಕಷ್ಟು ಜಲಪಾತಗಳಿದೆ. ಆದ್ರೆ ಇವತ್ತು ವಿಶೇಷವಾಗಿ ನಮ್ಮ ಮಲೆನಾಡಿನಲ್ಲಿ ಹರಿಯುವಂತಹ ಜಲಪಾತಗಳ ಬಗ್ಗೆ ಮಾತಾಡೋಣ. ಈ ಜಲಪಾತಗಳನ್ನ ನೋಡೋದೇ ಒಂದು ಖುಷಿ, ಯಾಕಂದ್ರೆ ಅದರಲ್ಲಿರುವಂತಹ ಸೌಂದರ್ಯ, ರಮಣೀಯ ದೃಶ್ಯಗಳು ನೋಡ್ಲಿಕ್ಕೆನೆ ಎರಡು ಕಣ್ಣು ಸಾಲದು, ಬಹುಶಃ ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ಮೊದಲು ವಿಶ್ವವಿಖ್ಯಾತಿ ಜಲಪಾತ ಅಂತ ಹೇಳಿದ್ರೆ ಅದನ್ನ ಜೋಗ ಜಲಪಾತ ಅಂತ ಹೇಳ್ತಿದ್ರು. ಆದ್ರೆ ಒಂದು ಜಲಪಾತ ಇದರಿ, ಈ ಒಂದು ಜೋಗ ಜಲಪಾತವನ್ನೇ ಸೈಡ್ ಹೊಡೆಯುವಂತಹ ಜಲಪಾತ, ಅದು ಕೂಡ ನಮ್ಮ ಶಿವಮೊಗ್ಗದಲ್ಲೇ ಇರೋದು. ಆ ಒಂದು ಜಲಪಾತದ ಹೆಸರು ಕುಂಚಿಕಲ್ ಜಲಪಾತ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುಂಚಿಕಲ್ ಜಲಪಾತದ ಬಗ್ಗೆ ಮಾತಾಡೋಣ ಅಂತ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಅನೇಕ ಸುಂದರವಾದ ಜಲಪಾತಗಳಿವೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಲಪಾತಗಳು ಸೌಂದರ್ಯವನ್ನ ನೋಡಿಯೇ ಅನುಭವಿಸ್ಬೇಕು, ಹೇಳಿದ್ರೆ ಸಾಲಲ್ಲ, ಅಲ್ಲೇ ಹೋಗಿ ನೋಡ್ಬೇಕು. ಅವುಗಳಲ್ಲಿ ಈ ಕುಂಚಿಕಲ್ ಜಲಪಾತ ಕೂಡ ಒಂದಾಗಿದೆ. ಇನ್ನು ಕರ್ನಾಟಕದ ಇರುವಂತಹ ಒಂದು ವಿಶಿಷ್ಟವಾದ ನೈಸರ್ಗಿಕ ಅದ್ಭುತವಾದಂತಹ ಜಲಪಾತ, ಅಲ್ಲದೆ ಇದು ಭಾರತದ ಅತಿ ಎತ್ತರದ ಜಲಪಾತ ಕೂಡ ಹೌದು. ನಾನು ನಿಮಗೆ ಮುಂಚೆ ಹೇಳ್ತಿದ್ದೆ ಜೋಗ ಜಲಪಾತವನ್ನ ಭಾರತದ ಅತಿ ಎತ್ತರ ಜಲಪಾತ ಅಂತ ಹೇಳ್ತಿದ್ರು, ಆದ್ರೆ ಈಗ ಗೊತ್ತಾಗಿದೆ ಕುಂಚಿಕಲ್ ಜಲಪಾತ ಏನಿದೆ ಭಾರತದ ಅತಿ ಎತ್ತರ ಜಲಪಾತದಲ್ಲಿ ಒಂದು. ಇನ್ನು ಪಶ್ಚಿಮ ಘಟ್ಟಗಳ ಗುಪ್ತ ರತ್ನವಾಗಿ ಕಂಗೊಳಿಸುವಂತಹ ಈ ಜಲಪಾತ ಅನೇಕ ವಿಶೇಷತೆಗಳನ್ನ ಹೊಂದಿದೆ. ಈ ಒಂದು ಜಲಪಾತ ತನ್ನ ಅದ್ಭುತವಾದ ಎತ್ತರ ಹಾಗೆ ಸೌಂದರ್ಯದಿಂದ ಕೂಡ ಹೆಸರುವಾಸಿಯಾಗಿದೆ. ಜೋಗ ಜಲಪಾತ ಹಾಗೆ ಕುಂಚಿಕಲ್ ಜಲಪಾತವನ್ನ ನೋಡೋಕೆ ಜಲಪಾತದ ಪ್ರೇಮಿಗಳು ಮಾನ್ಸೂನ್ ಅಲ್ಲಿ ಹೆಚ್ಚಾಗಿನೇ ಭೇಟಿ ನೀಡ್ತಾರೆ. ವಿಶೇಷ ಏನ್ ಗೊತ್ತಾ, ಈ ಕುಂಚಿಕಲ್ ಜಲಪಾತ ಸುಮಾರು 1493 ಅಡಿಯಷ್ಟು ಎತ್ತರಗಳಿಂದ ಕೆಳಗೆ ಬೀಳುತ್ತೆ. ಈ ಜಲಪಾತ ಪ್ರಕೃತಿ ಪ್ರಿಯರಿಗೆ ಸಾಕಷ್ಟು ಇಷ್ಟ ಆಗುತ್ತೆ, ಜೊತೆಗೆ ಸಾಕಷ್ಟು ಆಕರ್ಷಣೆಯಿಂದ ಕೂಡ ಹೊಂದಿದೆ. ವಿಶೇಷ ಏನಪ್ಪ ಅಂದ್ರೆ ಈ ಒಂದು ಕುಂಚಿಕಲ್ ಜಲಪಾತ ಇರೋದು ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ. ಅದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ. ಹೌದು, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮಾಸಿಕಟ್ಟೆ ಅನ್ನೋ ಒಂದು ಗ್ರಾಮದ ಬಳಿ ಪಶ್ಚಿಮ ಘಟ್ಟಗಳ ನಡುವೆ ಹರಿಯುವಂತದ್ದು ಈ ಕುಂಚಿಕಲ್ ಜಲಪಾತ. ಈಗ ಪಶ್ಚಿಮ ಘಟ್ಟಗಳು ಅನ್ನುವಾಗ ಅಲ್ಲಿ ಸಾಕಷ್ಟು ನದಿಗಳು ಹುಟ್ಟುತ್ತೆ, ಹರಿಯುತ್ತೆ. ಎಷ್ಟೋ ನದಿಗಳ ಉಗಮ ಸ್ಥಾನ ಕೂಡ ಪಶ್ಚಿಮ ಘಟ್ಟಗಳು. ಇಲ್ಲಿರುವಂತಹ ಒಂದು ನದಿ ವರಾಹಿ ನದಿ. ಈ ನದಿಯಿಂದ ರಚನೆಯಾದಂತಹ ಜಲಪಾತ ಕುಂಚಿಕಲ್ ಜಲಪಾತ. ಇದನ್ನ ಕೆಳಗೆ ಬೀಳೋ ಮೊದಲು ಇದು ದಟ್ಟವಾದ ಕಾಡುಗಳು ಹಾಗೆ ಒರಟು ಭೂ ಪ್ರದೇಶದ ಮೂಲಕ ಹರಿಯುತ್ತೆ. ತನ್ನ ಹಾಲ್ ನೊರೆಯಂತೆ ಧುಮುಕುವ ಈ ಜಲಪಾತ, ಇದರ ಸೊಬಗು ನೋಡುಗರನ್ನ ಮಂತ್ರ ಮುಗ್ಧಗೊಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಕೇಳುಗರೆ, ಈ ಕುಂಚಿಕಲ್ ಜಲಪಾತದ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಭಾರತದಲ್ಲಿ ಹರಿಯುವಂತಹ ಅತಿ ಎತ್ತರದ ಜಲಪಾತದ ಬಗ್ಗೆ ಮಾತಾಡ್ತಾ ಇದೆ. ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಜಲಪಾತ ಕುಂಚಿಕಲ್ ಜಲಪಾತ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋಣ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಅಂತ. ವರಾಹಿ ನದಿಯಿಂದ ಹರಿಯುವಂತಹ ಈ ಒಂದು ಜಲಪಾತ ಸಾಕಷ್ಟು ವಿಶೇಷತೆಗಳನ್ನ ಹೊಂದಿದೆ. ಅಪೂರ್ವ ಸೌಂದರ್ಯದಿಂದ ಕಂಗೊಳಿಸುತ್ತೆ ಈ ಜಲಪಾತ. ಈ ಒಂದು ಜಲಪಾತವನ್ನ ಕಣ್ತುಂಬಿಕೊಳ್ಳೋಕೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ನಾವು ಜೋಗ ಜಲಪಾತ ಹೋಗ್ಬೇಕು ಅನ್ನುವಾಗ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳಿದೆ. ಆದ್ರೆ ಈ ಕುಂಚಿಕಲ್ ಜಲಪಾತ ಏನಿದೆ, ದಟ್ಟ ಅರಣ್ಯಗಳ ಮಧ್ಯೆ ಹರಿಯುವಂತಹ ಜಲಪಾತ, ಇಲ್ಲಿಗೆ ಹೋಗೋಕೆ ತುಂಬಾನೇ ರಿಸ್ಕ್ ಕೂಡ ಇದೆ. ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಂಡೇನೆ ನಾವಲ್ಲಿಗೆ ಹೋಗ್ಬೇಕು. ಅದಾದ ಮೇಲೆ ವಾಸ್ತವವಾಗಿ ಈ ಜಲಪಾತದ ನೈಸರ್ಗಿಕ ಸೌಂದರ್ಯವನ್ನ ನಾವು ಸವಿಬಹುದು. ಈ ಒಂದು ಜಲಪಾತ ಏನಿದೆ, ಪರಿಸರ ಸಂರಕ್ಷಿಸೋಕೆ ಸಹಾಯ ಕೂಡ ಮಾಡುತ್ತೆ. ಚಾರಣಿಗರಿಗೆ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. ಆದ್ರೆ ಚಾರಣ ಮಾಡೋದು ಅದು ಅಷ್ಟು ಸುಲಭದ ಮಾತಲ್ಲ. ಈ ಜಲಪಾತದ ಸೊಬಗಾಗಿರ್ಬೋದು, ಹಾಗೆ ಚಾರಣದ ಅನುಭವವನ್ನ ಒಂದೇ ಸೂರಿನಲ್ಲಿ ಅನುಭವಿಸೋಕೆ ಬಹುಶಃ ಕುಂಚಿಕಲ್ ಜಲಪಾತ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನಾನಾಗ್ಲೇ ಹೇಳ್ದೆ, ಈ ಕುಂಚಿಕಲ್ ಜಲಪಾತ ನೀವು ತಲುಪಬೇಕು ಅಂದ್ರೆ ಇದು ಒಂದು ಸವಾಲಿನ ಮಾತೇ ಸರಿ ಅಂತ. ಯಾಕಂದ್ರೆ ಪಶ್ಚಿಮ ಘಟ್ಟಗಳ ನಡುವೆ ದಟ್ಟವಾದ ಕಾಡುಗಳ ಮೂಲಕ ಜನರನ್ನ ಕರೆದೊಯ್ಯುವಂತಹ ಈ ಒಂದು ಪ್ರಯಾಣ ಲಾಭದಾಯಕವಾಗಿ ಇದೆ. ಅಂದ್ರೆ ಹೋದ್ರೆ ಖುಷಿ ಆಗುತ್ತೆ, ಆದ್ರೆ ಹೋಗೋ ದಾರಿ ಮಾತ್ರ ತುಂಬಾನೇ ಕಷ್ಟ ಇದೆ. ಇನ್ನು ಸಾಕಷ್ಟು ಜೀವ ವೈವಿಧ್ಯತೆಗಳನ್ನ ಹೊಂದಿರುವಂತಹ ಈ ಜಲಪಾತ ಜೀವ ವೈವಿಧ್ಯತೆಯಿಂದ ಸಮೃದ್ಧಿಯಾಗಿದೆ. ಪಶ್ಚಿಮ ಘಟ್ಟಗಳ ಮತ್ತು ಜಲಪಾತಗಳ ಸುತ್ತಲಿನ ಪ್ರದೇಶ ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತಾನೆ ಕರೀತಾರೆ. ಇನ್ನು ಇಲ್ಲಿ ಹಲವಾರು ಸ್ಥಳೀಯ ಹಾಗೆ ಅಳಿವಿನಂಚಲಿರುವಂತಹ ಪ್ರಭೇದಗಳನ್ನ ನಾವು ಕಾಣಬಹುದು. ಹಾಗೆ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು ವೃಕ್ಷಗಳು ಸಸ್ಯಗಳನ್ನ ಇಲ್ಲಿ ಕಣ್ತುಂಬಿಕೊಳ್ಬಹುದು. ಈ ಜಲಪಾತಗಳು ಏನಿದೆ, ನೈಸರ್ಗಿಕವಾಗಿ ಸೌಂದರ್ಯವಾಗಿದೆ. ಈಗ ನಾವು ಮನುಷ್ಯರುಗಳು ಸುಂದರವಾಗಿ ಕಾಣಿಸ್ಬೇಕು ಅಂದ್ರೆ ಮೇಕಪ್ ಮಾಡ್ಕೊಳ್ತೀವಿ, ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ತೀವಿ. ಆದ್ರೆ ಈ ಒಂದು ನೈಸರ್ಗಿಕ ಸೌಂದರ್ಯವನ್ನ ನೋಡ್ಲಿಕ್ಕೆ ಕಣ್ತುಂಬಿಕೊಳ್ಳೋಕೆ ಜಲಪಾತಗಳೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಜಲಪಾತಗಳು ಹರಿಯುವಾಗ ನಯನ ಮನೋಹರವಾದ ದೃಶ್ಯಗಳನ್ನ ಸೃಷ್ಟಿಸುತ್ತೆ. ಇದು ಪ್ರವಾಸಿಗರಿಗೆ ಆಕರ್ಷಕ ತಾಣಗಳಾಗಿ ಕೂಡ ಇದೆ. ಇನ್ನು ಕೆಲವೊಂದು ಜಲಪಾತಗಳು ಶಾಂತಿಯುತವಾಗಿ ಹರಿದ್ರೆ ಇನ್ನು ಕೆಲವು ಜಲಪಾತಗಳು ಒಂದು ರುದ್ರಾವತಾರದಲ್ಲಿ ಅಂದ್ರೆ ಸಾಕಷ್ಟು ಶಬ್ದಗಳಿಂದ ಹರಿಯುವಂಥದ್ದು. ಈ ಜಲಪಾತಗಳಿಂದ ಕೆಲವೊಂದಿಷ್ಟು ಪ್ರಯೋಜನಗಳು ಕೂಡ ಇದೆ. ಹೌದು, ಜಲಪಾತಗಳನ್ನ ಜಲ ವಿದ್ಯುತ್ ಉತ್ಪಾದಿಸೋಕೆ ಬಳಸಲಾಗುತ್ತೆ. ಜಲಪಾತಗಳು ವೈವಿಧ್ಯಮಯ ಸಸ್ಯಗಳನ್ನ ಹಾಗೆ ಪ್ರಾಣಿಗಳಿಗೆ ಆವಾಸ ಸ್ಥಾನವನ್ನ ಒದಗಿಸಿಕೊಡುತ್ತೆ. ಇದು ಸ್ಥಳೀಯ ಪರಿಸರ ವ್ಯವಸ್ಥೆಯ ಸಮೃದ್ಧಿಗೆ ಕೊಡುಗೆಯನ್ನ ಕೂಡ ನೀಡುತ್ತೆ. ಇನ್ನು ಜಲಪಾತಗಳು ಪರಿಸರ ಪ್ರವಾಸೋದ್ಯಮವನ್ನ ಪ್ರೋತ್ಸಾಹಿಸುತ್ತೆ, ಹಾಗೆ ಸ್ಥಳೀಯರಿಗೆ ಆರ್ಥಿಕತೆಗೆ ಪ್ರಯೋಜನವನ್ನ ಕೂಡ ನೀಡುತ್ತೆ. ಇನ್ನು ಕೆಲವು ಜಲಪಾತಗಳು ಮೀನುಗಾರಿಕೆ ಮಾಡೋಕೆ ಉತ್ತಮ ಅವಕಾಶಗಳನ್ನ ನೀಡುತ್ತೆ. ಆದ್ರೆ ಕೆಲವು ಜಲಪಾತಗಳು ಅಷ್ಟೇ ಡೇಂಜರಸ್ ಆಗಿ ಕೂಡ ಇರುತ್ತೆ, ಕೆಲವೊಂದು ತುಂಬಾ ರಿಸ್ಕಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಕುಂಚಿಕಲ್ ಜಲಪಾತದ ಬಗ್ಗೆ ಹೇಳಲಿಕ್ಕೆ ಮತ್ತೊಂದಿಷ್ಟು ವಿಷಯಗಳಿದೆ, ಆ ವಿಷಯಗಳನ್ನ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಂಚಿಕಲ್ ಅಬ್ಬಿ ಜಲಪಾತದ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಭಾರತದಲ್ಲಿ ಇರುವಂತಹ ಒಂದು ಅತ್ಯಂತ ಎತ್ತರವಾದ ಜಲಪಾತ ಅಂತಾನೆ ಈ ಒಂದು ಜಲಪಾತವನ್ನ ಹೇಳ್ಬೋದು. ಜೋಗ ಜಲಪಾತವನ್ನ ಹಿಂದಿಕ್ಕಿರುವಂತಹ ಈ ಜಲಪಾತ ಸಾಕಷ್ಟು ವಿಶೇಷತೆಗಳನ್ನ ಕೂಡ ಹೊಂದಿದೆ. ನಾನಾಗ್ಲೇ ಹೇಳಿದೆ, 1493 ಅಡಿ ಎತ್ತರದಲ್ಲಿದೆ ಈ ಜಲಪಾತ. ಭಾರತದ ಅತಿ ಎತ್ತರದ ಜಲಪಾತ ಕೂಡ ಹೌದು. ಇನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಮತ್ತೊಂದು ಹೆಮ್ಮೆಯ ವಿಚಾರ ಕೂಡ ಹೌದು. ವರಾಹಿ ನದಿಯಲ್ಲಿ ಕಂಡು ಬರುವಂತಹ ಈ ಜಲಪಾತವನ್ನ ವೀಕ್ಷಿಸೋಕೆ ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಹೋಗೋಕೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು, ಅಂದ್ರೆ ಸೂಕ್ತ ಸಮಯ ಅಂತ. ಆದ್ರೆ ಇಲ್ಲಿಗೆ ಹೋಗೋಕೆ ಸೀಮಿತವಾಗಿ ಅನುಮತಿಯನ್ನ ಪಡ್ಕೋಬೇಕು. ಏನಕ್ಕಂದ್ರೆ ನಾನಾಗ್ಲೇ ಹೇಳಿದೆ, ಈ ಒಂದು ಜಲಪಾತ ದಟ್ಟ ಅರಣ್ಯಗಳ ನಡುವೆ ಹರಿಯುವಂತಹ ಜಲಪಾತ. ವಿಶೇಷ ಏನಪ್ಪಾ ಅಂದ್ರೆ ಹೊಸನಗರ ತಾಲೂಕು. ಹೌದು, ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿ ಒಂದು ದಶಕದಿಂದ ದಕ್ಷಿಣ ಭಾರತದಲ್ಲೇ ಅತ್ಯಧಿಕ ಮಳೆ ಬೀಳುವಂತಹ ಒಂದು ಪ್ರದೇಶ, ದಾಖಲೆಯನ್ನ ಪಡ್ಕೊಂಡಿರುವಂತಹ ಪ್ರದೇಶ. ಈ ಒಂದು ಹುಲಿಕಲ್ ಘಾಟಿನಿದೆ, ಆಗುಂಬೆ ಘಾಟನ್ನೇ ಹಿಂದಿಕ್ಕಿದೆ, ಅಷ್ಟು ಹೆಚ್ಚಾಗಿ ಇಲ್ಲಿ ಮಳೆ ಬೀಳುವಂಥದ್ದು. ಇಲ್ಲಿ ಹುಟ್ಟಿ ಹರಿಯುವಂತಹ ವರಾಹಿ ನದಿ ಭೂ ಅಂತರ್ಗತ ಜಲ ವಿದ್ಯುತ್ ಉತ್ಪಾದನೆಗೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಹಾಗೇನೆ ವರಾಹಿ ನದಿಯ ಕೊಡುಗೆ ಆದಂತಹ ಈ ಒಂದು ಕುಂಚಿಕಲ್ ಅಬ್ಬಿ ಜಲಪಾತ ಕೂಡ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಜಲಪಾತ ಅಂತ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ವಿಶೇಷ ಏನ್ ಗೊತ್ತಾ, ಜಗತ್ತಿನಲ್ಲೇ ಈ ಜಲಪಾತ ಎತ್ತರದಲ್ಲಿ 116ನೇ ಸ್ಥಾನವನ್ನ ಪಡ್ಕೊಂಡಿದೆ.

ಹೆಜ್ಜೆ ಇಡಬೇಕಾಗತ್ತೆ. ಇನ್ನು ಅತಿ ಎತ್ತರದ ಶಿಖರದಿಂದ ಧುಮುಕುವಂತಹ ಜಲಪಾತ ವಿಸ್ಮಯಕಾರಿಯಾಗಿ ಕೂಡ ಇದೆ. ಹಾಗೆ ಕೇಳುಗರೆ, ಈಗ ನಾವು ಜೋಗ ಜಲಪಾತವನ್ನ ನೋಡಬೇಕಾದ್ರೆ ಒಂದ್ ಕಡೆ ನಿಂತ್ಕೊಂಡ್ರೆ ಆ ಜಲಪಾತ ಮೇಲಿನಿಂದ ಕೆಳಗಿನ ತನಕ ಹೇಗ್ ಹರಿಯುತ್ತೆ, ಎಲ್ಲಿಂದ ಹರಿಯುತ್ತೆ ಅಂತೆಲ್ಲ ನೋಡಬಹುದು. ಆದ್ರೆ ಈ ಕುಂಚಿಕಲ್ ಜಲಪಾತವನ್ನ ನಾವು ಆ ರೀತಿ ವೀಕ್ಷಣೆ ಮಾಡೋದಕ್ಕೆ ಆಗಲ್ಲ. ಇದು ಸುಮಾರು 3-4 ಭಾಗಗಳಾಗಿ ಹರಿಯುವಂತಹ ಜಲಪಾತ. ಅದಕ್ಕಾಗಿ ಒಂದು ವಿಸ್ಮಯವಾದ ಜಲಪಾತ ಅಂತ ಕೂಡ ಹೇಳ್ಬಹುದು. ಈ ಜಲಪಾತಕ್ಕೆ ನೀವು ವೀಕ್ಷಣೆಯನ್ನ ಮಾಡ್ತೀರಾ ಅನ್ನುವಾಗ ಸ್ವಲ್ಪ ಜಾಗರೂಕತೆಯಿಂದ ಹೋದ್ರೆ ಒಳ್ಳೇದು. ಈ ಜಲಪಾತಗಳನ್ನ ನೋಡುವಾಗ ಎಷ್ಟು ವಿಸ್ಮಯ ಅನ್ಸುತ್ತೆ ಅಲ್ವಾ? ನಿಜವಾಗ್ಲೂ ಯಾವುದೋ ಒಂದು ಚಿಕ್ಕ ನದಿಯಿಂದ ಹರಿಯುವಂತ ಈ ಜಲಪಾತ ಎಷ್ಟು ದೊಡ್ಡರ ಮಟ್ಟಿಗೆ ಹರಿಯುತ್ತೆ, ಹರಿತ ಹರಿತ ಎಷ್ಟೋ ಒಂದು ಜೀವ ವೈವಿಧ್ಯತೆಗೆ ಆಧಾರವಾಗಿ ನಿಂತಿದೆ. ಹಾಗಿದ್ರೆ ಕೇಳುಗರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಈ ಜಲಪಾತಗಳಿಗೆ ವೀಕ್ಷಣೆ ಮಾಡೋದಕ್ಕೆ ನಾವು ಹೋದಾಗ್ಲೂ ಕೂಡ ಹೌದು, ಅಲ್ಲಿನ ಅರಣ್ಯ ಪ್ರದೇಶವನ್ನ ಸ್ವಚ್ಛತೆಯಿಂದ ಕಾಪಾಡಬೇಕು, ಅಲ್ಲಿ ಇರುವಂತಹ ಜೀವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾವು ಈ ಒಂದು ಪರಿಸರದ ವಿಸ್ಮಯವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಪರಿಸರ ಪರಿಚಯ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
6: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
6: ಹೌದಾ, ಅದ್ ಹೇಗೆ?
7: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾ ನಿಮ್ಗೆ ಒಂದು ಸಮುದ್ರದ ಪರಿಚಯವನ್ನ ಮಾಡಿಸೋಣ ಅಂತ ಹೊರಟಿದ್ದೀನಿ. ಇವತ್ತು ನಾ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳ ಹ್ಯಾವ್ಲಾಕ್ ದ್ವೀಪದಲ್ಲಿರುವಂತಹ ರಾಧಾನಗರ ಬೀಚ್. ಇದು ಏಷ್ಯಾದ ಅತ್ಯಂತ ಸುಂದರ ಮತ್ತೆ ಸ್ವಚ್ಛವಾದ ಕಡಲ ತೀರಗಳಲ್ಲಿ ಒಂದಾಗಿದೆ. ಇದನ್ನ ಸ್ಥಳೀಯವಾಗಿ ಬೀಚ್ ನಂಬರ್ 7 ಅಂತ ಹೇಳಿ ಕರೆಯಲಾಗುತ್ತೆ. ನೀಲಿ ಸಮುದ್ರದ ನೀರನ್ನ ಹೊಂದಿದೆ. ಇಲ್ಲಿಂದ ಕಾಣುವ ಸೂರ್ಯಾಸ್ತದ ರುದ್ರ ರಮಣೀಯ ದೃಶ್ಯವು ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಈ ಕಡಲ ತೀರವು ವಿಶ್ವದ ಅತ್ಯುತ್ತಮ ಮತ್ತೆ ಟಾಪ್ ಬೀಚ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ಹಾಗೆ ಈ ಬೀಚ್ನ ಹೆಸರೇ ರಾಧಾನಗರ ಬೀಚ್ ಅಂತ ಹೇಳಿ. ಹಾಗಿದ್ರೆ ಈ ಒಂದು ರಾಧಾನಗರ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದಿದ್ದು ಇವತ್ತು ಒಂದು ಬೀಚ್ನ ಬಗ್ಗೆ, ಅದು ಕೂಡ ರಾಧಾನಗರ್ ಬೀಚ್ನ ಬಗ್ಗೆ. ಹೌದು, ರಾಧಾನಗರ್ ಬೀಚನ್ನು ಭಾರತದ ಅತ್ಯಂತ ಸುಂದರವಾದ ಕಡಲ ತೀರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕಾಡಿನ ಅಂಚಿನಲ್ಲಿರುವ ಮರಳಿನಿಂದ ಆವೃತವಾಗಿರುವ ಈ ಕಡಲ ತೀರದಲ್ಲಿ ನೀವು ಈಜಬಹುದು ಮತ್ತೆ ನೀವು ಆಟವನ್ನು ಆಡಬಹುದಾಗಿದೆ. ಪ್ರವಾಸಿಗರು ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ದಟ್ಟವಾದ ಮರಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಬಹುದು. ಪುಡಿ ಮಾಡಿದ ಬಿಳಿ ಮಣ್ಣಿನ ಮೇಲೆ ವೈಢೂರ್ಯದ ಅಲೆಗಳು ಚಿಮ್ಮುತ್ತಿರುವುದನ್ನು ನೋಡಬಹುದು. ಈ ಪ್ರಸಿದ್ಧ ಕಡಲ ತೀರದಲ್ಲಿ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ಕೂಡ ಇದೆ. ಹಾಗೆ ಇದು ಶಾಂತಿಯುತ ವಾತಾವರಣವನ್ನು ಹೊಂದಿದ್ದು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋದರೆ ಫುಲ್ ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಬೀಚ್ನ ಇಷ್ಟಪಡೋರ್ಗಂತೂ ಇದು ತುಂಬಾ ಇಷ್ಟವಾಗುತ್ತೆ ಈ ಸ್ಥಳ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಉತ್ತಮವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಅಕ್ಟೋಬರ್ನಿಂದ ಮೇ ನಡುವಿನ ಸಮಯದಲ್ಲಿ ನೀವು ಇಲ್ಲಿಗೆ ಹೋದ್ರೆ ಫುಲ್ ಎಂಜಾಯ್ ಮಾಡಬಹುದು ಅಂತಾನೆ ಹೇಳಬಹುದು. ಹಾಗೆ ನೇಚರ್ನ ಇಷ್ಟಪಡೋರ್ಗೆ, ಬೀಚಸ್ಗಳನ್ನ ಇಷ್ಟಪಡೋರ್ಗೆ ಈ ಒಂದು ಸ್ಥಳ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಕಡಲ ತೀರವು ವೈವಿಧ್ಯಮಯ ಪ್ರವಾಸಿಗರನ್ನ ನೀಡುತ್ತೆ. ರಾಧಾನಗರ ಕಡಲ ತೀರವು ನಿಮಗೆ ಎಲ್ಲವನ್ನೂ ಹೊಂದಿದೆ, ಆದರೆ ಇಲ್ಲಿ ಒಂದು ಸೂರ್ಯಾಸ್ತದ ದೃಶ್ಯ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗೆ ನೀವಿಲ್ಲಿ ಒಳ್ಳೊಳ್ಳೆ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಬಹುದಾಗಿದೆ. ನೀರನ್ನ ಇಷ್ಟಪಡೋರ್ಗೆ, ವಾಟರ್ ಗೇಮ್ಸ್ನ ಇಷ್ಟಪಡೋರ್ಗೆ ಇಲ್ಲಿ ಸ್ಕೂಬಾ ಡೈವಿಂಗ್ ಇರ್ಬೋದು, ಈಜಾಡೋದಿರ್ಬೋದು, ಹೀಗೆ ಅನೇಕ ರೀತಿಯ ಗೇಮ್, ಫಿಶಿಂಗ್ ಮುಂತಾದ ವಾಟರ್ ಗೇಮ್ಸ್ಗಳು ಇಲ್ಲಿ ನೀವು ಆಡಬಹುದು. ಹಾಗೆ ಇಲ್ಲಿ ಈಜುವಾಗ ಸೂರ್ಯಾಸ್ತದ ನಂತರ ಈಜೋದು ಅಷ್ಟು ಸೇಫ್ಟಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರಿನ ಅಲೆಗಳು ಸಂಜೆ ಆಗ್ತಿದ್ದ ಹಾಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸೂರ್ಯಾಸ್ತಕ್ಕೂ ಮೊದಲು ನೀವು ಇಲ್ಲಿ ಈಜಬಹುದು, ಎಂಜಾಯ್ ಮಾಡಬಹುದು, ವಾಟರ್ ಗೇಮ್ಸ್ನ ಆಡಬಹುದಾಗಿದೆ. ಹಾಗೆ ರಾಧಾನಗರ ಬೀಚ್ಗೆ ಹೋದ್ರೆ ನಿಮಗೆ ಇಲ್ಲಿ ಸ್ಟೇ ಆಗೋದಕ್ಕೆ ರೆಸಾರ್ಟ್ಗಳು ಇದೆ. ಹ್ಯಾವ್ಲಾಕ್ ದ್ವೀಪದಲ್ಲಿ ನಿಮಗೆ ಈಸಿಯಾಗಿ ಸ್ಟೇಗಳು ಸಿಗುತ್ತೆ. ಬೀಚ್ನಲ್ಲಿ ಹಲವಾರು ರೆಸಾರ್ಟ್ಗಳು ಮತ್ತೆ ಹೋಟೆಲ್ಗಳು ಇದೆ. ವಿಶೇಷವಾಗಿ ನೀವು ಪೀಕ್ ಸೀಸನ್ನಲ್ಲಿ ಅಂದರೆ ಅಕ್ಟೋಬರ್ನಿಂದ ಮೇ ನಡುವಿನ ಸಮಯದಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಮುಂಚಿತವಾಗಿ ಬುಕ್ ಮಾಡಿಕೊಂಡು ಬರೋದು ತುಂಬಾನೇ ಮುಖ್ಯವಾಗುತ್ತೆ. ಜನರು ತುಂಬಾ ಇರೋದ್ರಿಂದ ನಿಮಗೆ ಸ್ಟೇ ಅಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಬುಕಿಂಗ್ ಮಾಡ್ಕೊಂಡು ಬಂದ್ರೆ ಬೆಸ್ಟ್ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನಿಮಗೆ ಇಲ್ಲಿ ಅನೇಕ ರೀತಿಯ ಸೀ ಫುಡ್ಗಳು ಅವೈಲಬಲ್ ಇದೆ. ಸೊ ಹಾಗಾಗಿ ನೀವು ಫುಡ್ನ ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಈ ಒಂದು ಬೀಚ್ನ ಸುತ್ತಲೂ ಕೂಡ ಹಸಿರಿನಿಂದ ಕೂಡಿದೆ. ಮರಗಳು, ಸಸ್ಯ ವರ್ಗಗಳು ಇರೋದ್ರಿಂದ ಇದೊಂದು ರೀತಿ ನೋಡಲಿಕ್ಕೆ ಖುಷಿಯನ್ನು ಕೊಡುತ್ತೆ. ಹಾಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಈ ಒಂದು ಬೀಚ್. ಹಾಗೆ ತೆಂಗಿನ ಮರಗಳು ಕೂಡ ಸಾಕಷ್ಟು ಇದೆ. ಬೀಚ್ನ ಆಚೆ ಈಚೆಯಲ್ಲೆಲ್ಲ ನಾವು ತೆಂಗಿನ ಮರಗಳನ್ನ ಕೂಡ ನೋಡಬಹುದಾಗಿದೆ. ಸೊ ಹಾಗಾಗಿ ಬೀಚ್ಗೆ ಹೋದ್ರೆ ನೀವು ಫುಲ್ ಎಂಜಾಯ್ ಮಾಡಬಹುದು ಅಂತಾನೆ ಹೇಳಬಹುದು. ಹಾಗಿದ್ರೆ ಬೀಚ್ಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ನಲ್ಲಿ ಇರುವಂತಹ ರಾಧಾನಗರ್ ಬೀಚ್ ಬಗ್ಗೆ. ಹೌದು, ರಾಧಾನಗರ್ ಬೀಚ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಇಲ್ಲಿ ಯಾವೆಲ್ಲ ರೀತಿಯ ವಾಟರ್ ಗೇಮ್ಸ್ನ ಆಡಬಹುದು, ಇಲ್ಲಿನ ಒಂದು ಪರಿಸರ ಹೇಗಿದೆ, ಇಲ್ಲಿನ ನೇಚರ್ ಯಾವ ರೀತಿ ಇದೆ, ಯಾವ ಟೈಮ್ನಲ್ಲಿ ಬಂದರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ರಾಧಾನಗರ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ತಲುಪಬೇಕು ಅಂದರೆ, ಈ ರಾಧಾನಗರ ಬೀಚ್ಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಈ ಒಂದು ರಾಧಾನಗರ ಬೀಚ್ ಏನಿದೆ, ಇದು ದ್ವೀಪಗಳ ನಡುವೆ ಅಂದರೆ ದ್ವೀಪದ ಮಧ್ಯೆ ಇರುವಂಥ ಬೀಚ್ ಆಗಿದೆ ಅನ್ನೋದಾಗಿ. ಹಾಗೆ ಈ ಒಂದು ದ್ವೀಪಕ್ಕೆ ನೀವು ತಲುಪಬೇಕು ಅಂದರೆ ಈ ಒಂದು ಹ್ಯಾವ್ಲಾಕ್ ಎನ್ನುವಂತಹ ದ್ವೀಪದ ಮಧ್ಯದಲ್ಲಿದೆ. ಈ ಒಂದು ಹ್ಯಾವ್ಲಾಕ್ ದ್ವೀಪವನ್ನು ನೀವು ತಲುಪಬೇಕು ಅಂತ ಹೇಳಿದ್ರೆ ನಿಮಗೆ ಸಮುದ್ರ ವಿಮಾನ ಅಥವಾ ದೋಣಿಯ ಮೂಲಕ ಹೋಗಬಹುದಾಗಿದೆ. ಇಲ್ಲಿ ಸಮುದ್ರ ವಿಮಾನ ಕೂಡ ಅವೈಲೇಬಲ್ ಇದ್ದು ನೀವು ವಿಮಾನದಲ್ಲಿ ಕೂಡ ಹೋಗಬಹುದು ಅಥವಾ ದೋಣಿಯ ಮೂಲಕ ಕೂಡ ಹೋಗಬಹುದಾಗಿದೆ. ನೀವೇನಾದರೂ ಸಮುದ್ರ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರೆ ಫ್ಲೋಟ್ ಬ್ಲರ್ನಿಂದ ಹ್ಯಾವ್ಲಾಕ್ ದ್ವೀಪಕ್ಕೆ ಸುಮಾರು 20 ನಿಮಿಷಗಳು ಬೇಕಾಗುತ್ತೆ. ಆದರೆ ಪರ್ಯಾಯವಾಗಿ ಹ್ಯಾವ್ಲಾಕ್ ದ್ವೀಪದ ಚಟುವಟಿಕೆಗಳನ್ನು, ಅಲ್ಲಿರುವಂತಹ ಕೆಲವೊಂದಿಷ್ಟು ಗೇಮ್ಸ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಫ್ಲೋಟ್ ಬ್ಲೇರ್ನಲ್ಲಿರುವಂತಹ ಫಿನಿಕ್ಸ್ ಬೇ ಜೆಟ್ಟಿಯಿಂದ ದೋಣಿಯ ಮೂಲಕ ಹ್ಯಾವ್ಲಾಕ್ ದ್ವೀಪಕ್ಕೆ ಹೋಗಬಹುದು. ಸೊ ಎರಡು ಕೂಡ ಆಪ್ಷನ್ ಇದೆ. ನೀವು ದೋಣಿಯಲ್ಲಿ ಹೋದರೆ ನಿಮಗೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ನನ್ನ ಕೇಳಿದ್ರೆ ನೀವು ದೋಣಿಯ ಮೂಲಕ ಹೋಗೋದು ಬೆಸ್ಟ್ ಅಂತೀನಿ. ಹಾಗೆ ನೀವು ಈ ಪ್ಲೇಸ್ಗೆ ದೋಣಿಯಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಈ ಒಂದು ದೋಣಿಯು ನಿಧಾನವಾಗಿ ಸಾಗುತ್ತೆ. ಹಾಗೆ ಫೋರ್ಟ್ ಬ್ಲೇರ್ನಿಂದ ನೀವು ಹ್ಯಾವ್ಲಾಕ್ ದ್ವೀಪಕ್ಕೆ ಹೋಗೋದಕ್ಕೆ 4 ಗಂಟೆಗಳನ್ನು ತೆಗೆದುಕೊಳ್ತಾರೆ. ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಅಂಡಮಾನ್ನಲ್ಲಿರುವಂತಹ ರಾಧಾನಗರ ಬೀಚ್ ಬಗ್ಗೆ ನಿಮಗೆ ತಿಳಿಸಿದಂತಹ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಒಂದು ಬಿಳಿ ಮರಳು, ನೀಲಿ ಸಮುದ್ರ, ಹಸಿರು ಪ್ರಕೃತಿಯ ನಡುವೆ ಇರುವಂತಹ ಈ ಒಂದು ಸ್ಥಳಕ್ಕೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಭೇಟಿಯನ್ನ ನೀಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ನೀವು ಯಾವ್ದಾದ್ರು ಪ್ಲೇಸ್ಗೆ ಟ್ರಾವೆಲ್ ಮಾಡಿದ್ರೆ ಅಥವಾ ನಿಮ್ಮ ಮನೆಗೆ ಸುತ್ತಮುತ್ತಲು ಯಾವ್ದಾದ್ರು ಪ್ಲೇಸ್ ಇದ್ರೆ ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ಒಂದು ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕಲಿಕೆ ಅನ್ನುವಂಥದ್ದು ನಿರಂತರ ಪಯಣ. ಪ್ರತಿದಿನ ಕೂಡ ಒಂದಲ್ಲ ಒಂದು ವಿಷಯವನ್ನು ಕಲಿತಾನೇ ಇರ್ತೀವಿ. ನಾವು ಕಲಿಯುವುದನ್ನು ಯಾವಾಗ ನಿಲ್ಲಿಸ್ತೀವೋ ಆಗ ನಮ್ಮ ಒಂದು ಬೆಳವಣಿಗೆ ಕೂಡ ಕುಂಠಿತಗೊಳ್ಳುತ್ತೆ. ಇದೇ ವಿಷಯಕ್ಕೆ ತಕ್ಕಂತೆ ಒಂದು ಕತೆ ನೆನಪಾಗತ್ತೆ ಸ್ನೇಹಿತರೆ. ಅಪ್ಪ ಮೂರ್ತಿ ಕೆತ್ತನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಹುದೊಡ್ಡ ಶಿಲ್ಪಿ, ತುಂಬ ಸುಂದರವಾದ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾ ಇರ್ತಾರೆ. ಅದೇ ಕೆಲಸವನ್ನು ಮಗನಿಗೂ ಕೂಡ ಕಲಿಸ್ತಾರೆ. ಮಗನು ಕೂಡ ಅಪ್ಪನ ಜೊತೆ ಕೆಲಸ ಕಲಿತು ಕಲಿತು ಕಲಿತು ಅವರು ಕೂಡ ಒಬ್ಬ ಶಿಲ್ಪಿ ಆಗ್ತಾರೆ. ಅವರು ಕೂಡ ಸಾಕಷ್ಟು ಮೂರ್ತಿಗಳನ್ನು ಪ್ರತಿದಿನ ಕೂಡ ಕೆತ್ತುತ್ತಾ ಇರ್ತಾರೆ. ಆದರೆ ಅಪ್ಪ ಅವರಿಗೆ ಪ್ರತಿದಿನ ಕೂಡ ಒಂದೊಂದು ವಿಷಯಗಳನ್ನು ತಿಳಿಸ್ತಾನೆ ಇರ್ತಾರೆ. ಈ ದಿನ ಇದು ಸರಿಯಿಲ್ಲ, ಈ ರೀತಿ ಮಾಡಬೇಕಿತ್ತು, ಆ ರೀತಿ ಮಾಡಬೇಕಿತ್ತು, ಇದರಲ್ಲಿ ಏನೋ ಒಂದು ಸ್ವಲ್ಪ ದೋಷ ಇದೆ, ಇದರಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಈ ರೀತಿ ಮಾಡು, ಆ ರೀತಿ ಮಾಡು ಅಂತ ಪ್ರತಿದಿನ ಕೂಡ ಮಗನಿಗೆ ಹೇಳ್ತಾನೆ ಇರ್ತಾರೆ. ಆಗ ಮಗನಿಗೆ ತುಂಬಾ ಬೇಸರ ಆಗ್ಬಿಡತ್ತೆ. ಛೇ, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಮ್ಮಪ್ಪ ಯಾವಾಗೂ ಕೂಡ ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಒಂದಿಲ್ಲ ಒಂದಿನ ನಾನು ತಂದೆಗೆ ಚಾಲೆಂಜ್ ಮಾಡಿ ಏನೂ ದೋಷ ಇಲ್ಲದೆ ಏನನ್ನೂ ಹೇಳ್ಸ್ಕೊಳ್ದೆ ನಾನು ಕೆಲಸವನ್ನು ಮಾಡಬೇಕು ಅಂತ ಚಾಲೆಂಜ್ ಮಾಡಿ ತಂದೆಗೆ ಗೊತ್ತಿಲ್ಲದಂತೆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡ್ತಾರೆ. ಮೂರ್ತಿಯನ್ನು ಕೆತ್ತನೆ ಮಾಡಿ ತಂದೆಯನ್ನು ಕರೆದು ತೋರಿಸ್ತಾರೆ. ಅಪ್ಪ ನೋಡಿಲಿ, ನಾನು ಎಷ್ಟು ಚೆನ್ನಾಗಿ ಮೂರ್ತಿ ಕೆತ್ತನೆ ಮಾಡಿದ್ದೀನಿ, ಇದರಲ್ಲಿ ಏನಾದರೂ ತಪ್ಪು ಕಂಡಿಡಿ, ನೋಡೋಣ, ಚಾಲೆಂಜ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಅಪ್ಪ ತುಸು ನಗ್ತಾರೆ, ಮುಗುಳ್ನಕ್ಕು, ಈ ಮೂರ್ತಿಯಲ್ಲಿ ಏನೂ ದೋಷ ಇಲ್ಲ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿಬಿಟ್ಟು ಸೈಲೆಂಟಾಗಿ ಹೊರಟೋಗ್ತಾರೆ. ಆಗ ಮಗನಿಗೂ ಕೂಡ ತುಂಬ ಖುಷಿ ಆಗತ್ತೆ. ಹಬ್ಬ, ನಾನೆಲ್ಲ ಕೆಲಸ ಕಲ್ತುಬಿಟ್ಟೆ, ಇನ್ನು ಕಲಿಯುವಂಥದ್ದು ಏನೂ ಇಲ್ಲ, ನಾನು ಪರಿಪೂರ್ಣವಾದಂತಹ ವ್ಯಕ್ತಿ ಆಗ್ಬಿಟ್ಟೆ ಅಂತ ಖುಷಿ ಪಡ್ತಾ ಗರ್ವದಿಂದ ಹೋಗ್ತಾರೆ. ಮುಂದೆ ಹೀಗೆ ಬದುಕು ಸಾಕ್ತಾ ಸಾಕ್ತಾ ಪ್ರತಿದಿನ ಮೂರ್ತಿಗಳನ್ನು ಕೆತ್ತನೆ ಮಾಡಿ ಮಾಡಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಮಗನ ಮೂರ್ತಿಗಳನ್ನು ಕೊಂಡ್ಕೊಳ್ಳೋರು ತುಂಬ ಕಡಿಮೆ ಆಗ್ಬಿಡ್ತಾರೆ ಜನ. ಮಗ ಮಾಡಿರುವಂತಹ ಮೂರ್ತಿಗಳನ್ನು ತೆಗೆದುಕೊಳ್ಳೋದಕ್ಕೆ ಜನ ಬರೋದೇ ಇಲ್ಲ. ಬರ್ತಾ ಬರ್ತಾ, ಅಯ್ಯೋ ಅದೇ ಡಿಸೈನು, ಅದೇ ಇದು, ಹಳೆದೇ ಡಿಸೈನು, ಏನು ಸ್ಪೆಷಲ್ ಇಲ್ಲ ಈ ಮೂರ್ತಿಗಳಲ್ಲಿ ಅಂತ ಹಾಗೆ ನೋಡಿ ನೋಡಿ ಸುಮ್ಮನೆ ಹೋಗ್ತಾರೆ. ಮಗನಿಗೂ ಅಷ್ಟೆ, ಬೇಸರ ಆಗ್ಬಿಡತ್ತೆ. ಅಯ್ಯೋ ನಾನೇನು ಹೊಸದನ್ನು ಕಲಿತಾನೇ ಇಲ್ವಲ್ಲ, ನಮ್ಮ ತಂದೆ ನನಗೇನು ಹೇಳ್ತಾನೇ ಇಲ್ಲ. ಅವಾಗ ಅವ್ರು ಹೇಳುವಾಗ ನಾನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಏನೇನಾದರೂ ಹೊಸ ಹೊಸ ರೀತಿಯಲ್ಲಿ ಕೆತ್ತನೆ ಮಾಡ್ತಾ ಇದ್ದೆ, ಹೊಸ ರೀತಿಯಲ್ಲಿ ಮೂರ್ತಿಗಳನ್ನು ಮಾಡ್ತಾ ಇದ್ದೆ, ಈಗ ಯಾಕೆ ನಾನು ಅದೇ ಹಳೆಯದನ್ನೇ ಮಾಡ್ತಾ ಇದ್ದೀನಿ, ಏನು ಯೋಚನೆ ಬರ್ತಾ ಇಲ್ಲ, ನನ್ನ ತಲೆಗೆ ಏನು ಒಳಿತಾನೆ ಇಲ್ಲ ಅಂತ ಮತ್ತೆ ತಂದೆ ಹತ್ರ ಮಗ ಹೋಗ್ತಾನೆ. ಅಪ್ಪ, ಯಾಕೋ ನನ್ನ ಕೆಲಸದಲ್ಲಿ ನಿರಾಸಕ್ತಿ ಬಂದ್ಬಿಟ್ಟಿದೆ. ನೀನಾಗ ಪ್ರತಿದಿನ ಹೇಳ್ತಾ ಇದ್ದೆ, ಈ ಮೂರ್ತಿ ಆ ಥರ ಕೆತ್ತು, ಈ ಥರ ಕೆತ್ತು, ಹಾಗೆ ಕೆಲಸ ಮಾಡು, ಹೀಗೆ ಕೆಲಸ ಮಾಡು, ಇದರಲ್ಲಿ ಈ ಸಮಸ್ಯೆ ಇದೆ, ಅದರಲ್ಲಿ ಆ ದೋಷ ಇದೆ, ತಿದ್ದುಕೋ, ಕಲಿ ಅಂತ ಹೇಳ್ತಾ ಇದ್ರಿ. ಆದರೆ ಇತ್ತೀಚೆಗೆ ನೀವು ಏನೋ ಹೇಳೋದೇ ಬಿಟ್ಬಿಟ್ರಿ, ನಾನು ಸೈಲೆಂಟ್ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಅಪ್ಪ ಒಂದು ಮಾತು ಹೇಳ್ತಾರೆ, ನಿನಗೆ ನೀನೇ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದೆ, ನೀನೇ ಜಡ್ಜ್ಮೆಂಟ್ ನಿನಗೆ ಕೊಟ್ಕೊಂಡ್ಬಿಟ್ಟಿದ್ದೆ, ನಾನು ಪರಿಪೂರ್ಣನಾಗಿದ್ದೇನೆ, ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ, ನಾ ಹೊಸದನ್ನು ಕಲಿಯೋಕೆ ಏನೂ ಇಲ್ಲ ಅಂತ ನೀನು ಯಾವಾಗ ಅಂದ್ಕೊಂಡಿಯೋ ಅವತ್ತೇ ನಿನ್ನ ಬೆಳವಣಿಗೆ ಕುಂಠಿತ ಆಗೋಯ್ತು. ನೀನು ಪ್ರತಿದಿನ ಏನಾದರೂ ಹೊಸ ಹೊಸತನ್ನ ಕಲಿಯುವಾಗ ಮಾತ್ರ ಹೊಸದನ್ನು ಕಂಡಿಡಿಲಿಕ್ಕೂ ಕೂಡ ಸಾಧ್ಯ. ಯಾವಾಗ ನೀನು ನನಗೆಲ್ಲ ಬಂದ್ಬಿಡ್ತು, ಮೂರ್ತಿ ಕೆತ್ತನೆಯಲ್ಲಿ ನಾನು ಪರ್ಫೆಕ್ಟ್ ಆದೆ ಅಂತ ನೀನು ಯಾವಾಗ ತಿಳ್ಕೊಂಡೋ ಆಗಲೇ ನೀನು ಹೊಸದನ್ನು ಕಲಿಯೋದನ್ನು ಬಿಟ್ಟೆ. ಸೊ ಒಂದು ತಿಳ್ಕೊ ಮಗ, ಯಾವಾಗ ನೀನು ಪ್ರತಿದಿನ ಹೊಸ ಹೊಸತನ ಕಲಿತಾ ಹೋಗ್ತೀಯೋ, ನಾನಿನ್ನೂ ಈಗ ಕಲ್ತಿಲ್ಲ, ಇನ್ನೂ ಹೊಸದನ್ನು ಕಲಿಬೇಕು ಕಲಿಬೇಕು ಕಲಿಬೇಕು ಅನ್ನುವಂತಹ ಹಂಬಲ ನಿನ್ನಲ್ಲಿರುತ್ತೋ, ಆಗ ನಿನ್ನಲ್ಲಿ ಕೂಡ ಹೊಸ ಹೊಸತನ್ನ ಕಲಿಯೋಕ್ಕೆ ಉತ್ಸಾಹ ಬರುತ್ತೆ, ಕ್ರಿಯಾಶೀಲ ವ್ಯಕ್ತಿ ಆಗ್ತೀಯ. ಯಾವಾಗ ನಾನು ಎಲ್ಲ ಕಲ್ತ್ಬಿಟ್ಟೆ, ಇಲ್ಲಿ ಮುಗ್ದೆ ಹೋಯ್ತು, ನಾನು ಪರಿಪೂರ್ಣ ವ್ಯಕ್ತಿ ಅಂತ ಅನ್ಕೊಳ್ತೀಯೋ, ಆಗ ನಿನಗೀಗ ಬಂದಿರೋ ಸ್ಥಿತಿನೇ ಬರೋದು ಅಂತ ಹೇಳ್ತಾರೆ. ಆಗ ಮಗನಿಗೂ ಕೂಡ ತಪ್ಪಿನ ಅರಿವಾಗತ್ತೆ. ತಂದೆಗೆ ಕ್ಷಮೆ ಕೇಳ್ತಾನೆ ಆ ಮಗ, ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡು, ನೀನು ಆಗ ನನಗೆ ಬಂದು ಬಂದು ಬಂದು ಹೇಳುವಾಗ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಇದೇ ರೀತಿ ಸ್ನೇಹಿತರೆ, ನಮಗೂ ಕೂಡ ನಮ್ಮ ಗುರು ಹಿರಿಯರು, ಅಪ್ಪ ಅಮ್ಮ, ಬಂಧು ಬಳಗ ಅಥವಾ ನಮ್ಮ ಸ್ನೇಹಿತರು, ಹಿತೈಷಿಗಳು, ನಾವು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ತಿದ್ಕೊಳ್ಳಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ ಹೇಳ್ತಾರೆ. ಆಗ ಸಡನ್ನಾಗಿ ನಮಗೆ ಕೋಪ ಬರ್ಬೋದು ಅಥವಾ ಸಿಟ್ಟು ಬರ್ಬೋದು ಅಥವಾ ಅಳು ಬರ್ಬೋದು, ಏನಪ್ಪ ನಾನು ಇಷ್ಟು ಕೆಲಸ ಮಾಡಿದರೂ ನಮ್ಮ ಗುರುಗಳ ಈ ಥರ ಹೇಳ್ತಾರಲ್ಲ, ಅಪ್ಪ ಅಮ್ಮ ಹೀಗೆ ಹೇಳ್ತಾರಲ್ಲ ಅಂತ ಅನ್ಬೋದು. ಆದರೆ ಸ್ನೇಹಿತರೆ, ಅವರಿಗೆ ನಮ್ಮ ಮೇಲೆ ಎಲ್ಲಿಲ್ಲದ ಪ್ರೀತಿ ಇದ್ದೇ ಇರುತ್ತೆ. ಮಕ್ಕಳು ತಿದ್ಕೊಳ್ಬೇಕು, ಹೊಸದನ್ನು ಕಲಿಬೇಕು, ಇನ್ನೂ ಹೊಸ ರೀತಿಯಲ್ಲಿ ಅವರು ಮುಂದುವರಿಬೇಕು, ಅವರ ಭವಿಷ್ಯವನ್ನು ಇನ್ನೂ ಉಜ್ವಲವಾಗಿಸ್ಕೊಳ್ಬೇಕು ಅಂತ ಅವರು ನಮಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಅವರು ಹೇಳಿದ ಮಾತುಗಳನ್ನು ನಾವು ತಪ್ಪು ತಿಳ್ಕೊಳ್ಳದೆ ಆ ತಪ್ಪುಗಳನ್ನು ತಿದ್ಕೊಂಡು ಮುಂದುವರಿದಾಗ ಮಾತ್ರ ಜೀವನಕ್ಕೆ ಒಂದು ಸಾರ್ಥಕತೆ ಸಿಕ್ಕೇ ಸಿಗತ್ತೆ. ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ. ಬೀಚಿ ಅವರು ಹೇಳಿದ ಮಾತು, ನಾವು ತಿಳಿದಿರುವುದು ಹನಿಯಷ್ಟು ಮಾತ್ರ, ತಿಳಿಯಬೇಕಾಗಿರುವುದು ಇನ್ನು ಸಮುದ್ರದಷ್ಟಿದೆ ಅನ್ನುವಂತಹ ಮಾತನ್ನು ಪದೇ ಪದೇ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ. ಖಂಡಿತವಾಗ್ಲೂ ನಾವು ಈಗ ತಿಳಿದಿರುವುದು ಒಂದು ಹನಿಯಷ್ಟು ಮಾತ್ರ ವಿಷಯಗಳನ್ನು, ಇನ್ನೂ ತಿಳಿಬೇಕಾಗಿರೋದು ಸಾಕಷ್ಟಿದೆ. ಹಾಗೆ ಸ್ನೇಹಿತರೆ, ನಾವು ಕೂಡ ಇಲ್ಲಿಗೆ ಮುಗೀತು, ನಾನು ಕಲಿಯುವಂಥದ್ದೇನೂ ಇಲ್ಲ ಅಂದಾಗ ಅಲ್ಲೇ ನಾವು ಸೋತೋಗ್ಬಿಡ್ತೀವಿ. ಇನ್ನೂ ನಾನೇನು ಕಲ್ತಿಲ್ಲ, ಕಲಿಕೆ ಸಾಕಷ್ಟು ಇದೆ ಅಂತ ತಿಳ್ಕೊಂಡಾಗ ಪ್ರತಿದಿನ ಕೂಡ ನಮ್ಮ ಬೆಳವಣಿಗೆ ತಾನಾಗೆ ಆಗ್ತಾ ಹೋಗುತ್ತೆ. ಖಂಡಿತ ಅಲ್ವಾ? ಈ ಮಾತಿನೊಂದಿಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟ ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು ಹವ್ಯಾಸಿ ಬರಹಗಾರರು ಆದ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ಜೀವನದ ತಿರುವು ಅನ್ನುವಂತಹ ಸ್ವರಚಿತ ಲೇಖನ ಆಗಿದೆ. ಈ ಜೀವನದ ತಿರುವಿನಲ್ಲಿ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಅವರ ಲೇಖನದ ಮೂಲಕ ತಿಳಿಸಿದರೆ ಕೇಳೋಣ.
3: ಪ್ರಿಯ ಕೇಳುವರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ನಾನಿಂದು ಸ್ವರಚಿತ ಲೇಖನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಜೀವನದ ತಿರುವು. ಜೀವನ ಎಂದ್ರೆ ನೇರ ರಸ್ತೆಯಲ್ಲ, ಅದು ಕಾಡಿನ ನಡುವಿನ ದಾರಿ. ಕೆಲವೊಮ್ಮೆ ಸುಗಮ, ಕೆಲವೊಮ್ಮೆ ಕಡಿದು. ನಾವು ಅಂದುಕೊಂಡಂತೆ ಎಲ್ಲವೂ ನಡೆಯುವುದಿಲ್ಲ. ನಾವು ಒಂದು ಕಡೆ ಹೊರಟ್ರೆ ವಿಧಿ ಇನ್ನೊಂದು ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಆ ಎಳೆತವೇ ತಿರುವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ತಿರುವು ಬಂದೇ ಬರುತ್ತೆ. ಕೆಲವರಿಗೆ ಅದು ಅಪಘಾತದ ರೂಪದಲ್ಲಿ ಬರುತ್ತೆ, ಕೆಲವರಿಗೆ ಸೋಲಿನ ರೂಪದಲ್ಲಿ, ಮತ್ತೆ ಕೆಲವರಿಗೆ ವ್ಯಕ್ತಿ ಬದುಕಿದ್ದಾಗೆ ಬಂದಾಗ ಅಥವಾ ಬಿಟ್ಟು ಹೋದಾಗ ಬರುತ್ತೆ. ಆ ಕ್ಷಣದಲ್ಲಿ ನಮಗೆ ಅನಿಸುತ್ತೆ ಎಲ್ಲವೂ ಮುಗಿದು ಹೋಯಿತು ಎಂದು. ಕತ್ತಲು ಆವರಿಸಿದಂತೆ ಭಾಸವಾಗುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ತಿರುವು ಅಂತ್ಯವಲ್ಲ, ಅದು ಆರಂಭ. ನೇರವಾಗಿ ಹೋಗುತ್ತಿದ್ದ ನದಿಗೆ ಒಂದು ದೊಡ್ಡ ಬಂಡೆ ಅಡ್ಡ ಬಂದಾಗ ನದಿ ನಿಲ್ಲುವುದಿಲ್ಲ, ಅದು ದಾರಿ ಬದಲಿಸುತ್ತದೆ, ಹೊಸ ದಾರಿ ಕಂಡುಕೊಳ್ಳುತ್ತೆ. ಹಾಗೆಯೇ ಜೀವನದ ತಿರುವು ನಮಗೆ ಹೊಸ ದಾರಿಯನ್ನ ತೋರಿಸಲು ಬಂದಿರುತ್ತೆ. ನಾವು ಹಳೆಯ ದಾರಿಯಲ್ಲಿ ಸುಖವಾಗಿದ್ದೇವೆ ಎಂದುಕೊಂಡಿರುತ್ತೇವೆ, ಆದ್ರೆ ಅದಕ್ಕಿಂತ ಒಳ್ಳೆಯ ದಾರಿ ಇದೆ ಎಂದು ಜೀವನಕ್ಕೆ ಗೊತ್ತಿರುತ್ತದೆ. ನನ್ನ ಬದುಕಿನ ತಿರುವನ್ನು ನಾನು ಹಿಂತಿರುಗಿ ನೋಡಿದಾಗ ಅಂದು ನಾನು ತುಂಬಾ ಅತ್ತಿದ್ದೆ. ಯಾಕೆ ನನಗೆ ಹೀಗಾಯ್ತು ಎಂದು ಪ್ರಶ್ನಿಸಿದ್ದೆ. ಇಂದು ಅರ್ಥವಾಗುತ್ತಿದೆ, ಆ ತಿರುವು ಬರದೇ ಇದ್ದಿದ್ದರೆ ನಾನು ಇಂದು ನಾನಾಗಿರುತ್ತಿರಲಿಲ್ಲ. ಆ ನೋವೇ ನನಗೆ ಬರೆಯಲು ಕಲಿಸಿತು. ಆ ಒಂಟಿತನವೇ ನನ್ನೊಳಗೆ ಶಕ್ತಿಯನ್ನು ಪರಿಚಯಿಸಿತು. ತಿರುವಿನಲ್ಲಿ ಭಯ ಬಿಡಬೇಕು, ಅಲ್ಲಿ ಸ್ವಲ್ಪ ನಿಂತು ಉಸಿರು ತೆಗೆದುಕೊಳ್ಳಬೇಕು. ಹಿಂದೆ ಬಿಟ್ಟು ಬಂದ ದಾರಿಗೆ ಕೃತಜ್ಞತೆ ಹೇಳಬೇಕು. ಮುಂದೆ ಕಾಣುವ ಹೊಸ ದಾರಿಗೆ ಧೈರ್ಯದಿಂದ ಹೆಜ್ಜೆ ಇಡಬೇಕು. ಏಕೆಂದರೆ ಜೀವನದ ತಿರುವುಗಳು ನಮ್ಮನ್ನು ದಾರಿ ತಪ್ಪಿಸಲು ಬರುವುದಿಲ್ಲ, ನಮ್ಮನ್ನು ನಮಗೆ ಪರಿಚಯಿಸಲು ಬರುತ್ತವೆ.
2: ಖಂಡಿತವಾಗ್ಲೂ ಜೀವನದಲ್ಲಿ ಯಾವಾಗ, ಹೇಗೆ, ಯಾವ ರೀತಿ, ಯಾವ ಕ್ಷಣದಲ್ಲಿ ತಿರುವುಗಳು ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕು. ಜೊತೆಗೆ ಆ ತಿರುವುಗಳನ್ನು ಎದುರಿಸುವಂತಹ ಧೈರ್ಯ ಕೂಡ ನಮ್ಮಲ್ಲಿ ನಾವು ತಂದ್ಕೊಳ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನುವಂತಹ ಆಯುಧ ನಮ್ಮಲ್ಲಿದ್ದರೆ ಅದು ಎಂತಹದ್ದೇ ತಿರುವುಗಳಾದರೂ ಆ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನು ಸ್ಥೀಮಿತದಲ್ಲಿಟ್ಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಿರ್ಬೋದು. ಜೊತೆಗೆ ಖುಷಿಯ ವಿಚಾರಗಳನ್ನು, ದುಃಖದ ವಿಚಾರಗಳನ್ನು ಸಮಾನಾಂತರವಾಗಿ ತೆಗೆದುಕೊಳ್ಳೋದಿರ್ಬೋದು, ಧೈರ್ಯ ತಂದ್ಕೊಳ್ಳೋದಿರ್ಬೋದು, ಎಲ್ಲವೂ ಕೂಡ ತುಂಬ ಮುಖ್ಯ ಆಗತ್ತೆ. ಜೀವನದ ತಿರುವಿನ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಇದರೊಟ್ಟಿಗೆ ಮತ್ತೊಂದು ವಿಶೇಷ ಲೇಖನವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಆ ಲೇಖನದ ಬಗ್ಗೆ ಕೇಳೋಣ.
3: ಅನುಭವವೆಂಬ ಅಕ್ಷಯ ಪಾತ್ರೆ. ಪ್ರತಿಯೊಬ್ಬರ ಬಳಿಯೂ ಒಂದು ಪಾತ್ರೆ ಇದೆ. ಅದು ಅಂಗಡಿಯಲ್ಲಿ ಸಿಗೋದಿಲ್ಲ, ಯಾರೂ ಕೊಡೋದಿಲ್ಲ. ಅದು ಕಣ್ಣಿಗೆ ಕಾಣದ ಪಾತ್ರೆ, ಅದೇ ನಮ್ಮ ಅನುಭವದ ಅಕ್ಷಯ ಪಾತ್ರೆ. ನಾವು ಈ ಭೂಮಿಗೆ ಬಂದಾಗ ಆ ಪಾತ್ರೆ ಸಂಪೂರ್ಣ ಖಾಲಿಯಾಗಿರುತ್ತೆ, ಅಳುವನ್ನ ಮಾತ್ರ ತುಂಬಿಕೊಂಡು ಬಂದಿರುತ್ತೆ. ದಿನ ಕಳೆದಂತೆ, ವರ್ಷಗಳು ಉರುಳದಂತೆ ಆ ಪಾತ್ರೆ ತುಂಬಿಕೊಳ್ಳಲು ಶುರುವಾಗುತ್ತೆ. ಮೊದಲು ಅಮ್ಮನ ಮುದ್ದು ಬೀಳುತ್ತೆ, ನಂತರ ಅಪ್ಪನ ಗದರಿಕೆ ಬೀಳುತ್ತದೆ, ಸೋಲು ಬೀಳುತ್ತೆ, ಶಾಲೆಯಲ್ಲಿ ಸಿಕ್ಕ ಮೊದಲ ಬಹುಮಾನ ಬೀಳುತ್ತೆ, ಸ್ನೇಹಿತನ ನಂಬಿಕೆ ಬೀಳುತ್ತೆ, ಅದೇ ಸ್ನೇಹಿತನ ಮೋಸವೂ ಬೀಳುತ್ತೆ. ಪ್ರೀತಿ, ವಿರಹ, ಕಣ್ಣೀರು, ನಗು, ಅವಮಾನ, ಗೌರವ, ಒಂದೊಂದಾಗಿ ಎಲ್ಲವೂ ಆ ಪಾತ್ರೆಯೊಳಗೆ ಬಿದ್ದು ಶೇಖರಣೆಯಾಗುತ್ತದೆ. ಈ ಪಾತ್ರೆಯ ಎರಡು ದೊಡ್ಡ ಪವಾಡಗಳಂದ್ರೆ ಇದು ಎಂದಿಗೂ ತುಂಬೋದಿಲ್ಲ. ಎಷ್ಟೇ ಅನುಭವಗಳನ್ನ ಹಾಕಿದ್ರೂ ಇನ್ನಷ್ಟು ಅನುಭವಕ್ಕೆ ಜಾಗವಿರುತ್ತೆ. 80 ವರ್ಷದ ಅಜ್ಜನೂ ಇಂದಿಗೂ ಹೊಸ ಪಾಠ ಕಲಿತಾ ಇರ್ತಾನೆ. ಇದರ ಎರಡನೇ ಪವಾಡ ಅಂತ ಹೇಳೋದಾದ್ರೆ ಇದರಲ್ಲಿರೋದು ಎಂದಿಗೂ ಖಾಲಿನೂ ಕೂಡ ಆಗೋದಿಲ್ಲ. ನಾವು ನಮ್ಮ ಅನುಭವವನ್ನ ಇನ್ನೊಬ್ಬರಿಗೆ ಹಂಚಿದರೆ ನಮ್ಮ ಜ್ಞಾನ ಕಡಿಮೆಯಾಗೋದಿಲ್ಲ, ಬದಲಾಗಿ ಹೆಚ್ಚಾಗುತ್ತೆ. ಇದೇ ಅಕ್ಷಯ ಪಾತ್ರೆಯನ್ನಾಗಿಸುತ್ತದೆ. ನಾವು ಬಹಳಷ್ಟು ಬಾರಿ ನಮ್ಮನ್ನು ಬಡವರು ಎಂದುಕೊಳ್ಳುತ್ತೇವೆ, ನನ್ನ ಬಳಿ ಕಾರ್ ಇಲ್ಲ, ಮನೆ ಇಲ್ಲ, ಹಣವಿಲ್ಲ ಎಂದು ಕೊರಗುತ್ತೇವೆ. ಆದರೆ ನಾವು ನಿಜವಾಗಿಯೂ ಬಡವರಲ್ಲ, ನಾವು ಅನುಭವದ ಶ್ರೀಮಂತರು. ಒಮ್ಮೆ ಯೋಚಿಸಿ ನೋಡಿದಾಗ ಒಂದು ದೊಡ್ಡ ಸೋಲು ನಮಗೆ ಏನ್ ಕೊಡ್ತು? ಇಡೀ ಪುಸ್ತಕಗಳು ಕೊಡದ ತಾಳ್ಮೆಯನ್ನ ಕೊಡ್ತು. ನಿಮ್ಮನ್ನ ನಂಬಿಸಿ ಮೋಸ ಮಾಡಿದ ವ್ಯಕ್ತಿ ನಿಮಗೇನ್ ಕೊಟ್ಟ? ಮುಂದಿನ ಜೀವನಕ್ಕೆ ಬೇಕಾದ ಎಚ್ಚರಿಕೆ ಏನ್ ಕೊಟ್ಟ? ನೀವು ಅನುಭವಿಸಿದ ಬಡತನ ನಿಮಗೆ ಏನ್ ಕಲಿಸ್ತು? ಒಂದು ರೂಪಾಯಿಯ ಬೆಲೆಯನ್ನು ಮತ್ತು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನ ಕೊಡ್ತು. ನೀವು ಪಟ್ಟ ಒಂಟಿತನ ನಿಮಗೆ ಏನ್ ಕೊಡ್ತು? ನಿಮ್ಮೊಳಗೆ ಒಬ್ಬ ಗೆಳೆಯನಿದ್ದಾನೆ ಎಂಬ ಸತ್ಯವನ್ನ ಪರಿಚಯಿಸಿತು. ಹಣದ ಪಾತ್ರೆ ಖಾಲಿಯಾಗಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಶೂನ್ಯ ಆಗಬಹುದು, ಅನ್ನದ ಪಾತ್ರೆ ತೊಳೆದು ಖಾಲಿ ಬೀಳಬಹುದು, ಆದ್ರೆ ಅನುಭವದ ಪಾತ್ರೆ ಅದು ಅಕ್ಷಯ. ಅದನ್ನ ಯಾರು ಕದಿಯಲು ಸಾಧ್ಯವಿಲ್ಲ, ಯಾರು ಸಾಲವಾಗಿ ಕೇಳಲು ಸಾಧ್ಯವಿಲ್ಲ. ದ್ರೌಪದಿಯ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಮುಗಿಯುತ್ತಿರಲಿಲ್ಲವಂತೆ, ಅದು ಎಲ್ಲರ ಹಸಿವನ್ನೂ ನೀಗಿಸುತ್ತಿತ್ತು. ಹಾಗೆಯೇ ನಮ್ಮ ಅನುಭವದ ಅಕ್ಷಯ ಪಾತ್ರೆಯಲ್ಲಿನ ಪಾಠಗಳು ಎಂದಿಗೂ ಮುಗಿಯೋದಿಲ್ಲ. ಅದು ನಮ್ಮ ಹಸಿವನ್ನ ಮಾತ್ರವಲ್ಲ, ನಮ್ಮನ್ನು ನಂಬಿ ಬಂದವರ ಹಸಿವನ್ನೂ ನೀಗಿಸುತ್ತದೆ. ನಾವು ಇಂದು ಯಾವುದೇ ನೋವಿನಲ್ಲಿದ್ರೂ ದಯವಿಟ್ಟು ಅದನ್ನ ಶಪಿಸಬಾರ್ದು. ಏಕೆಂದ್ರೆ ಏಕೆ ನನಗೆ ಹೀಗಾಯ್ತು ಎಂದು ಅಳಬಾರ್ದು. ಬದಲಾಗಿ ಆ ನೋವನ್ನ ಎತ್ತಿ ನಮ್ಮ ಅಕ್ಷಯ ಪಾತ್ರೆಗೆ ಹಾಕೊಳ್ಬೇಕು. ಏನಕ್ಕಂದ್ರೆ ನಾಳೆ ಯಾರೋ ಒಬ್ರು ಅದೇ ನೋವಿನಲ್ಲಿ ಅಳುತ್ತಿರುವಾಗ ನಾವು ನಮ್ಮ ಪಾತ್ರೆಯಿಂದ ಒಂದು ತುತ್ತು ಧೈರ್ಯವನ್ನು, ಒಂದು ಹಿಡಿ ಸಮಾಧಾನವನ್ನು ಅವರಿಗೆ ನೀಡಬಹುದು. ಆಗ ನಮ್ಮ ನೋವಿಗೆ ಅದು ಅರ್ಥ ಸಿಗುತ್ತೆ. ಅದಕ್ಕಾಗಿ ನನ್ನ ಸಲಹೆ ಇಷ್ಟೆ, ಸಂಪಾದನೆ ಮಾಡಬೇಕು. ಆದರೆ ಹಣವನ್ನು ಮಾತ್ರವಲ್ಲ, ಅನುಭವಗಳನ್ನು ಕೂಡ ಕೂಡಿಡಬೇಕು. ಚಿನ್ನ ಬೆಳ್ಳಿಯನ್ನು ಮಾತ್ರವಲ್ಲ, ಕಲಿತ ಪಾಠಗಳನ್ನು ಕೂಡ. ಕೊನೆಯ ಪ್ರಯಾಣದಲ್ಲಿ ನಿಮ್ಮ ಜೊತೆ ಬರುವುದು ನಿಮ್ಮ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ನಿಮ್ಮ ಜೊತೆ ಬರುವುದು ನಿಮ್ಮನ್ನ ಮುಂದಿನ ಜನ್ಮಕ್ಕೆ ಶ್ರೀಮಂತರನ್ನಾಗಿ ಮಾಡೋದು ಈ ಅನುಭವದ ಅಕ್ಷಯ ಪಾತ್ರೆ ಮಾತ್ರ.
2: ಖಂಡಿತವಾಗ್ಲೂ ಅನುಭವದ ಅಕ್ಷಯ ಪಾತ್ರೆ ಅನ್ನುವಂತಹ ಲೇಖನ ತುಂಬಾನೇ ಅರ್ಥಗರ್ಭಿತವಾಗಿತ್ತು ಅಂಬಿಕಾ ಸಂತೋಷ್ ಮೇಡಮ್. ಸ್ನೇಹಿತರೆ, ಇಲ್ಲಿ ಅಕ್ಷಯ ಪಾತ್ರೆ ಅಂದ್ರೆ ಏನು ಇಲ್ಲ, ಎಂದಿಗೂ ನಾಶವಾಗದ್ದು, ಖಾಲಿಯಾಗದ್ದು ಅಂತ. ಅಂದ್ರೆ ಎಷ್ಟು ಕೊಟ್ಟರೂ ಎಷ್ಟು ತಿಂದರೂ ಖಾಲಿಯಾಗದ ಪಾತ್ರೆ. ನಾವು ಕೊಡುತ್ತಾ ಹೋದರೆ ತುಂಬುತ್ತಾ ಹೋಗುತ್ತೆ ಈ ಮಾಯಾ ಪಾತ್ರೆ. ಇದಕ್ಕೆ ಸಾಕಷ್ಟು ಕಥೆಗಳು ಕೂಡ ಇವೆ. ಇಲ್ಲಿ ಎಂದಿಗೂ ನಾಶವಾಗದ್ದು ಅಂದ್ರೆ ಪ್ರೀತಿ, ಸ್ನೇಹ, ವಿಶ್ವಾಸ, ನಂಬಿಕೆ ಅನ್ನುವಂಥದ್ದು ಕೂಡ ಬರುತ್ತೆ. ಸ್ನೇಹಿತರೆ, ನಾವು ಪ್ರೀತಿನ, ನಗುನ ಎಷ್ಟು ಹಂಚ್ತೀವೋ, ಎಷ್ಟು ಕೊಡ್ತೀವೋ, ಅದು ನಮಗೆ ಹಿಂತಿರುಗಿ ಎರಡರಷ್ಟು ಬರುತ್ತೆ. ಅದೇ ನಾವು ಕೋಪ, ದ್ವೇಷ, ಅಸೂಯೆ, ಜುಗುಪ್ಸೆ ಹಾಗೆ ಹೊಟ್ಟೆ ಕಿಚ್ಚಿನಿಂದ ಇದ್ರೆ ಅದು ಕೂಡ ನಮಗೆ ಹಿಂತಿರುಗಿ ಬರುತ್ತೆ. ಇದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಕು, ಯಾವುದು ಬೇಡ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಅಕ್ಷಯ ಪಾತ್ರೆಯ ನಿಜವಾದ ಅರ್ಥ ಗೊತ್ತಾಗುತ್ತೆ. ಆಯ್ಕೆ ನಮಗೆ ಬಿಟ್ಟದ್ದು, ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಖುಷಿ ನಮ್ಮ ಸಂತೋಷ ಅನ್ನುವಂಥದ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ಮತ್ತಷ್ಟು ಸ್ವರಚಿತ ಲೇಖನಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟ ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ
5: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು.

0: ಮರಿಬೇಡ.
1: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪ ಶಾಲೆಯಲ್ಲಿ, ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು ಹವ್ಯಾಸಿ ಬರಹಗಾರರೂ ಆದ ಅಂಬಿಕಾ ಸಂತೋಷ್ ಮ್ಯಾಡಮ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಜೀವನದ ತಿರುವು ಹೇಗಿರುತ್ತೆ, ಯಾವ ಕ್ಷಣದಲ್ಲಾದರೂ ಜೀವನದಲ್ಲಿ ತಿರುವುಗಳು ಬರ್ಬೋದು, ಆ ಕ್ಷಣದಲ್ಲಿ ನಾವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ತಿಳಿಸಿದರು. ಅದರೊಟ್ಟಿಗೆ ಅನುಭವದ ಅಕ್ಷಯ ಪಾತ್ರೆ ಯಾವಾಗೂ ಕಡಿಮೆ ಆಗದಿರಲಿ, ಅನುಭವದ ಅಕ್ಷಯ ಪಾತ್ರೆ ಹೆಚ್ಚಾಗ್ತಾ ಹೋಗಲಿ ಅನ್ನೋದನ್ನು ಕೂಡ ಹೇಳಿದರು ಅವರ ಒಂದು ಲೇಖನದ ಮೂಲಕ. ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಲೇಖನದ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾರೆ. ಅದು ಯಾವ ಲೇಖನ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅಂಬಿಕಾ ಮ್ಯಾಡಮ್ ಅವರಿಂದ ಕೇಳೋಣ.
3: ತೋರಿಕೆಗಾಗಿ ಮಾಡುವ ಖರ್ಚು. ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಎರಡು ಬದುಕಿದೆ. ಒಂದು ನಿಜವಾದ ಬದುಕು, ಇನ್ನೊಂದು ಇತರರಿಗಾಗಿ ತೋರಿಸಲು ಬದುಕುವ ಬದುಕು. ಎರಡನೆಯ ಬದುಕೆ ಇಂದು ಮೊದಲನೆಯ ಬದುಕನ್ನ ನುಂಗಿ ಹಾಕ್ತಾ ಇದೆ. ಅದೇ ತೋರಿಕೆಗಾಗಿ ಮಾಡುವ ಖರ್ಚು. ನಾವು ಹಬ್ಬ ಮಾಡೋದು ದೇವರಿಗಾಗಿ ಅಲ್ಲ, ಫೇಸ್ಬುಕ್ನಲ್ಲಿ ಫೋಟೋ ಹಾಕ್ಲಿಕ್ಕೆ. ಮದುವೆ ಮಾಡೋದು ಮಕ್ಕಳ ಸಂತೋಷಕ್ಕಾಗಿ ಅಲ್ಲ, ನೆಂಟರಿಗೆ ತೋರಿಸಲಿಕ್ಕಾಗಿ. ಮನೆ ಕಟ್ಟೋದು ನೆಮ್ಮದಿಗಾಗಿ ಅಲ್ಲ, ಊರಿನವರು ಹೊಟ್ಟೆ ಉರಿಸುವಂತೆ ಮಾಡಲಿಕ್ಕಾಗಿ. ಈ ತೋರಿಕೆಯ ಬದುಕಿಗೆ ಬೆಲೆಯೇನು ಗೊತ್ತಾ? ಸಾಲದ ಸುಳಿಯಲ್ಲಿ ಸಿಲುಕುವ ಸಂಸಾರ. ತನ್ನ ಕೈಯಲ್ಲಿ 50,000 5,00,000 ಖರ್ಚು ಮಾಡಿ ಮದುವೆ ಮಾಡ್ತಾನೆ. ಏನು ಮಾಡೋದು, 4 ಏನಂದುಕೊಳ್ತಾರೆ ಎಂಬ ಒಂದೇ ವಾಕ್ಯಕ್ಕಾಗಿ ತನ್ನ ಮುಂದಿನ 5 ನೆಮ್ಮದಿಯನ್ನು ಅಡವಿಡ್ತಾನೆ. ಮದುವೆಯಾಗಿ ಊಟವಾದ ನಂತರ ಸಾಲ ತೀರುವ ಹೊತ್ತಿಗೆ ದಂಪತಿಗಳ ನಡುವೆ ಜಗಳ ಶುರು ಆಗಿರುತ್ತೆ. ನಾವು ತೋರಿಕೆಗಾಗಿ ದುಬಾರಿ ಮೊಬೈಲ್, ಬೈಕ್, ಬಟ್ಟೆ ತೆಗೆದುಕೊಟ್ಟಾಗ ಮಕ್ಕಳಿಗೆ ನಾವು ಅರಿವಿಲ್ಲದೆ ಒಂದು ವಿಷದ ಪಾಠವನ್ನ ಕಲಿಸ್ತೇವೆ. ಬದುಕು ಎಂದರೆ ತೋರಿಸುವುದು. ನಾಳೆ ಅವರಿಗೆ ನಿಜವಾದ ಸಂತೋಷಕ್ಕಿಂತ ಇನ್ನೊಬ್ಬರ ಮೆಚ್ಚುಗೆ ಮುಖ್ಯವಾಗುತ್ತೆ. ಅವರ ಆತ್ಮವಿಶ್ವಾಸವು ಅವರ ಅಂಕಗಳ ಮೇಲೆ, ಅವರ ಗುಣಗಳ ಮೇಲೆ ಅಲ್ಲ, ಅವರು ಹಾಕುವ ಬಟ್ಟೆಯ ಬ್ರ್ಯಾಂಡ್ ಮೇಲೆ ನಿಂತಿರುತ್ತೆ. ತೋರಿಕೆಗಾಗಿ ಖರ್ಚು ಮಾಡುವವನಿಗೆ ಎಂದಿಗೂ ತೃಪ್ತಿ ಇರೋದಿಲ್ಲ. ಏಕೆಂದ್ರೆ ಅವನು ಬದುಕುವುದು ತನಗಾಗಿ ಅಲ್ಲ, ಇನ್ನೊಬ್ಬರಿಗಾಗಿ. ನೆರೆಮನೆಯವರು ಹೊಸ ಕಾರು ತಂದ್ರೆ ಇವನಿಗೆ ನಿದ್ದೆ ಹೋಗೋದಿಲ್ಲ. ಅವನು ಕಾರು ತಂದ್ರೆ ಇನ್ನೊಬ್ಬರು ದೊಡ್ಡ ಕಾರು ತರ್ತಾರೆ. ಈ ಓಟಕ್ಕೆ ಕೊನೆಯೇ ಇಲ್ಲ. ಇದು ದಾಹವಿದ್ದವನು ಸಮುದ್ರದ ನೀರು ಕುಡಿದಂತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದಾದ್ರೆ, ಮೊದಲು ಒಂದು ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಬಿಡುವ 4 ನಾವು ಸಾಲದಲ್ಲಿ ಮುಳುಗಿದಾಗ ಸಹಾಯಕ್ಕೆ ಬರೋದಿಲ್ಲ. ನಮ್ಮ ತೋರಿಕೆಯನ್ನ ನೋಡಿ ಚಪ್ಪಾಳೆ ತಟ್ಟುವವರೇ ನಮ್ಮ ಕಷ್ಟ ಕಂಡಾಗ ಚಪ್ಪಾಳೆ ತಟ್ಟಿ ನಗುತ್ತಾರೆ. ನಮ್ಮ ಹಿರಿಯರು ಹೇಳ್ತಾರೆ, ಇರೋದ್ರಲ್ಲೇ ತೃಪ್ತಿ ಪಡು. ಇದರರ್ಥ ಬಡತನದಲ್ಲಿ ಇರು ಎಂದಲ್ಲ, ಇದರರ್ಥ ಇರೋದನ್ನ ಪ್ರೀತಿಯಿಂದ ಅನುಭವಿಸು ಎಂದು. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ತೊಂದರೆಗೆ ಸಿಕ್ಕಿಕೊಳ್ಳುವುದು ಸರಿಯಲ್ಲ. ಮದುವೆ ಹಬ್ಬ ಸರಳವಾಗಿ ಮಾಡಬೇಕು, ಹೃದಯ ಶ್ರೀಮಂತವಾಗಿ ಮೂಡಿ ಬರಬೇಕು. ಬಂದವರಿಗೆ ಪ್ರೀತಿಯ ಮಾತು ಬಡಿಸಬೇಕು. ಸಾಲ ಮಾಡಿ ಬಿರಿಯಾನಿ ಬಡಿಸಬಾರದು. ಮಕ್ಕಳಿಗೆ ಇದು ನಮಗೆ ಬೇಕಾ ಅಥವಾ ಬೇರೆಯವರಿಗೆ ತೋರಿಸಲಿಕ್ಕಾ ಎಂದು ಯೋಚಿಸಲನ್ನು ಕಲಿಸಬೇಕಾಗತ್ತೆ. ನಾವು ನೆನಪಿಡ್ಲೇಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ದುಬಾರಿ ಬಟ್ಟೆ ಹಾಕಿದ್ರೆ ಗೌರವ ಸಿಗುವುದಿಲ್ಲ, ಒಳ್ಳೆಯ ಗುಣವಿದ್ದರೆ ಗೌರವ ತಾನಾಗಿಯೇ ಬರುತ್ತೆ. ದೊಡ್ಡ ಮನೆಯಲ್ಲಿ ಇದ್ರೆ ಸಂತೋಷ ಸಿಗೋದಿಲ್ಲ, ಮನೆಯೊಳಗೆ ಪ್ರೀತಿ ಇದ್ರೆ ಮಾತ್ರ ಸಂತೋಷ ತಾನಾಗಿಯೇ ಹುಡುಕೊಂಡು ಬರುತ್ತೆ. ತೋರಿಕೆಯು ಬದುಕಿನಲ್ಲಿ ಒಂದು ಘಟ್ಟದವರೆಗೆ

0: ಮಾತ್ರ. ಒಂದು ಸೂಜಿ ಚುಚ್ಚಿದರೆ ಸಾಕು, ಗುಳ್ಳೆಯಂತೆ ಒಡೆದು ಹೋಗುತ್ತೆ. ನಿಜವಾದ ಬದುಕು ಬಂಡೆಯಂತೆ ನಿಶ್ಚಲವಾಗಿರುತ್ತೆ. ಎಷ್ಟೇ ಗಾಳಿ ಬೀಸಿದ್ರೂ ಅದು ಅಲುಗಾಡೋದಿಲ್ಲ. ಸಾಲ ಮಾಡಿ ತೋರಿಕೆ ಮಾಡೋದಕ್ಕಿಂತ ಇರೋದ್ರಲ್ಲಿ ನಗುತ್ತಾ ಬದುಕೋದು ಲಕ್ಷ್ಯಪಟ್ಟು ಲೇಸು ಅಲ್ವೇ? ಧನ್ಯವಾದಗಳು.
1: ತೋರಿಕೆಗಾಗಿ ಮಾಡುವ ಖರ್ಚು, ಈ ಲೇಖನ ಈಗಿನ ಒಂದು ಪರಿಸ್ಥಿತಿಗೆ ತುಂಬಾನೇ ಹೊಂದಾಣಿಕೆ ಆಗುತ್ತೆ. ತೋರಿಕೆಗಾಗಿ ಮಾಡುವಂತಹ ಖರ್ಚು, ತೋರಿಕೆಗಾಗಿ ಮಾಡುವಂತಹ ಜೀವನ ಯಾವತ್ತೂ ಕೂಡ ಖುಷಿ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು ತಿಳಿಸಿದಂತಹ ಜೀವನದ ತಿರುವಿನ ಬಗ್ಗೆ, ಜೊತೆಗೆ ಅನುಭವದ ಅಕ್ಷಯ ಪಾತ್ರೆಯ ಬಗ್ಗೆ, ಹಾಗೆ ತೋರಿಕೆಗಾಗಿ ಮಾಡುವ ಖರ್ಚು ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವರ ಒಂದು ಸ್ವರಚಿತ ಲೇಖನಗಳ ಮೂಲಕ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ವರಚಿತ ಲೇಖನಗಳನ್ನು ಕವನಗಳನ್ನು ಬರಿತಾ ಇದ್ರೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನೀವು ತಿಳಿಸಿದಂತಹ ಕವನ ಲೇಖನಗಳನ್ನು ನಾನು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ರು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಯ್ತು. ಇವತ್ತಿನ ಟಾಪಿಕ್ ಏನಪ್ಪ, ಏನ್ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡನ್ನ ಹಾಡಬೇಕಾಗಿದೆ. ಸೊ ಹಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಮ್ಮ ಸಂಖ್ಯೆ 9862796860962799, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ. ಹಾಗೆ ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡನ್ನ ಹಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತೆಲ್ಲ ಕೇಳೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
9: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
8: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ್ ಸರ್, ಹೇಗಿದ್ದೀರಾ?
9: ನಾನು ಚೆನ್ನಾಗಿದ್ದೀನಿ ಮೇಡಮ್. ತಮ್ದು ತಿಂಡಿ ಆಯ್ತಾ?
8: ನಮ್ದು ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
9: ನಮ್ದು ದೋಸೆ ಚಟ್ನಿ, ನಿಮ್ದು ಮೇಡಮ್?
10: ನಮ್ದು ಇವತ್ತು ಇದು ಪಲಾವ್.
9: ಫೈನ್ ಮೇಡಮ್. ಮೇಡಮ್, ಇವತ್ತು ವಿಶೇಷ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನಮ್ಮ ನಾಯಕ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ.
10: ಹೌದು,
9: ಅವ್ರು ಇವತ್ತು 75 ವಸಂತ ಮುಗಿಸಿ 76 ಕಾಲಿಡ್ತಿದ್ದಾರೆ. ಒಂಥರ ಯುವಕರಿಂದ ಹಿಡಿದು ವಯಸ್ಸಾದವ್ರಿಗೆ ಎಲ್ಲರಿಗೂ ಒಂಥರ ಸ್ಫೂರ್ತಿದಾಯಕ ವ್ಯಕ್ತಿ. 24 ಗಂಟೆ ದೇಶಕ್ಕೆ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ಸಂತೋಷ, ಆರೋಗ್ಯ, ಭಗವಂತ ಮತ್ತೆ ಶಕ್ತಿ ಕೊಡ್ಲಿ. ದೇಶವನ್ನ ಮತ್ತು ನಮ್ಮೆಲ್ಲರನ್ನ ನೋಡ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ದೇವರು ಅವ್ರಿಗೆ ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ ಮೇಡಮ್.
10: ನಿಜ ನಿಜ ಸರ್.
9: ಮತ್ತೆ ಇನ್ನೊಂದಂದ್ರೆ ನಮ್ಮ ಕನ್ನಡ ಚಲನಚಿತ್ರ ರಂಗದ ನಾಯಕ ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ. ಇದಂತೂ ನಮ್ಮ ಕನ್ನಡಿಗರಿಗೆ ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋಷ್ಟು ಖುಷಿ ಆಗಿದೆ. ಮೇಡಮ್, ಇವತ್ತು ಇನ್ನೊಂದು ವಿಶೇಷವಾದ ಟಾಪಿಕ್ ತಂದಿದ್ದೀರಾ. ಈ ನೆಲದಲ್ಲಿ ಬರೀ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಇದೆ. ಅವುಗಳು ಕೂಡ ಒಂದ್ ಒಳ್ಳೊಳ್ಳೆ ಪ್ರಪಂಚ ಇದೆ, ಅವುಗಳನ್ನು ಸಹ ನಾವು ನೆನೆಸ್ಬೇಕು ಅಂತಕ್ಕಂತ ವಿಚಾರವನ್ನು ತಂದಿದ್ದೀರ, ಸಂತೋಷ ಆಯ್ತು. ನಾನು ಬೆಳ್ಳಿ ಮೋಡದಿಂದ ಕಲ್ಪನಾ ಅವರ ಆಕ್ಟಿಂಗ್ ಮಾಡಿರೋದು, ಪಿ ಸುಶೀಲ ಹಾಡಿರೋದು, ಹಾಡ್ತಾ
10: ಇದ್ದೀನಿ. ಹಾಡಿ ಸರ್.
9: ಮುದ್ದಿನ ಗಿಣಿಯೇ ಬಾರೋ ಮುತ್ತ.

ಮುತ್ತನು ತರುವೆಬರೋ, ಹೆಗಲ ನೇರಿ ಆಡಿ ಕುಣಿಬ ಕೂಸು ಮರಿಗ್ಯಾರೋ, ಈ ತುಂಟ ಮರಿಗ್ಯಾರೋ. ಆಹ ಆಹ ಆಹ ಆಹ ಆಹ. ಅಕ್ಕಿಯ ಕೊಟ್ಟು ಕೊಳ್ಳಲಿಲ್ಲ, ಉಪ್ಪನ್ನು ಕೊಟ್ಟು ಕೊಳ್ಳಲಿಲ್ಲ, ಅಕ್ಕಿಯ ಕೊಟ್ಟು ಕೊಳ್ಳಲಿಲ್ಲ, ನಿನ್ನ ಉಪ್ಪನ್ನು ಕೊಟ್ಟು ಕೊಳ್ಳಲಿಲ್ಲ. ಬೆಳ್ಳಿಯ ಮೋಡದ ಚಿನ್ನದ ರಾಶಿ ಸುರಿದು ಕೊಳ್ಳಲೆಗಿಲ್ಲ, ಬೆಳ್ಳಿಯ ಮೋಡದ ಚಿನ್ನದ ರಾಶಿ ಸುರಿದು

0: முத்தினே பரோம் முத்தனு தருவே பரோம் எகல நேரி ஆடி குனிப கூசு மரிகாரோ ஈ தொண்ட மரிகாரோ. ಮೇಡಮ್ ಇನ್ನೊಂದು ನುಡಿ ಇದೆ ಆದ್ರೆ ಸಾಕು.
1: ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್ ಸುನಂದಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಆರಾಮಿದ್ದೀರಾ?
1: ನಾನ್ ಕೂಡ ಆರಾಮಿದ್ದೀನಿ. ಆಯ್ತಾ ಮ್ಯಾಮ್ ತಿಂಡಿ?
2: ತಿಂಡಿ ಆಯ್ತು ನಂದು.
1: ಏನಾಯ್ತು ತಿಂಡಿ?
2: ಪೂರಿ ಸಾಗು.
1: ಓ ಸೂಪರ್ ಅಲ್ಲ. ಸೊ ಹಾಗೆ ನಮ್ದು ಇವತ್ತು ಪಲಾವ್ ಮ್ಯಾಮ್.
2: ಓಕೆ ಓಕೆ ಹೇಳಿ.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಗೊತ್ತಾಯ್ತು. ಯಾರು ಬೆಳ್ಳಿ ಮಾಡೋದು ಹಾಡೋಣ ಅನ್ಕೊಂಡೆ, ಯಾರಾದ್ರೂ ಹೇಳಿದ್ರಾ?
1: ಇಲ್ಲ ಹಾಡಿ.
2: ಆಯ್ತಾ ಹೇಳ,
1: ಹಾಡಿ ಹಾಡಿ ಮ್ಯಾಮ್.

0: ಧನ್ಯವಾದಗಳು ರಕ್ಷಿತಾ, ಅವಕಾಶ ಕೊಟ್ಟಿದ್ದಕ್ಕೆ. ಹಲೋ, ಹಲೋ, ಹಲೋ,
1: ಹಲೋ.
0: ನಮಸ್ತೆ ಮೇಡಮ್ ಶುಭೋದಯ.
1: ನಮಸ್ತೆ ಉಮಾ ಮೇಡಮ್, ಹೇಗಿದ್ದೀರಾ?
0: ಆರಾಮಿದ್ದೀವಪ್ಪ, ನೀವು?
1: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
0: ಇಲ್ಲಪ್ಪ, ದೋಸೆ.
1: ದೋಸೆ, ಓಕೆ. ಸೊ ಹಾಗೆ
0: ಪಲಾವ್.
1: ಹೌದು, ನಮ್ದು ಇವತ್ತು ಪಲಾವ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
0: ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಇಬ್ರು ಒಂದೇ ಹಾಡು ಹಾಡಿದ್ರು, ನಾವು ಸ್ವಲ್ಪ ಪ್ರಾಣಿಗಳು ತಗೋಣ ಅಂತ. ಅವ್ರು ಪಕ್ಷಿಗಳು ತಗೊಂಡ್ರು, ನಾವು ಪ್ರಾಣಿಗಳು ತಗೋಣ ಅಂತ.
1: ಓಕೆ ಓಕೆ, ಹಾಡಿ.
0: ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಅರಮನೆ ನಾನು ಕಂಡೆ, ಒಳಗಡೆ ನಿನ್ನ ಕಂಡೆ, ಜೊತೆಯಲ್ಲಿ ನನ್ನನ್ನು ನಾನು ಕಂಡೆ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಬೃಂದಾವನದಲ್ಲಿ ನೀರಿನ ಚದುಮೆ ಕಂಡೆ, ಬಣ್ಣದ ಬೆಳಕಲ್ಲಿ ನಿಂತ ನಿನ್ನ ಕಂಡೆ, ನಿನ್ನ ನಡು ಬಡಸಿ ನಿಂತ ನನ್ನೇ ಕಂಡೆ, ಬೇಲೂರ ಗುಡಿಯಲ್ಲಿ ಹೆಣ್ಣಿನ ಗೊಂಬೆ ಕಂಡೆ, ಅವಳ ಅಂದ ಕಂಡು ಸೋತು ಮೊಹ ಕಂಡೆ, ಅವಳ
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಮೇಡಮ್
1: ಸುಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ. ತಿಂಡಿ ಉಪ್ಪಿಟ್ಟು. ನಿಮ್ದು?
1: ನಮ್ದು ಇವತ್ತು ಪಲಾವ್.
2: ಹೌದಾ? ಬರೀ ಪಲಾವ್? ಮತ್ತೇನ್ ತಿಂದಿಲ್ವಾ?
1: ಇಲ್ಲ.
2: ಹೌದಾ?
1: ಏನೋ
2: ತಿಂದಿರ್ತೀರಾ ಹೇಳಿ.
1: ಏನೋ ತಿಂದಿಲ್ಲ, ಬರೀ ಪಲಾವ್ ತಿಂದ್ವಿ.
2: ಹೌದಾ? ಸರಿ. ಪ್ರಧಾನಮಂತ್ರಿ ಅವರಿಗೆ ಜನ್ಮದಿನದ ಶುಭಾಶಯ, ಹಾಗೂ ಅನಂತ್ನಾರ್ ಅವರಿಗೆ, ದಾದಾ ಸಾಹೇಬ್ ಫಾಲ್ಕೆ ಬಂದಿದ್ದು, ಅವರಿಗೂ ಕೂಡ ಶುಭಾಶಯ. ಹಾಗೂ ಹಾಗೂ ನಮ್ಮೆಲ್ಲರ ಮೆಚ್ಚಿನ ರಕ್ಷಿತಾ ಹೊಳ್ಳ ಅವರಿಗೆ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳು.
1: ಥ್ಯಾಂಕ್ ಯು ಮೀನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
2: ಈ ದಿನ ಜನ್ಮದಿನ ಶುಭಾಶಯ, ನನ್ನ ಶುಭಾಶಯ.
1: ಥ್ಯಾಂಕ್ ಯು ಮೀನಾ ಮ್ಯಾಮ್. ಹಾಗೆ ಯಾವ ಒಂದು ಪ್ರಾಣಿ ಅಥವಾ ಪಕ್ಷಿಯ ಹಾಡನ್ನ ಹಾಡ್ತಾ ಇದೀರ ಇವತ್ತು?
2: ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮೇಘ ಶಾಮ ಮಧುನ.

0: ಬಯಲಾಡುತ್ತೀಯ ಆ ಮೋಡಗಳು ಬೆರಗಾಗಿ ಕಾಲ ಮರೆತು ಹೋದವು ಭುವಿಗೆ ಜಾರಿ ಬಂದವು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಓಕೆ ಮೇಡಮ್
1: ಓಕೆ ಮೀನಾ ಮ್ಯಾಮ್ ಧನ್ಯವಾದಗಳು
0: ಕರೆ ಮಾಡಿದ್ದಕ್ಕೆ ಹ್ಯಾಪಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ
1: ಥ್ಯಾಂಕ್ ಯು ಮೀನಾ ಮ್ಯಾಮ್ ಎಸ್ ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತನಾಡಿಸೋಣ ಹಲೋ
2: ನಮಸ್ತೆ ಮೇಡಮ್
1: ನಮಸ್ತೆ ಸೌಮ್ಯ ಮ್ಯಾಮ್ ಹೇಗಿದ್ದೀರಾ
2: ಆರಾಮಿದ್ದೀವ್ರಿ ತಾವ್ ಕೂಡ ಆರಾಮಿದ್ದೀರಿ
1: ನಾವು ಕೂಡ ಆರಾಮಿದೀವ್ರಿ
2: ನಾಷ್ಟ ಆಯ್ತ್ರಿ
1: ನಾಷ್ಟ ಆಯ್ತು ನಿಮ್ದು ಆಯ್ತೇನ್ರಿ
2: ನಮ್ದು ಆಯ್ತ್ರಿ ಚಪಾತಿ ಚಪಾತಿ
1: ಚಪಾತಿ ನಮ್ದು ಪಲಾವ್ ಆಯ್ತ್ರಿ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ
2: ಹಾ ಪಕ್ಷಿಗಳ ಪ್ರಾಣಿಗಳಂತ ಹೇಳ್ತಿದ್ರಿ
1: ಹೌದು ಪಕ್ಷಿ ಅಥವಾ ಪ್ರಾಣಿಗಳ ಹೆಸರಿರೋ ಹಾಡನ್ನ ಹಾಡ್ಬೇಕು
2: ಹೇಳ್ತೀನಿ
1: ಹಾಡ್ರಿ
2: ಹಾರಾಡುವ ಗಿಳಿಯಂತಾಗುವ ಆ ಬಾನಲಿ ಜೊತೆ ನಾನಾಗುವ ಆ ದೂರದ ಗಿಳಿ ಮೇಲೇರುವ ಬಂದರನ ಚಿರಿ ಬಾನ್ ನೋಡುವ ಮಳೆ ಬಂದಾಗ ಹಿತ ತಂದಾಗ ಮಳೆ ಬಂದಾಗ ಹಿತ ತಂದಾಗ ಮಳೆ ಬಿಲ್ಲಲಿ ಜಾರುವ ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡುವ ಹಾಗೆ ಎದೆಯ ತುಂಬಿ ಕಿಣಕಿನಂತೆ ಕರಗಿ ಕರಗಿ ಇಬ್ಬನಿಯಂತೆ ಮನವ್ಯಾಲೆಯಂತಾಗಿ ತೂಗೋಡು ಲಾಲ ಲಾಲ ಲಾಲ ಲಾಲ ಲಾಲ ಲಾಲ ಓಕೆ ಮೇಡಮ್
1: ಓಕೆ ಮೇಡಮ್ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
2: ನಮಸ್ತೆ
1: ಥ್ಯಾಂಕ್ ಯು ಎಸ್ ಸೌಮ್ಯ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡ್ತಾ ಇದ್ರು ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತನಾಡಿಸೋಣ ಹಲೋ
3: ಹಲೋ ನಮಸ್ತೆ ಮೇಡಮ್
1: ನಮಸ್ತೆ ರೀ ನವಾಸ್ ಸರ್ ಹೆಂಗಿದ್ದೀರಿ
3: ಮಾತಾಡೋ ಮುದ್ದು ಗಿಳಿ ರಾಮ ಒಂದು ಮಾತಾಡೋ ನನ್ನ ಪುಟ್ಟ ರಾಮ ನನ್ನ ಆಸೆ ನಿನಗೈತೆ ನಿನ್ನ ಮ್ಯಾಲ ಮನಸೈತೆ ನನ್ನ ಬಿಟ್ಟು ಓಡಬ್ಯಾಡಯ್ಯ ರಾಮ ಅರೆ ರೆ ರೆ ರೆ ರೆ ಗಿಳಿ ರಮ್ಮ ಅಹೆ ಪಂಚರಂಗಿ ರಮ್ಮ ಮಾತಾಡೋ ಪುಟ್ಟ ಗಿಳಿ ರಾಮ ಧನ್ಯವಾದ
1: ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ
3: ಧನ್ಯವಾದ ನಮಸ್ತೆ
1: ಥ್ಯಾಂಕ್ ಯು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗಿಳಿ ಕೋಗಿಲೆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕರ್ಕೊ ಬರ್ತಿದ್ದೀರಾ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ ಅವರನ್ನ ಕೂಡ ಮಾತನಾಡಿಸೋಣ ಹಲೋ
4: ನಮಸ್ತೆ ಮೇಡಮ್
1: ನಮಸ್ತೆ ಪ್ರೇಮ ಮೇಡಮ್ ಹೇಗಿದ್ದೀರಾ
4: ಚೆನ್ನಾಗಿದ್ದೀನಿ ಮೇಡಮ್
1: ತಿಂಡಿ ಆಯ್ತಾ
4: ತಿಂಡಿ ಆಯ್ತು ಮೇಡಮ್ ಪಲಾವ್
1: ಓಕೆ ನಮ್ದು ಕೂಡ ಪಲಾವ್ ಇವತ್ತು ನವಿಲೆ
4: ಪಂಚರಂಗಿ ನವಿಲೆ ಜಿಗಿಸೋ ಅಂತರಂಗ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತುಂಟ ವಯಸ್ಸು ಯಾತಕೋ ನಿಲ್ಲದು ಮನಸ್ಸು ಅಚ್ಚಿ ಬೆಲ್ಲ ಅಚ್ಚಿ ಬೆಲ್ಲ ಹಚ್ಚಿ ಬಿಡಲ ಅಲ್ಲಿ ಕೊಂಚ ಇಲ್ಲಿ ಕೊಂಚ ಹುಚ್ಚು ಹಿಡಿಯುವ ಮುಂಚೆ ಹಚ್ಚಿ ಬಿಡಲ ನನ್ನೆದೆಯ ಪರಪಂಚ ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗದು ಎಂದು ಹೃದಯ ಒಂದೇ ಮುಷ್ಟಿ ಅದಕ್ಕೆಂದು ನೀರ ದೃಷ್ಟಿ ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶ ಸೃಷ್ಟಿ ನವಿಲೆ ಪಂಚರಂಗಿ ನವಿಲೆ ಮಾಡ್ತಾ ಇದ್ದೆ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಪ್ರೇಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಪ್ರೇಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
5: ಹಲೋ,
1: ನಮಸ್ತೆ.
5: ನಮಸ್ತೆ ರಕ್ಷಿತಾ, ಪಲಾವ್ ತಿನ್ಕೊಂಡ್ ಬಂದ್ರ?
1: ಹೌದು, ಪಲಾವ್ ತಿನ್ಕೊ ಬಂದ್ವಿ. ಶೋಭಾ ಮೇಡಮ್, ನಿಮ್ದಾಯ್ತಾ ತಿಂಡಿ?
5: ನಮ್ದು ರೊಟ್ಟಿ ಆಯ್ತು.
1: ಸೂಪರ್. ಸೊ ಹಾಗೆ ಟಾಪಿಕ್ ಗೊತ್ತಾಗಿದೆ ಅಲ್ಲ ಮ್ಯಾಮ್?
5: ಟಾಪಿಕ್ ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ ಟಾಪಿಕ್ ಇವತ್ತು. ತಾಯ್ತಾ ಇದ್ದೆ, ಒಳ್ಳೆ ಚೆನ್ನಾಗ್ ಪ್ರಕೃತಿ ಬಗ್ಗೆ ಎಲ್ಲ ಇಟ್ಟಿದ್ದಾರೆ. ನಮ್ದೇ ಯಾವಾಗ್ಲೂ ನಮ್ದೇ ಹೇಳ್ತಾ ಇದ್ರೆ, ಈಗ ಒಂದ್ಸಲ ಚೇಂಜ್ ಸ್ವಲ್ಪ.
1: ಹೌದು. ಯಾವ ಹಾಡು ಹಾಡ್ತಿದ್ದೀರಾ?
5: ನಾಗಮಂಡಲ ಫಿಲಂ ಇಂದ.
1: ಓಕೆ.
5: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನ ಹಾಗೆ ಕುಣಿವೆ.

0: ನಾನು ಮೋರೆವೆ ಮತ್ಯಾಕೆ ಮೌನ ಗೆಳೆಯೇ ಸಿಟ್ಯಾಕೆ ಎಂದು ತಿಳಿಯೇ ಮತ್ಯಾಕೆ ಹೇಳು ಅಳಿಲೇ ಗುಟ್ಯಾಕೆ ನನ್ನ ಬಳಿಯೇ ಹೇಳಿರಿ ನಿಮ್ಮನ್ನು ನಾ ಹೆಂಗ ಮರೆಯಲಿ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ ಹಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೆ ನವಿಲೆ ಏನಂತ ಮುನಿಸುಗಿರಿ
1: ಓಕೆ
0: ಮಾತನ್ನ ಮರೆತು ಸರಿಯೇ
1: ಶೋಭಮಾಮ್
0: ಥ್ಯಾಂಕ್ ಯು
1: ಸಮಯದ ಅಭಾವ ಇರೋದ್ರಿಂದ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಸ್ ಶೋಭಾ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡ್ತಾ ಇದ್ರು ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನು ಮಾತನಾಡಿಸೋಣ ಹಲೋ
2: ಹಾಯ್ ಹಲೋ ಗುಡ್ ಮಾರ್ನಿಂಗ್ ರಕ್ಷಿತಾ
1: ನಮಸ್ತೆ ಗುಡ್ ಮಾರ್ನಿಂಗ್ ಗೀತಾ ಮೇಡಮ್ ಹೇಗಿದ್ದೀರಾ
2: ಮೇಡಮ್ ಫೈನ್ ನೀವು ಹೇಗಿದ್ದೀರಾ
1: ನಾನು ಕೂಡ ಚೆನ್ನಾಗಿದ್ದೀನಿ ಆಯ್ತಾ ತಿಂಡಿ
2: ಟಿಫನ್ ಆಯ್ತು ಚಪಾತಿ ಮತ್ತೆ ಪಾಲಕ್ ಪನ್ನೀರ್
1: ನಮ್ದು ಇವತ್ತು ಇದು ಪಲಾವ್
2: ಪಲಾವ್ ಮೊಸರು ಬಜ್ಜಿ
1: ಪಲಾವ್ ಮೊಸರು ಬಜ್ಜಿ ಹೌದು ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ
2: ಹಾ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳ ನೇಮ್ ಬರ್ಬೇಕಲ್ವಾ
1: ಹೌದು ಹೌದು ಮ್ಯಾಮ್
2: ಓಕೆ ರಕ್ಷಿತಾ
1: ಓಕೆ

ಅರಗಿಳಿಗಳ ನೋಡಿ ಕವಿ ನುಡಿಯಲಿ ಹಾಡಿವೆ, ಕವಿ ನುಡಿಯಲಿ ಹಾಡಿವೆ. ಜಯ ಸಿಂಹ ಬಂದ, ಜಯ ಸಿಂಹ ಇನ್ನೇಕೆ ಭೀತಿ, ಭಯವಿಲ್ಲ ನಿಮಗೆ, ವನ ಮೃಗಗಳು ಕ್ಷೇಮ, ಗಿಡ ಮರಗಳು ಕ್ಷೇಮ, ಗಿಡ ಮರಗಳು ಕ್ಷೇಮ. ಜಯ

0: ಹೇಗಿದ್ದೀರ ರಕ್ಷಿತಾ?
1: ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರಿ ಗೀತಾ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಫಾರ್ ದಿಸ್ ಗಿವಿಂಗ್ ಅಪರ್ಚುನಿಟಿ ರಕ್ಷಿತಾ, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಎಸ್, ಗೀತಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲ ಕಾಲರ್ಸ್ ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀರಾ. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಈಗ ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ, ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡನ್ನು ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದ್ದ. ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆಂದ ಹಾಡ್ತಾ ಇದ್ರು. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ.
8: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ, ಹೇಗಿದ್ದೀರಾ?
8: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸರ್.
8: ನಿಮ್ದು ಪಲಾವ್ ಆಯ್ತ್ರ?
1: ಆಯ್ತು. ನಿಮ್ದೇನಾಯ್ತು ಚಿಕ್ಕಪ್ಪ ಸರ್?
8: ನಮ್ದು ರೊಟ್ಟಿ ತಿನ್ನಕತ್ತೇನ್ರಿ.
1: ಹೌದೇನ್ರಿ? ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
8: ಹ್ಮ್, ಗೊತ್ತಾಯ್ತ್ರಿ ಮೇಡಮ್ ಅವರೇ. ಒಂದ್ 2 ಸಾಲ ಹಾಡ್ಬಿಡ್ತೇನ್ರಿ.
1: ಹಾಡಿ ಸರ್.
8: ಕೋಗಿಲೆಯೇ ಕಸ್ತೂರಿಯೇ ಸೌಖ್ಯವೇ, ಕೋಗಿಲೆ

0: ಮಂಜಿನನ್ನೆಲ್ಲ ಮುದ್ದು ಮರೆಯ ತೊಳೆದು ಹಾಡಿ ಕೋಗಿನೆಯೇ ಕ್ಷೇಮವೇ ಕಸ್ತೂರಿಯೇ ಸೌಖ್ಯವೇ. ಧನ್ಯವಾದಗಳು ಮೇಡಮ್ ಅವರೆ.
1: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಓಕೆ ಮೇಡಮ್ ಅವರೆ,
1: ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ ನಮಸ್ತೆ.
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಬಸವರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಯ್ತು ಮೇಡಮ್.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ನಾನು ಕವಿರತ್ನ ಕಾಳಿದಾಸ ಚಿತ್ರದಿಂದ ಮೇಡಮ್.
1: ಓಕೆ.
2: ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆಹ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗ ಚಲಿ ತೆರ ನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಡ್ತೈತೆ. ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಡ್ತೈತೆ. ಹಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಹಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ನೇರುತ್ತಿದೆ ಅಕೊಂಬೆ ಇಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತನ ಗುರುಗುಡ್ತೀಯಾ? ಮಂಗ ಮರನೇರುತ್ತಿದೆ ಅಕುಂಬೆ ಇಕುಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆಕಾಶದಾಗೆ ಬಣ್ಣ ಬಳದು ನ್ಯಾರು, ಈ ಬೆಟ್ಟ ಗುಡ್ಡಗಳ ಮರಗದು ನ್ಯಾರು, ಮರದ ಮ್ಯಾಗೆ ಹಣ್ಣ ಇಟ್ಟೋ ನ್ಯಾರು, ಹಣ್ಣ ಒಳಗೆ ರುಚಿಯ ತುಂಬದೋ ನ್ಯಾರು.

0: ಬಾಳ ಒಬ್ಬಿರಾ ಒಬ್ಬರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿನ್ನ ತಂದು ನ್ಯಾರೋ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಬಸವರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ ಹಲೋ ನಮಸ್ತೆ. ಹಲೋ
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
1: ಸುಧಾ ಮೇಡಮ್ ನಮಸ್ತೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ಹ್ಞೂ ರೀ, ಆಯ್ತು ನೋಡ್ರಿ, ರೊಟ್ಟಿ ಕಾಳು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹೌದೌದು, ಪ್ರಾಣಿ ಪಕ್ಷಿಗಳ ಹೆಸರು ಇಡೋ ಹಾಡು.
1: ಹೌದು, ಹಾಗೆ ನೀವು ಯಾವ ಹಾಡು ಹಾಡ್ತಿದ್ದೀರಾ?
2: ಇದು ಅರೆ ರೇ ರೇ ರೇ ರೇ ಗಿಳಿರಾಮ್.
1: ಓಕೆ ಓಕೆ, ಹಾಡಿ.
2: ಓಕೆ ಮೇಡಮ್. ಅರೆ ರೇ ರೇ ರೇ ರೇ ಗಿಳಿರಾಮ, ಅರೆ ರೇ ರೇ ರೇ ಗಿಳಿರಾಮ, ಹೈ ಪಂಚರಂಗಿ ರಾಮ, ಅರೆ ರೇ ರೇ ರೇ ರೇ ಗಿಳಿರಾಮ, ಹೈ ಪಂಚರಂಗಿ ರಾಮ, ಮಾತಾಡು ಮಾತಾಡು ನನ್ನ ಮುದ್ದು ರಾಮ, ಬಂದು ಮಾತಾಡು ನನ್ನ ಪುಟ್ಟ ರಾಮ, ನಿನ್ನ ಸೇ ನನಗೈತೆ, ನಿನ್ನ ಮ್ಯಾಲೆ ಮನಸೈತೆ, ನಿನ್ನ ಸೋತು ನಾ ಹೋದೆ ರಾಮ, ನನ್ನ ಬಿಟ್ಟೋಗ ವ್ಯಾಡಯ್ಯ ರಾಮ, ಅರೆ ರೆರೆ ರೆರೆಗಿಲಿ ರಾಮ, ಪಂಚರಂಗಿ ರಾಮ, ಮಾತಾಡು ನನ್ನ ಪುಟ್ಟ ರಾಮ, ಬಂದು ಮಾತಾಡು ನನ್ನ ಮುದ್ದು ರಾಮ, ನಿನ್ನ ತನಕ ಹಿಂಗಿಲ್ಲ ನಾನು ನಾನಾಗಿಲ್ಲ, ನಿಂತಲ್ಲೆ ನಿಲ್ಲಲಾರೆ ನಲ್ಲ ನನ್ನ ನಾನು ನಲ್ಲ, ನಿನ್ನ ಸೈ ನನಗೈತೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸುಧಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ
3: ನಮಸ್ಕಾರ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀರಿ ಮೇಡಮ್? ನೀವು ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ?
3: ಆಯ್ತ್ರಿ ಮೇಡಮ್.
1: ಏನಾಯ್ತ್ರಿ ನಾಷ್ಟ?
3: ಚಪಾತಿ ಮೊಸರು. ಆಯ್ತ್ರಿ ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
3: ಹಾ, ಗೊತ್ತಾಯ್ತ್ರಿ ಮೇಡಮ್.
1: ಹಾಗೆ ಯಾವ ಹಾಡನ್ನ ಹಾಡ್ತಿದ್ದೀರಾ?
3: ಒಂದು ಜನಪದ ಗೀತೆ ಹಾಡ್ತೀನಿ ಮೇಡಮ್.
1: ಓಕೆ, ಹಾಡ್ರಿ.
3: ರಾಜು ಅನಂತ ಸ್ವಾಮಿ ಅವ್ರು ಹಾಡಿದ್ರಿ ಮೇಡಮ್.
1: ಓಕೆ.
3: ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ, ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ, ಸುತ್ತಮುತ್ತ ಸೂರಿಪಾನ ಮಾತನಾಡೋ, ನಟ್ಟ ನಡುವ ಸಂಕ್ರದೂತ ಮಾತನಾಡೋ, ಸುತ್ತಮುತ್ತ ಸೂರಿಪಾನ ಮಾತನಾಡೋ, ನಟ್ಟ ನಡುವ ಸಂಕ್ರದೂತ ಮಾತನಾಡೋ, ಕೋಗಿಲಾಂಗ ಕೂಗ್ತಿಯಲ್ಲೋ ಮಾತನಾಡೋ, ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ, ಬಾಕ್ಲಲ್ ಬಜಾರಿ ಮರ ಮಾತನಾಡೋ, ಕಿತ್ತಲ್ ಕಿತ್ತೆ ಮರ ಮಾತನಾಡೋ, ಬಾಕ್ಲಲ್ ಬಜಾರಿ ಮರ ಮಾತನಾಡೋ, ಕಿತ್ತಲ್ ಕಿತ್ತೆ ಮರ ಮಾತನಾಡೋ, ಕೋಗಿಲಾಂಗ ಕೂಗ್ತಿಯಲ್ಲೋ ಮಾತನಾಡೋ, ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ, ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ರಮೇಶ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
3: ಎಲ್ಲ ನಿಮ್ಮ ಆಶೀರ್ವಾದ ರೀ ಮೇಡಮ್. ಶುಭೋದಯ.
1: ಥ್ಯಾಂಕ್ ಯು ಸರ್. ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಿದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆಯೇ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9860926 8 6 0 9 6 8 6 0 9 6 2 7 9, ಈ ಸಂಖ್ಯೆಗೆ ಕರೆ ಮಾಡಬಹುದು. ಹಾಗೆಯೇ ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡನ್ನು ಹಾಡಬಹುದಾಗಿದೆ. ಸೊ ಹಾಗೆ ನಮ್ಮ ಕನ್ನಡ ಹಾಡುಗಳಂತೂ ಸಾಕಷ್ಟು ಹಾಡುಗಳು ಪ್ರಾಣಿ ಪಕ್ಷಿಗಳ ಹೆಸರು ಬರುವಂತಹ ಹಾಡುಗಳೇ ಇದೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ನಿಮ್ಮ ನೆಚ್ಚಿನ ಹಾಡು ಯಾವುದು, ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡು ಯಾವುದು ಅನ್ನೋದಾಗಿ ಹೇಳಬಹುದಾಗಿದೆ. ಸೊ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನೇ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ. ಹಾಗೆ ಗಿಳಿ ಬಗ್ಗೆ ಇರ್ಬೋದು, ಗುಬ್ಬಚ್ಚಿ ಬಗ್ಗೆ ಇರ್ಬೋದು, ಕೋಗಿಲೆಯ ಬಗ್ಗೆ ಇರ್ಬೋದು, ಈ ರೀತಿ ಸಾಕಷ್ಟು ಹಾಡುಗಳಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾನು ಕೂಡ ಈಗ ನಿಮಗಾಗಿ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಹಾಗೆ ನೀವು ಕೂಡ ಒಂದು ಹಾಡನ್ನು ರೆಡಿಯಾಗಿ ಇಟ್ಕೊಂಡು ಮತ್ತೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಿಮಗಾಗಿ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರಾಣಿ ಪಕ್ಷಿಗಳ ಹೆಸರಿರುವ ಹಾಡನ್ನ ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೂಡ ಪ್ಲೇ ಮಾಡಿದ್ದೆ. ಕೇಳ್ಕೊಂಡು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಯಾರಿದು ಮಾತಾಡ್ತಿರೋದು? ಅಕ್ಕ ಮಹಾದೇವಿ ಅವರು. ಹೇಗಿದ್ದೀರಾ?
1: ಆರಾಮಿದ್ದೀವ್ರಿ? ನೀವು ಆರಾಮಿದ್ದೀರಿ?
0: ನಾವು ಆರಾಮಿದ್ದೀವಿ ಮ್ಯಾಮ್. ಆಯ್ತಾ ತಿಂಡಿ?
1: ಆತ್ರಿ, ರೊಟ್ಟಿ ಪಲ್ಯ.
0: ಓ ಸೂಪರ್ ರೀ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ರೀ, ಗೊತ್ತಾಯ್ತ್ರಿ. ಪ್ರಾಣಿ ಪಕ್ಷಿಗಳ ಬಗ್ಗೆ ಹಾಡ್ಬೋದಲ್ಲ?
0: ಹೌದ್ರಿ,
1: ಹಾಡ್ತೇನೆ. ಒಂದು ದೇವ್ರ ಗುಡಿಸಿದ್ರಿಂದ
0: ಹಾಡಿ ಹಾಡಿ
1: ಹಾಡ್ತೀನಿ.

0: சம்பந்த உண்ணிமிகள்ளி தன்னனை காளி வீசுவ நின்னா நெபவேணு தினரு ராத்திரி காத்தரதல்லி ஏகோ ஏனு நினபாகு பயக்கை தும்பி ஆசையை தும்பி ஏகோ ஏனோ பாகுவது மாமரவெல்லோ கோகிலி எல்லோ ஏனோ ஸ்னேக சம்பந்த ஏனோ இது அனுபந்த. ஹலோ,
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಅಕ್ಕ ಮಹಾದೇವಿ ಅವರೇ.
2: ಥ್ಯಾಂಕ್ ಯು
1: ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರಾಣಿ ಪಕ್ಷಿಗಳ ಹೆಸರು ಇರುವಂತಹ ಹಾಡನ್ನ ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
8: ಹಲೋ ಮೇಡಮ್.
1: ನಮಸ್ತೆ ಕಲ್ಪನಾ ಮೇಡಮ್, ಹೇಗಿದ್ದೀರಾ?
8: ಹಾ ಮೇಡಮ್, ಚೆನ್ನಾಗಿದೆ. ಬೆಳಗಿನ ಶುಭೋದಯ.
1: ನಿಮಗೂ ಕೂಡ ಬೆಳಗಿನ ಶುಭೋದಯ. ತಿಂಡಿ ಆಯ್ತಾ?
8: ಹಾ ಮೇಡಮ್, ತಿಂಡಿ ಅದಕ್ಕಿಂತ ಮುಂಚೆ ಕರೆ ಮಾಡಿದೆ, ಅಪ್ಪೋ ಸಿಗ್ತಾನೆ ಇಲ್ಲ, ಅದಕ್ಕೆ ತಿಂಡಿ ಮುಗಿಸ್ಬಿಡೋದು.
1: ಒಳ್ಳೇದಾಯ್ತು, ಮಾತನಾಡ್ಬೋದಲ್ಲಿ ಹಾಡ್ಬೋದ.
8: ರಾಜ್ಕುಮಾರ್ ಅವ್ರದ್ದು ಜೇನಿನ ಹೊಳೆ ಫಿಲಮ್ ಇಂದ. ಹಾಲು ಜೇನು ಫಿಲಮ್ ಇಂದ ಮೇಡಮ್. ಹಾನೆಯ ಮೇಲೆ ಹಂಬಾರಿ ಕಂಡೆ, ಹಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇನ ಕಂಡೆ, ಪಕ್ಕದಲ್ಲಿ ನನ್ನೇನ ಕಂಡೆ, ಪಕ್ಕದಲ್ಲಿ ನನ್ನೇನ ಕಂಡೆ, ಅರಮನೆಯಲ್ಲಿ ನಾನು ಕಂಡೆ, ಒಳಗಡೆ ನಿನ್ನ ಕಂಡೆ,
2: ಜೊತೆಯಲ್ಲಿ ನನ್ನನ್ನೇ ನಾನು ಕಂಡೆ, ಆನೆಯ ಮೇಲೆ ಹಂಬಾರಿ ಕಂಡೆ, ಹಂಬಾರಿ ಒಳಗೆ ನಿನ್ನನ್ನು ಕಂಡೆ, ಬೃಂದಾವನದಲ್ಲಿ ನೀರಿನ ಸಿಲುಮೆ ಕಂಡೆ, ಬಣ್ಣದ ಬೆಳಕಲ್ಲಿ ನಿಂತ ನಿನ್ನ ಕಂಡೆ, ನಿನ್ನ ನಡು ಬಳಸಿ ನಿಂತ ನನ್ನೇ ಕಂಡೆ, ಬೇಲೂರ ಗುಡಿಯಲ್ಲಿ ಹೆಣ್ಣಿನ ಗೊಂಬೆ ಕಂಡೆ, ಅವಳ
1: ಸೋತು.
2: ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕಲ್ಪನಾ ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
9: ಹಲೋ ರಕ್ಷಿತಾ ಮೇಡಮ್, ಶುಭೋದಯ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
9: ಮೇಡಮ್ ಸ್ವಲ್ಪ ಕೋಲ್ಡ್, ಶೀತ, ಕೆಮ್ಮು, ಜ್ವರ ಆಗಿದೆ.
1: ಓಹೋ, ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ
9: ಬೆಂಕಿಯಲ್ಲಿ ಹರಳಿದ ಹೂವು ಚಿತ್ರದ ಮೇಡಮ್.
1: ಓಕೆ, ಹಾಡಿ.
9: ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಕ್ಕ ತಂಗಿ ಗಿಳಿಗಳು ಎರಡು ಪಕ್ಕದಿ ಕುಳಿತಿರಲು, ರೆಕ್ಕೆಯು ಬಡೆಯುತ್ತ ಹಾರುತ್ತ ಬಂದವು ಗಿಳಿಗಳು ಎನ್ನೆರಡು, ಅವೆರಡು ಗಂಡು ಗಿಳಿಗಳು.

0: ಹೇಳುತ್ತಿದೆ. ಮನಸ್ಸು ಒಂದಾಯ್ತು, ಹೂವು ಒಲವು ಹರಳಿತು. ಚಿನ್ನ ರನ್ನ ನೀನೇ ನನ್ನ ಪ್ರಾಣ. ಥ್ಯಾಂಕ್ ಯು ಮೇಡಮ್ ಅವಕಾಶ.
1: ಥ್ಯಾಂಕ್ ಯು ಪಂಕಜಾ ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಓಕೆ, ಪಂಕಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ತಿಂಡಿ ಮಾಡ್ಬೇಕು ಮೇಡಮ್, ಪಲಾವ್ ರೆಡಿ ಇದೆ.
1: ಓಕೆ, ನಮ್ದು ಕೂಡ ಪಲಾವೇ. ನಮ್ಮ ಮನೆಯಿಂದ ತಗೊಂಡೋಗ್ಬಿಟ್ರಾ?
2: ರಾಮ ರಾಮ ರಾಮ ಹಸಿರು ಗಿಣಿಯ ರಾಮ, ರಾಮ ರಾಮ ರಾಮ ಹಸಿರು ಗಿಣಿಯ ರಾಮ, ಗುಡಿನಲ್ಲಿ ನೀನು ಬಂದಿ ಓ ಆಡಿನಲ್ಲಿ ನಾನು ಬಂದಿ, ರಾಮ ರಾಮ ರಾಮ ಹಸಿರು ಗಿಣಿಯ ರಾಮ, ಗೂಡಿನಲ್ಲಿ ನೀನು ಬಂದಿ ಓ ಹಾಡಿನಲ್ಲಿ ನಾನು ಬಂದಿ, ಮಾತಿನಲ್ಲಿ ನೀನು ಬಂದಿ ಓ ಪ್ರೀತಿಯಲ್ಲಿ ನಾನು ಬಂದಿ, ಮಳೆ ನೀರು ಭೂಮಿಗಿಳಿದಂತೆ ಮನದೊಳಗೆ ಜಾರಿದ ಗಿಳಿಯ ನೀ ಹೇಳು ಅವನ್ಯಾರು, ಪಿಳ ಪಿಳನೆ ನಗುವ ಕಣ್ಣೊಳಗೆ ಗಿಳಿ ಶಾಸ್ತ್ರ ಹೇಳಿದ ಗಿಳಿಯ ಹೋಲೋಳು ಅವಳ್ಯಾರು, ನನಗವನು ಒಲಿವನು ತಿಳಿದಿಲ್ಲ ಅವನ ವಿನಃ ಪರರನು ಬಯಸಲ್ಲ, ಅವಳ ಕಡೆ ಸೆಳೆಯುವ ಈ ಎದೆಯ ಬಯಕೆಗಳ ಅವಳಿಗೆ ತಿಳಿಸುವೆಯ, ಸೊಸೆಯಾದರೆ ಅವಳ ಮಡಲಿ ಮದೆ ಮನದೊಳಗೆ, ಗ್ರಾಮ ರಾಮ ರಾಮ ಹಸಿರು ಗಿಣಿಯ ರಾಮ, ಗೂಡಿನಲ್ಲಿ ನೀನು ಬಂದಿ ಓ ಹಾಡಿನಲ್ಲಿ ನಾನು ಬಂದಿ, ಮಾತಿನಲ್ಲಿ ನೀನು ಬಂದಿ ಓ ಪ್ರೀತಿಯಲ್ಲಿ ನಾನು ಬಂದಿ.
1: ಓಕೆ ಸುಬ್ರಹ್ಮಣ್ಯ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್ ಕರೆ ಮಾಡಿದ್ದಕ್ಕೆ. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
3: ಆರಾಮಿದ್ದೀರಿ?
1: ನಾವು ಆರಾಮಿದೀವ್ರಿ.
3: ಊಟ ಆಯ್ತ್ರಿ?
1: ಊಟ ತಿಂಡಿ ಆಯ್ತ್ರಿ. ನಮ್ದು ನಿಮ್ದೇನಾಯ್ತ್ರಿ?
3: ನಮ್ದು ನ್ಯಾರಿ ಆಯ್ತ್ರಿ.
1: ಓ ಹೌದೇನ್ರಿ?
3: ನೋಡ್ರಿ ಸಂಪತ್ತಿಗೆ ಸವಾಲ್ದಿಂದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಕೆಳಗೆ ನೀ ಅಳುಕದೆ ಮುಂದೆ ಸಾಗುವೆ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಶಿವಶರಣ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು
1: ಸರ್. ಶಿವಶರಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ,
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾ ಸರ್, ಹೇಗಿದ್ದೀರಾ?
4: ಹಾ, ಚೆನ್ನಾಗಿದ್ದೀವಿ ಮೇಡಮ್. ನಿಮ್ದು ಟಿಫನ್ ಆಯ್ತಾ ಮೇಡಮ್?
1: ನಮ್ದು ಟಿಫನ್ ಆಯ್ತು ಸರ್. ನಿಮ್ದು ಆಯ್ತಾ?
4: ಹಾ ಆಯ್ತು ಮೇಡಮ್, ಊಟ ಆಯ್ತು ಮೇಡಮ್. ಒಂದೇ ಸರಿ
1: ಊಟನೇ ಮಾಡ್ಬಿಟ್ರಾ?
4: ಪ್ರಾಣಿ ಅಥವಾ ಪಕ್ಷಿಗಳ ಹೆಸರು
1: ಬರ್ತಕ್ಕಂಥದ್ದು.
4: ನಾನು ಒಂದು ಆಡ್ತೀನಿ ಮೇಡಮ್, ಇದು ಸ್ವಾತಿ ಫಿಲಂ ಇಂದ ಮೇಡಮ್. ಕುಹುಕು ಆಡುವ ಕೋಗಿಲೆಯೇ ಅರಿತೆ ನಿನ್ನ ಸಂದೇಶ, ಕನ್ನಡ ಮಣ್ಣಿನ ಕಂಪಿನಲ್ಲಿ ಮನಸ್ಸಿಗೆ ಏನು ಉಲ್ಲಾಸ, ಈ ನೆಲದೀ ಕಾಲಿಡಲು ಎದೆಯ ಒಳಗೆ ಏನೋ ಉಲ್ಲಾಸ, ಏನು ಚಂದ ಭೂಮಿ ಹಾಗಸ, ಕೂಕು ಆಡುವ ಕೋಗಿಲೆಯೇ ಅರಿತೆ ನಿನ್ನ ಸಂದೇಶ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಅನಂತ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಹಾ ಮೇಡಮ್.
1: ಎಸ್, ಅನಂತ್ ರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಿದ್ರು, ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
5: ಹಲೋ,
1: ನಮಸ್ತೆ.
5: ನಮಸ್ತೆ ರಕ್ಷಿತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು.
5: ಆರೋಗ್ಯ ಎಲ್ಲ ಕೊಟ್ಟು ನೀವು ಅನ್ಕೊಂಡಿದ್ದೆಲ್ಲ ದೇವ್ ನೆರವೇರಿಸ್ಲಿ.
1: ಥ್ಯಾಂಕ್ ಯು ಶಾಂತ ಮ್ಯಾಮ್.
5: ಥ್ಯಾಂಕ್ ಯು.
1: ತಿಂಡಿ ಆಯ್ತಾ?
5: ತಿಂಡಿ ಆಯ್ತು, ಮಾವಿನಕಾಯಿ ಚಿತ್ರಾನ್ನ, ಮೆಣಸಿನ್ಕಾಯಿ.
1: ಓ ಸೂಪರ್.
5: ಬೆಲ್ಲದ ಲಾಡು.
1: ಓಕೆ, ಸೂಪರ್ ಆಗಿರೋ ಒಂದು ತಿಂಡಿನ ತಿಂದಿದ್ದೀರಾ?
5: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಬಾನುಲಿಕ್ಕಿಂದ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಶಾಂತಾ ಮೇಡಮ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಗೊತ್ತಾಯ್ತು ರಕ್ಷಿತಾ.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
5: ನಂತ ಇದ್ರು ನೀ ಬಂದು ನಿಂತಾಗ ಹಾಡ್ತಾ ಇದ್ದೀನಿ.
1: ಓಕೆ.
5: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಆಹಾಹಾ ವಾಸಂತಿ ನಲಿದಾಗ ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವಾಗ

0: ನಮಸ್ತೆ ರಕ್ಷಿತವಳ್ಳ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
0: ಹಾ ಮೇಡಮ್, ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು, ನಿಮ್ದಾಯ್ತಾ ಸರ್?
0: ನಾನು ರಾಗಿ ರೊಟ್ಟಿ ಕೆಂಪು ಚಟ್ನಿ ಮಾಡಿದ್ರು ಮೇಡಮ್.
1: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
0: ಹಾ ಮೇಡಮ್, ಪ್ರಾಣಿ ಪಕ್ಷಿದ ಹಾಡು ಹೇಳ್ಬೇಕು ಮೇಡಮ್.
1: ಹೌದು, ಖಂಡಿತ. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
0: ರಮೇಶ್ ಅರವಿಂದ್ ಮತ್ತು ಶಿವರಾಜ್ ಕುಮಾರ್ ಹೇಳಿದ ಒಂದು ಹಾಡು ಹೇಳ್ತೀನಿ ಮೇಡಮ್. ಕೋಗಿಲೆ ಹಾಡು ಚಂದನ, ಕೊಂಬೆಯ ಸಿರಿ ಚಂದನ, ಹುಣ್ಣಿನ ತೋಟ ಚಂದನ, ಬೆಳಕಿನ ಗರಿ ಚಂದನ. ಕೋಗಿಲೆ ಹಾಡು ಚಂದನ, ಕೊಂಬೆಯ ಸಿರಿ ಚಂದನ, ಹುಣ್ಣಿನ ತೋಟ ಚಂದನ, ಬೆಳಕಿನ ಗರಿ ಚಂದನ. ಅಂದವಾದ ಅರಳುಮಲ್ಲ ಚಂದನ, ಅರಳು ಮಲ್ಲು ಮೇಘಮಾಲ ಚಂದನ, ತಂಗಾಳಿ ಚಂದನ, ಗಿರಿಗಿಟ್ಟಲೆ ಚಂದನ, ಕೋಗಿಲೆ ಹಾಡು ಚಂದನ, ಕೊಂಬೆಯ ಸಿರಿ ಚಂದನ, ಹುಣ್ಣಿನ ತೋಟ ಚಂದನ, ಬೆಳಕಿನ ಗರಿ ಚಂದನ. ಜೋರು ಮಳೆ ಎಲ್ಲ ಜಾರು ಮಾವಿನ ತೋಪದಲ್ಲಿ ಅಷ್ಟೇ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಇನ್ನೂ ಹೇಳಿತ್ತು ಮೇಡಮ್, ವಾಯ್ಸ್ ಬಂದಿಲ್ಲ.
1: ಓಕೆ ಸರ್, ಓಕೆ, ಧನ್ಯವಾದಗಳು. ಎಸ್ ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ.
2: ಎಸ್ ಎಸ್, ಕರೆ ಸ್ವಲ್ಪ ಬ್ಯುಸಿ ಆಗಿದೆ ರಕ್ಷಿತಾ. ಓಕೆ, ಸೊ ಇವತ್ತು ನಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಅವರ ಜನ್ಮದಿನದ ಪ್ರಯುಕ್ತ ನಾವು ಆರ್ ಜೆಗಳೆಲ್ಲ ನಮ್ಮ ರಕ್ಷಿತಾ ಹೊಳ್ಳ ಅವ್ರಿಗೆ ವಿಶ್ ಮಾಡೋಣ ಅಂತ ಬಂದಿದ್ವಿ. ಸೊ ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ರಕ್ಷಿತಾ.
1: ಥ್ಯಾಂಕ್ ಯು ಅರ್ಪಿತಾ, ಥ್ಯಾಂಕ್ ಯು ಸೋ ಮಚ್.
2: ಎಸ್, ಯಾವಾಗ್ಲೂ ಖುಷಿಯಾಗಿ ಹ್ಯಾಪಿಯಾಗಿ ಹೆಲ್ತಿ ಆಗಿರಿ. ಓಕೆ,
1: ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
3: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ನಮಸ್ಕಾರ. ಈ ದಿನ ನಮ್ಮೆಲ್ಲ ಪ್ರೀತಿಯ ಆರ್ ಜೆ ರಕ್ಷಿತಾ ಹೊಳ್ಳರವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಎಸ್ ರಕ್ಷಿತಾ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್.
3: ಕನಸುಗಳೆಲ್ಲ ಈಡೇರ್ಲಿ, ನಿನ್ನ ಆಸೆಗಳೆಲ್ಲ ಈಡೇರ್ಲಿ, ನಿನ್ನ ಕನಸೆಲ್ಲ ನನಸಾಗ್ಲಿ ಪುಟ.
1: ಥ್ಯಾಂಕ್ ಯು.
3: ಮತ್ತೊಮ್ಮೆ ನಮ್ಮ ಪ್ರೀತಿಯ ಆರ್ ಜೆ ರಕ್ಷಿತಾ ಹೊಳ್ಳರವರಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಮ್ಮ ಪ್ರೀತಿಯ ಕೇಳುಗರಿಂದ ಹಾಗೆ ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
4: ಅಂಡ್ ಆರ್ ಜೆ ರಕ್ಷಿತಾ ಅವರ ಬರ್ಡೇ ಇದೆ ಇವತ್ತು, ಸೊ ಹ್ಯಾಪಿ ಬರ್ತ್ಡೇ ರಕ್ಷಿತಾ ಹೊಳ.
1: ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್.
4: ಓಕೆ,
1: ಓಕೆ.
2: ಸೊ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ ಅಲ್ವಾ ರಕ್ಷಿತಾ?
1: ಹೌದು, ಖಂಡಿತ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಿದೆ.
2: ಸೊ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಪರವಾಗಿ ಕೂಡ ನಮ್ಮ ರಕ್ಷಿತಾ ಹೊಳ್ಳ ಅವರಿಗೆ ಹ್ಯಾಪಿ ಬರ್ತ್ಡೇ ತಿಳಿಸ್ತಾ. ಸೊ ಇವತ್ತು ಯಾರೆಲ್ಲ ಕರೆ ಮಾಡಿದ್ರು ಅವರೆಲ್ಲರೂ
1: ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ
2: ಹಾಗೆ ನಮ್ಮ ರಕ್ಷಿತಾ ಅವ್ರಿಗೆ ಒಂದು ಸಾಂಗ್ ನ ಡೆಡಿಕೇಶನ್ ಮಾಡ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ.
4: ಹಾಗೆ ಯಾರೆಲ್ಲ ಇವತ್ತು ಬರ್ಡೇ ಆಚರಿಸ್ಕೊಳ್ತಾ ಇದ್ರೆ ಎಲ್ಲರಿಗೂ ಕೂಡ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ದಾ ಇವತ್ತಿನ
2: ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ಸೊ ನೀವು ಹ್ಯಾಪಿ ಬರ್ಡೇ ರಕ್ಷಿತಾ ಒನ್ಸ್ ಅಗೇನ್. ಎಸ್, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಲೋ, ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಥೆ ಅಂದ್ರೆ ಯಾರಿಗ್ ತಾನೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಕತೆ ಹೇಳೋದು, ಕತೆ ಕೇಳೋದು ಎಲ್ಲದು ಕೂಡ ಇಷ್ಟ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಕೂಡ ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಕತೆ ಅಂತೂ ನಾನು ಹೇಳೋದಕ್ಕೆ ಬಂದಿದ್ದೀನಿ, ಕತೆ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಸ್ನೇಹಿತರೆ, ಇವತ್ತು ನಾನು ಫೋನ್ನ ನೋಡ್ತಾ ಇದ್ದೆ, ಹಾಗೆ ರೀಲ್ಸ್ನೆಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೆ. ಅಂಥ ಟೈಮಲ್ಲಿ ನನಗೊಂದು ಕಥೆ ಸಿಕ್ತು. ಆ ಕಥೆನ ನಾನು ಕೂಡ ಓದ್ದೆ. ಓದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಕಥೆ? ಸೊ ಹಾಗಾಗಿ ನನಗಂತೂ ಆ ಕಥೆ ಇಷ್ಟ ಆಗಿದೆ. ಆ ಕಥೆನ ನಿಮಗೂ ಹೇಳಿದ್ರೆ ನೀವು ಕೂಡ ಆ ಕಥೆನ ಇಷ್ಟಪಡ್ತೀರಾ ಅಂತ ಹೇಳಿ ನಾನು ನಿಮಗಾಗಿ ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಥೆಗಳು ನಮ್ಮ ಜೀವನದ ಮೌಲ್ಯವನ್ನು ತಿಳಿಸುತ್ತೆ, ಜೀವನ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ, ಜೀವನ ಪಾಠವನ್ನು ಹೇಳ್ಕೊಡುತ್ತೆ. ಸೊ ಹಾಗೆ ಕೆಲವೊಮ್ಮೆ ಬೇಸರದಲ್ಲಿದ್ದಾಗ ಕಥೆಗಳನ್ನು ಓದಿದಾಗ ಮನಸ್ಸಿಗೆ ಒಂದು ರೀತಿ ಹಿತ ಅನಿಸುತ್ತೆ, ಏನೋ ಒಂದು ರೀತಿ ಖುಷಿ ಕೊಡುತ್ತೆ. ಹಾಗೆ ಕಥೆಗಳನ್ನು ಓದೋದು, ಪುಸ್ತಕವನ್ನು ಓದೋದು ಒಂದು ಒಳ್ಳೆ ಹವ್ಯಾಸ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಥೆಗಳನ್ನು ಓದಿ. ಹಾಗೆ ಎಲ್ಲೇ ಓದುವಂತಹ ಅವಕಾಶ ನಿಮಗೆ ಸಿಕ್ತಿದೆ, ಯಾವುದೋ ಒಂದು ಕಥೆನೋ ಅಥವಾ ಏನೋ ಒಂದು ಆರ್ಟಿಕಲೋ ಸಿಕ್ತು ಅಂತ ಹೇಳಿದಾಗ ದಯವಿಟ್ಟು ಓದಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲೋ ಯಾವುದೋ ವಿಚಾರ ಓದಿರ್ತೀವಿ ಅಂದಾಗ ಅದು ಮುಂದೆ ಇನ್ನೆಲ್ಲೋ ನಮಗೆ ಹೇಳಲಿಕ್ಕೆ ಒಳ್ಳೇದಾಗುತ್ತೆ. ಹಾಗೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ಮ ಜ್ಞಾನ ಕೂಡ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ನಾನು ಕೂಡ ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ನಿಮಗಾಗಿ ಇವತ್ತು ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಯಾವ ಕತೆ ಏನು ಅನ್ನೋದನ್ನೆಲ್ಲ ತಿಳಿಸ್ತೀನಿ. ಸೊ ಅದ್ರ ಜೊತೆಗೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಕಥೆ ಓದಿದ್ರೆ, ಆ ಕಥೆ ನಿಮಗೆ ಕೂಡ ಇಷ್ಟ ಆಗಿದ್ರೆ ಅದನ್ನ ನೀವು ನನಗೆ ಕಳಿಸ್ಕೊಟ್ರೆ ನಾನು ಆ ಕಥೆಯನ್ನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ವಾಚನ ಮಾಡ್ತೀನಿ. ಕಥೆಯನ್ನ ಕೂಡ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಿಮಗಾಗಿ ಇವತ್ತು ನೀತಿ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿ. ಸೊ ಹಾಗಿದ್ರೆ ನೀತಿ ಕಥೆಯನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಕಥೆಯ ಶೀರ್ಷಿಕೆ ಲೋಭಿ ಗೃಹಸ್ಥ. ಕತೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವು ರೆಡಿ ಇದ್ದೀರಲ್ವಾ? ಓಕೆ, ಹಾಗಿದ್ರೆ ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಗೋಪಾಲಾಚಾರಿ ಒಬ್ಬ ಬಡ ವ್ಯಾಪಾರಿ. ಒಂದು ದಿನ ಅವರು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಸರ್ಪವೊಂದು ಮುಳ್ಳಿನ ರಾಶಿಯಲ್ಲಿ ಸಿಕ್ಕಿ ಒದ್ದಾಡೋದನ್ನು ಕಂಡ. ಅದನ್ನು ನೋಡಿದ ಗೋಪಾಲಾಚಾರಿ ತನ್ನ ಕೈಯಲ್ಲಿದ್ದ ದೊಡ್ಡ ಕೋಲಿನಿಂದ ಮುಳ್ಳನ್ನು ಸೇರಿಸಿ ಹಾವನ್ನು ರಕ್ಷಿಸಿದ. ಹಾವಿನ ದುಸ್ಥಿತಿಯನ್ನು ಕಂಡು ಕನಿಕರಗೊಂಡು ಹತ್ತಿರದಲ್ಲೇ ಇದ್ದ ತನ್ನ ಮನೆಗೆ ಹೋಗಿ ಒಂದು ಬಟ್ಟಲಿನಲ್ಲಿ ಹಾಲನ್ನು ತೆಗೆದುಕೊಂಡು ಬಂದ. ಹಾಲಿನ ಬಟ್ಟಲನ್ನು ಸರ್ಪದ ಮುಂದಿಟ್ಟು ಹಾಲನ್ನು ಕುಡಿಯುವಂತೆ ಪ್ರಾರ್ಥಿಸಿದ. ಬಳಿಕ ತನ್ನ ಮನೆಗೆ ಹಿಂದಿರುಗಿದ. ಮರುದಿನ ಆ ಬಟ್ಟಲನ್ನು ತರೋದಕ್ಕೆ ಅಂತ ಆ ಸ್ಥಳಕ್ಕೆ ಬರ್ತಾನೆ. ಬಟ್ಟಲಿನಲ್ಲಿ ಹಾಲಿನ ಬದಲಾಗಿ ಒಂದು ಬಂಗಾರದ ನಾಣ್ಯ ಕಂಡ. ನಾಣ್ಯವನ್ನ ಸಂತೋಷದಿಂದ ತೆಗೆದುಕೊಂಡು ಮನೆಗೆ ಹಿಂದಿರುಗ್ತಾನೆ. ಅಂದಿನಿಂದ ಪ್ರತಿದಿನ ಒಂದು ಬಟ್ಟಲು ಹಾಲನ್ನು ಸರ್ಪಕ್ಕೆ ಇಟ್ಟು ಬರೋದು, ನಂತರ ಅದು ಕೊಡುವ ಬಂಗಾರದ ನಾಣ್ಯದೊಂದಿಗೆ ಹಿಂದಿರುಗೋದು ಪರಿಪಾಠವಾಗಿ ಹೋಯಿತು. ದಿನಾಲೂ ಸಿಗ್ತಿದ್ದ ಆ ಬಂಗಾರದ ನಾಣ್ಯಗಳಿಂದ ಆತ ಪುನಃ ತನ್ನ ವ್ಯಾಪಾರವನ್ನು ಮುಂದುವರಿಸಿ ಶ್ರೀಮಂತ ವ್ಯಾಪಾರಿಯಾದ. ಹೆಂಡತಿ ಮಕ್ಕಳೊಂದಿಗೆ ಅವನು ಸಂತೋಷದಿಂದ ಜೀವಿಸ್ತಾ ಇದ್ದ. ಒಮ್ಮೆ ಇದ್ದಕ್ಕಿದ್ದಂತೆ ಗೋಪಾಲಾಚಾರ್ಯ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯೊಂದು ಹುಟ್ಕೊಂತು. ಆ ಸರ್ಪ ತನ್ನ ಬಿಲದಲ್ಲಿ ಬಂಗಾರದ ನಿಧಿಯನ್ನ ಇಟ್ಟುಕೊಂಡಿರಬಹುದು. ಸರ್ಪವನ್ನ ಕೊಂದು ಬಿಟ್ರೆ ನಾನು ಒಂದೇ ದಿನದಲ್ಲಿ ಅಪಾರ ಚಿನ್ನವನ್ನ ಗಳಿಸಬಹುದು. ಆಗ ನಾನು ಈ ಊರಿಗೆ ಒಡೆಯನಾಗಬಹುದು. ಪ್ರತಿದಿನ ಹಾಲು ಕೊಟ್ಟು ಒಂದೊಂದೇ ನಾಣ್ಯವನ್ನ ಹಾವಿನಿಂದ ಪಡೆಯುವ ಶ್ರಮವೇಕೆ ಎಂದು ಯೋಚಿಸ್ತಾನೆ. ಮರುದಿನ ತಾನು ತಂದ ಹಾಲಿನ ಬಟ್ಟಲನ್ನ ಹುತ್ತದ ಬಳಿ ಇಟ್ಟು ಹತ್ತಿರದಲ್ಲಿರುವ ಮರದ ಹಿಂದೆ ಅಡಗಿಕೊಂಡ. ಆಗ ಹುತ್ತದಿಂದ ಸರ್ಪ ಹೋಗಿ ಬರುವುದನ್ನು ಕಂಡು ತಾನು ತಂದಿದ್ದ ಬಡಿಗೆಯಿಂದ ಸರ್ಪವನ್ನು ಹೊಡೆಯಲು ಮುಂದಾಗ್ತಾನೆ. ಚುರುಕಾದ ಆ ಸರ್ಪವು ಸರ್ರೆಂದು ತಪ್ಪಿಸಿಕೊಂಡಿತು. ಬುಸುಗುಟ್ಟುತ್ತ ಸರ್ಪವು ಕೋಪದಿಂದ, ಎಲೈ ನೀಚನೆ, ಎಂತಹ ಕೆಲಸವನ್ನು ಮಾಡ್ತಿರುವೆ, ನೀನು ನೀಚ ಮಾನವ ಎಂದಿತು. ಅತಿ ಆಸೆಯಿಂದ ನೀನು ಈ ರೀತಿ ಮಾಡಿರುವೆ, ನಿನ್ನ ಸಹವಾಸವೇ ನನಗೆ ಬೇಡ ಎಂದು ಹೇಳಿ ಆ ಕಾಡನ್ನು ಬಿಟ್ಟು ಹೊರಟು ಹೋಯಿತು. ದುರಾಲೋಚನೆಗೆ ಒಳಗಾದ ಗೋಪಾಲಾಚಾರಿ ಸರ್ಪದ ಬಿಲವನ್ನು ಅಗೆದು ಬಂಗಾರದ ನಿಧಿಯನ್ನು ಹುಡುಕಲಾರಂಭಿಸಿದ. ಆದರೆ ಆ ಬಿಲದಲ್ಲಿ ಅವನಿಗೆ ಬಂಗಾರ ಬಿಡಿ ನಾಣ್ಯವು ಕೂಡ ದೊರೆಯಲಿಲ್ಲ. ಅವನು ನಿರಾಸೆಯಿಂದ ಮನೆಗೆ ಹಿಂದಿರುಗಿದ. ಲೋಭಿಯಾದ ಗೋಪಾಲಾಚಾರಿಯಲ್ಲಿ ಇದ್ದ ಸಂಪತ್ತು ಕ್ರಮೇಣ ಕಡಿಮೆ ಆಗ್ತಾ ಬಂತು. ಅವನು ಕಡು ಬಡವನಾದ. ನನ್ನ ದುರಾಸೆಯೇ ನನ್ನ ಈ ಸ್ಥಿತಿಗೆ ಕಾರಣ ಎಂದು ಅರಿತ ಅವನು ಚಿಂತೆಗೆ ಒಳಗಾದ. ಈ ಕಥೆಯ ನೀತಿ ಏನು ಹೇಳಿ? ಅತಿ ಆಸೆ ಗತಿಗೇಡು. ನಿಜ ಅಲ್ವಾ? ಯಾವುದೇ ಆಗ್ಲಿ ಅತಿಯಾಗಿ ಆಸೆ ಪಡಬಾರ್ದು. ಆಸೆ ತಪ್ಪಲ್ಲ, ಆದ್ರೆ ಅತಿ ಆಸೆ ಖಂಡಿತವಾಗ್ಲೂ ತಪ್ಪು ಅಂತಾನೆ ಹೇಳ್ಬೋದು. ಅದು ನಮಗೆ ಅತಿ ಆಸೆ ಯಾವತ್ತು ಕೂಡ ನಮಗೆ ಆಪತ್ತನ ತಂದೇ ತರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಹಾಗಿದ್ರೆ ಈ ಕಥೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಥೆಯನ್ನ ಕೂಡ ನಿಮಗಾಗಿ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಆಗ್ಲೇ ನಾನು ಸೋಷಿಯಲ್ ಮೀಡಿಯಾ ಕಥೆಗಳಲ್ಲಿ ಲೋಭಿ ಗೃಹಸ್ಥ ಎನ್ನುವಂತಹ ಒಂದು ನೀತಿ ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಇವಾಗ ಹೇಳೋದಕ್ಕೆ ರೆಡಿಯಾಗಿದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಕಥೆಯ ಶೀರ್ಷಿಕೆ ಋಷಿ ಮತ್ತೆ ಚೇಳು ಅಂತ ಹೇಳಿ. ಒಂದು ನದಿ ತೀರದ ಪ್ರದೇಶ, ಸುತ್ತಲೂ ಹಸಿರು ಗಿಡಮರಗಳು, ಅದರ ಹಿಂದೆ ಎತ್ತರವಾದ ಶಿಖರಗಳಿಂದ ಕೂಡಿದ ಬೆಟ್ಟಗುಡ್ಡಗಳು. ನೋಡಲು ಪ್ರಕೃತಿ ರಮಣೀಯವಾಗಿ ಕಾಣ್ತಾ ಇತ್ತು. ಅಲ್ಲಿ ಒಂದು ಋಷಿಯ ಆಶ್ರಮವಿತ್ತು. ಅಲ್ಲಿ ವಾಸವಾಗಿದ್ದ ಋಷಿಗಳು ಪ್ರತಿನಿತ್ಯ ಮುಂಜಾನೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಆಮೇಲೆ ತಪಸ್ಸಿನಲ್ಲಿ ತೊಡಗ್ತಾ ಇದ್ರು. ಹೀಗೆ ಒಂದು ದಿನ ಆ ಋಷಿಗಳು ಸಂಧ್ಯಾ ವಂದನೆ ಮಾಡಲು ಹೋಗುವ ವೇಳೆಯಲ್ಲಿ ಗಾಯಗೊಂಡ ಚೇಳೊಂದು ಮರದಿಂದ ಜಾರಿ ನದಿಯ ನೀರಿನೊಳಗೆ ಬಿತ್ತು. ಆ ಚೇಳಿಗೆ ಈಜುದಕ್ಕೆ ಬರುವುದಿಲ್ಲ, ಆದ್ರಿಂದ ನೀರಿನಲ್ಲಿ ಮುಳುಗಿ ಮುಳುಗಿ ಮೇಲೇಳ್ತಾ ಇತ್ತು. ಸ್ವಲ್ಪ ಹೊತ್ತಿನಲ್ಲೇ ಅದು ಆಯಾಸದಿಂದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವಂತಾಯಿತು. ಅದನ್ನ ಕಂಡು ಅನುಕಂಪಗೊಂಡ ಒಬ್ಬ ಋಷಿ ಅದನ್ನ ನೀರಿನಿಂದ ಎತ್ತಿ ದಡದ ಮೇಲೆ ಬಿಡಲು ಮುಂದಾದ್ರು. ಚೇಳನ ಕೈಯಲ್ಲಿ ಹಿಡಿದು ಮೇಲೆತ್ತಿದ ಕೂಡಲೇ ಅದು ಋಷಿಯ ಕೈಯನ್ನ ಬಲವಾಗಿ ಕಚ್ಚಿತು. ನೋವಿನಿಂದ ಋಷಿ ಕೈಯನ್ನ ಒದರಿದಾಗ ಚೇಳು ಮತ್ತೆ ನೀರಿನೊಳಗೆ ಬಿತ್ತು. ಮತ್ತೆ ಅದು ನೀರಿನಲ್ಲೇ ಮುಳುಗಲು ಪ್ರಾರಂಭಿಸಿತು. ಋಷಿ ಮತ್ತೊಮ್ಮೆ ಚೇಳನ ತನ್ನ ಕೈಯಿಂದ ಹಿಡಿದೆತ್ತಿ ನದಿ ದಡಕ್ಕೆ ಬಿಡುವಾಗ ಅದು ಪುನಃ ಕಚ್ಚಿತು. ಋಷಿ ಕೈ ಒದರಿದಾಗ ಮರಳಿ ನೀರಿನಲ್ಲಿ ಬಿತ್ತು. ಮತ್ತೆ ಋಷಿ ಆ ಚೇಳನ ಸಾವಿನಿಂದ ಪಾರು ಮಾಡಲು ಬಯಸಿದ. ಅದು ಪುನಃ ಕಚ್ಚಿತು. ಈ ರೀತಿ ಹಲವು ಬಾರಿ ನಡೆಯಿತು. ಚೇಳು ತನ್ನ ಕಚ್ಚುವ ಗುಣವನ್ನ ಬಿಡಲಿಲ್ಲ. ಅದನ್ನ ಬದುಕಿಸುವ ಪ್ರಯತ್ನವನ್ನ ಋಷಿ ಬಿಡಲಿಲ್ಲ. ದಡದಲ್ಲಿ ನಿಂತಿದ್ದ ಋಷಿ ಶಿಷ್ಯನು ಇದನ್ನ ತುಂಬಾ ಹೊತ್ತಿನಿಂದ ಸುಮ್ಮನೆ ನೋಡ್ತಿದ್ದ. ಕಡೆಗೆ ಅವನು ಋಷಿಯನ ಕುರಿತು, ಸ್ವಾಮೀಜಿ, ಇದು ಚೇಳು, ವಿಷದಂತು. ನೀವು ಪ್ರತಿ ಸರ್ತಿ ಅದನ್ನ ರಕ್ಷಿಸೋದಕ್ಕೆ ಪ್ರಯತ್ನಿಸಿದಾಗ್ಲೂ ಅದು ನಿಮ್ಮನ್ನ ಕಚ್ಚುತ್ತಾ ಇದೆ. ಆದ್ರಿಂದ ಅದಕ್ಕೆ ಒಳ್ಳೆಯದನ್ನ ಮಾಡಿ ಫಲವಿಲ್ಲ, ಅದನ್ನ ನದಿಯಲ್ಲೇ ಬಿಡಿ ಎಂದ. ಅದಕ್ಕೆ ಋಷಿ, ನೀನ್ ಹೇಳ್ತಾ ಇರುವುದು ಸರಿ, ಆದ್ರೆ ಇದು ಧರ್ಮದ ಸ್ವರೂಪ. ಕಚ್ಚೋದು ಚೇಳಿನ ಗುಣ, ಪ್ರೀತಿ ಮತ್ತೆ ಅನುಕಂಪ ತೋರಿಸೋದು ಮಾನವೀಯ ಗುಣ ಅಂತ ಹೇಳ್ತು. ನಿಜ ಅಲ್ವಾ ಸ್ನೇಹಿತರೆ? ಮನುಷ್ಯ ಏನೇ ಆದ್ರೂ ಕೂಡ ಮನುಷ್ಯತ್ವವನ್ನ ಉಳಿಸಿಕೊಳ್ಳೋದು ಅವನ ಧರ್ಮ ಅಂತಾನೆ ಹೇಳ್ಬಹುದು. ಸೊ ಈ ಎರಡು ಕಥೆಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಹಾಗೆ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

言えないと。言えないとんてヘルバーだ。

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: ನಮಸ್ಕಾರ, ನಾನು ರಾಮಕೃಷ್ಣ ಸುಗತ. ಅಂಬೇಡ್ಕರ್ ಓದು ಸರಣಿ ಕಾರ್ಯಕ್ರಮದಲ್ಲಿ ಹಿಂದಿನ ದಿನ ನಾನು ಹಿಂದೂಗಳಲ್ಲದವರಲ್ಲಿ ಅಸ್ಪೃಶ್ಯತೆ ಅನ್ನುವಂಥ ಒಂದು ಭಾಗವನ್ನು ಓದಿದ್ದೇನೆ. ಈ ಭಾಗವನ್ನು ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎನ್ನುವ ಪುಸ್ತಕದ 6ನೇ ಸಂಪುಟದ ಇಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಹಿಂದೂಗಳಲ್ಲದವರಲ್ಲಿ ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಯಾರು ಮತ್ತು ಅಸ್ಪೃಶ್ಯತೆಯ ಮೂಲ ಯಾವುದು? ಈ ಪ್ರಮುಖ ಪ್ರಶ್ನೆಗಳ ಪರಿಶೀಲನೆ ಮತ್ತು ಅವುಗಳ ಉತ್ತರ ಮುಂದಿನ ಪುಟಗಳಲ್ಲಿರುತ್ತದೆ. ಅವುಗಳ ಪರಿಶೀಲನೆಗೆ ಮೊದಲು ಕೆಲವು ಪೂರ್ವಭಾವಿ ಪ್ರಶ್ನೆಗಳನ್ನು ಪರಿಶೀಲಿಸುವುದು ಅವಶ್ಯವಿದೆ. ಮೊಟ್ಟ ಮೊದಲನೆಯ ಪ್ರಶ್ನೆ ಎಂದರೆ, ಈ ಪ್ರಪಂಚದಲ್ಲಿ ಕೇವಲ ಹಿಂದೂಗಳಷ್ಟೇ ಅಸ್ಪೃಶ್ಯತೆಯನ್ನು ಆಚರಿಸುತ್ತಾರೆಯೇ? 2ನೆಯ ಪ್ರಶ್ನೆ ಎಂದರೆ, ಹಿಂದೂಗಳಲ್ಲದವರು ಅಸ್ಪೃಶ್ಯತೆಯನ್ನು ಆಚರಿಸುತ್ತಿದ್ದರೆ ಅದು ಹಿಂದೂಗಳು ಆಚರಿಸುವ ಅಸ್ಪೃಶ್ಯತೆಯನ್ನು ಎಷ್ಟರ ಮಟ್ಟಿಗೆ ಹೋಲುತ್ತದೆ? ದುರ್ದೈವಶಾತ್ ಇಂಥ ತೌಲನಿಕ ಅಭ್ಯಾಸವನ್ನು ಇದುವರೆಗೆ ಯಾರೂ ಮಾಡಿಲ್ಲ. ಅದರ ಪರಿಣಾಮವಾಗಿ ಅನೇಕರಿಗೆ ಹಿಂದೂಗಳಲ್ಲಿರುವ ಅಸ್ಪೃಶ್ಯತೆಯ ಬಗೆಗೆ ತಿಳುವಳಿಕೆ ಇದ್ದರೂ ಅದರ ವಿಲಕ್ಷಣ ಸ್ವರೂಪದ ಕಲ್ಪನೆ ಇರುವುದಿಲ್ಲ. ಕೇವಲ ಅಸ್ಪೃಶ್ಯರ ಸ್ಥಿತಿಗತಿಯ ಬಗೆಗೆ ಸರಿಯಾಗಿ ಹೇಳುವುದಕ್ಕಾಗಿಯೂ ಕೂಡ ಅಸ್ಪೃಶ್ಯತೆಯ ವಿಲಕ್ಷಣ ಸ್ವರೂಪದ ಖಚಿತ ತಿಳುವಳಿಕೆ ಹೊಂದುವುದು ಅವಶ್ಯವಾಗಿದೆ. ಆದಿಕಾಲದ ಮತ್ತು ಪ್ರಾಚೀನ ಸಮಾಜಗಳಲ್ಲಿ ಅಸ್ಪೃಶ್ಯತೆ ಹೇಗಿತ್ತೆಂಬುದರ ಪರಿಶೀಲನೆಯಿಂದ ಅಸ್ಪೃಶ್ಯತೆಯ ಶೋಧವನ್ನು ಪ್ರಾರಂಭಿಸುವುದು ಸರಿ ಎನಿಸುತ್ತದೆ. ಅವರು ಅಸ್ಪೃಶ್ಯತೆಯನ್ನು ಗುರುತಿಸಿದ್ದರೆ ಪ್ರಾರಂಭದಲ್ಲಿ ಅಸ್ಪೃಶ್ಯತೆ ಎಂದರೆ ಏನೆಂಬುದರ ಸ್ಪಷ್ಟ ತಿಳುವಳಿಕೆ ಪಡೆಯುವುದು ಅವಶ್ಯಕವಾಗಿದೆ. ಈ ವಿಷಯದ ಬಗೆಗೆ ಭಿನ್ನಾಭಿಪ್ರಾಯ ಇರಲು ಸಾಧ್ಯವಿಲ್ಲ. ಮೈಲಿಗೆ ಮಾಲಿನ್ಯ ಕಲುಷಿತಗೊಳಿಸುವಿಕೆಯ ಬಗೆಗೆ ತಿಳುವಳಿಕೆ ಮತ್ತು ಆ ಮೈಲಿಗೆಯನ್ನು ಹೋಗಲಾಡಿಸುವ ವಿಧಾನಗಳನ್ನು ಅಸ್ಪೃಶ್ಯತೆಯ ಕಲ್ಪನೆ ಒಳಗೊಂಡಿರುತ್ತದೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆದಿಕಾಲದ ಸಮಾಜದಲ್ಲಿ ಮೇಲೆ ಹೇಳಿದ ಅರ್ಥದಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸಲಾಗಿತ್ತೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳಲು ಅದರ ಸಾಮಾಜಿಕ ಜೀವನವನ್ನು ಪರಿಶೀಲಿಸುವುದು ಅವಶ್ಯಕವಾಗಿದೆ. ಆದಿಕಾಲದ ಸಮಾಜದಲ್ಲಿ ಆ ಪಾವಿತ್ರ್ಯದಲ್ಲಿ ನಂಬುಗೆ ಇದ್ದಿತ್ತಷ್ಟೇ ಅಲ್ಲ, ಆ ನಂಬುಗೆ ನಿಶ್ಚಿತ ಧಾರ್ಮಿಕ ವಿಧಿವಿಧಾನಗಳ ಒಟ್ಟಿಗೆ ಕಾರಣವಾಯಿತೆಂದು ಆದಿಕಾಲದ ಸಾಮಾಜಿಕ ಜೀವನದ ಪರಿಶೀಲನೆಯಿಂದ ನಿಸ್ಸಂಶಯವಾಗಿ ತಿಳಿದುಬರುತ್ತದೆ. ಮೈಲಿಗೆಗೆ ಕೆಳಗಿನ ಸಂಗತಿಗಳು ಕಾರಣವೆಂದು ಆದಿಮಾನವ ನಂಬಿದ್ದನು. ಒಂದು, ಕೆಲವು ಘಟನೆಗಳು ಸಂಭವಿಸುವುದರಿಂದ. ಎರಡು, ಕೆಲವು ವಸ್ತುಗಳ ಸಂಪರ್ಕದಿಂದ. ಮೂರು, ಕೆಲವು ವ್ಯಕ್ತಿಗಳ ಸಂಪರ್ಕದಿಂದ. ವ್ಯಕ್ತಿಯಿಂದ ವ್ಯಕ್ತಿಗೆ ಕೆಡುಕು ಪ್ರಸಾರವಾಗುವುದೆಂದು ಆದಿಮಾನವ ನಂಬಿದ್ದನು. ಉಣ್ಣುವ ತಿನ್ನುವ ಮುಂತಾದ ನೈಸರ್ಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಕೆಡುಕಿನ ಪ್ರಸಾರದ ಪರಿಣಾಮ ಬಹಳ ತೀಕ್ಷ್ಣವಾಗುತ್ತದೆಂದು ಅವನ ತಿಳುವಳಿಕೆ. ಆದಿಮಾನವನ ಗ್ರಹಿಕೆಯ ಪ್ರಕಾರ ಅಪವಿತ್ರಗೊಳಿಸುವ ಘಟನೆಗಳಲ್ಲಿ ಇವು ಸೇರಿರುತ್ತವೆ. ಹುಟ್ಟು, ದೀಕ್ಷೆ, ಮೈನೆರೆಯುವುದು, ಮದುವೆ, ಸಂಭೋಗ ಮತ್ತು ಸಾವು. ಗರ್ಭಿಣಿಯರು ಅಪವಿತ್ರವಾಗಿದ್ದು ಉಳಿದವರನ್ನೂ ಅಪವಿತ್ರಗೊಳಿಸುವರೆಂದು ತಿಳಿಯಲಾಗಿತ್ತು. ತಾಯಿಯ ಆ ಪಾವಿತ್ರ್ಯ ಮಗುವಿಗೂ ಕೂಡ ಚಾಚಿತು. ದೀಕ್ಷೆ ಮತ್ತು ಮೈನೆರೆಯುವುದು ಪುರುಷ ಮತ್ತು ಸ್ತ್ರೀ ಪೂರ್ಣ ಲೈಂಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಕಾಲಿಡಲು ಅರ್ಹರೆಂದು ಸೂಚಿಸುತ್ತವೆ. ಅವರನ್ನು ಉಳಿದವರಿಂದ ಬೇರ್ಪಡಿಸಲಾಗುತ್ತಿತ್ತು. ಅವರು ವಿಶಿಷ್ಟ ಆಹಾರ ಸೇವಿಸಬೇಕಾಗುತ್ತಿತ್ತು. ಮೇಲಿಂದ ಮೇಲೆ ಸ್ನಾನ ಮಾಡಬೇಕಾಗುತ್ತಿತ್ತು. ಮೈ ತುಂಬ ಬಣ್ಣ ಹಚ್ಚಿಕೊಳ್ಳಬೇಕಾಗುತ್ತಿತ್ತು. ಮುಂಜಿಯಂತಹ ದೈಹಿಕ ವಿರೂಪಗಳಿಗೆ ಗುರಿಯಾಗಬೇಕಾಗುತ್ತಿತ್ತು. ಅಮೆರಿಕೆಯ ಪಂಗಡಗಳಲ್ಲಿ ಲೈಂಗಿಕ ಜೀವನದಲ್ಲಿ ಕಾಲಿಡಲು ಸಂಸ್ಕಾರ ಪಡೆದವರು ವಿಶಿಷ್ಟ ಆಹಾರ ಸೇವಿಸಬೇಕಾಗುತ್ತಿತ್ತಷ್ಟೇ ಅಲ್ಲ, ನಿಯತ ಅವಧಿಗಳಲ್ಲಿ ವಮನಕಾರಿ ಔಷಧವನ್ನೂ ಸೇವಿಸಬೇಕಾಗುತ್ತಿತ್ತು. ವಿವಾಹಕ್ಕೆ ಸಂಬಂಧಿಸಿದ ಕರ್ಮಾಚರಣೆಗಳು ಆದಿಮಾನವ ವಿವಾಹವನ್ನು ಅಶುದ್ಧವೆಂದು ನಂಬಿದ್ದನೆಂಬುದನ್ನು ತೋರಿಸುತ್ತವೆ. ಕೆಲವು ಪ್ರಸಂಗಗಳಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಂತೆ ವಧು ತನ್ನ ಪಂಗಡದ ಬೇರೆ ಪುರುಷರೊಂದಿಗೆ, ಇಲ್ಲವೇ ಅಮೆರಿಕಾದಲ್ಲಿದ್ದಂತೆ ಪಂಗಡದ ಮುಖ್ಯಸ್ಥನೊಂದಿಗೆ, ಇಲ್ಲವೇ ವೈದ್ಯನೊಂದಿಗೆ, ಇಲ್ಲವೇ ಪೂರ್ವ ಆಫ್ರಿಕೆಯಲ್ಲಿದ್ದಂತೆ ವರನ ಗೆಳೆಯರೊಂದಿಗೆ ಸಂಭೋಗಕ್ಕೆ ಒಳಪಡಬೇಕಾಗುತ್ತಿತ್ತು. ಕೆಲವು ಪಂಗಡಗಳಲ್ಲಿ ವರನು ವಧುವಿಗೆ ಖಡ್ಗವನ್ನು ಮೆಲ್ಲಗೆ ಸೂಕಿಸುತ್ತಿದ್ದನು. ಇನ್ನೂ ಕೆಲವು ಮುಂಡರಂಥ ಪಂಗಡಗಳಲ್ಲಿ ವಧುವಿನ ಮದುವೆ ವರನ ಜೊತೆಗೆ ನೆರವೇರುವುದಕ್ಕಿಂತ ಮೊದಲು ಒಂದು ವೃಕ್ಷದ ಜೊತೆಗೆ ಆಗುತ್ತದೆ. ಮದುವೆಗೆ ಸಂಬಂಧಿಸಿದ ಈ ಎಲ್ಲ ಆಚರಣೆಗಳು ಮದುವೆಯ ದುಷ್ಪರಿಣಾಮವನ್ನು ಹೋಗಲಾಡಿಸುವ ಮತ್ತು ಮದುವೆಯ ದೋಷದಿಂದ ವ್ಯಕ್ತಿಯನ್ನು ರಕ್ಷಿಸುವ ಉದ್ದೇಶದಿಂದ ಮಾಡಿದವು ಆಗಿರುತ್ತವೆ. ಆದಿಮಾನವನಿಗೆ ಸಾವು ಎಲ್ಲಕ್ಕಿಂತ ಹೆಚ್ಚು ಅಶುದ್ಧ ಪ್ರಕಾರವಾಗಿತ್ತು. ಶವ ಅಷ್ಟೇ ಅಲ್ಲ, ಶವಕ್ಕೆ ಸಂಬಂಧಿಸಿದ ವಸ್ತುಗಳೆಲ್ಲ ಕಲುಷಿತವೆಂದು ತಿಳಿಯಲ್ಪಡುತ್ತಿದ್ದವು. ಶವದೊಂದಿಗೆ ಅವರ ಸಲಕರಣೆ, ಆಯುಧ ಮುಂತಾದವುಗಳನ್ನು ಸಮಾಧಿಯಲ್ಲಿ ಇಡುವುದು, ಅವುಗಳನ್ನು ಬೇರೆಯವರು ಉಪಯೋಗಿಸುವುದು ಅಪಾಯ ಮತ್ತು ದುರಾದೃಷ್ಟಕರವೆಂಬುದನ್ನು ಸೂಚಿಸುತ್ತದೆ. ವಸ್ತುಗಳ ಸ್ಪರ್ಶದಿಂದ ಉಂಟಾಗುವ ದೂಷಣೆಯ ಕಡೆಗೆ ಲಕ್ಷ ಹರಿಸಿದರೆ ಆದಿಮಾನವ ಕೆಲವು ವಸ್ತುಗಳನ್ನು ಪವಿತ್ರವೆಂದು ಕೆಲವು ವಸ್ತುಗಳನ್ನು ಅಪವಿತ್ರವೆಂದು ಗ್ರಹಿಸುವುದನ್ನು ಕಲಿತಿದ್ದನೆಂದು ತಿಳಿದು ಬರುತ್ತದೆ. ವ್ಯಕ್ತಿಯು ಪವಿತ್ರ ವಸ್ತುವನ್ನು ಮುಟ್ಟುವುದರಿಂದ ಅದು ಕಲುಷಿತಗೊಂಡು ಅಪವಿತ್ರವಾಗುತ್ತಿತ್ತು. ಪವಿತ್ರ ಮತ್ತು ಅಪವಿತ್ರ ವಸ್ತುಗಳನ್ನು ಬೇರ್ಪಡಿಸುವ ಅತ್ಯುತ್ತಮ ಉದಾಹರಣೆ ತೋಡರಲ್ಲಿ ಸಿಗುತ್ತದೆ. ಅದರ ಸಾಮಾಜಿಕ ಸಂಘಟನೆಯ ಮೂಲಾಧಾರವು ಗುಂಪುಗಳ ಪಾವಿತ್ರ್ಯ, ಹೈನದ ದನಗಳ ಪಾವಿತ್ರ್ಯ, ಪಾತ್ರಗಳ ಮತ್ತು ಹಾಲಿನ ಶುದ್ಧತೆ ಮತ್ತು ಅವುಗಳನ್ನು ಸಂಬಂಧಿಸಿದ ವಿಧಿಕರ್ಮಗಳನ್ನು ನೆರವೇರಿಸುವವರ ಪಾವಿತ್ರ ಕಾಯುವುದೇ ಆಗಿತ್ತು. ಹಾಲಿನ ಕೇಂದ್ರದಲ್ಲಿ ಶುದ್ಧ ಪಾತ್ರೆಗಳನ್ನು ಯಾವಾಗಲೂ ಪ್ರತ್ಯೇಕ ಕೋಣೆಯಲ್ಲಿ ಇಡಲಾಗುತ್ತಿತ್ತು. ಅರ್ಚಕನಾಗಿದ್ದ ಗೌಳಿಯು ಶುದ್ಧೀಕರಣದ ದೀರ್ಘ ವಿಧಿಕರ್ಮವನ್ನು ತೀರಿಸಿದ ಮೇಲೆಯೇ ಅವನಿಗೆ ಕಾರ್ಯಾಲಯದೊಳಗೆ ಪ್ರವೇಶವುಂಟು. ಅದಾದ ಬಳಿಕ ಅವನು ಸಾಮಾನ್ಯ ಮನುಷ್ಯನಾಗಿರದೆ ಹಾಲಿನ ಶುದ್ಧೀಕರಣದಂಥ ಪವಿತ್ರ ಕಾರ್ಯ ಮಾಡಲು ಅರ್ಹನಾಗುತ್ತಾನೆ. ಅವನ ನಡತೆ ಕೆಲವು ನಿರ್ದಿಷ್ಟ ನಿಯಮಗಳಿಗೆ ಒಳಪಡುತ್ತದೆ. ಉದಾಹರಣೆಗೆ, ಹಾಲಿನ ಕೇಂದ್ರ ಬಿಟ್ಟು ಹಳ್ಳಿಯಲ್ಲಿ ಮಲಗಲು ನಿರ್ದಿಷ್ಟ ಸಮಯ ನಿಗದಿಪಡಿಸಲಾಗುತ್ತದೆ. ಶವಯಾತ್ರೆಯಲ್ಲಿ ಪಾಲ್ಗೊಂಡ ಗೌಳಿ ಅಂದಿನಿಂದ ಹಾಲು ಸರಬರಾಜು ಕೆಲಸವನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಆದ್ದರಿಂದ ಈ ಆಚರಣೆಯ ಉದ್ದೇಶ ಅಪಾವಿತ್ರ್ಯದ ಅಪಾಯಗಳನ್ನು ತಪ್ಪಿಸುವುದು ಮತ್ತು ಶುದ್ಧ ವಸ್ತುವನ್ನು ಅಶುದ್ಧ ಜನರು ಸೇವಿಸಲು ಸರಿ ಹೋಗುವಂತೆ ಮಾಡುವುದು ಆಗಿರಬಹುದೆಂದು ಊಹಿಸಲಾಗಿದೆ. ಪಾವಿತ್ರತೆಯ ಕಲ್ಪನೆ ವಸ್ತುಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಕೆಲವು ವರ್ಗದ ಜನರು ಪವಿತ್ರವಾಗಿದ್ದರು, ಅವರನ್ನು ಅನ್ಯರು ಮುಟ್ಟುವುದರಿಂದ ಅಪವಿತ್ರರಾಗುತ್ತಿದ್ದರು. ಪಾಲಿನೇಷಿಯ ಜನರಲ್ಲಿ ಪಂಗಡದ ಪ್ರಧಾನಿಯನ್ನು ಯಾರೂ ಮುಟ್ಟುವಂತಿಲ್ಲ. ಕೆಲಮಟ್ಟದ ವ್ಯಕ್ತಿ ಮುಖ್ಯಸ್ಥನನ್ನು ಮುಟ್ಟುವುದೆಂದರೆ ನಿಯಮಬಾಹಿರ ಕಾರ್ಯ ಮಾಡಿದಂತೆ. ಇದರಿಂದ ಅಪಾಯಕ್ಕೊಳಗಾಗುವನು ಕೀಳುದರ್ಜೆಯವನೇ. ತದ್ವಿರುದ್ಧವಾಗಿ ಈಫೆಟ್ದಲ್ಲಿ ಅಶುದ್ಧ ಧಾರ್ಮಿಕ ವಿಧಿವಿಧಾನಗಳ ಸೋಂಕಿನಿಂದ ಪವಿತ್ರ ಮನುಷ್ಯ ತನ್ನ ಪಾವಿತ್ರ ಕಳೆದುಕೊಳ್ಳುತ್ತಾನೆ. ಉಗಾಂಡಾದಲ್ಲಿ ಗುಡಿಯನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗುವ ಮುಂಚೆ ಗುಡಿಗಾರರು ಶುದ್ಧವಾಗಲು 4 ದಿನದ ಅವಧಿಯನ್ನು ಕೊಡಲಾಗುತ್ತಿತ್ತು. ಮುಖ್ಯಸ್ಥ ಮತ್ತು ಅವನಿಗೆ ಸೇರಿದ ಸಾಮಾನುಗಳು ಹೆಚ್ಚಾಗಿ ಪವಿತ್ರವಿದ್ದು ಅವುಗಳನ್ನು ಮುಟ್ಟುವುದು ಕೆಳದರ್ಜೆಯವರಿಗೆ ಅಪಾಯವೆಂದು ತಿಳಿಯಲಾಗುತ್ತದೆ. ತೊಂಗ ನಡುಗಡ್ಡೆಯಲ್ಲಿ ಮುಖ್ಯಸ್ಥನನ್ನು ಮುಟ್ಟಿದವನನ್ನು ಯಾರೂ ಮುಟ್ಟಕೂಡದೆಂದು ನಿಷೇಧವಿರುತ್ತದೆ. ಅವನು ತನಗಿಂತ ಹೆಚ್ಚಿನ ವರ್ಗದ ಮುಖ್ಯಸ್ಥನ ಅಂಗಾಲನ್ನು ಮುಟ್ಟುವುದರಿಂದ ಆ ನಿಷೇಧ ಹೋಗಿಬಿಡುತ್ತದೆ. ಮಲಯ ದ್ವೀಪದ ಮುಖ್ಯಸ್ಥನ ಪಾವಿತ್ರ ಕೂಡ ವಿಶೇಷ ಹಕ್ಕುಗಳನ್ನು ಸೂಚಿಸುವ ಬಿಲ್ಲೆಯಲ್ಲಿ ಇರುತ್ತದೆ. ಅದನ್ನು ಮುಟ್ಟಿದ ಯಾರಿಗೇ ಆಗಲಿ ತೀವ್ರ ಕಾಯಿಲೆ ಇಲ್ಲವೇ ಸಾವು ಬರುವುದು ನಿಶ್ಚಿತ. ಹೊರಗಿನ ಅಪರಿಚಿತ ಜನರ ಸೋಂಕು ಮಾಲಿನ್ಯದ ಮೂಲವೆಂದು ಆದಿಮಾನವ ತಿಳಿದಿದ್ದನು. ದಕ್ಷಿಣ ಆಫ್ರಿಕೆಯಲ್ಲಿಯ ಬತೋಂಗ ಪಂಗಡದಲ್ಲಿ ತಮ್ಮ ಪ್ರದೇಶದ ಹೊರಗೆ ಪ್ರವಾಸ ಮಾಡುವವರಿಗೆ ಪರಸ್ಥಳದ ಪ್ರೇತಗಳಿಂದ, ಅದರಲ್ಲಿಯೂ ವಿಶೇಷವಾಗಿ ರಾಕ್ಷಸರಿಂದ ಅಪಾಯವಾಗುವುದೆಂಬ ನಂಬಿಕೆ ಇದೆ. ತಮ್ಮ ಪ್ರದೇಶದಲ್ಲಿ ಪರಕೆಯರ ಪ್ರವೇಶಕ್ಕೆ ನಿಷೇಧವಿರುತ್ತದೆ. ಏಕೆಂದರೆ ಪರದೈವಗಳನ್ನು ಆರಾಧಿಸುವ ಅವರು ತಮ್ಮೊಂದಿಗೆ ವಿಲಕ್ಷಣ ಪ್ರಭಾವಗಳನ್ನು ತರುತ್ತಾರೆಂಬ ನಂಬಿಕೆ ಇದೆ. ಆದ್ದರಿಂದ ಹೊಗೆ ಹಾಕುವುದು ಮತ್ತಿತರ ವಿಧಾನಗಳನ್ನು ಅನುಸರಿಸಿ ಶುದ್ಧೀಕರಿಸಲಾಗುವುದು. ದಿಯೇರಿ ಪಂಗಡದಲ್ಲಿ ಮತ್ತು ನೆರೆಹೊರೆಯ ಪಂಗಡಗಳಲ್ಲಿ ಪ್ರವಾಸ ಮಾಡಿ ಬಂದ ತಮ್ಮ ಪಂಗಡದ ಸದಸ್ಯನನ್ನೂ ಕೂಡ ಪರಕೆಯೇನಂತೆ ಕಾಣುತ್ತಿದ್ದರು ಮತ್ತು ಅವನು ಕುಳಿತುಕೊಳ್ಳುವವರೆಗೆ ಅವನ ಕಡೆಗೆ ನೋಡುತ್ತಿರಲಿಲ್ಲ. ಒಂದು ಹೊಸ ಪ್ರದೇಶ ಪ್ರವೇಶಿಸುವುದು ಅಲ್ಲಿಂದ ತಮ್ಮ ದೇಶ ಪ್ರವೇಶಿಸುವಷ್ಟೇ ಅಪಾಯಕಾರಿ. ಹೇಗೆ ಸ್ಪಾರ್ಟನ್ ಅರಸರು ಯುದ್ಧ ಮಾಡುವಾಗ ತಮ್ಮೊಂದಿಗೆ ದೇವಸ್ಥಾನದ ಬೆಂಕಿಯನ್ನು ಒಯ್ಯುತ್ತಿದ್ದರೋ ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ಒಂದು ಪಂಗಡದ ಜನರು ಇನ್ನೊಂದು ಪಂಗಡದ ಬಳಿಗೆ ಬರುವಾಗ ಗಾಳಿಯನ್ನು ಶುದ್ಧಗೊಳಿಸಲು ಉರಿಯುವ ಕಟ್ಟಿಗೆಗಳನ್ನು ಒಯ್ಯುತ್ತಿದ್ದರು. ಅದೇ ರೀತಿ ಹೊರಗಿನಿಂದ ಮನೆಯೊಳಗೆ ಬರುವವರು ಕೆಲವೊಂದು ಕರ್ಮಗಳನ್ನು ಆಚರಿಸಬೇಕಾಗುತ್ತಿತ್ತು. ಚಪ್ಪಲಿ ಬೂಟುಗಳನ್ನು ಕಳಚುವುದು ಶುದ್ಧೀಕರಣದ ಒಂದು ವಿಧಾನವಾಗಿದೆ. ಆದ್ದರಿಂದ ಹೊರಗಿನಿಂದ ತಮ್ಮೊಂದಿಗೆ ತಂದಿರಬಹುದಾದ ಕೆಡಾಕಿನಿಂದ ಒಳಗಿನವರನ್ನು ಸುರಕ್ಷಿತಗೊಳಿಸಲಾಗುವುದು. ಮನೆಯ ಸದಸ್ಯನೊಬ್ಬನು ಕಲುಷಿತನಾದಾಗ ಹೊಸ್ತಿಲು, ಬಾಗಿಲ ಚೌಕಟ್ಟು ಮತ್ತು ಕಿಟಕಿ, ಹೊರ ಜಗತ್ತಿನೊಂದಿಗೆ ಸಂಪರ್ಕ ಹೊಂದಿರುವ ಮನೆಯ ಮಹತ್ವದ ಸ್ಥಳಗಳು ಮುಂತಾದವುಗಳಿಗೆ ರಕ್ತ ಲೇಪಿಸಲಾಗುವುದು, ಇಲ್ಲವೇ ಶುದ್ಧೋದಕ ಸಿಂಪಡಿಸಲಾಗುವುದು, ಇಲ್ಲವೇ ಕೆಡುಕನ್ನು ಹೊರಗಿಡಲು ಮತ್ತು ಅದೃಷ್ಟವನ್ನು ಬರಮಾಡಿಕೊಳ್ಳಲು ಬಾಗಿಲಿಗೆ ಕುದುರೆಯ ಲಾಳವನ್ನು ಕಟ್ಟಲಾಗುವುದು. ಹುಟ್ಟು, ಸಾವು, ಮದುವೆ ಮುಂತಾದವುಗಳಿಗೆ ಸಂಬಂಧಿಸಿದ ಕರ್ಮಾಚರಣೆಗಳು ಅವು ನಿಶ್ಚಿತವಾಗಿ ಮಾಲಿನ್ಯದ ಮೂಲಗಳೆಂದು ಸೂಚಿಸುವುದೆಲ್ಲ ಹೌದು. ಆದರೆ ಈ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತ್ಯೇಕಿಸುವಿಕೆ ಇರುವುದರಿಂದ ಅವುಗಳಿಗೆ ಸಂಬಂಧಿಸಿದ ಇನ್ನುಳಿದ ಅನೇಕ ಅಂಶಗಳಲ್ಲಿ ಅಪವಿತ್ರತೆಯೂ ಒಂದೆಂದು ಸೂಚಿಸಲಾಗಿದೆ. ಹುಟ್ಟು, ದೀಕ್ಷೆ, ಮದುವೆ, ಸಾವು ಮತ್ತು ಪವಿತ್ರ ಕಾರ್ಯಾಚರಣೆ ಮತ್ತು ಪರಕೀಯ ವಸ್ತು ಹಾಗೂ ವ್ಯಕ್ತಿಗಳೊಡನೆ ವ್ಯವಹರಿಸುವುದು, ಈ ಎಲ್ಲ ಸಂದರ್ಭಗಳಲ್ಲಿ ಪ್ರತ್ಯೇಕಿಸುವಿಕೆ ಮತ್ತು ಏಕಾಂಗಿಯಾಗಿಡುವಿಕೆ ಇರುತ್ತದೆ. ಹುಟ್ಟಿನ ಸಂದರ್ಭದಲ್ಲಿ ತಾಯಿಯು ಪ್ರತ್ಯೇಕಿಸಲ್ಪಡುತ್ತಾಳೆ. ಮೈನೆರೆದ ಮತ್ತು ದೀಕ್ಷಾ ಸಂದರ್ಭಗಳಲ್ಲಿ ಕೆಲವೊಂದು ಕಾಲ ಪ್ರತ್ಯೇಕಿಸುವುದನ್ನು ಮತ್ತು ಏಕಾಕಿಯಾಗಿಡುವುದನ್ನು ಆಚರಿಸಲಾಗುವುದು. ಮದುವೆ ಸಂದರ್ಭದಲ್ಲಿ ವಿವಾಹ ನಿಶ್ಚಯ ಸಮಾರಂಭದಿಂದ ಹಿಡಿದು ಮುಹೂರ್ತ ಸಮಾರಂಭದವರೆಗೆ ವಧುವರರು ಪರಸ್ಪರ ಭೇಟಿಯಾಗುವಂತಿಲ್ಲ. ಮೈನೆರೆಯುವಾಗ ಸ್ತ್ರೀಯು ಪ್ರತ್ಯೇಕಿಸಲ್ಪಡುತ್ತಾಳೆ. ಸಾವಿನ ಸಂದರ್ಭದಲ್ಲಿ ಪ್ರತ್ಯೇಕಿಸುವುದು ಹೆಚ್ಚು ಎದ್ದು ಕಾಣುತ್ತದೆ. ಶವವನ್ನಷ್ಟೇ ಏಕಾಕಿಯಾಗಿರಿಸುವುದಾಗಿರದೆ ಸಂಬಂಧಿಕರೆಲ್ಲರನ್ನೂ ಸಮಾಜದ ಉಳಿದವರಿಂದ ಪ್ರತ್ಯೇಕಿಸಲಾಗುವುದು. ಮೃತರ ಸಂಬಂಧಿಕರು ತಲೆಗೂದಲು ಮತ್ತು ಬೆರಳು ಗುರುಗಳನ್ನು ಬೆಳೆಯಲು ಬಿಡುವುದನ್ನು ಮತ್ತು ಹಳೆಯ ಕೊಳೆಯ ಬಟ್ಟೆ ಧರಿಸುವುದನ್ನು ನೋಡಿದರೆ ಸಮಾಜದ ಬೇರೆ ಯಾರೂ, ಕ್ಷೌರಿಕ, ಅಗಸ ಮೊದಲಾದವರು ಅವರನ್ನು ಮುಟ್ಟದಿರುವುದು ಸ್ಪಷ್ಟವಾಗುತ್ತದೆ. ಪ್ರತ್ಯೇಕಿಸುವಿಕೆಯ ಅವಧಿ ಮತ್ತು ವಿಸ್ತಾರಗಳು ಸಾವಿನ ವಿಷಯದಲ್ಲಿ ಬೇರೆಯೇ ಇದ್ದರೂ ಪ್ರತ್ಯೇಕಿಸುವಿಕೆ ಇದೆ ಎಂಬುದು ನಿರ್ವಿವಾದ. ಕಲುಷಿತ ವ್ಯಕ್ತಿ ಇಲ್ಲವೇ ವಸ್ತುವಿನ ಸೋಂಕಿನಿಂದ ಪವಿತ್ರವಿದ್ದುದು ಅಪವಿತ್ರವಾದ ಸಂದರ್ಭದಲ್ಲಿ, ಇಲ್ಲವೇ ಒಂದು ಕುಲದವರು ಬೇರೊಂದು ಕುಲದವರೊಂದಿಗೆ ವ್ಯವಹರಿಸಿ ದೂಷಿತಗೊಂಡ ಸಂದರ್ಭದಲ್ಲಿ ಕೂಡ ಅವರನ್ನು ಪ್ರತ್ಯೇಕಿಸುವುದು ಇರುತ್ತದೆ. ಕಲುಷಿತ ವ್ಯಕ್ತಿಗಳು ಪವಿತ್ರವಿದ್ದವರಿಂದ ದೂರ ಇರತಕ್ಕದ್ದು. ಆದ್ದರಿಂದ ಒಂದು ಕುಲ ಬಾಂಧವರು ಇನ್ನೊಂದು ಕುಲ ಬಾಂಧವರಿಂದ ಬೇರೆ ಇರತಕ್ಕದ್ದು. ಹೀಗೆ ಆದಿಕಾಲದ ಸಮಾಜದಲ್ಲಿ ಆ ಪಾವಿತ್ರ್ಯಕ್ಕೆ ಕಾರಣವಾಗುವ ವಸ್ತು ಇಲ್ಲವೇ ವ್ಯಕ್ತಿಯನ್ನು ಪ್ರತ್ಯೇಕಿಸುವುದು ರೂಢಿಯಲ್ಲಿ ಬಂದಿತು. ಆದಿಕಾಲದ ಸಮಾಜದಲ್ಲಿ ದೋಷದ ಕಲ್ಪನೆಯೊಂದಿಗೆ ದೋಷವನ್ನೂ ಹೋಗಲಾಡಿಸಲು ಅನುಸರಿಸಬೇಕಾದ ಶುದ್ಧೀಕರಣ ವಿಧಾನಗಳು ಹುಟ್ಟಿಕೊಂಡವು. ಮಾಲಿನ್ಯವನ್ನು ತೊಡೆದು ಹಾಕುವ ಸಾಧನಗಳಾಗಿ ನೀರು ಮತ್ತು ರಕ್ತವನ್ನು ಬಳಸಲಾಗುತ್ತದೆ. ದೂಷಿತ ವ್ಯಕ್ತಿಯನ್ನು ಶುದ್ಧಗೊಳಿಸಲು ಅವನ ಮೇಲೆ ನೀರನ್ನಾಗಲಿ ರಕ್ತವನ್ನಾಗಲಿ ಸಿಂಪಡಿಸಿದರೆ ಸಾಕಾಗುತ್ತದೆ. ಶುದ್ಧೀಕರಣ ವಿಧಿಕರ್ಮಗಳಲ್ಲಿ ಬಟ್ಟೆ ಬದಲಿಸುವುದು, ಕೂದಲನ್ನು ಕತ್ತರಿಸುವುದು, ಉಗುರನ್ನು ತೆಗೆಯುವುದು ಮುಂತಾದವಲ್ಲದೆ ಬೆವರು, ಸ್ನಾನ, ಬೆಂಕಿ, ಹೊಗೆ ಹಾಕುವುದು, ಲೋಬಾನ ಇಲ್ಲವೇ ಊದಿನ ಕಡ್ಡಿ ಉರಿಸುವುದು ಮತ್ತು ಗಿಡದ ಕೊಲ್ಲೆಗಳಿಂದ ಗಾಳಿ ಹಾಕಿಕೊಳ್ಳುವುದು ಸೇರಿರುತ್ತದೆ. ಇವು ಮಾಲಿನ್ಯ ತೊಡೆದುಹಾಕುವ ವಿಧಾನಗಳಾಗಿದ್ದವು. ಆದರೆ ಆದಿಕಾಲದ ಸಮಾಜದಲ್ಲಿ ಮಾಲಿನ್ಯ ತೊಡೆದುಹಾಕುವ ಇನ್ನೂ ಒಂದು ವಿಧಾನವಿದ್ದಿತು. ಅದು ಮಾಲಿನ್ಯವನ್ನು ಒಬ್ಬನಿಂದ ಇನ್ನೊಬ್ಬನಿಗೆ ವರ್ಗಾಯಿಸುವುದಾಗಿತ್ತು. ಈ ಮೊದಲೇ ಅಪವಿತ್ರಗೊಂಡವನಿಗೆ ಅದನ್ನು ವರ್ಗಾಯಿಸುವುದಾಗಿತ್ತು. ನ್ಯೂಜಿಲ್ಯಾಂಡ್ನಲ್ಲಿ ಯಾರಾದರೂ ಒಬ್ಬನ ತಲೆಯನ್ನು ತಟ್ಟಿದರೆ, ತಲೆಯು ಶರೀರದ ವಿಶೇಷ ಶುದ್ಧ ಭಾಗವಾಗಿರುವುದರಿಂದ ಆ ವ್ಯಕ್ತಿ ಅಶುದ್ಧನಾಗಿ ಬಿಡುತ್ತಾನೆ. ಅವನು ಜರಿ ಗಿಡದ ಬೇರುಗಳಿಗೆ ತನ್ನ ಕೈ ತಿಕ್ಕುವುದರಿಂದ ಶುದ್ಧನಾಗುವನು. ಆ ಜರಿ ಗಿಡದ ಬೇರನ್ನು ಹೆಣ್ಣು ಮಕ್ಕಳ ವಂಶದಲ್ಲಿ ಮನೆ ಯಜಮಾನ ತಿನ್ನುತ್ತಾನೆ. ತೊಂಗ ದೇಶದಲ್ಲಿ ಯಾರಾದರೂ ನಿಷೇಧಿತ ಆಹಾರ ತಿಂದರೆ ಪಂಗಡದ ಮುಖ್ಯಸ್ಥನು ಅವನ ಹೊಟ್ಟೆಯ ಮೇಲೆ ತನ್ನ ಪಾದವನ್ನು ಇಡುವುದರಿಂದ ಶುದ್ಧನಾಗುವನು. ಪಶುಬಲಿಯನ್ನು ಕೊಡುವ ಪದ್ಧತಿಯಲ್ಲಿ ಕೂಡ ಮಾಲಿನ್ಯದ ವರ್ಗಾವಣೆಯ ವಿಚಾರವಿದ್ದಂತೆ ತೋರುತ್ತದೆ. ಫಿಜಿಯಲ್ಲಿ ನಿಷೇಧಿತ ವ್ಯಕ್ತಿ ತನ್ನ ಕೈಯನ್ನು ಹಂದಿಗೆ ಒರೆಸುವುದರಿಂದ ಅದು ಪಂಗಡದ ಮುಖ್ಯಸ್ಥನ ದೃಷ್ಟಿಯಲ್ಲಿ ಪವಿತ್ರವಾಗುತ್ತಿತ್ತು. ಉಗಾಂಡದಲ್ಲಿ ಸತ್ತ ಅರಸನಿಗಾಗಿ ಆಚರಿಸಿದ ಶೋಕದ ಅವಧಿಯ ಕೊನೆಗೆ ಬಲಿ ಪಶುವಿನ ಜೊತೆಗೆ ಆಕಳು, ಆಡು, ನಾಯಿ, ಕೋಳಿ ಮತ್ತು ಅರಮನೆಯ ಧೂಳು ಮತ್ತು ಬೆಂಕಿಯನ್ನು ಬುನಿಯೋರೋ ಗಡಿಗೆ ಸಾಗಿಸಲಾಗುತ್ತಿತ್ತು ಮತ್ತು ಅಲ್ಲಿ ಪ್ರಾಣಿಗಳ ಅವಯವಗಳನ್ನು ಕತ್ತರಿಸಿ ಅವನ್ನು ಸಾಯಲು ಬಿಡುತ್ತಿದ್ದರು. ಈ ಪದ್ಧತಿ ಅರಸ ಮತ್ತು ಅರಸಿಯರ ಮಾಲಿನ್ಯವನ್ನು ತೊಳೆಯುತ್ತದೆಂದು ನಂಬಲಾಗಿತ್ತು. ಆದಿಕಾಲದ ಸಮಾಜದಲ್ಲಿದ್ದ ಮಾಲಿನ್ಯದ ಕಲ್ಪನೆಗೆ ಸಂಬಂಧಿಸಿದ ಸಂಗತಿಗಳು ಹೀಗಿರುತ್ತವೆ. ಪ್ರಾಚೀನ ಸಮಾಜದಲ್ಲಿ ಪ್ರಚಲಿತವಿದ್ದ ಮಾಲಿನ್ಯದ ಕಲ್ಪನೆ ಆದಿಕಾಲದ ಸಮಾಜದಲ್ಲಿ ಇದ್ದುದಕ್ಕಿಂತ ವಸ್ತುತಃ ಭಿನ್ನವಾಗಿರಲಿಲ್ಲ. ಮಾಲಿನ್ಯದ ಮೂಲಗಳ ಬಗೆಗೆ ಭಿನ್ನತೆ ಇದ್ದಂತೆ ಶುದ್ಧೀಕರಣ ವಿಧಿ ವಿಧಾನಗಳ ಬಗೆಗೂ ಭಿನ್ನತೆ ಇರುತ್ತದೆ. ಆದರೆ ಈ ವ್ಯತ್ಯಾಸಗಳನ್ನು ಬಿಟ್ಟರೆ ಮಾಲಿನ್ಯದ ಮತ್ತು ಶುದ್ಧೀಕರಣದ ಮಾದರಿ ಆದಿ ಮತ್ತು ಪ್ರಾಚೀನ ಸಮಾಜಗಳಲ್ಲಿ ಒಂದೇ ಆಗಿರುತ್ತದೆ.

ಈಜಿಪ್ತದಲ್ಲಿ ಮಾಲಿನ್ಯ ಪದ್ಧತಿಯನ್ನು ಆದಿಕಾಲದ ಮಾಲಿನ್ಯ ಪದ್ಧತಿಗೆ ಹೋಲಿಸಿದರೆ ಈಜಿಪ್ತದಲ್ಲಿ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸುತ್ತಿದ್ದುದನ್ನು ಬಿಟ್ಟರೆ ಮತ್ತೇನು ವ್ಯತ್ಯಾಸ ಕಾಣುವುದಿಲ್ಲ. ಗ್ರೀಕರಲ್ಲಿ ರಕ್ತಪಾತ, ಭೂತದ ಸಾನ್ನಿಧ್ಯ, ಸಾವು, ಲೈಂಗಿಕ ವ್ಯವಹಾರ, ಕೂಸಿನ ಜನನ, ಮೃತದೇಹವನ್ನು ಸಾಗಿಸುವುದು, ಅವರೆಕಾಯಿ ಸಾರು, ಗಿಣ್ಣು ಮತ್ತು ಬೆಳ್ಳುಳ್ಳಿಗಳಂತಹ ಪದಾರ್ಥಗಳನ್ನು ಸೇವಿಸುವುದು, ಅನಧಿಕೃತ ವ್ಯಕ್ತಿಗಳು ಪವಿತ್ರ ಸ್ಥಳಗಳನ್ನು ಪ್ರವೇಶಿಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊಲಸು ಮತ್ತು ಬಳಸುವುದು ಮತ್ತು ಜಗಳವಾಡುವುದು ಮಾಲಿನ್ಯದ ಕಾರಣಗಳಾಗಿದ್ದವು. ಗ್ರೀಕರ ಶುದ್ಧೀಕರಣ ಸಾಧನಗಳಲ್ಲಿ ಶುದ್ಧೋದಕ, ಗಂಧಕ, ಉಳ್ಳಾಗಡ್ಡೆ, ಹೊಗೆ ಹಾಕುವಿಕೆ ಮತ್ತು ಬೆಂಕಿ, ಲೋಬಾನ, ಕೆಲವು ಮರದ ಕೊಲ್ಲೆಗಳು ಮತ್ತು ಸಣ್ಣ ಸಸ್ಯಗಳ ಡಾಂಬಾರು, ಉಣ್ಣೆ, ಕೆಲವು ಹರಳುಗಳು ಮತ್ತು ತಾಯತಗಳು, ಬಿಸಿಲು ಮತ್ತು ಬಂಗಾರದಂತಹ ಹೊಳೆಯುವ ವಸ್ತುಗಳು, ಯಜ್ಞಾಹುತಿಯ ಪಶುಗಳು, ವಿಶೇಷವಾಗಿ ಹಂದಿ, ಅದರಲ್ಲಿಯೂ ಅವುಗಳ ರಕ್ತ ಮತ್ತು ತೊಗಲು, ಕೊನೆಯದಾಗಿ ಕೆಲವು ಹಬ್ಬಗಳು ಮತ್ತು ಹಬ್ಬದ ಕರ್ಮಾಚರಣೆಗಳು, ಅದರಲ್ಲಿಯೂ ಶಪಿಸುವ ಮತ್ತು ಬಲಿಕೊಡುವ ಕರ್ಮಗಳು ಸೇರಿದ್ದವು. ದೂಷಿತ ವ್ಯಕ್ತಿಯ ಕೂದಲು ಕತ್ತರಿಸುವುದು ಇಲ್ಲವೇ ಯಜ್ಞಕ್ಕೆ ಬಲಿಯಾದ ಪಶುವಿನ ಮಾಂಸದಿಂದ ತಯಾರಿಸಿದ ಆಹಾರವನ್ನು ದೇವತೆಯ ಸಾನ್ನಿಧ್ಯದಲ್ಲಿ ಸಾಮೂಹಿಕವಾಗಿ ಸೇವಿಸುವುದು ಸಾಮಾನ್ಯ ಶುದ್ಧೀಕರಣ ವಿಧಾನವಾಗಿತ್ತು. ರೋಮನ್ನರ ಮಾಲಿನ್ಯ ಮತ್ತು ಶುದ್ಧೀಕರಣ ಕಲ್ಪನೆಯ ಎದ್ದು ಕಾಣುವ ಅಂಶಗಳು ಅದರ ಪ್ರಾದೇಶಿಕ ಮತ್ತು ಸಾಮಾಜಿಕ ಮಾಲಿನ್ಯ ಮತ್ತು ಶುದ್ಧೀಕರಣಕ್ಕೆ ಸಂಬಂಧಿಸಿದ ನಂಬಿಕೆಯಲ್ಲಿ ಒಡೆದು ಕಾಣುತ್ತವೆ. ಬೆಳಕಿನಿಂದ ಮಾಡುವ ಗೃಹ ಶುದ್ಧೀಕರಣ ವಿಧಾನವು ಗ್ರಾಮಾಂತರ ಜಿಲ್ಲೆಯನ್ನು ನಿಯತಕಾಲಿಕವಾಗಿ ಶುದ್ಧಗೊಳಿಸಲು ಅನುಸರಿಸಿದ ವಿಧಿಕರ್ಮವನ್ನು ಹೋಲುತ್ತದೆ. ರುಸ್ತ್ರಾತಿಯೋ ಪಾಜಿ ಜಿಲ್ಲೆಯ ಗಡಿಗುಂಟ ನಡೆಸುವ ಧಾರ್ಮಿಕ ಮೆರವಣಿಗೆ ಮತ್ತು ಯಜ್ಞ ಕರ್ಮವನ್ನೊಳಗೊಂಡಿರುತ್ತದೆ. ಇಂದಿನ ಕಾಲದಲ್ಲಿ ಪಟ್ಟಣದ ಗೋಡೆಗಳ ಸುತ್ತ ಇಂಥದ್ದೇ ಅಂಬುರ್ಬಿಯಂ ಎಂಬ ಮೆರವಣಿಗೆಯನ್ನು ಹೊರಡಿಸಲಾಗುತ್ತಿತ್ತೆಂದು ತೋರುತ್ತದೆ. ಅದಕ್ಕೆ ಐತಿಹಾಸಿಕ ಕಾಲದಲ್ಲಿ ಆಪತ್ತು ಒದಗಿದಾಗ ನಗರದ ವಿಶೇಷ ಶುದ್ಧೀಕರಣವನ್ನು ಕೈಗೊಳ್ಳಲಾಗುತ್ತಿತ್ತು. ಉದಾಹರಣೆಗೆ ಎರಡನೇ ಫ್ಯೂನಿಕ್ ಯುದ್ಧದ ಪ್ರಾರಂಭದಲ್ಲಿ ಒದಗಿದ ಆಪತ್ತಿನ ಬಳಿಕ ಶುದ್ಧೀಕರಣ ಕ್ರಮ ಕೈಗೊಳ್ಳಲಾಗಿತ್ತು. ಇಂಥ ಪಶ್ಚಾತ್ತಾಪ ಮೂಲಕ ಶುದ್ಧ ಸಂಸ್ಕಾರಗಳ ಉದ್ದೇಶ ದೇವರುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದಾಗಿರುತ್ತದೆ. ಶುದ್ಧೀಕರಣ ಸಮಾರಂಭದ ಜೊತೆಗೆ ವಸಾಹತು ಸ್ಥಾಪನೆ ನಡೆಯುತ್ತಿತ್ತು. ಗಡಿ ರಕ್ಷಣೆಗಾಗಿ ಹೊತ್ತಿಸಿದ ಬೆಂಕಿ ಮತ್ತು ನಗರದ ಬೀದಿಗಳಲ್ಲಿ ಹಚ್ಚಿದ ದೀಪ ಕೂಡ ಮೂಲದಲ್ಲಿ ಶುದ್ಧಿ ಸಂಸ್ಕಾರದ ವಿಧಾನಗಳಾಗಿರಬಹುದಾಗಿದೆ. ನಂತರದ ಅಂತ್ಯಾವಧಿವರೆಗೆ ಲುಪರ್ಕಿ ಎಂಬ ಅರ್ಚಕರು ಪ್ಯಾಲಟಿನೆಟ್ಟ ವಸಾಹತು ಆಗಿದ್ದ ಅತಿ ಪೂರ್ವದ ರೋಮನಗರದ ಗಡಿಗುಂಟ ಪ್ರದಕ್ಷಿಣೆ ಹಾಕುತ್ತಿದ್ದರು. ಅದಕ್ಕೂ ಮೊದಲು ಆದಿಕಾಲದ ನಗರದ ಪ್ರಾಚೀನ ಪ್ರದೇಶದ ಗಡಿಗುಂಟ ವಿಧಿವತ್ತಾದ ಮೆರವಣಿಗೆಯನ್ನು ಪ್ರತಿ ವರ್ಷ ಸುತ್ತುತ್ತಿತ್ತು. ಅದರ ಮುಂದಾಳತ್ವವನ್ನು ಆರ್ವಾಲ ಸೋದರ ಸಂಬಂಧಿಯ ಅರ್ಚಕರು ವಹಿಸುತ್ತಿದ್ದರು. ಆ ಸಮಾರಂಭಕ್ಕೆ ಅಮ್ರವಾಲಿಯ ಎಂದು ಕರೆಯಲಾಗಿದ್ದು ಅದು ಸ್ಪಷ್ಟವಾಗಿ ಪರಿಹಾರ ವಿಧಿಯಾಗಿತ್ತು. ರೋಮಿನ ಪ್ರದೇಶ ವಿಸ್ತಾರಗೊಂಡಾಗ ಅದರ ಜೊತೆಗೆ ಈ ಶುದ್ಧೀಕರಣ ಸಮಾರಂಭವನ್ನು ಏರ್ಪಡಿಸಿದಂತೆ ತೋರುವುದಿಲ್ಲ. ಬೇರೆಡೆಯಲ್ಲಿ ಪ್ರದೇಶದ ಸುತ್ತಲೂ ಕೈಗೊಳ್ಳಲಾಗುತ್ತಿದ್ದ ಪರಿಹಾರ ಸಮೀಕ್ಷೆಗಳು ಸಾಮಾನ್ಯವಾಗಿದ್ದವು. ಅವು ಇಟಲಿಯ ಒಳಗೆ ಮತ್ತು ಹೊರಗೆ ಮತ್ತು ವಿಶೇಷವಾಗಿ ಗ್ರೀಸಿನಲ್ಲಿ ನಡೆಯುತ್ತಿದ್ದವು. ವಿಧಿವತ್ತಾದ ಶಬ್ದಗಳು ಮತ್ತು ಸಾಂಪ್ರದಾಯಿಕ ಮಂತ್ರಗಳ ಆಸ್ಕಲಿತ ಘೋಷಣೆ ಒಂದು ತರಹದ ಮಾಂತ್ರಿಕ ಪರಿಣಾಮ ಉಂಟು ಮಾಡುತ್ತಿದ್ದವು. ಮಂತ್ರೋಚ್ಚಾರಣೆ ತಪ್ಪಾದಲ್ಲಿ ದಂಡ ತೆರಬೇಕಾಗುತ್ತಿತ್ತು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗುತ್ತಿತ್ತು. ಅದೇ ರೀತಿ ರೋಮದ ಪ್ರಪ್ರಥಮ ಕಾಯ್ದೆ ಪದ್ಧತಿಯಲ್ಲಿ ಕಾಯ್ದೆ ಪದಗಳನ್ನು ತಪ್ಪಾಗಿ ಉಚ್ಚರಿಸಿದಲ್ಲಿ

0: ಕಾರ್ಯಾಚರಣೆಯಾಗಿದ್ದಿತು. ಏಕೆಂದರೆ ಅದು ನಾಗರಿಕ ಉಡುಪಿನಲ್ಲಿದ್ದ ಸೈನಿಕರಿಂದ ಕೂಡಿದ ಕೋಮಾತಿಯ ಸೆಂತೂರಿಯಕ್ಕೆ ಸಂಬಂಧಿಸಿದ್ದಾಗಿತ್ತು. ಸೈನಿಕರಲ್ಲಿ ಮೂಢ ಭಾವನೆಗಳನ್ನು ಹೋಗಲಾಡಿಸುವುದಕ್ಕಾಗಿ ಸೈನ್ಯ ರಣರಂಗದಲ್ಲಿದ್ದಾಗ ಮೇಲಿಂದ ಮೇಲೆ ನಿರ್ಮಲೀಕರಣ ಅಂದರೆ ಲುಸ್ತ್ರಾತಿಯೋ ಎಕ್ಸಿಸ್ಟಸ್ ಅನ್ನು ಕೈಗೊಳ್ಳಲಾಗುತ್ತಿತ್ತು. ಅದು ಕೇವಲ ಮುನ್ನೆಚ್ಚರಿಕೆಯ ಕ್ರಿಯೆಯಾಗಿತ್ತು. ಹಡಗುಗಳ ನಿರ್ಮಲೀಕರಣ ಕೂಡ ನಡೆಯುತ್ತಿತ್ತು. ಎಲ್ಲ ಆದಿಮಾನವರಂತೆ ಇಬ್ರು ಜನರಲ್ಲಿ ಕೂಡ ಮೈಲಿಗೆ ಕಲ್ಪನೆ ಇದ್ದಿತು. ವಲಸು ಪ್ರಾಣಿಗಳ ಮೃತದೇಹವನ್ನು ತಿನ್ನುವುದರಿಂದ, ಇಲ್ಲವೇ ಸರೀಸೃಪಗಳನ್ನು ಮುಟ್ಟುವುದರಿಂದ, ಇಲ್ಲವೇ ತಿನ್ನುವುದರಿಂದ, ಮತ್ತು ಕಂಡ ಗೊರಸುಳ್ಳ ಆ ಕಂಡ ಪದದ ಆಹಾರವನ್ನು ಜಗಿದ ತಿನ್ನದ ಅಂಗೈ ಮೇಲೆ ನಡೆಯುವ, ನಾಲ್ಕು ಕಾಲುಗಳ ಮೇಲೆ ನಡೆಯುವ ಯಾವುದೇ ಪ್ರಕಾರದ ಹೊಲಸು ಪ್ರಾಣಿಗಳ ಸಂಪರ್ಕದಿಂದ ಮೈಲಿಗೆ ಉಂಟಾಗುತ್ತದೆಂಬುದು ಅವರ ಮೈಲಿಗೆಯ ಕಲ್ಪನೆಯ ವಿಶಿಷ್ಟ ಸ್ವರೂಪವಾಗಿರುತ್ತದೆ. ಯಾವುದೇ ಹೊಲಸು ವ್ಯಕ್ತಿಯನ್ನು ಮುಟ್ಟುವುದರಿಂದ ಇಬ್ಬರುಗಳಿಗೆ ಮೈಲಿಗೆ ತಗುಲುತ್ತಿತ್ತು. ಇಬ್ಬರು ಕಲ್ಪನೆಯ ಪ್ರಕಾರ ಮೈಲಿಗೆಯ ಬೇರೆ ಎರಡು ಲಕ್ಷಣಗಳನ್ನು ಉಲ್ಲೇಖಿಸಬಹುದು. ಮೂರ್ತಿ ಪೂಜೆಯಿಂದ ವ್ಯಕ್ತಿಗಳು ಮತ್ತು ಲೈಂಗಿಕ ಅವ್ಯವಹಾರಗಳಿಂದ ಭೂಮಿ ಅಪವಿತ್ರವಾಗುತ್ತದೆಂದು ಇಬ್ಬರು ಜನರು ನಂಬಿದ್ದರು. ಈ ಸಮೀಕ್ಷೆಯ ಆಧಾರದ ಮೇಲಿಂದ ಅಪವಿತ್ರತೆಯ ಕಲ್ಪನೆ ಇರದ ಯಾವುದೇ ಜನರು ಆದಿ ಇಲ್ಲವೇ ಪ್ರಾಚೀನದಲ್ಲಿ ಇದ್ದಿರಲಿಲ್ಲ ಎಂದು ಧೈರ್ಯವಾಗಿ ತೀರ್ಮಾನಿಸಬಹುದಾಗಿದೆ. ಇಲ್ಲಿಗೆ ಈ ಒಂದು ಭಾಗದ ಓದು ಮುಗಿಯಿತು. ಧನ್ಯವಾದಗಳು ಎಲ್ಲರಿಗೂ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆರೋಗ್ಯವೆಂಬ ಸಂಪತ್ತು ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ನಮಗೆ ಅರಿವಿಗೆ ಬಂದಿದೆ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಸಾಕು, ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀವಿ. ಈಗಿನ ಒಂದು ನಮ್ಮ ಓಟದ ಜೀವನದ ಶೈಲಿಯನ್ನು ನೋಡ್ತಾ ಇದ್ರೆ ಆರೋಗ್ಯವನ್ನು ಮರಿತಾ ಇದ್ದೀವಿ ಅಂತ ಕೂಡ ಅನಿಸ್ತಾ ಇದೆ. ಟೈಮ್ ಸರಿ ಊಟ ಇಲ್ಲ, ಟೈಮ್ ಸರಿ ನಿದ್ದೆ ಇಲ್ಲ, ಆ ಕೆಲಸ ಈ ಕೆಲಸ ಒತ್ತಡದ ಜೀವನದಲ್ಲೇ ನಮ್ಮನ್ನು ನಾವು ಮರಿತಾ ಇದ್ದೀವಿ. ಇದರಿಂದ ನಮಗೆ ಗೊತ್ತಿಲ್ಲದಾಗೆ, ನಮಗೆ ಅರಿವಿಲ್ಲದಾಗೆ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರ್ತಾ ಇದೆ. ದಿನ ಬೆಳಗ್ಗೆ ಎದ್ದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಈಗ ಅನುಭವಿಸ್ತಾ ಇರುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲ ಅಷ್ಟೇ ಅಲ್ಲ ಅಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೇರೆ ಬೇರೆ ಒಂದು ಸಮಸ್ಯೆಗಳಿಗೂ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದರೆ ಇದಕ್ಕೆಲ್ಲ ಮುಖ್ಯ ಕಾರಣವೇನು? ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ? ಈ ಊಟ ನಿದ್ದೆ ಅಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೂಡ ನಾವು ಯಾವ ರೀತಿಯೆಲ್ಲ ಬದಲಾವಣೆ ಮಾಡಿಕೊಳ್ಬೇಕು, ಯಾವ ಸಮಯಕ್ಕೆ ಊಟ ಮಾಡಬೇಕು, ಯಾವ ಸಮಯಕ್ಕೆ ನಿದ್ದೆ ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳು ಹೇಗಿರಬೇಕು, ಜೊತೆಗೆ ನಾವು ಸೇವನೆ ಮಾಡುವಂತಹ ಆಹಾರ ಹೇಗಿರಬೇಕು, ಪೌಷ್ಟಿಕಾಂಶಯುಕ್ತ ಆಹಾರ, ಸಮತೋಲಿತ ಆಹಾರ ಯಾವ ರೀತಿ ಇರಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಈ ದಿನ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಗುರು ಚನ್ನಬಸವಣ್ಣ ಅವರಿದ್ದಾರೆ. ಕೆಲವರು ಹೇಳ್ತಾ ಇರ್ತಾರೆ, ನಾವು ಸರಿಯಾದ ಸಮಯಕ್ಕೆ ಊಟ ಮಾಡ್ತೀವಿ ಆದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ. ಆದರೆ ಏನು ಊಟ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಯಾವ ರೀತಿಯ ಆಹಾರ ಸೇವನೆ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಬ್ಬೊಬ್ಬರು ದೇಹ ಪ್ರಕೃತಿ ಒಂದೊಂದು ರೀತಿಯಲ್ಲಿರುತ್ತೆ. ಅವ್ರಿಗೆ ಯಾವ ರೀತಿಯ ಆಹಾರ ಕ್ರಮ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಆಹಾರ ಸೇವನೆ ಮಾಡಿದಾಗ ಮಾತ್ರ ನಮ್ಮ ದೇಹವೆಂಬ ದೇಗುಲ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲದಕ್ಕೂ ನಮ್ಮ ಆಹಾರ ಸೇವನೆ ಮಾಡುವ ಕ್ರಮನೇ ತುಂಬ ಮುಖ್ಯ ಅಂತ ಹೇಳ್ತಾ, ಅಕಸ್ಮಾತಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಯಾವ ರೀತಿಯ ಮನೆ ಮದ್ದುಗಳನ್ನು ಮಾಡಿಕೊಳ್ಬೇಕು, ಮನೆಯಲ್ಲೇ ರೆಮಿಡೀಸನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ಕ್ರಮದಲ್ಲಿ ತೆಗೆದುಕೊಳ್ಬೇಕು, ಯಾವ ಸಮಯಕ್ಕೆ ತೆಗೆದುಕೊಳ್ಬೇಕು, ಯಾವ ವಿಧಾನದಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರು ಚನ್ನಬಸವಣ್ಣ ಅವರಿಂದ ಈ ದಿನ ತಿಳಿತಾ ಹೋಗೋಣ. ಅಂದಾಗೆ ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯ ಔಷಧಾಲಯ ಅಂತ ಕೂಡ ಕರಿತೀವಿ. ಈ ಅಡುಗೆ ಮನೆಯಲ್ಲೇ ಸಿಗುವಂತಹ ಕೆಲವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಸಾಕು, ಅರ್ಧದಷ್ಟು ನಮಗೆ ಉತ್ತಮ ಆರೋಗ್ಯ ಸಿಕ್ಕೇ ಸಿಗತ್ತೆ. ಅಂತಹ ಆಹಾರ ಪದಾರ್ಥಗಳು ಯಾವುವು, ಯಾವುದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗತ್ತೆ, ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ. ಆ ಎಲ್ಲ ವಿಶೇಷ ಆರೋಗ್ಯ ಸಲಹೆಗಳನ್ನು ಗುರು ಚನ್ನಬಸವಣ್ಣ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಗುರು ಚನ್ನಬಸವಣ್ಣರವರು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ, ಈ ಸಮಸ್ಯೆ ಬಂದಾಗ ಯಾವ ರೀತಿಯಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಳ್ಬೇಕು, ಈ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣವೇನು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಮ್ಮ ದೇಹದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗುತ್ತೆ, ಅಕಸ್ಮಾತ್ತಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ಯಾವ ರೀತಿಯಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರು ಚನ್ನಬಸವಣ್ಣ ಅವರಿಂದ ಕೇಳೋಣ.
5: ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಗುಣಪಡಿಸ್ತಕ್ಕಂಥ ವಿಧಾನವನ್ನು ನೋಡೋಣ. ಭಾಳ ಜನರಿಗೆ ಈ ಸಮಸ್ಯೆ ಕಾಡ್ತಾ ಇದೆ. ಭಾಳ ಜನರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ಜನರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಜೀವನದಲ್ಲಿ ಬರಬಾರದ ರೋಗಗಳೆಲ್ಲ ಬರ್ತಾಯಿದೆ. ಸಣ್ಣ ಜ್ವರ, ನೆಗಡಿ, ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ನವರೆಗೂ ದೊಡ್ಡ ದೊಡ್ಡ ರೋಗಗಳು ಬರಲಿಕ್ಕೆ ಪ್ರಧಾನ ಕಾರಣ ಇದೇ ಗ್ಯಾಸ್ಟ್ರಿಕ್. ಹಾಗಿದ್ರೆ ಗ್ಯಾಸ್ಟ್ರಿಕ್ ಹೇಗೆ ಸಂಭವಿಸುತ್ತೆ, ಗ್ಯಾಸ್ಟ್ರಿಕ್ ಸಂಭವಿಸಲಿಕ್ಕೆ ಕಾರಣಗಳೇನು, ಅದೆಲ್ಲ ಆಲ್ಮೋಸ್ಟ್ ಆಲ್ ನಮ್ಗೆ ಗೊತ್ತಿರುತ್ತೆ. ತಿನ್ನಬಾರ್ದೆಲ್ಲ ತಿನ್ನೋದು, ತಿನ್ನಬಾರ್ದ ಸಮಯದಲ್ಲೆಲ್ಲ ತಿನ್ನೋದು, ತಡವಾಗಿ ಮಲಗೋದು, ತಡವಾಗಿ ಏಳೋದು, ದುಶ್ಚಟಗಳನ್ನು ಮಾಡೋದು, ಇವೆಲ್ಲ ಬೀಡಿ, ಸಿಗರೇಟು, ಗುಟ್ಕ, ತಂಬಾಕು, ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು, ಹಾಗೆ ಹದ ತಪ್ಪಿದ ಜೀವನ ಕ್ರಮದ ಒಂದು ವ್ಯವಸ್ಥೆಯಲ್ಲಿ ಶರೀರದ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ತೊಂದರೆ ಉಂಟಾಗಿ ಅದರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಕಂಥದ್ದು ಹುಟ್ಕೊಳ್ತದೆ. ನಾವು ತಿಂದಿರುವ ಆಹಾರ ಕೆಟ್ಟ ಭಾಗ ಮತ್ತು ಸಾರಭಾಗವಾಗಿ ಪರಿವರ್ತನೆ ಆಗಬೇಕು ಅಂದರೆ ಮೊದಲು ಆಹಾರ ಶುದ್ಧ ಆಗಬೇಕು. ಆಹಾರ ಶುದ್ಧವಾಗಬೇಕು ಅಂತ ಹೇಳಿದ್ರೇನು, ಆಹಾರದಲ್ಲಿ ಪೋಷಕಾಂಶಗಳು ಹಾಗೂ ಸಾತ್ವಿಕ ಶಕ್ತಿಗಳು ಇರಬೇಕು ಅಂತ ಆಹಾರ ತಿನ್ನಬೇಕು. ಯಾರಿಗೆ ಅಧಿಕವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂಥವರು ದ್ವಿದಳ ಧಾನ್ಯಗಳನ್ನು ಕಡಿಮೆ ಸೇವನೆ ಮಾಡಬೇಕು, ಹೆಚ್ಚು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದನ್ನು ಕಲಿಬೇಕು. ಇನ್ನು ಚಹಾ, ಕಾಫಿ ಅಂತಕ್ಕಂಥ ವಿಷೈಲಿ ಪದಾರ್ಥಗಳನ್ನು ಯಾವತ್ತೂ ಸೇವನೆ ಮಾಡಬಾರದು. ಅವುಗಳ ಸೇವನೆಯಿಂದಾಗಿಯೇ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗಿ ಅದರಿಂದಾಗಿಯೇ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಕಂಥದ್ದು ಇಟ್ಕೊಳ್ತದೆ. ಡೈಜೆಸ್ಟಿವ್ ಎಂಜೈಮ್ಸ್ಗಳು ಅಂತ ಇರ್ತವೆ. ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಹಾಳು ಮಾಡ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದು. ನಾನು ಹೇಳಿದ್ನಲ್ಲ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಚಹಾ, ಕಾಫಿ ಇವೆಲ್ಲವುಗಳು ಏನು ಮಾಡ್ತವೆ, ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಹಾಳು ಮಾಡ್ತವೆ. ಡೈಜೆಸ್ಟಿವ್ ಎಂಜೈಮ್ಸ್ಗಳು ಹಾಳಾಗಿ ಶರೀರದ ಗಟ್ಟು ಬ್ಯಾಕ್ಟೀರಿಯಾಗಳು ಹಾಳಾಗಿ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ನಿಷ್ಕ್ರಿಯಗೊಂಡಾಗ ಅದರಿಂದ ಏನಾಗ್ತದೆ, ತಿಂದಿರುವ ಆಹಾರ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಒಂದು ಕೆಟ್ಟ ಬ್ಯಾಕ್ಟೀರಿಯಾ, ಎಚ್ ಪೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಕರುಳುಗಳನ್ನು ಹಾಳು ಮಾಡುತ್ತಾ ಇರ್ತದೆ, ಅದರಿಂದಾಗಿ ಗ್ಯಾಸ್ಟ್ರಿಕ್ ಉತ್ಪತ್ತಿಯಾಗುತ್ತೆ. ಭಾಳ ಜನರಿಗೆ ಗೊತ್ತಿಲ್ಲ. ಒಳ್ಳೆಯದು ಕಡಿಮೆ ಆದಾಗ ಕೆಟ್ಟದ್ದು ಬೆಳೀತದಲ್ಲ, ಗಟ್ಟು ಬ್ಯಾಕ್ಟೀರಿಯಾಗಳು, ಡೈಜೆಸ್ಟ್ ಎಂಜೈಮ್ಸ್ಗಳು ನಿಷ್ಕ್ರಿಯವಾದಾಗ ಇಂಥ ಬ್ಯಾಕ್ಟೀರಿಯಾಗಳು, ಸಾವಿರಾರು ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡು ದೇಹದಲ್ಲಿ ಇಂಥ ಗ್ಯಾಸ್ ಉತ್ಪತ್ತಿಯನ್ನು ಮಾಡ್ತವೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಹಾಗೂ ಕರುಳಿನ ನಿಶಕ್ತಿಯಿಂದಾಗಿ ಹಾಗೂ ಲಿವರಿನ ನಿಶಕ್ತಿಯಿಂದಾಗಿ ಜಠರದ ನಿಶಕ್ತಿಯಿಂದಾಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಒಂದು ನಿಶಕ್ತಗೊಳ್ಳಲಿಕ್ಕೆ ಕಾರಣ ಅಂದರೆ ನಾವು ತಿನ್ನೋ ಆಹಾರವನ್ನು ಸರಿಯಾಗಿ ತಿನ್ನೋದಿಲ್ಲ. ತಿನ್ನಬೇಕಾದರೂ ಚೆನ್ನಾಗಿ ತಿಂತೀವಾ, ಅಗದಗದು ತಿಂತೀವಾ? ಕೆಲವು ಜನ ಅಂತೂ ನುಂಗ್ತಾನೇ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತಲ್ಲ ಹಲ್ಲು ಹೊಟ್ಟೆಯಲ್ಲಿಲ್ಲ ಬಾಯಲ್ಲಿದ್ದಾವಂತ. ಆಹಾರ ಹೇಗೆ ಅಗಿಬೇಕು ಅಂದರೆ ಜ್ಯೂಸ್ ರೂಪದಲ್ಲಿ ಅಗಿಬೇಕು. ಈಟ್ ವಾಟರ್ ಆ್ಯಂಡ್ ಡ್ರಿಂಕ್ ಫುಡ್ ಅಂತ ಹೇಳ್ತೇವೆ ನಾವು. ಅಂದರೆ ಆಹಾರ ಅಗದಾಗ ಅದು ಜ್ಯೂಸ್ ಆಗಬೇಕು, ಹಂಗೆ ಅಗಿಬೇಕು. 32 ಹಲ್ಲಿದಾವಲ್ಲ, 32 ಬಾರಿ ಅಗಿಬೇಕು. ಹಲ್ಲು ಎಣಿಸ್ಕೊಳ್ಳಿ, 32 ಇದಾವೆ. ಹಾಗೆ ಒಂದು ತುತ್ತನ್ನು 32 ಬಾರಿ ಅಗಿಬೇಕು. ತುತ್ತು ಹೇಗಿರಬೇಕಂದ್ರೆ ಭಾಳ ಚಿಕ್ಕ ತುತ್ತಿರಬೇಕು, ಮತ್ತೊಂದು ದೊಡ್ಡ ತುತ್ತು ತೊಗೊಂಡು 32 ಬಾರಿ ಅಗಿಲಿಕ್ಕೆ ಆಗೋದಿಲ್ಲ. ಅದು ಭಾಳ ಜನ ದೊಡ್ಡ ದೊಡ್ಡ ತುತ್ತು ಇಟ್ಕೊಂಡಾಗ ಅಗಿಲಿಕ್ಕಾಗದೆ ಹಾಗೆ ನುಂಗಿಬಿಡ್ತಾರೆ. ಚಿಕ್ಕ ತುತ್ತಿದ್ರೆ ಅದು ಚೆನ್ನಾಗಿ ಅಗಿಬಹುದು, ಅದು ಸಿಗುತ್ತೆ, ಅದು ಸಮರ್ಪಕವಾಗಿ ಜೀರ್ಣ ಆಗುತ್ತೆ ಬಾಯಲ್ಲಿ. ಆ ಜೀರ್ಣಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಚೆನ್ನಾಗಿ ಅಗದು ಆಹಾರ ಸೇವನೆ ಮಾಡದೆ ಇರೋದು. ಇನ್ನು ಆಹಾರ ಸೇವನೆ ಮಾಡಬೇಕಾದ್ರೆ ಏನೇನೋ ವಿಚಾರ ಮಾಡಿಕೊಂಡು ಮಾತಾಡಿಕೊಂಡು ಆಹಾರ ಸೇವನೆ ಮಾಡೋದ್ರಿಂದ ಹೊಟ್ಟೆಗೆ ಗಾಳಿ ಹೋಗಿ ಅಜೀರ್ಣ ಸೃಷ್ಟಿಯಾಗುತ್ತೆ. ಆಹಾರ ಸೇವನೆ ಮಾಡಬೇಕಾದ್ರೆ ಮಾತಾಡಬಾರ್ದು, ಮೊಬೈಲ್ ನೋಡಬಾರ್ದು, ಟಿ ವಿ ನೋಡಬಾರ್ದು, ಪ್ರಸನ್ನವಾಗಿರಬೇಕು. ಆಹಾರ ಸೇವನೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅನ್ಬೇಕು. ಪಂಚ ಪ್ರಾಣಗಳಿಗೆ ಪಂಚಾಕ್ಷರಿ ಮಂತ್ರದಿಂದ ಶಕ್ತಿ ದೊರೀತದೆ. ನಮ್ಮ ಶರೀರದಲ್ಲಿ ಭೂಮಿ, ನೀರು, ಹಾಗೆ ಅಗ್ನಿ, ವಾಯು, ಆಕಾಶ ತತ್ವಗಳಿದ್ದಾವೆ. ಆ ಒಂದು ತತ್ವಗಳಿಗೆ ಸತ್ವನೇ ಪಂಚ ಅಕ್ಷರ ಮಂತ್ರ ನಮಃ ಶಿವಾಯ. ಅದನ್ನು ಆಹಾರ ಸೇವನೆ ಮಾಡಬೇಕಾದ್ರೆ ಒಂದೊಂದು ಅಕ್ಷರದಿಂದನೂ ಒಂದೊಂದು ಸತ್ವಗಳು ಸೃಷ್ಟಿಯಾಗಿದ್ದಾವೆ. ಭೂತತ್ವ ನಕಾರದಿಂದ ಸೃಷ್ಟಿಯಾಗಿದೆ, ಹಾಗೂ ಜಲತತ್ವ ಮಕಾರದಿಂದ ಸೃಷ್ಟಿಯಾಗಿದೆ, ಅಗ್ನಿತತ್ವ ಶಿಕಾರದಿಂದ ಸೃಷ್ಟಿಯಾಗಿದೆ, ವಾಯುತತ್ವ ವಕಾರದಿಂದ ಸೃಷ್ಟಿಯಾಗಿದೆ, ಆಕಾಶ ತತ್ವ ಯಕಾರದಿಂದ ಸೃಷ್ಟಿಯಾಗಿದೆ, ನಾದ ನಾದದಿಂದ ಬಿಂದು, ಬಿಂದುವಿನಿಂದ ಕಳೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದನ್ನೆಲ್ಲ ತಿಳ್ಕೋಬೇಕು, ಇದು ಸೈಂಟಿಫಿಕ್ ಆಗಿನೂ ಕೂಡ ನೀವು ತಿಳ್ಕೋಬಹುದು. ಹಾಗಾಗಿ ಪ್ರಸಾದ ಸೇವನೆ ಮಾಡ್ಬೇಕಾದ್ರೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವ ಎಲ್ಲ ವೈಬ್ರೇಷನ್ಗಳು ಆಹಾರ ಸೇವನೆ ಮಾಡಬೇಕಾದ್ರೆ ಅದು ಶರೀರದ ಒಂದು ಧಾರಣಾ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಶರೀರದಲ್ಲಿ 108 ರೀತಿಯ ಜೀರ್ಣಾಂಗ ವ್ಯವಸ್ಥೆಯ ಕೇಂದ್ರಗಳಿರ್ತವೆ. ಅವೆಲ್ಲ ಕೇಂದ್ರಗಳು ಕ್ರಿಯಾಶೀಲವಾಗಿ 108 ಹಂತದಲ್ಲಿ ನಮ್ಮ ಆಹಾರ ಜೀರ್ಣ ಆಯಿತು ಅಂತೇಳಿದರೆ ನಾವು 108 ವರ್ಷಕ್ಕೂ ಅಧಿಕವಾಗಿ ಬದುಕ್ಬೋದು ಗ್ಯಾಸ್ಟ್ರಿಕ್ ಬರೋದೇ ಇಲ್ಲ. ಇಲ್ಲಾಂದರೆ 108 ಸಮಸ್ಯೆಗಳನ್ನು ಅನುಭವಿಸಿ ಗ್ಯಾಸ್ಟ್ರಿಕ್ ಅನುಭವಿಸಿ ಜೀವನದಲ್ಲಿ ನರಕ ಅನುಭವಿಸಿ ಸಾಯಬೇಕಾಗುತ್ತೆ. ಸಂಧಿವಾತ ಬಂತು, ಆಮವಾತ ಬಂತು, ತಲೆನೋವು ಬಂತು, ಬಿ ಪಿ ಬಂತು, ಶುಗರ್ ಬಂತು, ಅರ್ಥರೈಟಿಸ್ ಬಂತು, ಕೊಲೆಸ್ಟ್ರಾಲ್ ಬಂತು, ಥೈರಾಯ್ಡ್ ಬಂತು, ಗರ್ಭಕೋಶ ಸಮಸ್ಯೆ ಬಂತು. ಯಾಕೆ ಬಂತು? ಜೀರ್ಣ ಆಗದೆ ಆಮ ಸೃಷ್ಟಿಯಾಗಿ ಆಮವಾತ ಶರೀರದ ಕೋಶಗಳನ್ನು ಹಾಳು ಮಾಡಿ ಅದರಿಂದಾಗಿ ಬರ್ತಕ್ಕಂಥ ರೋಗಗಳು. ಈ ವಾತವಿಕಾರ ಗ್ಯಾಸ್ಟ್ರಿಕ್ಕು ಅದು ವಾತವಿಕಾರಗಳನ್ನು ಸೃಷ್ಟಿ ಮಾಡಿ ಶರೀರದಲ್ಲಿ 80 ಅಧಿಕ ರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಆ 80 ರೋಗಗಳು ಮತ್ತೆ 10 ರೋಗಗಳನ್ನು ಉತ್ಪತ್ತಿ ಮಾಡಿದ್ರು 800 ರೋಗ ಆಯಿತು. ಹಾಗೆ ಲಕ್ಷಾಂತರ ರೋಗಗಳು, ಈಗ ಬದಲು 16 ರೋಗಗಳಂತ ಮಾತಾಡ್ತಾ ಇದ್ವಿ, ಈಗ 1,000,000,000 ಅನ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಒಂದರಿಂದ ಮತ್ತೊಂದು, ಮತ್ತರಿಂದ ಇನ್ನೊಂದು, ಮತ್ತೊಂದರಿಂದ ಮುಗಿದೊಂದು, ಹೀಗೆ ಕಾಯಿಲೆಗಳ ಒಂದು ಸಂಖ್ಯೆ ಹೆಚ್ಚಾಗ್ತದೆ. ಅದೆಲ್ಲದಕ್ಕೂ ಕಾರಣ ಇದೇ ಗ್ಯಾಸ್ಟ್ರಿಕ್.
4: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ, ಬರಲಿಕ್ಕೆ ಕಾರಣವೇನು, ನಮ್ಮ ದಿನನಿತ್ಯದ ಊಟ ಉಪಚಾರ ಹೇಗಿರಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು, ನಮ್ಮ ಒಂದು ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಗುರು ಚನ್ನಬಸವಣ್ಣರವರು. ಹಾಗಾದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಯಾವ ರೀತಿಯ ಮನೆಮದ್ದುಗಳನ್ನು ತೆಗೆದುಕೊಳ್ಬೇಕು, ಮನೆಮದ್ದುಗಳನ್ನು ಯಾವ ಕ್ರಮದಲ್ಲಿ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರು ಚನ್ನಬಸವಣ್ಣ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶ್ರೀ ಗುರು ಚನ್ನಬಸವಣ್ಣರವರು ಆರೋಗ್ಯ ಸಲಹೆಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಬಂದಾಗ ನಮ್ಮ ಒಂದು ಆಹಾರ ಕ್ರಮ ಹೇಗಿರಬೇಕು, ಯಾವ ರೀತಿಯ ಆಹಾರ ಕ್ರಮ ಸೇವನೆ ಮಾಡಬೇಕು, ಸೇವನೆ ಮಾಡುವ ವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು. ಹಾಗಾದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಬಂದಾಗ ಯಾವ ರೀತಿಯಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆ ಮನೆ ಮದ್ದುಗಳ ಬಗ್ಗೆ ಕೇಳೋಣ.
3: ಇನ್ನು ಇದರ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಅಗತ್ ತಿನ್ನಬೇಕು ಅಂಥೇಳಿ, ಚೆನ್ನಾಗಿ ಅಗತ್ ತಿನ್ನಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ, ಇದೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು. ಮನೆ ಮದ್ದನ್ನು ನೋಡೋಣ. ಈಗ 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಓಂ ಕಾಳು, 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಓಂ ಕಾಳು, 100 ಗ್ರಾಮ್ ಶುಂಠಿ, 100 ಗ್ರಾಮ್ ಸೈಂಧವ ಲವಣ, ಇವೆಲ್ಲವನ್ನು ಸೇರಿಸಿ ಏನು ಮಾಡಬೇಕು, ಪುಡಿ ಮಾಡಬೇಕು. ಈ ಪುಡಿಯನ್ನು ಬೆಳಗ್ಗೆ ಸಂಜೆ ಒಂದು ಚಮಚದಷ್ಟು ಉಗುರು ಬೆಚ್ಚನೆಯ ನೀರಿನಲ್ಲಿ, ಒಂದು 50 ml ನೀರಿನಲ್ಲಿ ಸೇವನೆ ಮಾಡಿದರೆ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟೋಗುತ್ತೆ. ಒಂದೇ ಮನೆ ಮದ್ದಾಯಿತು. ಇನ್ನು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಈ ಆಯುರ್ವೇದದಲ್ಲಿ ಹೇಳ್ತಾರೆ, ಭೋಜನ ಆಗರೆ ಅರ್ಧಕ ಸೈಂಧವ ಭುಂಜತೆ ಅಂಥೇಳಿ. 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಸ್ವಲ್ಪ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನು ಅಗದು ನಿಧಾನವಾಗಿ ರಸ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗುತ್ತೆ, ಗ್ಯಾಸ್ಟ್ರಿಕ್ ಸರಿಯಾಗುತ್ತೆ. ಅರ್ಧಕ ಅಂದರೆ ಹಸಿ ಶುಂಠಿ, ಸೈಂಧವ ಅಂದರೆ ಲವಣ. ಇದರ ಸೇವನೆಯಿಂದಾಗಿಯೂ ಕೂಡ ಗ್ಯಾಸ್ಟ್ರಿಕ್ ಹೊರಟೋಗುತ್ತೆ. 1 ಚಮಚ ಶುಂಠಿ ರಸ, 2 ಚಮಚ ನಿಂಬೆಹಣ್ಣು ರಸ, 6 ಚಿಟಿಕೆ ಹಿಂಗು, 6 ಚಿಟಿಕೆ ಸೈಂಧವ ಲವಣವನ್ನು ಬೆರೆಸಿ 20-30 ml ನೀರಿನಲ್ಲಿ ಸೇರಿಸಿ ಸೇವನೆ ಮಾಡಿದರೂ ಕೂಡ ಗ್ಯಾಸ್ಟ್ರಿಕ್ ಭಾಳ ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ. ಇದೆಲ್ಲ ಇನ್ಸ್ಟಂಟಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದು. ಮತ್ತು ಹಿಂಗೆ ನಿವಾರಣೆ ಮಾಡ್ಕೊಳ್ಳೋದು, ಮತ್ತು ಹೊಲಸು ಮಾಡ್ಕೊಳ್ಳೋದು, ಮತ್ತು ನಿವಾರಣೆ ಮಾಡ್ಕೊಳ್ಳೋದು, ಮತ್ತು ಹೊಲಸು ಮಾಡ್ಕೊಳ್ಳೋದಲ್ಲ ಜೀವನ. ಅಂದರೆ ನಿವಾರಣೆ ಮಾಡ್ಕೊಂಡ್ಮೇಲೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ಪದ್ಧತಿನ ರೂಢಿಸ್ಕೊಳ್ಬೇಕು. ಅಂದಾಗ ಆ ನಿವಾರಣೆ ಮಾಡಿಕೊಂಡಿದ್ದಕ್ಕೂ ಕೂಡ ಅರ್ಥ ಇರುತ್ತೆ. ಮಲಬದ್ಧತೆಯಿಂದ ಗ್ಯಾಸ್ಟ್ರಿಕ್ ಸೃಷ್ಟಿಯಾಗುತ್ತೆ. ಯಾಕಂದರೆ ಮಲ ಸರಿಯಾಗಿ ಹೊರಗಡೆ ಹೋದಾಗ ಅಪಾನವಾಯು ಕ್ರಿಯಾಶೀಲವಾಗಿರುತ್ತೆ. ಇಲ್ಲಾದರೆ ಆ ಅಪಾನವಾಯು ಎಲ್ಲ ಹೊಟ್ಟೆ ತುಂಬ ತುಂಬಿಕೊಂಡು ಕರಳು ಊತ ಬರ್ತದೆ. ಆ ಊತ ಎಲ್ಲ ಶರೀರದಲ್ಲಿ ವ್ಯಾಪಿಸಿಕೊಂಡಾಗ ಭಯಾನಕ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಉಂಟಾಗ್ತದೆ. ಗ್ಯಾಸ್ಟ್ರೈಟಿಸ್ ಅದೆಲ್ಲ ಅಲ್ಸರ್ ಆಗಿ ಪರಿವರ್ತನೆ ಆಗ್ತದೆ. ಶರೀರ ಎಲ್ಲ ಎಷ್ಟು ಅಂತ ಹೇಳಿದ್ರೆ ಕೈ ಎತ್ತಲಿಕ್ಕೆ ಕಾಲು ಎತ್ತಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಜಡತ್ವ ಸೃಷ್ಟಿಯಾಗುತ್ತೆ ಗ್ಯಾಸ್ಟ್ರಿಕ್ಕಿಂದ. ಅದಕ್ಕೆ ಅದು ಸೃಷ್ಟಿ ಆಗಬಾರ್ದು ಅಂದರೆ ಮಲಬದ್ಧತೆಯಿಂದನೂ ಕೂಡ ಇದು ಬರುತ್ತೆ ಅಂಥೇಳಿ, ಆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಅದೇನು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಇದು ಆರೋಗ್ಯಕರವಾಗಿರೋದು, ಆಯಸ್ ವೃದ್ಧಿ ಮಾಡುತ್ತೆ, ನವ ಚೈತನ್ಯ ಯೋಗದ ಆಹಾರ ಅಂತ ಹೇಳ್ಬೋದು ಇದನ್ನು. ಯೋಗ ಸಾಧನೆ ಮಾಡೋರು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸಾತ್ವಿಕ ಶಕ್ತಿಯನ್ನು ತುಂಬುತ್ತದೆ, ಕರಳನ್ನು ಸ್ವಚ್ಛ ಮಾಡುತ್ತೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಗ್ಯಾಸ್ಟ್ರಿಕ್ಗೆ ಪರಿಹಾರವನ್ನು ಒದಗಿಸುತ್ತೆ. ತ್ರಿಫಲ ಚೂರ್ಣದಲ್ಲಿ ಇದು ಒಂದು ಬೆರೆತಿರುತ್ತೆ. ಆಮ್ಲ ಅಂದರೆ ನೆಲ್ಲಿಕಾಯಿ, ತಾರೆಕಾಯಿ ಮತ್ತು ಅಳಲೆಕಾಯಿ, ಈ ಮೂರು ಸೇರಿದಾಗ ತ್ರಿಫಲ ಚೂರ್ಣ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹೊಟ್ಟೆ ಶುದ್ಧಿ ಕೊಡ್ತಾರೆ. ನೀವು ಫ್ರೆಶ್ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ರೆ ಬಹಳ ಚೆನ್ನಾಗಿ ನಿಮ್ಮ ಹೊಟ್ಟೆ ಸ್ವಚ್ಛ ಆಗ್ತದೆ, ಬಹಳ ಚೆನ್ನಾಗಾಗುತ್ತೆ. ಹಾಗೆ ವರ್ಷಕ್ಕೆ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಇಂತಹ ಸಮಸ್ಯೆಗಳು ಬರೋದೇ ಇಲ್ಲ. ಪಂಚಕರ್ಮ ಚಿಕಿತ್ಸೆ ಶರೀರದ ಶುದ್ಧೀಕರಣದ ಚಿಕಿತ್ಸೆ. ನಮ್ಮ ಆಶ್ರಮದಲ್ಲಿ ಪಂಚಭೂತ ಶುದ್ಧಿ ಅಂತ ತಯಾರಿಸಿದ್ದೇವೆ, ಕರಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುತ್ತೆ. ಅಂತಹ ಚಿಕಿತ್ಸೆಗಳನ್ನು ನೀವು ಪಡ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆತ್ಮೀಯರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬಹಳ ಪ್ರಧಾನವಾಗಿ ಇನ್ನೊಂದಿಷ್ಟು ಕಾರಣ ಅಂದರೆ ಆಹಾರದ ಸೇವನೆಯ ನಂತರ ತಕ್ಷಣ ಕೆಲಸ ಮಾಡಬಾರ್ದು. ಆಹಾರ ಸೇವನೆ ಮಾಡಿದ್ಮೇಲೆ ಸ್ವಲ್ಪ ಒಂದು 1/2 ಗಂಟೆ, ಒಂದು 10-15 ನಿಮಿಷ ಕೂರಬೇಕು, ವಜ್ರಾಸನದಲ್ಲಿ ಕೂರೋದು. ಆಯಿತಾ? ಆಹಾರ ಸೇವನೆ ಮಾಡಿದ್ರಿಂದ ನಂತರ ಹೀಗೆ ಕೂತ್ಕೊಳ್ಳೋದ್ರಿಂದ ನಮ್ಮ ಜಠರಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗಿ ಆಹಾರ ಸೇವನೆ ಮಾಡೋದು ಚೆನ್ನಾಗಿ ಜೀರ್ಣ ಆಗುತ್ತೆ. ಆಮೇಲೆ ಎಡಗಡೆ ಮಲ್ಕೋಬೇಕು ರಾತ್ರಿ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯನ ಗಂಡನಾಗಿಂದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಎಡಗಡೆ ಭುಜ ಮೇಲ್ಮಾಡಿ ಬಲಗಡೆ ಭುಜ ಎಡಗಡೆ ಭುಜ ಕೆಳಗೆ ಬಲಗಡೆ ಭುಜ ಮೇಲ್ಮಾಡಿ ಮಲಗಿದಾಗ ಲಿವರ್ ಬಲಗಡೆ ಇರುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಡೈಜೆಸ್ಟಿವ್ ಎಂಜೈಮ್ಸ್ ಅಂತ ಏನು ಹೇಳ್ತೇವೆ, HCL ಹೈಡ್ರೋಕ್ಲೋರಿಕ್ ಆಸಿಡ್, ಅದು ಹೊಟ್ಟೆಗೆ ಬಿದ್ದಾಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಇನ್ನು ಆಹಾರವನ್ನು ನಾವು ಹೇಗೆ ಅಂದರೆ ಬಹಳ ಅಗತ್ಯತೆ ಇರೋಷ್ಟು ಸೇವನೆ ಮಾಡಬೇಕು. ಕೆಲವು ಜನ ಹಾಲ್ಟಿ ಮೀಲ್ ಸೇವನೆ ಮಾಡ್ತಿರ್ತಾರೆ, ಅಂದರೆ ವಿಪರೀತವಾಗಿ ತಿನ್ನೋದು ರುಚಿ ಇದೆ ಅಂತ ವಿಪರೀತವಾಗಿ ತಿನ್ನೋದು, ಹಾಗೆಲ್ಲ ಮಾಡಬಾರ್ದು. ಹಾಲ್ಟಿ ಮೀಲ್ ಅಂದರೆ ಅಧಿಕವಾಗಿ ನೀವು ಮಿಕ್ಸಿಯಲ್ಲಿ ಲೋಡ್ ಹಾಕಿ ತಿರುಗುತ್ತೆ, ಅದು ತಿರುಗೋದಿಲ್ಲ. ಅದೇ ರೀತಿ ಅಧಿಕವಾದ ಆಹಾರವೇ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ. ಹಗಲತ್ತಿನಲ್ಲಿ ಮಲ್ಕೊಳ್ಳೋದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ಹೊಕ್ಕಳಿಗೆ ಸ್ವಲ್ಪ ಹರಳೆಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಮಲ್ಕೊಂಡ್ರೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿರ್ತದೆ. ಇದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಆವಾಗವಾಗ ಜೀರಿಗೆ ಕಷಾಯವನ್ನು ಕುಡಿತಾ ಇರಿ, ಅದರಿಂದ ಕೂಡ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗುತ್ತೆ. ನಿಂಬೆಹಣ್ಣಿನ ಜ್ಯೂಸ್ ಕುಡಿರಿ, ಅದು ಕೂಡ ಡೈಜೆಸ್ಟಿವ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸುತ್ತೆ. ನಿಂಬೆಹಣ್ಣಿನ ಜ್ಯೂಸು, ಜೀರಿಗೆ ಕಷಾಯ ಹಾಗೂ ಶುಂಠಿ ಕಷಾಯ, ಹಸಿ ಶುಂಠಿ ಕಷಾಯ, ತುಳಸಿ ಕಷಾಯ ಹಾಗೂ ನೆಲನೆಲ್ಲಿ ಕಷಾಯ, ಇವೆಲ್ಲವೂ ಕೂಡ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತವೆ. ಎಷ್ಟು ದಿವಸ ಕುಡಿಬೇಕು, ಹೆಂಗೆ ಕುಡಿಬೇಕಂದ್ರೆ ಎಲ್ಲವನ್ನು ಒಂದು ತಿಂಗಳು 1 ತಿಂಗಳು 3 ತಿಂಗಳು ಹೋಗೋದು, ಇವನ್ನೆಲ್ಲವನ್ನು 1 ತಿಂಗಳು 2 ತಿಂಗಳು ಬದಲಾಯಿಸ್ತಾ ಹೋದರೆ ಏನು ತೊಂದರೆ ಇಲ್ಲ. ಒಂದನ್ನೇ ನಿರಂತರವಾಗಿ ಸೇವನೆ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ಅಡಿಕ್ಷನ್ ಆಗ್ತದೆ ನಮ್ಮ ಶರೀರ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ದಯವಿಟ್ಟು ಚಹಾ ಕಾಫಿಯನ್ನು ಬಿಟ್ಟರೆ ಮಾತ್ರ ನಿಮ್ಮ ರೋಗದ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಇಲ್ಲಾಂದರೆ ಚಹಾ ಕಾಫಿ ಕುಡಿಯೋರಿಗೆ ಗ್ಯಾಸ್ಟ್ರಿಕ್ ಒಳ್ಳೆಯದು, ಗ್ಯಾಸ್ಟ್ರಿಕ್ ನಿವಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ.
2: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ, ಇದು ಬರಲಿಕ್ಕೆ ಕಾರಣಗಳೇನು, ಅಕಸ್ಮಾತ್ ಆಗಿ ಇದು ಬಂದಾಗ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಜೊತೆಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಮನೆ ಮದ್ದುಗಳನ್ನು ಹೇಗೆ ಮಾಡಿಕೊಂಡು ಸೇವನೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದರು. ಸಾಮಾನ್ಯವಾಗಿ ಸೋಂಪಿನ ಕಾಳು, ಓಂ ಕಾಳು, ಶುಂಠಿ, ಸೈಂಧವ ಲವಣ ಇವೆಲ್ಲವೂ ಕೂಡ ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳಾಗಿವೆ. ಇವುಗಳನ್ನು ಬಳಸ್ಕೊಂಡು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಜೀವನ ಶೈಲಿ ಉತ್ತಮವಾಗಿದ್ದರೆ ಈ ರೀತಿಯ ಸಮಸ್ಯೆಗಳಿಂದ ಕೂಡ ದೂರ ಇರ್ಬೋದು. ಸ್ನೇಹಿತರೆ, ಸರಿಯಾದ ಸಮಯಕ್ಕೆ ನಿದ್ದೆ, ಊಟ ಜೊತೆಗೆ ಕೆಲಸ ಹಾಗೆ ಆತ್ಮವಿಶ್ವಾಸದೊಂದಿಗೆ ನಮ್ಮ ಜೀವನ ಶೈಲಿಯನ್ನು ನಡೆಸಿದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಏನಂತೀರಾ?
3: ಖಂಡಿತ ಅಲ್ವಾ?
2: ಗುರು ಚನ್ನಬಸವಣ್ಣ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
5: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
4: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
5: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
4: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
6: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
7: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ರಾಷ್ಟ್ರೀಯ ಶಿಕ್ಷಣ ಸಮಿತಿ NSS ಘಟಕ ಹಾಗೂ ವಿಜ್ಞಾನ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಓಜೋನ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ AS ಚಂದ್ರಶೇಖರ್, ನಮ್ಮ ಐಷಾರಾಮಿ ಜೀವನ ಶೈಲಿಯ ಕಾರಣದಿಂದ ಹಾಗೂ ಅವಶ್ಯಕತೆಗಿಂತ ಹೆಚ್ಚು ಅನಾವಶ್ಯಕ ವಸ್ತುಗಳ ಬಳಕೆಯಿಂದ ಕ್ಲೋರೋಫ್ಲೋರೋಕಾರ್ಬನ್ ಅತಿಯಾದ ಬಿಡುಗಡೆ ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತಿದೆ. ಇದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಇಂದಿನ ಪೀಳಿಗೆ ತುತ್ತಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಾಗಿ ಹಾಗೂ ಮುಂದಿನ ಶಿಕ್ಷಕರಾಗಿ ನೀವು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂತಹ ಕಾರ್ಯಕ್ರಮದ ಬಗ್ಗೆ ಆಲೋಚಿಸಬೇಕು ಮತ್ತು ಚಿಂತನೆ ನಡೆಯಬೇಕು. ಜೊತೆಗೆ ತಮ್ಮ ಜೀವನ ಶೈಲಿಯನ್ನು ಪರಿಸರ ಸ್ನೇಹಿಯಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೈಸೂರಿನ ಹಿರಿಯ ರಂಗಕರ್ಮಿ ಪಾಪು ಶ್ರೀನಿವಾಸ್ ಮಾತನಾಡಿ, ನಮ್ಮ ಜೀವನದ ಛತ್ರಿ ಚೆನ್ನಾಗಿರಬೇಕಾದರೆ ನಾವು ಈ ಭೂಮಿಯ ರಕ್ಷಣಾ ಛತ್ರಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಪರಿಸರವನ್ನು ಹೊರತುಪಡಿಸದ ರಂಗಶಿಕ್ಷಣವಿಲ್ಲ. ರಂಗಶಿಕ್ಷಣದ ಮೂಲಕ ನಾವು ಪರಿಸರದ ಜಾಗೃತಿ ಕಾರ್ಯಕ್ರಮವನ್ನು ಸಹ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರೇಡಿಯೋ ಶಿವಮೊಗ್ಗ ಮತ್ತು ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಜಿಎಲ್ ಜನಾರ್ದನ್ ಅವರು ಮಾತನಾಡಿ, ಶಾಲೆ ಕಾಲೇಜುಗಳಲ್ಲಿ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ಮಕ್ಕಳು ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಟ್ಟುಕೊಳ್ಳಲು ಭೂಮಿಯ ಪರಿಸರ ಹಾಗೂ ಓಜೋನ್ನ ರಕ್ಷಣೆ ಅತಿ ಮುಖ್ಯವಾಗಿದೆ. ನಾವು ಈಗ ನಿರ್ಲಕ್ಷ್ಯ ತೋರಿದರೆ ಮುಂದಿನ ಭವಿಷ್ಯ ಕರಾಳವಾಗಿರುತ್ತದೆ. ಹಾಗಾಗಿ ನಾವು ಸದಾ ಜಾಗೃತರಾಗಿ ಇಂತಹ ವಿಷಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು ಮತ್ತು ಪರಿಸರ ಸ್ನೇಹಿಯಾಗಿ ಬದುಕುವುದನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪಾರವರು ಮಾತನಾಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂತಹ ಅನೇಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದೆ. ಸಾರ್ವಜನಿಕರು ಇದಕ್ಕೆ ಹೆಚ್ಚು ಪ್ರತಿಕ್ರಿಯಿಸಿ ಸಹಕರಿಸಿದಾಗ ಮಾತ್ರ ಸಮುದಾಯದ ಸುರಕ್ಷಿತ ಮತ್ತು ಆರೋಗ್ಯಕರ ಬದುಕಿಗಾಗಿ ಮಾಲಿನ್ಯವನ್ನು ತಡೆಯಲು ಮತ್ತು ಸ್ವಚ್ಛ ಪರಿಸರವನ್ನು ಉಳಿಸಿಕೊಳ್ಳಲು ಓಜೋನ್ ಪದರವನ್ನು ರಕ್ಷಣೆ ಮಾಡಿಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಿದಾನಂದ್ ಕೆಎನ್ ಅಧ್ಯಕ್ಷ ನುಡಿಯನ್ನಾಡುತ್ತಾ, ಇಂತಹ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಬಿಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಅತಿ ಅವಶ್ಯಕವಾಗಿದೆ. ಅವರ ಜ್ಞಾನ ಸಂಪತ್ತು ಹೆಚ್ಚಿಸುವುದರ ಜೊತೆಗೆ ವಿಶ್ವದ ಆಗುಹೋಗುಗಳ ಬಗ್ಗೆ ಹಾಗೂ ತಮ್ಮ ಮುಂದಿನ ಸುಂದರ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದರು. ವಿಶ್ವ ಓಜೋನ್ ದಿನಾಚರಣೆಗಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದರಲ್ಲಿ ವಿಜೇತರಾದ ನಿರುಪಮಾ ಜಿಎಸ್, ವಿಸ್ಮಿತಾ ಎಂ, ಮಲ್ಲೇಶ್ ಮತ್ತು ಆಸಿಯಾ ತಂಜಿಮ್ ಹಾಗೂ ಮೈತ್ರಿ ಬಿಎಡ್ ಕಾಲೇಜಿನ ಮೇಘಾ ಬಿಡಿ, ಕೀರ್ತಿ ಕೆ, ಮೇಘನಾ ಬಿ ನಾಯಕ್ ಹಾಗೂ ಅನುಷಾ ಎಆರ್ ಇವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ ಹಾಗೂ ಎನ್ಎಸ್ಎಸ್ ಸಂಯೋಜಕರು ಮತ್ತು ವಿಜ್ಞಾನ ಸಂಘದ ಉಪನ್ಯಾಸಕರು ಮತ್ತು ಇತರ ಉಪನ್ಯಾಸಕರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಶಿವಮೊಗ್ಗ ಜಿಲ್ಲೆಯ ಜನಜೀವನದ ಮೇಲೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ರೈತರಿಂದ ಮಾಹಿತಿ ಪಡೆಯಲು ಸಿಎಂ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 19ರಂದು ತೀರ್ಥಹಳ್ಳಿಗೆ ಭೇಟಿ ನೀಡಿ ಸಭೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 21ರಿಂದ 23ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ರಾಜ್ಯ ಸರ್ಕಾರ ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ರೈತರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ಪ್ರಕ್ರಿಯೆಯ ಭಾಗವಾಗಿ ಈ ಸಭೆ ನಡೆಯುತ್ತಿದೆ. ಇದು ಸರ್ಕಾರಿ ಕಾರ್ಯಕ್ರಮವಾಗಿದ್ದು 25,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸೆಪ್ಟೆಂಬರ್ 19ರಂದು ಬೆಳಗ್ಗೆ 10 ಗಂಟೆಗೆ ತೀರ್ಥಹಳ್ಳಿಯ ಪದವಿ ಕಾಲೇಜಿನಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ರೈತರ ಜತೆ ಸಂವಾದ ನಡೆಸಲಿದ್ದಾರೆ. ನಂತರ ಅನಂತಮೂರ್ತಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯುವ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ರೈತರು, ಕೃಷಿ ಕಾರ್ಮಿಕರು ಹಾಗೂ ಸ್ಥಳೀಯ ಜನರಿಗೆ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಬಾಳೆಹೊನ್ನೂರಿಗೆ ತೆರಳಲಿದ್ದಾರೆ ಎಂದರು. ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ಪ್ರಮುಖರಾದ ಆರ್ ಪ್ರಸನ್ನಕುಮಾರ್, ಮುಡುಬ ರಾಘವೇಂದ್ರ, ಆದರ್ಶ ಹುಂಚದಕಟ್ಟೆ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪರೀಕ್ಷೆ ಹಾಗೂ ಫಲಿತಾಂಶಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ಎನ್ಎಸ್ಎಸ್ಯು ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವ ತಿಮ್ಮರಾಯಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಪರೀಕ್ಷೆಗೆ ಹಾಜರಾಗಿದ್ದರೂ ಫಲಿತಾಂಶದಲ್ಲಿ ಗೈರು ಎಂದು ತೋರಿಸಲಾಗಿದೆ. ಫಲಿತಾಂಶ ಪ್ರಕಟಣೆಯಲ್ಲಿ ವಿಳಂಬ, ಅಂಕಗಳ ವ್ಯತ್ಯಾಸ, ಡಿಜಿಟಲ್ ಮೌಲ್ಯಮಾಪನದಲ್ಲಿನ ದೋಷಗಳು, ಯುಯುಸಿಎಂಎಸ್ ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಗಳು, ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆ ಫಲಿತಾಂಶಗಳಲ್ಲಿ ವಿಳಂಬದಿಂದ ನಮಗೆ ತೊಂದರೆ ಆಗುತ್ತಿದೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡರು. ಪರೀಕ್ಷಾ ಫಲಿತಾಂಶಗಳನ್ನು ನಿಗದಿತ ಸಮಯಕ್ಕೆ ಪ್ರಕಟಿಸಬೇಕು. ಫಲಿತಾಂಶದಲ್ಲಿನ ಅಂಕಗಳ ವ್ಯತ್ಯಾಸವನ್ನು ಸರಿಪಡಿಸಬೇಕು. ಡಿಜಿಟಲ್ ಮೌಲ್ಯಮಾಪನ ದೋಷಗಳನ್ನು ನಿವಾರಿಸಬೇಕು. ಯುಯುಸಿಎಂಎಸ್ ಪೋರ್ಟಲ್ನ ಪರೀಕ್ಷಾ ಸಂಬಂಧಿತ ತಾಂತ್ರಿಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಅಂಕಪಟ್ಟಿ ಹಾಗೂ ಪರೀಕ್ಷಾ ಸಂಬಂಧಿತ ದಾಖಲೆಗಳನ್ನು ಸೂಕ್ತ ಸಮಯದಲ್ಲಿ ನೀಡಬೇಕು. ಪರೀಕ್ಷಾ ವೇಳಾಪಟ್ಟಿ ಹಾಗೂ ಇತರೆ ಪರೀಕ್ಷಾ ಮಾಹಿತಿಯನ್ನು ಮುಂಚಿತವಾಗಿ ಪ್ರಕಟಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಎನ್ಎಸ್ಯುಐ ಸಲ್ಲಿಸಿತು. ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಬಂದ್ಗೆ ಕರೆ ನೀಡುವ ಮೂಲಕ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎನ್ಎಸ್ಯುಐ ಎಚ್ಚರಿಸಿದೆ. ವಿದ್ಯಾರ್ಥಿಗಳ ಮನವಿ ಸ್ವೀಕರಿಸಿದ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಈ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ತಿಂಗಳ ಒಳಗೆ ಪರಿಹಾರ ದೊರೆಯಲಿದೆ. ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕೂ ಕ್ರಮ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಪ್ರಮುಖರಾದ ರವಿ ಕಾಟಿಕೆರೆ, ರವಿಕುಮಾರ್, ಚಂದ್ರುಜಿರಾವ್, ಆದಿತ್ಯ, ಫರಾಜ್, ವರುಣ್, ಯೂಸಫ್, ಸೃಜನ್, ಆಕಾಶ್ ಸೇರಿದಂತೆ ವಿವಿಧ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ಇದ್ದರು. ಮುಂದಿನ ವಿವರ. ಮಲೆನಾಡು ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಕೆಪಿಎಸ್ಸಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿ ಸೆಪ್ಟೆಂಬರ್ 18 ಜೆಡಿಎಸ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗದ ಜಿಲ್ಲಾಧ್ಯಕ್ಷ ಕೆಎನ್ ರಾಮಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನ ಜನರ ಮೇಲೆ ಕಸ್ತೂರಿ ರಂಗನ್ ವರದಿ ಕುರಿತು ಸೆಪ್ಟೆಂಬರ್ 21-23 ನಡೆಯುವ ವಿಶೇಷ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಚರ್ಚಿಸಬೇಕು ಎಂದು ಮನವಿ ಮಾಡಿದರು. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೃಷಿ ಸೇರಿದಂತೆ ಜನಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಶಿವಮೊಗ್ಗ ಜಿಲ್ಲೆಯ ಸಾವಿರಾರು ಗ್ರಾಮಗಳು ಸಂಕಷ್ಟಕ್ಕೆ ಸಿಲುಕಲಿವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪರಿಣಾಮಕಾರಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಕೆಪಿಎಸ್ಸಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪವಿದೆ. ಈ ಬಗ್ಗೆ ಸಿಐಡಿ ತನಿಖೆ ನಡೆಯುತ್ತಿದೆ. ಆದರೆ ಇದು ವಿಳಂಬವಾಗುತ್ತಿರುವ ಹಿನ್ನೆಲೆ ಪ್ರಕರಣವನ್ನು ಕೂಡಲೇ ಸಿಬಿಐಗೆ ವಹಿಸಬೇಕು. ಮುಂಗಾರು ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಆದ್ದರಿಂದ ಶಿವಮೊಗ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಗೀತಾ ಸತೀಶ್, ಪ್ರಮುಖರಾದ ದೀಪಕ್ ಸಿಂಗ್, ಎಚ್ಎಂ ಸಂಗಯ್ಯ, ನರಸಿಂಹ ಗಂಧದ ಮನೆ, ಸತೀಶ್ ಕಸಟ್ಟಿ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 17-25 ವಿವಿಧ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಎಚ್ಎಸ್ ಸುಂದರೇಶ್ ಅಭಿಮಾನಿಗಳ ಬಳಗದ ಪ್ರಮುಖರಾದ ಸತೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17 ರವೀಂದ್ರನಗರ ಗಣಪತಿ ದೇವಸ್ಥಾನ ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಬೆಳಗ್ಗೆ 11 ಸೂಡಾ ಕಚೇರಿಯಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಜನ್ಮದಿನ ಆಚರಣೆ ನಡೆಯಲಿದೆ ಎಂದರು. ಸೆಪ್ಟೆಂಬರ್ 18-21 ಶಿವಮೊಗ್ಗ ನಗರದ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಆರೈಕೆ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 22-24 ಶಿವಮೊಗ್ಗ ನಗರದ ವಿವಿಧ ವಾರ್ಡ್ಗಳಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಜನ್ಮದಿನ ಆಚರಣೆ ಮಾಡಲಿದ್ದಾರೆ. ಸೆಪ್ಟೆಂಬರ್ 25 ಗಾಂಧಿ ಬಜಾರ್ನ ಶ್ರೀ ಬಸವೇಶ್ವರ ದೇವಸ್ಥಾನದ ಎದುರು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಡಾ ಇರ್ಫಾನ್ ಅಹಮದ್ ಮಾತನಾಡಿ, ಸೆಪ್ಟೆಂಬರ್ 20 ಬೆಳಗ್ಗೆ 10 ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸಾರ್ವಜನಿಕರ ಆರೋಗ್ಯ ಉಚಿತ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಕಣ್ಣು, ಮೂಳೆ,
ಕೀಲು, ಬೆನ್ನುಹುರಿ, ದಂತ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸಲಾಗುವುದು. ನಗರದ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಹಾಗೂ ತಜ್ಞ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನಾಗೇಂದ್ರ, ಬಾಲಾಜಿ, ಮುಜಾಮಿಲ್, ಪಾಷಾ, ಆಕಾಶ್, ಪ್ರಮೋದ್ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕದಿಂದ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ಯುವ ಜನೋತ್ಸವ ಕಾರ್ಯಕ್ರಮದಡಿ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 7 ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಆಯೋಜಿಸಲಾಗಿದೆ. ಎಚ್ಐವಿ ಏಡ್ಸ್ ಕುರಿತು ಅರಿವು ಮೂಡಿಸುವುದು, ರಕ್ತದಾನದ ಮಹತ್ವದ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮ್ಯಾರಥಾನ್ ನೆಹರು ಕ್ರೀಡಾಂಗಣದಿಂದ ಆರಂಭವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಅಮೀರ್ ಅಹಮದ್ ವೃತ್ತ, ಕರ್ನಾಟಕ ಸಂಘದ ಮೂಲಕ ಸಾಗಿ ಮರಳಿ ನೆಹರು ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ವಿಐಎಸ್ಎಲ್, ಎಂಪಿಎಂ ಕಾರ್ಖಾನೆಗಳ ಪುನಶ್ಚೇತನ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಆರಂಭಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕಾರ್ಖಾನೆಗಳಿಗೆ ಹಲವು ಸಲ ಭೇಟಿ ನೀಡಿ ಅಭಿವೃದ್ಧಿಪಡಿಸುವುದಾಗಿ, ಅದಕ್ಕೆ ಪೂರಕವಾಗಿ ಅನುದಾನ ತರುವ ಭರವಸೆಯನ್ನು ನೀಡಿದ್ದರು. ಆದರೆ ಇದುವರೆಗೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಿಲ್ಲ. ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕೆಂಬ ಉದ್ದೇಶದಿಂದ ಪಾದಯಾತ್ರೆ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ಅವರ ಜನ್ಮದಿನಾಚರಣೆ ಅಕ್ಟೋಬರ್ 26ರಂದು ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಬೇಕು. ಭದ್ರಾವತಿಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ 2 ಕೋಟಿ ರು ಅನುದಾನ ಬಿಡುಗಡೆ ಮಾಡಬೇಕು. ಕಸ್ತೂರಿರಂಗನ್ ವರದಿಯ ಅಧಿಸೂಚನೆಯನ್ನು ರದ್ದುಪಡಿಸಬೇಕು. ಪಿಟಿಸಿಎಲ್ ಕಾಯ್ದೆಯನ್ನು ರಾಜ್ಯದ ಕೆಲವು ಎಸಿ, ಡಿಸಿ, ತಹಶೀಲ್ದಾರ್, ಆರ್ಐ, ವಿಎಒ ಹಾಗೂ ಪೊಲೀಸರು ನ್ಯಾಯಾಲಯದ ಆದೇಶಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಸಮಿತಿಯ ಅಧ್ಯಕ್ಷ ಬಿಎನ್ ರಾಜು, ಮಾಚೇನಹಳ್ಳಿ ನಿವೇಶನ ರಹಿತರ ಅಧ್ಯಕ್ಷ ಎ ಬಸವರಾಜು, ಬ್ರಹ್ಮಲಿಂಗಯ್ಯ, ಸೋಮಣ್ಣ, ಎಂ ವಿ ಚಂದ್ರಶೇಖರ್, ಅಕ್ರಂ ಖಾನ್, ಆರ್ ಬಸವರಾಜ್, ನಾರಾಯಣಸ್ವಾಮಿ ಇತರರಿದ್ದರು. ಮುಂದಿನ ವಿವರ. ಸ್ಥಳೀಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹೊರವಲಯದಲ್ಲಿ ಪ್ರಸ್ತಾವಿತ ರಸ್ತೆ ಜಾಲದ ಗ್ರಿಡ್ ಯೋಜನೆಗೆ ತಾತ್ಕಾಲಿಕ ಅನುಮೋದನೆ ನೀಡಿರುವ ಪ್ರಕಟಣೆ ರೈತರಲ್ಲಿ ಆತಂಕ ಮೂಡಿಸಿದೆ. ಯೋಜನೆ ಜಾರಿಯಾದರೆ ಫಲವತ್ತಾದ ಕೃಷಿ ಜಮೀನು, ತೋಟಗಳು, ಮನೆಗಳು ಹಾಗೂ ಕೆರೆಕಟ್ಟೆಗಳು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ನಗರ ಹಾಗೂ ಗ್ರಾಮಾಂತರ ಯೋಜನಾ ಆಯುಕ್ತಾಲಯವು ಯೋಜನಾ ಪ್ರದೇಶ ಘೋಷಣೆಯಾಗದ 108 ಪಟ್ಟಣಗಳ ಪೈಕಿ ಮೊದಲ ಹಂತದಲ್ಲಿ 52 ಪಟ್ಟಣಗಳಿಗೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆಯಡಿ ತಾತ್ಕಾಲಿಕ ಅನುಮೋದನೆ ನೀಡಿದೆ. ಇದರಲ್ಲಿ ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ಹೊರವಲಯದಲ್ಲಿ ರಸ್ತೆ ಜಾಲದ ಗ್ರಿಡ್ ಯೋಜನೆಯೂ ಸೇರಿದೆ. ಪ್ರಸ್ತಾವಿತ ರಸ್ತೆ ಅರಹತೊಳಲು ಹನುಮಂತಾಪುರ, ಕೆಂಗನಾಳ್, ಕನಸಿನಕಟ್ಟೆ, ಸನ್ಯಾಸಿ ಕೋಡಮಗ್ಗೆ, ನಾಗಸಮುದ್ರ, ಸಿದ್ಲಿಪುರ, ಹೊಳೆಹಟ್ಟಿ, ಸೂಗೂರು, ಬುಳ್ಳಾಪುರ, ಕೂಡ್ಲಿ, ಜಾವಳ್ಳಿ, ಬಿಬೀರನಹಳ್ಳಿ, ವೆಂಕಟಾಪುರ, ಬೆಳಗಲು, ಕಾಟಿಕೆರೆ, ದಾಸರಕಲ್ಲಹಳ್ಳಿ, ತಿಮ್ಲಾಪುರ, ತಟ್ಟೆಹಳ್ಳಿ ಹಾಗೂ ಅಗಸನಹಳ್ಳಿ ಗ್ರಾಮಗಳ ಮೂಲಕ ಹಾದುಹೋಗಲಿದೆ. ಈ ಗ್ರಾಮಗಳ ಬಹುತೇಕ ರೈತರು ಅಡಕೆ, ತೆಂಗು, ಬಾಳೆ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡಿರುವ ಕುಟುಂಬಗಳು ಜಮೀನು ಕಳೆದುಕೊಂಡರೆ ಅನಾಥರಾಗುವ ಸ್ಥಿತಿ ಎದುರಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಕುರಿತು ಸಾರ್ವಜನಿಕರು 60 ದಿನಗಳೊಳಗೆ ತಮ್ಮ ಸಲಹೆ, ಆಕ್ಷೇಪಣೆ ಹಾಗೂ ಅಭಿಪ್ರಾಯಗಳನ್ನು ಶಿವಮೊಗ್ಗದ ಮಿಳ್ಗಟ್ಟದಲ್ಲಿರುವ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಆದರೆ ಪ್ರಸ್ತಾವಿತ ಮಾರ್ಗದ ರೈತರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಅಸ್ತಿತ್ವದಲ್ಲಿರುವ ರಸ್ತೆಗಳೇ ಸಮರ್ಪಕವಾಗಿಲ್ಲದಿರುವಾಗ ಹೊಸ ರಿಂಗ್ ರಸ್ತೆ ಯೋಜನೆ ರೂಪಿಸಿರುವುದು ಅವೈಜ್ಞಾನಿಕ ಎಂದು ಅವರು ಆರೋಪಿಸಿದ್ದಾರೆ. ರಸ್ತೆ ತೋಟಗಳು, ಮನೆಗಳು ಹಾಗೂ ಕೆರೆಗಳ ಮೇಲೆ ಹಾದುಹೋಗುವ ಸಾಧ್ಯತೆಯಿದ್ದು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಸಿಗುವ ಕುರಿತು ಸ್ಪಷ್ಟತೆ ಇಲ್ಲ. ಯೋಜನೆ ಕೈಬಿಡಬೇಕೆಂಬುದು ರೈತರ ಆಗ್ರಹವಾಗಿದೆ. ಆದರೆ ಕೆಲವರು ಭವಿಷ್ಯದ ಸಂಚಾರ ಸುಗಮತೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗಾಗಿ ಯೋಜನೆ ಅಗತ್ಯವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ಥಳ ಸಮೀಕ್ಷೆ ನಡೆಸಿ ರೈತರ ಸಮ್ಮತಿ ಹಾಗೂ ನ್ಯಾಯಸಮ್ಮತ ಪರಿಹಾರದ ಬಗ್ಗೆ ಸ್ಪಷ್ಟ ವರದಿ ಸಿದ್ಧಪಡಿಸಿದ ಬಳಿಕವೇ ಯೋಜನೆ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿದೆ ಎಂಬ ಒತ್ತಾಯವೂ ಕೇಳಿಬಂದಿದೆ. ಮುಂದಿನ ವಿವರ.
ಭದ್ರಾವತಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ 30ನೇ ಮಹಾವಾರ್ಷಿಕ ಮಹಾಸಭೆಯು ವಿಶ್ವೇಶ್ವರಾಯ ವಿದ್ಯಾಸಂಸ್ಥೆಯ ಬದಲಾಗಿ ಕನಕ ಮಂಟಪ ಮೈದಾನ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 20 ಬೆಳಗ್ಗೆ 10 ಗಂಟೆಗೆ ಸಂಘದ ಅಧ್ಯಕ್ಷ ರಾಜಾನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರು ಆಗಮಿಸಬೇಕೆಂದು ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ.

0: ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಪುತ್ತೂರು ಸುದ್ದಿಗಳು. ಸಗಣಿಯೇ ಗುರಾಣಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂದು ದಾಸರು ಹೇಳಿದ್ದು ಮನುಷ್ಯರ ನಡವಳಿಕೆಗಳನ್ನು ಕುರಿತು ಇರಬಹುದು. ಆದರೆ ಪ್ರಾಣಿ ಜಗತ್ತಿನಲ್ಲಿ ಅಷ್ಟೇ ಯಾಕೆ, ಜೀವಿ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಕೇವಲ ಅವುಗಳ ಉಳಿವನ್ನು ಹೆಚ್ಚಿಸುವುದಕ್ಕೆ ಎನ್ನಬಹುದು. ಇದಕ್ಕೆ ಇನ್ನೊಂದು ಉದಾಹರಣೆ ಜೇನ್ನೊಣಗಳ ಲೋಕದಿಂದ ಬಂದಿದೆ. ಜೇನ್ನೊಣಗಳ ಗೂಡಿನ ಮೂತಿಯಲ್ಲಿ ಆಗಾಗ್ಗೆ ಸಗಣಿ ಮೆತ್ತಿರುವುದನ್ನು ಕಾಣಬಹುದು. ಇದು ಏಕೆ ಎನ್ನುವ ಯೋಚನೆ ಇದ್ದರೆ ಇದೋ ಉತ್ತರ. ಈ ರೀತಿಯಲ್ಲಿ ಸಗಣಿಯನ್ನು ತಮ್ಮ ಗೂಡಿನ ಬಾಯಿಗೆ ಮೆತ್ತಿ ಜೇನ್ನೊಣಗಳು ತಮ್ಮ ವೈರಿಯಾದ ಕಣಜದಿಂದ ರಕ್ಷಿಸಿಕೊಳ್ಳುತ್ತವಂತೆ. ಹೀಗೊಂದು ಸುದ್ದಿಯನ್ನು ಅಮೆರಿಕೆಯ ಮ್ಯಾಸಚೂಸೆಟ್ಸ್ನಲ್ಲಿ ಇರುವ ವೆಲ್ಲೆಸ್ಲಿ ಕಾಲೇಜಿನ ಜೀವಿ ವಿಜ್ಞಾನಿ ಹೆದರ್ ಮ್ಯಾಟಿಲ್ಲಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಏಪೀಸ್ ಸೆರೆನಾ ಎನ್ನುವುದು ಏಷ್ಯನ್ ಜೇನ್ನೊಣ ಎನ್ನುವ ಒಂದು ಜೇನು ಪ್ರಭೇದ. ಜೇನು ಉತ್ಪಾದನೆಗೆ ಇದನ್ನು ಬಹಳಷ್ಟು ಜನ ಸಾಕುತ್ತಾರೆ. ಸಾಮಾನ್ಯವಾಗಿ ಸೌಮ್ಯ ಗುಣದ ಈ ನೊಣ ಗಾಬರಿಯಾದಾಗ ಕುಟುಕುತ್ತದೆ. ಇಂತಹ ಅಸ್ತ್ರವಿದ್ದರೂ ಇದನ್ನು ಕಾಡುವ ವೈರಿಗಳೂ ಇವೆ. ಅವುಗಳಲ್ಲಿ ವೆಸ್ಪಾ ಸೊರೋರ್ ಎನ್ನುವ ಕಣಜ ಪ್ರಮುಖವಾದದ್ದು. ಏಷ್ಯನ್ ಹಾರ್ನೆಟ್ ಎಂದು ವಿಜ್ಞಾನಿಗಳು ಕರೆಯುವ ಇದು ನೇರವಾಗಿ ಜೇನ್ನೊಣಗಳ ಗೂಡಿನ ಮೇಲೆಯೇ ದಾಳಿ ಮಾಡುತ್ತವೆ. ಏಕಾಂಗಿಯಾಗಿಯೋ ಗುಂಪಿನಲ್ಲಿಯೋ ಇವು ಹಾರುತ್ತಿರುವ ಜೇನ್ನೊಣಗಳನ್ನು ಹಿಡಿದು ಕೊಲ್ಲಬಲ್ಲವು. ಅಥವಾ ನೇರವಾಗಿ ಗೂಡಿನ ಬಳಿಯೇ ಹೋಗಿ ಹೊಂಚಿ ನಿಂತು ಸಮಯ ಸಿಕ್ಕ ಕೂಡಲೇ ಒಳನುಗ್ಗಿ ನೊಣಗಳನ್ನು ಕೊಲ್ಲುತ್ತವೆ. ಇದನ್ನು ಎದುರಿಸಲು ಜೇನ್ನೊಣಗಳಿಗೆ ಇರುವ ಮುಳ್ಳು ಸಾಲದು. ಅದಕ್ಕಾಗಿ ಇವು ಬೇರೆ ಪ್ರಾಣಿಗಳ ಲದ್ದಿಗಳನ್ನು ತಂದು ತಮ್ಮ ಗೂಡಿನ ಮೂತಿಯಲ್ಲಿ ಬಳಿದಿರುತ್ತವೆ. ಈ ಮಲಗುರಾಣಿಯಿಂದಾಗಿ ಕಣಜಗಳ ಕಾಟ ಕಡಿಮೆಯಾಗುತ್ತದೆ ಎನ್ನುವ ಕುತೂಹಲಕರ ವಾದವನ್ನು ಮ್ಯಾಟಿಲ್ಲಾ ಮುಂದಿಟ್ಟಿದ್ದಾರೆ. ಇದಕ್ಕೆ ಪುರಾವೆಯೂ ಇದೆಯಂತೆ. ಉದಾಹರಣೆಗೆ, ಈ ಜೇನ್ನೊಣಗಳ ಗೂಡಿನ ಬಳಿ ಕಣಜಗಳನ್ನು ಹಾರಲು ಬಿಟ್ಟಾಗ ಅಥವಾ ಕಣಜಗಳು ಸೂಸುವ ವಾಸನೆಯ ರಾಸಾಯನಿಕಗಳನ್ನು ಹನಿಸಿದರೂ ಆ ಗೂಡಿನ ಮೂತಿಯ ಬಳಿ ಸಗಣಿ ಬಳಿಯುವುದು ಹೆಚ್ಚಾಗುತ್ತದೆ. ಈ ಅಪಾಯಗಳಿಲ್ಲದಾಗ ಮಲವನ್ನು ಗೂಡಿನ ಮೂತಿಗೆ ಬಳಿಯುವುದು ಕಡಿಮೆ ಎಂದು ಇವರು ಗಮನಿಸಿದ್ದಾರೆ. ಇದಕ್ಕಾಗಿ ಹಲವಾರು ಜೇನಿನ ಗೂಡುಗಳ ಬಳಿಯಲ್ಲಿ ನಿರಂತರ ವಿಡಿಯೋ ತೆಗೆದು ಗಮನಿಸಿದ್ದಾರೆ. ಅಲ್ಲದೆ ಮಕರಂದಕ್ಕೆಂದು ಹೂವಿಗೆ ಹಾರುವ ಜೇನ್ನೊಣಗಳು ಹೂವಿನ ಸುವಾಸನೆಯನ್ನು ಆನಂದಿಸುವುದನ್ನು ಬಿಟ್ಟು ಕೆಲವೊಮ್ಮೆ ಸಗಣಿಯ ದುರ್ಗಂಧವನ್ನು ಮೂಸಲು ಹೋಗುವುದನ್ನು ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ಅಂತಹ ಜೇನ್ನೊಣಗಳು ತಮ್ಮ ಮೂತಿಯಲ್ಲಿ ಒಂದಿಷ್ಟು ಸಗಣಿಯನ್ನು ಹೊತ್ತು ತರುವುದನ್ನೂ ನೋಡಿದ್ದಾರೆ. ಹಾಗಂತ ಈ ಜೇನ್ನೊಣಗಳು ಯಾವುದೇ ಕಣಜ ಗೂಡಿನ ಬಳಿ ಬಂದರೂ ಸಗಣಿ ಬಳಿಯಲು ಆರಂಭಿಸುವುದಿಲ್ಲ. ಬೇರೆ ಕಣಜಗಳನ್ನು ಬಿಟ್ಟು ನೋಡಿದಾಗ ಜೇನ್ನೊಣಗಳ ನಡವಳಿಕೆಯಲ್ಲಿ ಹೆಚ್ಚೇನು ಬದಲಾವಣೆ ಕಾಣಲಿಲ್ಲ. ಆದರೆ ಯಾವಾಗ ವೆಸ್ಪಾ ಸೊರೋರ್ ಕಣಜವನ್ನು ಬಿಟ್ಟರೋ ಅಂತಹ ಜೇನುಗೂಡುಗಳ ಮೂತಿಯಲ್ಲಿ ಬಲು ಶೀಘ್ರವೇ ಸಗಣಿಯ ಚುಕ್ಕೆಗಳು ಕಾಣಿಸಿಕೊಂಡವಂತೆ. ಅಂದರೆ ಅರ್ಥ ಇಷ್ಟೇ, ಈ ಜೇನ್ನೊಣಗಳು ಕೇವಲ ತಮ್ಮನ್ನು ಕೊಲ್ಲುವ ವೆಸ್ಪಾ ಸೊರೋರ್ ಕಣಜವನ್ನು ದೂರವಿಡಲಷ್ಟೇ ಈ ತಂತ್ರವನ್ನು ಹುಡುತ್ತವೆ. ಇದು ಫಲಕಾರಿಯೋ ಅಲ್ಲವೋ ಎನ್ನುವುದನ್ನು ಇವರು ಪರೋಕ್ಷವಾಗಿ ಪರೀಕ್ಷಿಸಿದ್ದಾರೆ. ಇಂತಹ ಸಗಣಿ ಸಾರಿದ ಗೂಡಿನ ಬಳಿಯಲ್ಲಿ ಹಾಗೂ ಸಗಣಿ ಇಲ್ಲದ ಗೂಡಿನ ಬಳಿಯಲ್ಲಿ ಎಷ್ಟು ಕಣಜಗಳು ಹಾರುತ್ತವೆ, ಎಷ್ಟು ಅವುಗಳ ಮೂತಿಯ ಮೇಲೆ ಕೂರುತ್ತವೆ ಎಂದು ಲೆಕ್ಕ ಹಾಕಿದ್ದಾರೆ. ವೆಸ್ಪಾ ಸೊರೋರ್ ಕಣಜಗಳು ಸಗಣಿ ಬಳಿದಂತಹ ಗೂಡಿನ ಮೂತಿಯಲ್ಲಿ ಕೂರುವುದು ಕಡಿಮೆಯಂತೆ. ಅಂದರೆ ಜೇನ್ನೊಣಗಳು ಹೀಗೆ ಮಲದ ಗುರಾಣಿಯಿಂದ ತಮ್ಮ ಗೂಡನ್ನು ರಕ್ಷಿಸಿಕೊಳ್ಳುತ್ತಿವೆ ಎಂದಾಯಿತು. ಇದಕ್ಕೆ ಸಗಣಿಯೇ ಆಗಬೇಕಿಲ್ಲ, ಯಾವುದೇ ಪ್ರಾಣಿಯ ಲದ್ದಿಯೂ ಆದಿತಂತೆ. ಹೇಗಿದೆ ಈ ಹೊಸ ಅಸ್ತ್ರ? ಜೇನು ಸಾಕುವವರು ಈ ಕಡೆಗೆ ಸ್ವಲ್ಪ ಗಮನ ಹರಿಸಬಹುದು. ಈ ವರದಿಯನ್ನು PLOS ಪತ್ರಿಕೆ ವರದಿ ಮಾಡಿದೆ. ಅಟ್ಲಾಂಟಿಕ್ ತಂದ ಬರ. ಭಾರತ ಎಂದರೆ ಮುಂಗಾರು, ಮುಂಗಾರು ಎಂದರೆ ಭಾರತ ಎನ್ನುವ ಮಟ್ಟಿಗೆ ಈ ವಾಯುಗುಣದ ವಿದ್ಯಮಾನ ಇದೆ. ಭಾರತದ ಕೃಷಿ ಹಾಗೂ ಇತರೆ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಹೆಚ್ಚು ಕಡಿಮೆ ಮುಂಗಾರಿನ ಮೇಲೆಯೇ ಅವಲಂಬಿತವಾಗಿರುವುದು ಎಲ್ಲರಿಗೂ ತಿಳಿದ ಸಂಗತಿ. ಈ ಮುಂಗಾರು ಎನ್ನುವುದು ಶಾಂತ ಸಾಗರದಲ್ಲಿ ಅದರಲ್ಲೂ ಆಫ್ರಿಕಾ ಬಳಿಯಲ್ಲಿ ಉಷ್ಣವಲಯದಲ್ಲಿ ಕಾಣುವ ಬಿಸಿ ನೀರಿನ ಹರಿವು ಹಾಗೂ ಅದರಿಂದಾಗಿ ಬಿಸಿ ಏರಿದ ಗಾಳಿಯ ಪ್ರಭಾವದಿಂದ ಉಂಟಾದದ್ದಷ್ಟೇ. ಆದರೆ ಇದೀಗ ಇನ್ನೂ ಒಂದು ಜಾಗತಿಕ ವಿದ್ಯಮಾನ ಈ ಮುಂಗಾರನ್ನು, ಅದರಲ್ಲಿಯೂ ಮುಂಗಾರಿನ ಸಮಯದಲ್ಲಿ ಉಂಟಾಗುವ ಬರಗಾಲವನ್ನು ರೂಪಿಸುತ್ತದೆ ಎನ್ನುವ ಕುತೂಹಲಕರ ಸಂಗತಿಯನ್ನು ಮೊನ್ನೆ ಸೈನ್ಸ್ ಪತ್ರಿಕೆಯ ವರದಿ ಮಾಡಿದೆ. ಇಂಗ್ಲೆಂಡಿನ ಆಚೆಗೆ ಕೆನಡಾ ಹಾಗೂ ಅಮೆರಿಕದ ಸಮೀಪದಲ್ಲಿರುವ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಆಗುವ ಗಾಳಿಯ ಚಲನೆಗಳು ಮುಂಗಾರು ಮಾರುತಗಳ ಚಲನೆಯನ್ನು ಕೆಲವೊಮ್ಮೆ ಬಾಧಿಸಿ ನಮ್ಮ ದೇಶದಲ್ಲಿ ಬರಗಾಲವನ್ನು ಉಂಟು ಮಾಡುತ್ತಿರಬಹುದು ಎಂದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯ ಪವಮಾನ ವಿಜ್ಞಾನಿ ವಿ ವೇಣುಗೋಪಾಲ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಈ ಗಾಳಿಯ ವ್ಯತ್ಯಾಸಗಳೇ ವಿವಿಧ ವರ್ಷಗಳಲ್ಲಿ ಅಥವಾ ಒಂದೇ ವರ್ಷದಲ್ಲಿ ವಿವಿಧೆಡೆ ಮುಂಗಾರು ಮಳೆಯಲ್ಲಾಗುವ ವ್ಯತ್ಯಾಸಗಳಿಗೆ ಕಾರಣ. ಮುಂಗಾರು ಎಂದರೆ ಮಳೆಯ ಕಾಲ ಎನ್ನುವುದು ನಿಜವಾದರೂ ಈ ಮಳೆ ಎಲ್ಲ ದಿನಗಳಲ್ಲಿಯೂ ಎಲ್ಲ ವರ್ಷಗಳಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಒಂದೇ ತೆರನಾಗಿರುವುದಿಲ್ಲವಷ್ಟೇ. ಒಂದೇ ಜಾಗದಲ್ಲಿ ವಿವಿಧ ವರ್ಷಗಳಲ್ಲಿ ಮುಂಗಾರಿನ ದಿನಗಳಲ್ಲಿ ಬೀಳುವ ಮಳೆಯ ಪ್ರಮಾಣವೂ ಕೂಡ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಕೆಲವೊಮ್ಮೆ ಇದು ಸಾಮಾನ್ಯವಾಗಿ ನಾವು ಅಂದಾಜಿಸಿದ ಅಂದರೆ ವಾರ್ಷಿಕ ಅಥವಾ ಮುಂಗಾರಿನ ಋತುವಿನಲ್ಲಿ ಆಯಾ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೀಳುವ ಮಳೆಗಿಂತಲೂ ಕಡಿಮೆ ಬೀಳಬಹುದು. ಇದು ಸಾಧಾರಣಕ್ಕಿಂತಲೂ 10-15% ಕಡಿಮೆ ಆದರೆ ಆಗ ಅಲ್ಲಿ ಬರಗಾಲ ಬಂದಿದೆ ಎಂದು ಹೇಳುತ್ತೇವೆ. ಹೀಗೆ ಋತುವಿನಲ್ಲಿ ಬೀಳಬೇಕಾದ ಮಳೆಗಿಂತ 10% ಕಡಿಮೆ ಮಳೆ ಬೀಳಲು ಎರಡು ಕಾರಣಗಳಿವೆ. ಮೊದಲನೆಯದು ಉಷ್ಣವಲಯದ ಸಮುದ್ರಗಳಲ್ಲಿ, ವಿಶೇಷವಾಗಿ ಶಾಂತಸಾಗರ ಹಾಗೂ ಅರಬ್ಬಿ ಸಮುದ್ರಗಳಲ್ಲಿ ಮೇಲ್ಮಟ್ಟದಲ್ಲಿ ಹರಿಯುವ ಬಿಸಿ ನೀರಿನ ಪ್ರವಾಹ. ಸಮುದ್ರ ಶಾಂತ ಎನ್ನಿಸಿದರೂ ಅದರ ಮೇಲ್ಮೈನಲ್ಲಿ ಉಷ್ಣವಲಯದಿಂದ ಧ್ರುವದ ಕಡೆಗೆ ಹಾಗೂ ಕೆಳಭಾಗದಲ್ಲಿ ಧ್ರುವ ಪ್ರದೇಶದಿಂದ ಉಷ್ಣವಲಯದ ಕಡೆಗೆ ನೀರು ಹರಿಯುತ್ತಿರುತ್ತವೆ. ಋತುವಿಗೆ ತಕ್ಕಂತೆ ಈ ನೀರು ಬಿಸಿ ಏರುವುದರಿಂದಾಗಿ ಅದರ ಮೇಲಿರುವ ಗಾಳಿಯೂ ಬಿಸಿಯಾಗುತ್ತದೆ. ಇದು ನೀರಿನಲ್ಲಿ ಇರುವಂತೆಯೇ ಒಂದು ಹರಿವನ್ನು ಗಾಳಿಯಲ್ಲಿಯೂ ಉಂಟು ಮಾಡುತ್ತದೆ. ಹೀಗಿದೆ ಗಾಳಿ ಹಾಗೂ ಸಾಗರದ ಸಂಬಂಧ. ಈ ಬೀಸುವ ಗಾಳಿಯೇ ವಿವಿಧ ಮಾರುತಗಳಾಗುತ್ತವೆ. ತಾನು ಹಾಯುವ ಸಾಗರದ ಮೇಲಿನಿಂದ ನೀರನ್ನು ಸೆಳೆದುಕೊಂಡು ಬಂದು ಏಷ್ಯಾದಲ್ಲಿ ಚೆಲ್ಲುತ್ತದೆ. ಇದುವೇ ಮುಂಗಾರು. ಈ ಹಾದಿಯಲ್ಲಿ ಭಾರತ ಇರುವುದರಿಂದ ಅತಿ ಹೆಚ್ಚಿನ ಮಳೆ ನಮಗೇ ಮೀಸಲು ಎನ್ನಬಹುದು. ಕೆಲವೊಮ್ಮೆ ಶಾಂತಸಾಗರದಲ್ಲಿ ಎಲ್ ನೀನೋ ಎನ್ನುವುದು ಉಂಟಾಗುತ್ತದೆ. ಹಾಗೆಂದರೆ ಇಷ್ಟೇ, ವರ್ಷ ವರ್ಷವೂ ನಡೆಯುತ್ತಿರುವ ಈ ಗಾಳಿ ನೀರಿನ ಚಕ್ರದಲ್ಲಿ ಕೆಲವೊಮ್ಮೆ ಬಿಸಿ ಜಾಸ್ತಿಯಾಗಿಯೋ ಗಾಳಿಯ ಬೀಸು ಹೆಚ್ಚಾಗಿಯೋ ವ್ಯತ್ಯಾಸ ಉಂಟಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಗಾಳಿ ಸಾಕಷ್ಟು ನೀರನ್ನು ಕೂಡಿಸಿಕೊಳ್ಳದೆಯೇ ಸಾಗುತ್ತದೆ, ಮುಂಗಾರು ಕಡಿಮೆಯಾಗುತ್ತದೆ. ಇದುವರೆಗೂ ಮುಂಗಾರಿನ ಸಮಯದಲ್ಲಿ ನಿರೀಕ್ಷಿಸಿದಂತೆ ಮಳೆ ಬೀಳದೆ ಬರ ಉಂಟಾಗುವುದಕ್ಕೆ ಈ ಎಲ್ ನೀನೋವೇ ಕಾರಣ ಎಂದು ಭಾವಿಸಲಾಗಿತ್ತು. ಆದರೆ ಇದಷ್ಟೇ ಅಲ್ಲ, ಇನ್ನೂ ಒಂದು ವಿದ್ಯಮಾನವು ಇದನ್ನು ಉಂಟು ಮಾಡಬಹುದು ಎಂದು ವೇಣುಗೋಪಾಲ್ ಮತ್ತು ತಂಡ ತಿಳಿಸಿರುವುದಷ್ಟೇ ಅಲ್ಲ, ಈ ಎರಡು ಬಗೆಯ ಬರಗಾಲಗಳನ್ನು ಹೇಗೆ ಗುರುತಿಸಬಹುದು ಎಂದೂ ಲೆಕ್ಕಿಸಿದ್ದಾರೆ. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಉಂಟಾಗುವ ಸುಂಟರ ಗಾಳಿಗಳು ಕೂಡ ಸಾಮಾನ್ಯ ಮಾರುತಗಳ ಚಲನೆಯನ್ನು ಚೆಲ್ಲಾಪಿಲ್ಲಿಯಾಗಿಸಿ ಬರಗಾಲವನ್ನುಂಟು ಮಾಡಬಲ್ಲದು. ಎಲ್ ನೀನೋ ಬರಗಾಲಕ್ಕೂ ಉತ್ತರ ಅಟ್ಲಾಂಟಿಕ್ ತರುವ ಬರಗಾಲಕ್ಕೂ ಒಂದು ವ್ಯತ್ಯಾಸವಿದೆ. ಎಲ್ ನೀನೋ ಬರಗಾಲ ಇಡೀ ಮುಂಗಾರು ಋತುವಿನ ಪೂರ್ತಿ ದೈನಂದಿನ ಮಳೆಯಲ್ಲಿ ಕುಸಿತದ ರೂಪದಲ್ಲಿ ತೋರ್ಪಡುತ್ತದೆ. ಅದೇ ಅಟ್ಲಾಂಟಿಕ್ ಬರ ಹೀಗಲ್ಲ. ಇದು ಮುಂಗಾರಿನ ಆರಂಭದಲ್ಲಿ ಹಾಗೂ ಕೊನೆಯಲ್ಲಿ ಮಳೆಯಾಗಬೇಕಾದ ದಿನಗಳಲ್ಲಿ ಮಳೆಯಾಗಬೇಕಾದ ಪ್ರದೇಶಗಳಲ್ಲಿ ಕಡಿಮೆ ಮಳೆಯನ್ನುಂಟು ಮಾಡುತ್ತದೆ. ಇವೆರಡೂ ಬಗೆಯ ಬರಗಾಲಗಳು ಒಂದೇ ವರ್ಷ ಕಾಣಿಸಿಕೊಂಡರೂ ಅಚ್ಚರಿಯೇನಿಲ್ಲ. ಆದರೆ ಅಟ್ಲಾಂಟಿಕ್ ಬರ ಮುಂಗಾರು ಆರಂಭವಾದಾಗ ಅಂದರೆ ಜುಲೈ ತಿಂಗಳವರೆಗೂ ಬೀಳುವ ಒಟ್ಟಾರೆ ಮಳೆಯ ಪ್ರಮಾಣವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಕುಗ್ಗಿಸುತ್ತದೆ. ಅನಂತರದ ದಿನಗಳಲ್ಲಿ ಸಾಮಾನ್ಯ ಮುಂಗಾರಿನಂತೆಯೇ ತೋರಬಹುದು. ಆದರೆ ಮತ್ತೆ ಮುಂಗಾರು ಕೊನೆಗೊಳ್ಳುತ್ತಿದ್ದಂತೆ ಬರದಿನಗಳು ಎದುರಾಗುತ್ತವೆ. ಇದಕ್ಕೆ ಹೋಲಿಸಿದರೆ ಎಲ್ ನೀನೋದಿಂದಾಗಿ ಮುಂಗಾರಿನ ಉದ್ದಕ್ಕೂ ಬರದ ದಿನಗಳು ಕಾಣಿಸಿಕೊಳ್ಳಬಹುದು, ಕಡಿಮೆಯಾಗಬಹುದು. ಇವು ಪ್ರಭಾವಿಸುವ ಪ್ರದೇಶಗಳು ಬೇರೆ ಬೇರೆಯೇ. ಉದಾಹರಣೆಗೆ ಎಲ್ನಿನೋ ಇಂದ ಉಂಟಾಗುವ ಬರ ಮೊದಲು ಹಿಮಾಲಯದ ಪ್ರದೇಶಗಳಲ್ಲಿ ಕಡಿಮೆ ಮಳೆಯಾದಂತೆ ತೋರುತ್ತದೆ. ಅನಂತರ ಇದು ದಕ್ಷಿಣ ಭಾರತದುದ್ದಕ್ಕೂ ಆಗಬೇಕಾಗಿದ್ದ ಮಳೆಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುವಂತೆ ಮಾಡುತ್ತದೆ. ಮುಂಗಾರು ಎಂದಿನಂತೆಯೇ ಆರಂಭವಾಗಿ ಅನಂತರ ಬರಗಾಲ ಬರುವಂತೆ ಮಾಡುತ್ತದೆ. ಅಟ್ಲಾಂಟಿಕ್ ಸಾಗರದ ಪ್ರಭಾವ ಹೀಗಲ್ಲ. ಅದು ಪ್ರಧಾನವಾಗಿ ಪಶ್ಚಿಮ ಹಾಗೂ ಮಧ್ಯ ಭಾರತದಲ್ಲಿರುವ ಪ್ರದೇಶಗಳಲ್ಲಿ ಹೆಚ್ಚು ಪ್ರಭಾವ ಬೀರುತ್ತದೆ. ಹೀಗೆ ಮುಂಗಾರು ಮಳೆಗೆ ನಮ್ಮ ಊರಿನ ಕಾಡು ಎಷ್ಟು ಕಾರಣವೋ ಅಷ್ಟೇ ದೂರ ದೂರಿನಲ್ಲಿ ಆಗುವ ವ್ಯತ್ಯಾಸಗಳೂ ಕಾರಣ. ಭೂಮಿ ಹೆಚ್ಚು ಬಿಸಿಯಾದಾಗ ಈ ವಿದ್ಯಮಾನಗಳು ಇನ್ನಷ್ಟು ಪ್ರಭಾವಿಯಾಗಬಹುದು. ಭಾರತದಲ್ಲಿನ ಮುಂಗಾರು ಹಾಗೂ ಕೃಷಿಯನ್ನು ಬಾಧಿಸಬಹುದು. ಬೆಂಕಿ ರೋಗ. ಕೃಷಿಕರಿಗೆ ಈ ಪದ ಬಹಳ ಭಯ ತರುತ್ತದೆ. ಬೆಂಕಿ ರೋಗ ಎನ್ನುವುದು ಗಿಡಮರಗಳನ್ನು ಕಾಡುವ ಸೂಕ್ಷ್ಮ ಜೀವಿಯ ಸೋಂಕು. ಆದರೆ ನಾವಿಲ್ಲಿ ಮಾತನಾಡುತ್ತಿರುವ ವಿಷಯ ಅದಲ್ಲ, ಬೆಂಕಿ ಹೊತ್ತು ತರುವ ರೋಗ. ಬೆಂಕಿ ರೋಗದಂತಹ ರೋಗಾಣುಗಳನ್ನು ಕಾಡ್ಗಿಚ್ಚಿನಂತಹ ಬೆಂಕಿ ಹರಡಬಹುದು ಎನ್ನುವ ವರದಿಯನ್ನು ISME ಜರ್ನಲ್ ಪತ್ರಿಕೆ ಪ್ರಕಟಿಸಿದೆ. ಕಾಡ್ಗಿಚ್ಚಿನಿಂದ ಏಳುವ ಹೊಗೆ ಇದಕ್ಕೆ ಕಾರಣವಂತೆ. ಕಾಡ್ಗಿಚ್ಚು ಕಳೆದ ವರ್ಷ ಪ್ರಪಂಚದೆಲ್ಲೆಡೆ ಸುದ್ದಿ ಮಾಡಿತ್ತು. ಕರ್ನಾಟಕದ ಹಸಿರು ವನವಾದ ಬಂಡೀಪುರದಲ್ಲಿ ಎಕರೆಗಟ್ಟಲೆ ಕಾಡನ್ನು ಸುಟ್ಟು ಹಾಕಿತ್ತು. ಅಮೆರಿಕ ಹಾಗೂ ಆಸ್ಟ್ರೇಲಿಯಾಗಳಂತಹ ಬಯಲು ಪ್ರದೇಶಗಳಲ್ಲಿ ಹುಲ್ಲುಗಾಡುಗಳೇ ದೇಶವಾಗಿರುವಂತಹ ಪರಿಸ್ಥಿತಿಯಲ್ಲಿ ಬೆಂಕಿ ಹರಡುವುದು ಇನ್ನೂ ಸುಲಭ. ಅಲ್ಲಿ ಹೊತ್ತಿಕೊಂಡ ಬೆಂಕಿಯನ್ನು ಆರಿಸಲು ತಿಂಗಳುಗಟ್ಟಲೆ ಪರಿಶ್ರಮ ಪಡಬೇಕಾಗುತ್ತದೆ. ಇಂತಹ ಬಿರು ಬೆಂಕಿ ಸಸ್ಯಗಳನ್ನು ಸುಟ್ಟು ಬೂದಿ ಮಾಡುವುದರ ಜೊತೆಗೆ ಅದರಲ್ಲಿರುವ ರೋಗಾಣುಗಳನ್ನು ಬೀಜಾಣುಗಳನ್ನು ಬಲು ದೂರಕ್ಕೆ ಕೊಂಡೊಯ್ದು ಅಲ್ಲಿಯೂ ಸೋಂಕು ಹರಡಬಹುದು ಎಂದು ಅಮೆರಿಕೆಯ ಫ್ಲಾರಿಡಾ ವಿಶ್ವವಿದ್ಯಾಲಯದ ಸೂಕ್ಷ್ಮ ಜೀವಿ ವಿಜ್ಞಾನಿ ಬ್ರೆಂಟ್ ಕ್ರಿಸ್ಟನರ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇವರ ತಂಡ ಫ್ಲಾರಿಡಾ ಸುತ್ತಮುತ್ತ ಇತ್ತೀಚೆಗೆ ಕಾಣಿಸಿಕೊಂಡ 8 ಕಾಡ್ಗಿಚ್ಚಿನ ಬೆಂಕಿಯ ಪ್ರಕರಣಗಳ ವೇಳೆ ಹೊರಹೊಮ್ಮಿದ ಹೊಗೆಯನ್ನು ಸಂಗ್ರಹಿಸಿ ಅದರಲ್ಲಿ ಇರಬಹುದಾದ ಸೂಕ್ಷ್ಮ ಜೀವಿಗಳನ್ನು ಕೃಷಿ ಮಾಡಿ ಅಧ್ಯಯನ ಮಾಡಿತು. ಬೆಂಕಿ ಸೂಕ್ಷ್ಮ ಜೀವಿಯನ್ನು ಸುಡುವುದಿಲ್ಲವೇ ಎಂದು ನೀವು ಕೇಳಬಹುದು. ನಿಜ, ಬೆಂಕಿಯಲ್ಲಿ ಅದರಲ್ಲೂ 100 ಡಿಗ್ರಿ ಉಷ್ಣತೆಗಿಂತಲೂ ಹೆಚ್ಚು ಉಷ್ಣತೆ ಇರುವ ಜ್ವಾಲೆಯಲ್ಲಿ ಸಿಲುಕಿಕೊಂಡ ಯಾವ ಜೀವಿಯೂ ಬದುಕಿರಲಾರದು. ಅಥವಾ ಹಾಗೆ ಬದುಕಿದ್ದರೂ ಅದು ನಮಗೆ ಪರಿಚಿತವಿರುವ ಜೀವಿಯಂತೂ ಅಲ್ಲವೇ ಅಲ್ಲ. ಹಾಗಿದ್ದ ಮೇಲೆ ಕಾಡ್ಗಿಚ್ಚಿನಿಂದ ಸೂಕ್ಷ್ಮ ಜೀವಿಗಳು ತಪ್ಪಿಸಿಕೊಳ್ಳಬಹುದೋ? ಯಾಕಾಗಬಾರದು ಎನ್ನುವುದು ಫಿಸಿಕ್ಸ್ ತಜ್ಞರ ಅಭಿಪ್ರಾಯ. ಏಕೆಂದರೆ ಬೆಂಕಿ ಹೊತ್ತಿ ಉರಿಯುವಾಗ ಹಲವು ಹಂತಗಳಲ್ಲಿ ಅದರ ಉಷ್ಣತೆ ಜೀವಿಗಳನ್ನು ಕೊಲ್ಲುವುದಕ್ಕೆ ಬೇಕಾದುದಕ್ಕಿಂತಲೂ ಕಡಿಮೆ ಇರುವುದು ದಾಖಲಾಗಿದೆ. ಉದಾಹರಣೆಗೆ, ಬೆಂಕಿ ಇನ್ನೂ ಹೊತ್ತಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಇಲ್ಲವೇ ಗಾಳಿ ಕಡಿಮೆ ಬೀಸುತ್ತಿರುವ ಸಂದರ್ಭದಲ್ಲಿ ಬೆಂಕಿಯ ಕೆಲವು ಭಾಗಗಳಲ್ಲಿ ಉಷ್ಣತೆ ಕಡಿಮೆ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಅಲ್ಲಿರಬಹುದಾದ ಸೂಕ್ಷ್ಮ ಜೀವಿಗಳು ಖಂಡಿತ ಸಾವಿನಿಂದ ತಪ್ಪಿಸಿಕೊಳ್ಳಬಹುದು. ಹಾಗೆ ಸಾಯದೆ ಉಳಿದ ಸೂಕ್ಷ್ಮ ಜೀವಿಗಳು ಬೆಂಕಿಯಿಂದುಂಟಾದ ಹೊಗೆಯಿಂದಾಗಿ ಗಾಳಿ ಸೇರುತ್ತವೆ, ಹೊಗೆಯಲ್ಲಿಯೇ ತೇಲಾಡುತ್ತಾ ಬೇರೆಡೆಗೆ ಹರಡುತ್ತವೆ ಎಂದು ಇವರು ವರದಿ ಮಾಡಿದ್ದಾರೆ. ಫ್ಲಾರಿಡಾದ ವಿವಿಧೆಡೆಗಳಿಂದ ಕಾಡ್ಗಿಚ್ಚು ಹರಡುವ ಮುನ್ನ ಸಂಗ್ರಹಿಸಿದ ಗಾಳಿ ಹಾಗೂ ಕಾಡ್ಗಿಚ್ಚಿನ ಹೊಗೆ ಹರಡಿದ ಮೇಲೆ ಸಂಗ್ರಹಿಸಿದ ಗಾಳಿಯಲ್ಲಿ ಇರುವ ಸೂಕ್ಷ್ಮ ಜೀವಿಗಳನ್ನು ಗಣಿಸಿ ಅವನ್ನು ಕೃಷಿ ಮಾಡಿ ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ ಬಹುಪಾಲು ಬೂಸು, ಶಿಲೀಂಧ್ರಗಳು ಹಾಗೂ ಎತ್ತರದ ಮರಗಳ ಮೇಲೆ ಪರಜೀವಿಗಳಾಗಿ ಬೆಳೆಯುವ ಸಸ್ಯಗಳ ಪರಾಗ ಹಾಗೂ ಬೀಜ ಕಣಗಳು. ಇವು ಬಲು ಸೂಕ್ಷ್ಮವಾಗಿಯೂ ಹಗುರವಾಗಿಯೂ ಇರುವುದರಿಂದ ಸುಲಭವಾಗಿ ಹೊಗೆಯ ಜೊತೆ ಸೇರಿಕೊಂಡು ಇದ್ದಿಲ ಮಸಿ ಮಲಿನಗೊಳಿಸುವಂತೆಯೇ ಗಾಳಿಯನ್ನು ಮಲಿನವಾಗಿಸುತ್ತವೆ. ಕಾಡ್ಗಿಚ್ಚು ಹರಡುವ ಮುನ್ನ ಇದ್ದ ಗಾಳಿಗಿಂತ ಅನಂತರದ ಗಾಳಿಯಲ್ಲಿ 5 ಪಟ್ಟು ಹೆಚ್ಚು ಇಂತಹ ಸೂಕ್ಷ್ಮ ಜೀವಿಗಳು ಇದ್ದುವಂತೆ. ಪ್ರತಿ ಲೀಟರ್ ಗಾಳಿಯಲ್ಲಿ ಸುಮಾರು 6,000 ರಿಂದ 8,000 ಸೂಕ್ಷ್ಮ ಜೀವಿಗಳು ಇದ್ದುವು ಎನ್ನುವುದು ಇವರ ಗಣನೆ. ಇದು ಹೊಸ ವಿಷಯ. ಇದುವರೆಗೂ ಕಾಡ್ಗಿಚ್ಚಿನ ಹೊಗೆಯಿಂದ ಕೇವಲ ಅಸ್ತಮಾ ಅಥವಾ ಶ್ವಾಸಕೋಶದ ಕೆಲವು ತೊಂದರೆಗಳು ಆಗುತ್ತವೆ ಎಂದು ನಂಬಲಾಗಿತ್ತು. ಈಗ ಇವುಗಳೊಟ್ಟಿಗೆ ಹೊಗೆಯಲ್ಲಿ ಬರುವ ಸೋಂಕಿನ ರೋಗಾಣುಗಳನ್ನು ಸೇರಿಸಿದರೆ ಅಪಾಯ ಇನ್ನಷ್ಟು ಹೆಚ್ಚಬಹುದು ಎಂಬುದು ಇವರ ತರ್ಕ. ಅಷ್ಟೇ ಅಲ್ಲ, ಈ ಹೊಗೆಯಲ್ಲಿರುವ ಕಣಗಳು ವಾತಾವರಣ ತಣಿದಾಗ ಹಿಮ ಹೆಪ್ಪುಗಟ್ಟಲು ಮೂಲವಾಗುತ್ತವೆ, ಹಿಮ ಬೀಜಗಳಾಗುತ್ತವೆ, ಹಿಮಪಾತ ಅಥವಾ ಮಳೆಗೂ ಕಾರಣವಾಗಬಲ್ಲವು. ಜೊತೆಗೆ ಸಾಮಾನ್ಯವಾಗಿ ಕೇವಲ ಮೀಟರ್ ಅಥವಾ ಕಿಲೋಮೀಟರ್ಗಳಷ್ಟು ಮಾತ್ರ ಗಾಳಿಯಲ್ಲಿ ಹರಡುವಂತಹ ಬೀಜಗಳನ್ನು ಹೊಗೆ ಬಲು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿಂದ ಅವು ಹರಡುತ್ತಾ ಇನ್ನೂ ಹೆಚ್ಚು ಪ್ರದೇಶವನ್ನು ವ್ಯಾಪಿಸಬಹುದು, ಖಂಡ ಖಂಡಗಳನ್ನು ದಾಟಬಹುದು. ಹೀಗೆ ಕಾಡ್ಗಿಚ್ಚು ಕೇವಲ ನೆಲ ಸುಡುವುದಷ್ಟೇ ಅಲ್ಲ, ಸೋಂಕನ್ನು ಹರಡಬಲ್ಲದು ಎನ್ನುವ ಹೊಸ ವಿಷಯವನ್ನು ಈ ಶೋಧ ಬಯಲಾಗಿಸಿದೆ. ಇದು ಇಂದಿನ ತುಂತುರು ಸ್ಥಿತಿಗಳು. ರಚನೆ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಲಕ್ಷ್ಮೀ ವಿ.
1: ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 45ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅವಲಾಂಚೆ, ಹಿಮಪಾತ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದ, ಹಿಮಾಲಯ ಪ್ರದೇಶದಲ್ಲಿ ಬಿದ್ದ ಹಿಮ ಬೆಟ್ಟಗಳಿಂದ ಜರುಗುವುದನ್ನು ಅವಲಾಂಚೆ ಎಂದು ಕರೆಯುತ್ತಾರೆ. ಶಿಲೆ ಅಥವಾ ನೀರ್ಗಲ್ಲುಗಳು ಆಯತಪ್ಪಿ ಪರ್ವತದ ಅಥವಾ ಬೆಟ್ಟದ ಮೇಲಿನಿಂದ ಉರುಳುವುದು. ಅತಿ ರಭಸದಿಂದ ಸುರಿಯುವ ಮಳೆ ಬಿರುಗಾಳಿಗಳು ಹಿಮಪಾತಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಹಸಿರುಮನೆಯ ಪರಿಣಾಮದಿಂದಾಗಿ ಭೂಮಿಯು ಬಿಸಿಯಾಗುತ್ತಿದೆ. ಇದರಿಂದಾಗಿಯೂ ಸಹ ಈ ಅವಲಂಚಗಳು ಉತ್ಪತ್ತಿಯಾಗುತ್ತವೆ. ಈ ಥರ ಒಂದು ಅವಲಂಚವನ್ನು ನಾವು ಕೆಲವು ವರ್ಷಗಳ ಹಿಂದೆ ನೋಡಿದ್ದೆವು. ಈ ಅವಲಂಚದಿಂದಾಗಿ ಅತ್ಯಂತ ಹೆಚ್ಚು ಹಿಮಪಾತವಾಗಿ ಆ ಹಿಮವು ನದಿಗಳಲ್ಲಿ ಬಿದ್ದು ಅಥವಾ ಕೆರೆಗಳಿಗೆ ಸೇರಿ ಅಲ್ಲಿಂದ ಓವರ್ಫ್ಲೋ ಆಗಿ ಹಿಮಾಲಯದಲ್ಲಿ ನದಿಗಳ ಪಕ್ಕದಲ್ಲಿ ಕಟ್ಟಿದ ಹಲವಾರು ಕಟ್ಟಡಗಳಲ್ಲಿರುವ ವಾಸಿಸುವ ಜನರು ಹಸುನೀಗಿದ್ದರು. ಅಲ್ಲದೆ ಕೇದಾರನಾಥ ದೇವಸ್ಥಾನದ ಹಿಂಬದಿಯ ಒಂದು ಲೇಕ್, ಆ ಲೇಕ್ ಸಹ ಹೊಡೆದು ನೀರು ಹೊರಬಂದು ಅದು ದೇವಸ್ಥಾನದ ಸುತ್ತ ಮುತ್ತ ಫ್ಲಡ್ ಮಾಡಿ, ಅಂದರೆ ಅವಾಂತರವನ್ನು ಮಾಡಿ ಮುಂದೆ ಹೋಗಿ ಮುಂದೆಯೂ ಸಹ ನದಿಯನ್ನು ಸೇರಿ, ನದಿ ಅಂದರೆ ಅಲ್ಲಿ ಯಾಕಂದರೆ ಇದರಲ್ಲಿ ನದಿ ಹೆಸರು ಅದು ಮಂದಾಕಿನಿ ನದಿ ಅಂತ ಕರೀತಾರೆ ನಾವು ಕೇದಾರನಾಥದಲ್ಲಿರುವ ನದಿಯನ್ನು. ಆ ಕೇದಾರನಾಥದ ಮಂದಾಕಿನಿ ನದಿಯ ದಂಡೆಯಲ್ಲಿರತಕ್ಕಂತಹ ಹಲವಾರು ಜನವಸತಿ ಬಿಲ್ಡಿಂಗ್ಗಳಲ್ಲಿ ಇದು ತುಂಬ ಪ್ರವಾಹವನ್ನು ಬರೆಸಿ ಬಹಳಷ್ಟು ಜನರ ಸಾವಿಗೆ ಕಾರಣವಾಗಿತ್ತು. ಈ ಅವಲಾಂಚೆಗಳು ಇವು ನೂರಾರು ವರ್ಷಗಳಿಂದ ಬಿದ್ದಿರುವ ಹಿಮಾಲಯದ ಬೆಟ್ಟಗಳ ಸಾಲಿನಲ್ಲಿ ಅಥವಾ ಯುರೋಪಿನಲ್ಲಿರತಕ್ಕಂಥ ಆಂಡೀಸ್ ಪರ್ವತಗಳ ಮೇಲಿರುತ್ತದೆ. ಸೊ ಭೂಮಿಯ ಬಿಸಿಯಾಗುವಿಕೆಯಿಂದ ಇವು ಬೇಗನೆ ಜರುಗುವ ಸಾಧ್ಯತೆ ಇರುತ್ತದೆ. ಆವರೇಜ್ ಗ್ಲೋಬಲ್ ಟೆಂಪರೇಚರ್ ಅಥವಾ ಸರಾಸರಿ ಜಾಗತಿಕ ತಾಪಮಾನ, ಪ್ರಪಂಚದ ಎಲ್ಲ ಭಾಗಗಳ ತಾಪಮಾನದ ಸರಾಸರಿ ಅಳತೆ. ಇದನ್ನು ನಿರ್ದಿಷ್ಟ ಸಮಯವೊಂದರಲ್ಲಿ ಪ್ರಪಂಚದ ನಾನಾ ಭಾಗಗಳಲ್ಲಿ ಗುರುತಿಸಿಕೊಂಡ ಉಷ್ಣತೆಯಿಂದ ಗಣಿಸಲಾಗುತ್ತದೆ. ಏವೆಸ್, ಹಕ್ಕಿಗಳು ಹಾಗೂ ಪಕ್ಷಿಗಳು. ಕಶೇರುಕ ವಂಶದ ಸರೀಸೃಪ ಮತ್ತು ಸಸ್ತನಿ ವರ್ಗಗಳ ನಡುವಣ ವರ್ಗ, ಈ ವರ್ಗಕ್ಕೆ ಸೇರಿದ ಪ್ರಾಣಿಗಳು. ಇವುಗಳನ್ನು ಪುಕ್ಕವುಳ್ಳ ದ್ವಿಪಾದಿಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಮುಖ್ಯ ಲಕ್ಷಣವೆಂದರೆ ಹಾರಾಟ. ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಟ್ಟು ಹಾರಲು ಅನುವು ಮಾಡಿಕೊಡುತ್ತವೆ. ಕೆಲವೊಂದು ಹಕ್ಕಿಗಳು ದೀರ್ಘ ಹಾರಾಟ ತೋರುವುದಿಲ್ಲ, ಹೀಗಾಗಿ ಇವುಗಳು ಹಾರಲಾರದ ಹಕ್ಕಿಗಳು. ಕೋಳಿ, ಯಮು, ಆಸ್ಟ್ರಿಚ್, ಉಷ್ಟ್ರಪಕ್ಷಿ ಇತ್ಯಾದಿ ಹಕ್ಕಿಗಳು ನೆಲ, ಜಲ ಹಾಗೂ ವಾಯು ಪರಿಸರದಲ್ಲಿ ಜೀವಿಸುತ್ತವೆ. ಆಯಾ ಪರಿಸರಕ್ಕೆ ಅಗತ್ಯವಾದ ದೇಹ ರಚನೆಯನ್ನು ಪಡೆದಿವೆ. ತಮ್ಮ ವರ್ತನೆಯಲ್ಲಿ ಸೂಕ್ತ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ. ಇವು ಬಿಸಿರಕ್ತ ಪ್ರಾಣಿಗಳು. ಹಕ್ಕಿಗಳ ಗಾಳಿ ತುಂಬಿದ ಮೂಳೆಗಳು ಹಗುರವಾಗಿ ಕೊಳವೆಯೋಪಾದಿಯಲ್ಲಿವೆ. ಇವು ಹಾರಾಟಕ್ಕೆ ಸಹಾಯವಾಗಿವೆ. ವಸಡುಗಳು ಕೊಕ್ಕುಗಳಾಗಿ ಮಾರ್ಪಟ್ಟಿವೆ. ಹಕ್ಕಿಗಳಿಗೆ ಹಲ್ಲುಗಳಿರುವುದಿಲ್ಲ. ಕೆಲವು ಹಕ್ಕಿಗಳಲ್ಲಿ ಕಂಡುಬರುವ ಶಲ್ಯಗಳು, ಉಗುರುಗಳು, ತಲೆಭಾಗದ ರಚನೆ ಮುಂತಾದವು ಸರೀಸೃಪ ವರ್ಗದ ಲಕ್ಷಣಗಳನ್ನು ತೋರುತ್ತವೆ. ಹಕ್ಕಿಗಳು ಸರೀಸೃಪ ವರ್ಗದಿಂದ ವಿಕಾಸವಾಗಿದೆ ಎನ್ನುವುದಕ್ಕೆ ಈ ಲಕ್ಷಣವೇ ಸಾಕ್ಷಿ. ಪ್ರಪಂಚದಲ್ಲಿ ಸುಮಾರು 9,200 ಪಕ್ಷಿ ಜಾತಿಗಳನ್ನು ಇದುವರೆಗೂ ಗುರುತಿಸಿದ್ದಾರೆ. ಭಾರತದಲ್ಲಿ ಸುಮಾರು 1,230 ಜಾತಿಗಳು ದಾಖಲಾಗಿವೆ. ಪ್ರಪಂಚದಲ್ಲಿ ಸುಮಾರು 862 ಪಕ್ಷಿ ಜಾತಿಗಳು ವಿನಾಶದ ಹಾದಿಯಲ್ಲಿವೆ ಎಂದು ಅಂದಾಜು ಮಾಡಲಾಗಿದೆ. ಹಕ್ಕಿಗಳಿಂದಾಗಿ ಉಪಯೋಗ ಅಪಾರ. ಇವು ಮನುಷ್ಯನಿಗೆ ಆಹಾರವಾಗುತ್ತವೆ. ಉದಾಹರಣೆಗೆ ಪಾರಿವಾಳ, ಕೋಳಿ ಮಾಂಸ, ಮೊಟ್ಟೆ. ಹಕ್ಕಿಗಳು ಹಾನಿಕಾರಕ ಕೀಟಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ಬೆಳ್ಳಕ್ಕಿ, ಹದ್ದು, ಇತರ ಸಣ್ಣ ಹಕ್ಕಿಗಳು. ಒಂದು ಜೊತೆ ಸಣ್ಣ ಹಕ್ಕಿಗಳು ತಮ್ಮ ಜೀವಿತ ಕಾಲದಲ್ಲಿ 15,00,000 ಕಂಬಳಿ ಹುಳುಗಳನ್ನು ತಿನ್ನುತ್ತವೆ ಎಂದು ನಂಬಲಾಗಿದೆ. ಸಣ್ಣ ಹಕ್ಕಿಯೊಂದು ಅರ್ಧ ಗಂಟೆಯಲ್ಲಿ 3,000 ಸಸ್ಯಹೀನಗಳನ್ನು ತಿಂದು ಮುಗಿಸುತ್ತದೆ ಎಂದು ಪ್ರತೀತಿ. ಹೀಗಾಗಿ ಹಕ್ಕಿಗಳು ಕೃಷಿಗೆ ಅತ್ಯಂತ ಉಪಯುಕ್ತ ಪ್ರಾಣಿಗಳು. ಹಕ್ಕಿಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಉದಾಹರಣೆಗೆ ಕಾಗೆ, ರಣಹದ್ದು. ಹಕ್ಕಿಗಳು ಪರಾಗಣ ಪ್ರಕ್ರಿಯೆ ಸಹಾಯ ಮಾಡುತ್ತವೆ. ಉದಾಹರಣೆಗೆ ಜೇಂಕಾರ ಹಕ್ಕಿ, ಸೂರಕ್ಕಿ. ಹಕ್ಕಿಗಳು ಬೀಜ ಪ್ರಸಾರಣದಲ್ಲಿ ನೆರವಾಗುತ್ತವೆ. ಉದಾಹರಣೆಗೆ ಗಿಣಿ, ಗುಬ್ಬಿ, ಮೈನಾ ಹಾಗೂ ಕೆಲವು ಹಕ್ಕಿಗಳು ಧಾನ್ಯಗಳನ್ನು ತಿಂದು ಬೆಳೆ ಹಾಳು ಮಾಡುತ್ತವೆ. ಆದರೂ ಮಾನವರಿಗೆ ಹಕ್ಕಿಗಳಿಂದಾಗಿ ಹಾನಿಗಿಂತ ಪ್ರಯೋಜನವೇ ಹೆಚ್ಚು. ಹಲವಾರು ಪಕ್ಷಿಗಳು ಹರಳಿಹಣ್ಣು, ಅತ್ತಿಹಣ್ಣು ಈ ಥರದ ಹಣ್ಣುಗಳನ್ನು ತಿಂದು ಅದರ ಬೀಜಗಳನ್ನು ಪ್ರಸಾರ ಮಾಡುತ್ತವೆ. ಹಾಗಾಗಿ ಬೆಂಗಳೂರಿನಲ್ಲಿ ಫ್ಲೈಓವರ್ ಮಧ್ಯದಲ್ಲಿ ಹಲವಾರು ಥರದ ಗಿಡಗಳು ಬೆಳೆದಿವೆ. ಹೆಚ್ಚಾಗಿ ಈ ಅರಳಿ ಮರಗಳು ಬೆಳೆದಿವೆ. ಈ ಅರಳಿ ಮರಗಳು ಬೆಳೆಯುವುದಕ್ಕೆ ಕಾರಣ ಪಾರಿವಾಳಗಳು ಅಥವಾ ಮೈನಾ ಹಕ್ಕಿಗಳು ಈ ಅರಳಿ ಮರದ ಹಣ್ಣನ್ನು ಅಥವಾ ಹತ್ತಿ ಮರದ ಹಣ್ಣನ್ನು ತಿಂದು ಅದರ ಬೀಜವನ್ನು ತಮ್ಮ ಜಠರದಲ್ಲಿ ಪ್ರೋಸೆಸ್ ಮಾಡಿ ಹೊರಬರುವಾಗ ಆ ಬೀಜಗಳು ಮಣ್ಣು ತಾಗಿದಾಗ ಮೊಳಕೆಯೊಡೆದು ಸಣ್ಣ ಸಣ್ಣ ಗಿಡಗಳಾಗುತ್ತವೆ. ಹಾಗಾಗಿ ಈ ಹಕ್ಕಿಗಳು ಮಾನವನಿಗೆ ಅತ್ಯಂತ ಹೆಚ್ಚು ಉಪಯುಕ್ತ. ಅವಾಯ್ಡೆನ್ಸ್, ದೂರ ಮಾಡುವಿಕೆ ಅಥವಾ ತಪ್ಪಿಸಿಕೊಳ್ಳುವಿಕೆ ಪ್ರಾಣಿಗಳ ವರ್ತನೆಯನ್ನು ಇದು ಸೂಚಿಸುತ್ತೆ. ಪ್ರತಿಕೂಲ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳು ಅಥವಾ ಪಕ್ಷಿಗಳು ತೋರುವ ನಡವಳಿಕೆ. ಇದು ಪೂರ್ವ ಕಲಿಕೆಯ ಫಲವಾಗಿರಬಹುದು. ಉದಾಹರಣೆಗೆ ಭಕ್ಷಕ ಜೀವಿಗಳನ್ನು ಎದುರಿಸಲೇಬೇಕಾಗುವಂಥ ಪ್ರದೇಶಕ್ಕೆ ಪ್ರವೇಶ ಮಾಡದೇ ಇರುವುದು. ಯಾವುದಾದರೂ ತಿಂದು ರೋಗಕ್ಕೆ ತುತ್ತಾಗಿದ್ದರಿಂದ ಅಂಥ ಪದಾರ್ಥಗಳನ್ನು ಮತ್ತೆ ತಿನ್ನದೇ ಇರುವುದು ಇತ್ಯಾದಿ. ಕೆಲವು ನಡವಳಿಕೆಗಳು ಹುಟ್ಟಿನಿಂದಲೇ ಕೂಡಿ ಬಂದಿರಬಹುದು. ಉದಾಹರಣೆಗೆ ಕೋಳಿ ಮತ್ತು ಕೋಳಿ ಮರಿಗಳು ಹದ್ದು ಗಿಡಗದಂತಹ ಪಕ್ಷಿಗಳ ಮೇಲಿಂದ ನೆರಳನ್ನು ನೋಡಿದ ತಕ್ಷಣ ತಮಗೆ ಅನುಭವ ಇಲ್ಲದೆ ಹೋದರೂ ಸಹಾಯಕ್ಕಾಗಿ ಅವು ತಮ್ಮ ತಾಯಿಯ ಹತ್ತಿರ ಓಡುತ್ತವೆ, ಇಲ್ಲವೇ ಅಡಗಿಕೊಳ್ಳಲು ಬೇರೆ ಬೇರೆ ಸ್ಥಳಗಳನ್ನು ಹುಡುಕ್ತವೆ. ಇವುಗಳು ಅವುಗಳ ಜೀನ್ಸ್ನಲ್ಲೇ ಬಂದಿರುತ್ತದೆ, ಏಕೆಂದರೆ ಆ ಮರಿಗಳು ಇನ್ನೂ ಕಲಿತಿರುವುದಿಲ್ಲ. ಕಲಿತಿಲ್ಲದೆ ಇರುವ ವಿದ್ಯೆಯು ಬರುವುದೆಂದರೆ ಅದು ಜೀನ್ಸ್ಗಳ ಮೂಲಕ ಮಾತ್ರ. ಅವಲ್ಷನ್, ಅವಲ್ಷನ್ನ ಭೂವಿಜ್ಞಾನದಲ್ಲಿ ನದಿ ಅಥವಾ ಜರಿಯೊಂದು ಅದರ ಸ್ವಾಭಾವಿಕ ಪ್ರವಾಹದ ಪಥದಿಂದ ಅಥವಾ ನೆರೆ ಪ್ರದೇಶದಿಂದ ಬೇರೆಯಾಗಿ ಹರಿಯುವುದು. ಮುಖ್ಯ ಪ್ರವಾಹದಲ್ಲಿ ಹೂಳು ತುಂಬಿ ಹರಿವಿಗೆ ತೊಂದರೆಯುಂಟಾದಾಗ ನದಿಯು ಬೇರೆಡೆಗೆ ಹರಿಯುತ್ತದೆ. ಕರ್ನಾಟಕದ ತಲಕಾಡು ಎಂಬ ಮರಳಿನಿಂದ ಆವೃತ್ತವಾದ ಪ್ರದೇಶದಲ್ಲಿ ಹರಿಯುವ ಕಾವೇರಿಯು ನದಿಯಲ್ಲುಂಟಾದ ವಿಚ್ಛೇದನ ಅಥವಾ ಅವಲ್ಷನ್ನಿಂದಾಗಿ ಇದಕ್ಕೆ ಈ ನದಿಗೆ ಒಂದು ಉದಾಹರಣೆ. ಕೆಲವೊಮ್ಮೆ ಹಲವು ಉಪಯೋಗಗಳಿಗಾಗಿ ಮಾನವರು ಡ್ಯಾಮ್ಗಳನ್ನು ಕಟ್ಟಿ ನದಿಯ ದಿಕ್ಕನ್ನು ಬದಲಾಯಿಸುತ್ತಾರೆ. ಹಿಂದಿನ ಮಹಾರಾಜರು ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಗಭದ್ರಾ ನದಿಯನ್ನು ಅಣೆಕಟ್ಟು ಕಟ್ಟದೆಯೇ ಹಲವಾರು ಕಾಲುವೆಗಳನ್ನು ತೋಡಿ ನೀರನ್ನು ಬೇರೆ ಕಡೆಗೆ ಹಾಯಿಸಿರುತ್ತಾರೆ. ಅದೇ ರೀತಿ ಕುಡಿಯುವ ನೀರಿನ ಪೂರೈಕೆಗಾಗಿ ಕಾವೇರಿ ನದಿಯನ್ನು ಡ್ಯಾಮ್ ಕಟ್ಟಿ ಆ ನೀರನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ನಂತರ ಅದನ್ನು ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಅದನ್ನು ಪಂಪ್ ಮಾಡುತ್ತಾರೆ. ಇತ್ತೀಚೆಗೆ ದಿನಗಳಲ್ಲಿ ವೈನಾಡಿನಲ್ಲಿ ಹೆಚ್ಚು ಮಳೆಯಿಂದಾಗಿ ಗುಡ್ಡವು ಜರಿದು ನೇರವಾಗಿ ಹರಿಯುತ್ತಿರುವ ನದಿಗೆ ಅಡ್ಡಲಾಗಿ ಬಂದಾಗ ನದಿಯು ತನ್ನ ಪಾತ್ರವನ್ನು ಬದಲಿಸಿ ಅಲ್ಲಿ ಸುಮಾರು 1,000 ಹೆಚ್ಚು ಮನೆಗಳನ್ನು ನಾಶ ಮಾಡಿರುತ್ತದೆ. ಸೊ ಇದಕ್ಕೆಲ್ಲ ಕಾರಣ ಮಾನವನಿಂದ ಮಾಡಲ್ಪಟ್ಟ ಅವಾಂತರಗಳು. ಏಕೆಂದರೆ ಮಾನವನು ಹಿಮಾಲಯದ ಗುಡ್ಡಗಳಲ್ಲಿಯೂ ಸಹ ರಸ್ತೆಗಳನ್ನು ಮಾಡಿದ್ದಾನೆ. ಅದೇ ರೀತಿ ಬೆಟ್ಟ ಗುಡ್ಡಗಳನ್ನು ಕೊರೆದು ರಸ್ತೆಗಳನ್ನಾಗಿ ಮಾಡಿದ್ದಾನೆ. ಹೀಗಾಗಿ ಬೆಟ್ಟ ಗುಡ್ಡಗಳು ಸ್ಟೆಬಿಲಿಟಿ ಕಡಿಮೆಯಾಗುತ್ತದೆ. ಹಾಗಾಗಿ ಸ್ಟೆಬಿಲಿಟಿ ಕಡಿಮೆಯಾಗಿ ಅತಿ ಹೆಚ್ಚು ಮಳೆ ಬಂದಾಗ ಗುಡ್ಡದ ಒಳಗಡೆ ನೀರು ಹಿಡಿದು ಮಣ್ಣಿನಲ್ಲಿ ನೀರಿನ ಸಾಂದ್ರತೆ ಹೆಚ್ಚಾದಾಗ ಈ ಬೆಟ್ಟ ಗುಡ್ಡಗಳು ಕುಸಿಯುತ್ತವೆ. ಇವುಗಳ ಕುಸಿಯುವಿಕೆಯಿಂದ ಹರಿಯುವ ನೀರಿಗೆ ಅಡ್ಡಲಾಗಿ ಕಟ್ಟೆ ಕಟ್ಟಿದಂತಾಗುತ್ತದೆ. ಆಗ ಆ ನದಿ ಹಳ್ಳ ಅಥವಾ ಕೆರೆಗಳು ತಮ್ಮ ನಿಜವಾದ ಸ್ಥಾನವನ್ನು ಬದಲಾಯಿಸಿ ಬೇರೆ ಕಡೆ ಹರಿಯುತ್ತವೆ. ಇಂಥ ಸಮಯದಲ್ಲಿ ಅವು ಕೆಲವೊಮ್ಮೆ ನಗರ ಪ್ರದೇಶ ಅಥವಾ ಜನವಸತಿ ಪ್ರದೇಶಗಳ ಮೇಲೆ ಹರಿಯುತ್ತವೆ. ಹಾಗಾಗಿ ಅಲ್ಲಿ ಫ್ಲಡ್ ಬಂದು ಸಾವಿರಾರು ಜನರಿಗೆ ತೊಂದರೆಯಾಗುತ್ತದೆ. ಇದನ್ನು ಅವಲ್ಷನ್ ಅಥವಾ ವಿಚ್ಛೇದನ ಎಂದು ಹೇಳುತ್ತಾರೆ. ಅಜೋಲಾ, ಕನ್ನಡದಲ್ಲಿಯೂ ಅಜೋಲಾ ಎಂದೇ ಕರೆಯಬಹುದು. ಸಿಹಿ ನೀರಿನಲ್ಲಿ ಬೆಳೆಯುವ ಅತಿ ಸಣ್ಣ ಪುಷ್ಪ ಸಸ್ಯ. ಇದು ಭತ್ತದ ಕೃಷಿಯಲ್ಲಿ ಅತ್ಯಂತ ಉಪಯುಕ್ತವಾಗಿರುವ ನೈಸರ್ಗಿಕ ಗೊಬ್ಬರ. ಕವಲೊಡೆದ ಸಣ್ಣ ಕಾಂಡ ಮತ್ತು ಬೇರುಗಳಿರುವ ಈ ಸಸ್ಯಗಳಿಗೆ 2 ಎಲೆಗಳಿರುತ್ತವೆ. ಈ ಎಲೆಗಳ ತಲಭಾಗದಲ್ಲಿ ಕುಳಿಗಳಿರುತ್ತವೆ. ಅಲ್ಲಿ ಅನಬಿ ಅಸೋಲಾ ಎನ್ನುವ ನೀಲಿ ಹೆಸರಿನ ಪಾಚಿ ಬೆಳೆಯುತ್ತದೆ. ಇದು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ. ಅಸೋಲಾ ಮತ್ತು ನೀಲಿ ಹಸಿರು ಪಾಚಿಯು ಸಹಬಾಳ್ವೆಯಿಂದಲೇ ಅಸೋಲಾ ಭತ್ತ ಕೃಷಿಗೆ ಅತ್ಯಂತ ಉಪಯುಕ್ತ ಗೊಬ್ಬರವಾಗುತ್ತದೆ. ಅಸೋಲೇಸೆ ಕುಟುಂಬಕ್ಕೆ ಸೇರಿದ ಅಸೋಲಾ 6 ಜಾತಿಗಳನ್ನೊಳಗೊಂಡಿದೆ. ಇವು ಹೆಚ್ಚಾಗಿ ಏಷ್ಯಾ ಮತ್ತು ಅಮೆರಿಕ ಉಷ್ಣ ಹಾಗೂ ಸಮತೀತೋಷ್ಣ ವಲಯಗಳಲ್ಲಿ ಕಂಡುಬರುತ್ತವೆ. ಸುಮಾರು 10 ಹಸಿರು ಅಸೋಲಾದಿಂದ 30 ಕಿಲೋಗ್ರಾಂನಷ್ಟು ಸಾರಜನಕಕ್ಕೆ ಸಮನಾದ ಗೊಬ್ಬರವು ತಯಾರಾಗುತ್ತದೆ. ಅಸೋಲಾ 1 ಹೆಕ್ಟೇರ್ಗೆ ಸುಮಾರು 450 ಕಿಲೋಗ್ರಾಂ ಸಾರಜನಕವನ್ನು ಸೇರಿಸಿದ ದಾಖಲೆಗಳಿವೆ. ಇಲ್ಲಿಗೆ 45ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 14ನೆಯ ಪದ್ಯ. ಆ ಪದ್ಯ ಹೀಗೆ: ಖೇಚರಿಯೋ ಭೂಚರಿಯೋ ರಿಷಾಚರಿಯೋ ರೂಪು ಬಂಡಿಸಲ್ಕಾರ್ಗಂ ಅವಾಗೋಚರಂ ಈ ಕಾರಣ ಅಗೋಚರಂ ಇವಳಿಗೆ ಇವಳಿಲ್ಲಿಗೇಕೆ ಬಂದಳೋ ಪೇಳಿಂ. ಇದನ್ನು ಬಿಡಿಸಿ ಹೀಗೆ ಓದೋಣ: ಖೇಚರಿಯೋ ಭೂಚರಿಯೋ ನಿಶಾಚರಿಯೋ ರೂಪು ಬಣ್ಣಿಸಲಿಕ್ಕೆ ಆರ್ಗಂ ಅವಾಗೋಚರಂ ಈ ಕಾರಣವು ಅಗೋಚರಂ ಇವಳು ಇಲ್ಲಿಗೆ ಏಕೆ ಬಂದಳು ಹೇಳಿ. ಇವಳು ಖೇಚರಿಯು ಅಂದರೆ ಗಗನ ಮಾರ್ಗವಾಗಿ ಸಂಚಾರ ಮಾಡುವಳು. ಖ ಅಂದರೆ ಗಗನ ಅಂತ ಅರ್ಥ, ಅದು ಖೇಚರಿ ಆಗುತ್ತೆ. ಭೂಚರಿಯು ಭೂಮಿಯಲ್ಲಿ ಚಲಿಸುವವಳು. ನಿಶಾಚರಿಯು ರಾತ್ರಿಯಲ್ಲಿ ಸಂಚಾರ ಮಾಡುವವಳು. ರೂಪು ಬಣ್ಣಿಸಲಿಕ್ಕೆ ಆರ್ಗಂ ಅವಾಗೋಚರ ಅಂದರೆ ಮಾತಿಗಾಗಲಿ ಮತ್ತು ಕಣ್ಣಿಗಾಗಲಿ ಕಾಣಿಸದಿರುವುದು ಅಂತೇಳಿ ಅರ್ಥ. ಅದಕ್ಕೆ ಈ ಕಾರಣವು ಅಗೋಚರ, ಈ ಕಾರಣದಲ್ಲಿ ಏನೂ ಕಾಣಿಸುವುದಿಲ್ಲ. ಇವಳು ಇಲ್ಲಿಗೆ ಏಕೆ ಬಂದಳು, ಇವಳು ಇಲ್ಲಿಗೆ ಯಾಕೆ ಬಂದಳು ಎನ್ನುವುದಾಗಿ ಆಶ್ಚರ್ಯ ಪಡ್ತಾನೆ. ಅಂದರೆ ಈಕೆ ಗಂಧರ್ವರೋ, ಈಕೆ ರಾಜಕುಮಾರಿಯೋ ಅಥವಾ ರಾಕ್ಷಸಿಯೋ? ಈಕೆ ರೂಪು ನೋಡಿದರೆ ಯಾರಿಗೂ ಕೂಡ ಏನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟೊಂದು ಚೆಲುವೆಯಾಗಿರುವಳು. ಇವಳ ರೂಪವನ್ನು ವರ್ಣಿಸುವುದಕ್ಕಾಗಲಿ ಅಥವಾ ಕಣ್ಣಿಂದ ನೋಡುವುದಕ್ಕಾಗಲಿ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ದಿವ್ಯ ಸ್ವರೂಪ. ಈ ಕಾರಣದಲ್ಲಿ ಏನೂ ಕಾಣಿಸೋದೂ ಇಲ್ಲ. ಇದು ಈ ಕಾರಣ ಎನ್ನುವುದು ಅಗೋಚರ. ಈ ಕಾರಣ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದರ ನಡುವೆ ಇವಳು ಇಲ್ಲಿಗೆ ಯಾಕೆ ಬಂದಳು ಹೇಳಿ ಅಂತ ಭೀಮಸೇನ ಯೋಚನೆ ಮಾಡ್ತಾನೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 14ನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ: ಎಂಬನ್ನೆ ಗಮಾಕೆ ಮದರನ ಕೈಯಿಂಬರದುಂಕಿದರಂಬು ಬರ್ಪಂತೆ ಬಂದು ಭೀಮಸೇನನ ಕೆಲದೊಳ್ಕುಳ್ಳಿರ ನೀನಾರಿಗೆ ಏನೆಂಬ ಏಕೆ ಬಂದೆ ಎಂದೋಡೆ. ಆಕೆ ಎಂದಳ ಎರಡರಿಯದೊಳ್ದು ನಿನ್ನೊಳಗಡುಂ ಎರಡಂ ನುಡಿಯಲಾಗದನೆಗೆ ಈ ಬನಂ ಹಿಡಿಂಬವನಮೆಂಬುದಿದ ನಾಳ್ವಂ ಹಿಡಿಂಬನೆಂಬ ಸುರಂ ಎಂಬಣ್ಣ ಆಳುಂ ಹಿಡಿಂಬೆಯೇನೆಂಬೆ ಆತನ ಕಸದಿ ನಿಮ್ಮನಿ ಬರುಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಎಂಬ ಅನ್ನೆಗಂ ಎನ್ನುವ ಎಂಬ ಅನ್ನೆಗಂ ಮದರನ ಕೈಯಿಂ ಬರದುಂಕಿದ ಅರಳಂಬು ಬರ್ಪಂತೆ ಬಂದು ಭೀಮಸೇನನ ಕೆಲದಲ್ಲೂ ಕುಳ್ಳಿರೆ ನೀನು ಆರ್ಗೆ ಏನೆಂಬೆ ಏಕೆ ಬಂದೆ ಎಂದೊಡೆ. ಆಕೆ ಎಂದಳು ಎರಡು ಅರಿಯದೆ ಒಂದು ನಿನ್ನೊಳರಡಂಬು ನುಡಿಯಲು ಆಗದು ನಿನಗೆ ಈ ಬನಂ ಹಿಡಿಂಬನೆಂಬವ ಎಂಬವನು ಈ ಬನಂ ಹಿಡಿಂಬವನ ಎಂಬುದು ಇದಮ್ಮ ಆಳುವಂ ಹಿಡಿಂಬ ಎಂಬ ಅಸುರ ಎಂಬ ಅಣ್ಣ ಆನು ಹಿಡಿಂಬೆ ಹಿಡಿಂಬೆಯನೆಂಬೆ ಆತನ ಬೆಸದಿಂ ನಿಮ್ಮ ಅನಿ ಬರುಮಂ. ಹಾಗೆ ಭೀಮಸೇನ ಆಶ್ಚರ್ಯ ಪಡುತ್ತಿರುವಾಗ ಎಂಬನ್ನೆಗೆ ಆಕೆ ಮದನನ ಕೈಯಿಂ ಬರದುಂಕಿದರಂಬು ಆಕೆ ಮನ್ಮಥನ ಬಾಣದಿಂದ ಮನ್ಮಥನ ಬಿಲ್ಲಿನಿಂದ ಕೈಯಿಂ ಅಂದರೆ ಬಿಲ್ಲಿನಿಂದ ತಪ್ಪಿಸಿಕೊಂಡ ಬಂದ ಅರಲ ಅಂಬು ಅಂದರೆ ಹೂವಿನ ಬಾಣದ ಹಾಗೆ ಬಂದಳು. ಇದು ಪಂಪನಿಗೆ ಅತ್ಯಂತ ಸುಂದರವಾದಂಥ ಒಂದು ಪ್ರಯೋಗ. ಅಂದರೆ ಇದು ಆದಿಪುರಾಣದಲ್ಲಿ ಕೂಡ ಬರ್ತದೆ: ಎನಿಸಿದ ನೀಲಾಂಜನೆ ಕರ್ಬಿನ ಬಿಲ್ಲಿಂ ಮಸೆದ ಮದರನರ್ಗಣೆ ಬರ್ದುಕ್ಕಿಂತೆನಿಸು ತೊಳಪಕ್ಕಳ್ ಭೋಂಕನೆ ನಿಖಿಳ ಜನಾಂತರಂಗಮು ಎನ್ನುವುದು ಅಲ್ಲಿ ಪ್ರಯೋಗ ಇದೆ. ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಪಂಪ ಹೇಳಿದ್ದಾರೆ. ಅಂದರೆ ಮನ್ಮಥನ ಬಾಣದಿಂದ ತಪ್ಪಿಸಿಕೊಂಡು ಬಂದ ಹೂಬಾಣವೋ ಎನ್ನುವ ಹಾಗೆ ಬರ್ಪಂತೆ ಬಂದು ಭೀಮಸೇನನ ಕೆಲದಳು ಕುಳ್ಳಿರೆ. ಭೀಮಸೇನ ಪಕ್ಕದಲ್ಲೇ ಕೂತಳಂತೆ ಯಾಕೆ. ಆಗ ನೀನು ಆರಿಗೆ ಏನೆಂಬೆ ಏಕೆ ಬಂದೆ ಅಂತ ಒಂದು ಪ್ರಯೋಗ ಪದಪ್ರಯೋಗ ಭೀಮಸೇನ ಮಾಡ್ತಾನೆ. ಆಗ ಆಕೆ ಎಂದಳು ಎಂದೊಡೆ ಆಕೆ ಎಂದಳು ಎರಡು ಅರಿಯದೆ ಒಲ್ದು ಎರಡು ಮಾತಿಲ್ಲದೆ ಒಲಿದು ಬಂದೆ ನಾನು ನಿನ್ನೊಳಗಡಂ ನುಡಿಯಲಾಗದು ನಿನ್ನ ಜೊತೆಗೆ ಇಬ್ಬಾಗಿಯಿಂದ ಮಾತಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ ಇರುವುದನ್ನು ಹೇಳುತ್ತೇನೆ ನೋಡು. ಈ ಬನಂ ಹಿಡಿಂಬ ವನಂ ಈ ವನದ ಹೆಸರು ಹಿಡಿಂಬ ವನ ಅಂತ. ಇದನ್ನು ಆಳುವಂ ಇದನ್ನು ಆಳುವವನು ಹಿಡಿಂಬ ಎಂಬ ಅಸುರ ಇದನ್ನು ಆಳುವವನು ಹಿಡಿಂಬ ಎನ್ನುವಂಥ ಒಬ್ಬ ರಾಕ್ಷಸ ಅವನು ಎಮ್ಮಣ್ಣ ಅವನು ನನ್ನ ಅಣ್ಣ, ನಾನು ಹಿಡಿಂಬೆ, ನನ್ನ ಹೆಸರು ಹಿಡಿಂಬೆ. ಹಿಡಿಂಬೆ ಏನೆಂಬೆ? ನನ್ನ ಹೆಸರು ಹಿಡಿಂಬೆ ಅಂತ ಹೇಳ್ತೀನಿ. ಆತನ ಬೆಸದಿಮ್ಮ, ಆತನ ಅಪ್ಪಣೆ ಮೇರೆಗೆ ನಿಮ್ಮಷ್ಟು ಜನಗಳನ್ನು ಇಲ್ಲಿ. ಇದು ಸುಲಭ ಆಗಿದೆ ಅಂದರೆ ಭೀಮಸೇನೆ ಕೇಳ್ತಾರೆ, ಆಶ್ಚರ್ಯ ಪಡ್ತಾನೆ. ಈ ಘೋರ ಅರಣ್ಯದಲ್ಲಿ ಇವಳು ಎಲ್ಲಿಂದ ಬಂದಳು? ಇವಳು ಗಂಧರ್ವಳು ಅಥವಾ ರಾಜಕುಮಾರಿಯೋ ಅಥವಾ ರಾಕ್ಷಸಿಯೋ? ಏನೋ ಇವಳ ರೂಪನ ವರ್ಣನಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಸಾಧ್ಯನೇ ಇಲ್ಲ ಅಲ್ಲವೇ ಎಂದುಕೊಂಡಾಗ ಆಕೆ ಅಲ್ಲಿಗೆ ಬರ್ತಾಳೆ. ಬಂದು ನೇರವಾಗಿ ಅಂದರೆ ದಿವ್ಯ ರೂಪದಿಂದ ಬಂದು ಭೀಮಸೇನ ಬಳಿಗೆ ಕೂತ್ಕೊಳ್ತಾಳೆ. ಅಲ್ಲಿ ಒಂದು ಭೀಮ ಆಕೆ ಕೇಳ್ತಾನೆ, ನೀನು ಆರಿಗೆ ಏನೆಂಬೆ, ನೀನು ಆರಿಗೆ ಅಂತ ಕೇಳ್ತಾನೆ. ಮತ್ತು ಏನೆಂಬೆ, ನೀನು ಆರಿಗೆ ಅನ್ನುವಂಥ ವಿಶಿಷ್ಟವಾದ ಪ್ರಯೋಗ ಅದು ಹಳೆಗನ್ನಡದ್ದು. ಹಾಗೆ ಏನೆಂಬೆ ಎನ್ನುವುದು ಕೂಡ ಒಂದು ವಿಶೇಷ ಪ್ರಯೋಗ. ನೀನು ಆರಿಗೆ ಅಂತಂದರೆ ನೀನು ಯಾರು ಅಂತ ಇದರ ನಿಜವಾದ ಅರ್ಥ. ಅಂದರೆ ಈ ಪ್ರಯೋಗ ಈಗ ಕನ್ನಡದಲ್ಲಿ ಇಲ್ಲ. ಈಗ ನಾವು ನೀನು ಯಾರು ಅಂತ ಕೇಳ್ತೀವಿ, ಆದರೆ ನೀನು ಯಾರು ಅಂತ ಕೇಳುವಾಗ ಹಿಂದೆ ಅದರ ಪ್ರಯೋಗ ನೀನು ಆರಿಗೆ. ಇನ್ನೊಂದು ಏನೆಂಬೆ, ಇಲ್ಲಿ ಏನೆಂಬೆ ಅಂತಂದರೆ ಏನು ಹೇಳ್ತೀಯ ಅಂತಲ್ಲ, ನಿನ್ನ ಹೆಸರೇನು ಅಂತ ಅದಕ್ಕೆ ಅರ್ಥ. ವಾಟ್ಸ್ ಯುವರ್ ನೇಮ್ ಎನ್ನುವುದಕ್ಕೆ ಸರಿಯಾದ ಒಂದು ಪದಪ್ರಯೋಗ ಇದು. ನೀನು ಆರಿಗೆ ಏನೆಂಬೆ, ಈ ಪದಪ್ರಯೋಗಗಳನ್ನು ಗಮನಿಸ್ಬೋದು ಕನ್ನಡದಲ್ಲಿ. ಅಂದರೆ ನೀನು ಯಾರು ಅಂತ ಕೇಳೋದಕ್ಕೆ ನೀನು ಆರಿಗೆ, ನಿನ್ನ ಹೆಸರೇನು ಅಂತ ಕೇಳಿದರೆ ಏನೆಂಬೆ ಅಂತ ಪ್ರಶ್ನೆ. ಈ ವಿಶಿಷ್ಟವಾದಂಥ ಈ ಪ್ರಯೋಗ ಈಗ ಕನ್ನಡದಲ್ಲಿ ಇಲ್ಲ. ಆ ಕಾರಣಕ್ಕೆ ನಾನು ಇದನ್ನು ಹೇಳಬೇಕಾಯಿತು. ಒಂದು ಮರೆತು ಹೋದಂಥ ಪ್ರಯೋಗ ಇದು. ಪ್ರಾಚೀನ ಕನ್ನಡ ಕಾವ್ಯದಲ್ಲೆಲ್ಲವೂ ಕಡೆಯೂ ಕೂಡ ನೀರಾರಿಗೆ ಎನ್ನುವಂಥ ಒಂದು ಪ್ರಯೋಗ ಕಾಣಿಸ್ತದೆ. ಆದರೆ ಏನೆಂದೆ ಎನ್ನುವುದು ಅಷ್ಟೊಂದು ಕಾಣುವುದಿಲ್ಲ ನನಗೆ ಗೊತ್ತಿದ್ದ ಹಾಗೆ. ಇದು ಪಂಪನಲ್ಲಿ ಮಾತ್ರ. ಆದರೆ ನಿನ್ನ ಹೆಸರೇನು ಎನ್ನುವುದಕ್ಕೆ ಏನೆಂಬೆ ಎನ್ನುವ ಒಂದು ಈ ಪದ ಬೇರೆ ಕಡೆಗೆ ಕಂಡ ಹಾಗಿಲ್ಲ. ಇದು ಪಂಪನಲ್ಲಿಯೇ ಕಾಣುವಂಥ ಪ್ರಾಚೀನ ಪದಪ್ರಯೋಗ ಅಂತ ನಾವು ಹೇಳಬಹುದು.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ, ಲಾ ಬಗ್ಗೆ ವಾಕ್ಯ ರಚನೆಯನ್ನ ನೋಡ್ತಾ ಇದ್ವಿ. ಈ ವಿಷಯ ಕೂಡ ನಮ್ಮ ಪ್ರತಿನಿತ್ಯದ ಸಂಭಾಷಣೆಯಲ್ಲಿ ಅಗತ್ಯವಾಗಿ ಆಗುವಂಥದ್ದೇ ಅಲ್ವಾ? ಎಲ್ಲರೂ ಕೋರ್ಟು, ಕಚೇರಿ, ಪೊಲೀಸ್ ಅಂತ ಅಲಿತೀವಿ ಅಂತ ಅಲ್ಲ. ಯಾವುದೋ ಸಿನಿಮಾ ಸೀರಿಯಲ್ ವಿಷಯಕ್ಕೆ ನಾವು ನೋಡಿರ್ಬೋದು, ಯಾರೋ ನೇಬರ್ಸ್ ಅಲ್ಲಿ, ನಮ್ಮ ಸಮಾಜದಲ್ಲಿ ಇನ್ಯಾರೋ ಈ ತರ ಕೃತ್ಯ ನಡೆದಿರೋದನ್ನ ಅದ್ರ ಬಗ್ಗೆ ನಾವು ಮಾತಾಡಿರ್ಬೋದು. ಆ ರೀತಿಯಲ್ಲಿ ನಮ್ಗೆ ಈ ಸಂಭಾಷಣೆಗಳು ಸಹಾಯ ಮಾಡುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ತಿಳುವಳಿಕೆ ಇಲ್ಲದೆ ತಪ್ಪಾಗುತ್ತೆ. ಆದರೆ ಈ ಕಾನೂನಿನ ವಿಷಯದಲ್ಲಿ ನಾವು ಈ ರೀತಿಯ ತಪ್ಪನ್ನು ಮಾಡ್ಕೋಬಾರ್ದು. ಅಂದರೆ ಕಾನೂನಿನ ಅರಿವು ನನಗಿಲ್ಲ, ಹಾಗಾಗಿ ಈ ತಪ್ಪಾಯಿತು ಅಂತ ಅದೊಂದು ನೆಪ ಹೇಳೋ ಥರ ಇರಬಾರ್ದು. ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಕಾನೂನಿನ ಅರಿವಿಲ್ಲದೆ ಇರೋದು ಒಂದು ನೆಪ ಆಗಬಾರ್ದು. ಹೌದು, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದ ತಿಳುವಳಿಕೆ ಇರಲೇಬೇಕು ಅಂತಿಲ್ಲ ಅಲ್ವಾ? ಎಲ್ಲ ವಿಷಯ ಎಲ್ಲರಿಗೆ ಗೊತ್ತಿರೋದಿಲ್ಲ. ಹಾಗಂತ ನಾವು ಕಾನೂನಿಗೆ ವಿರುದ್ಧವಾಗಿರೋ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಮುಂಚೆ ಅರಿವು ಇಟ್ಕೊಳ್ಳಬೇಕಾಗತ್ತೆ. ಕಾನೂನಿನ ಅರಿವಿಲ್ದಿರೋದು ಒಂದು ನೆಪ ಆಗಬಾರ್ದು ಅನ್ನೋದನ್ನು ಹೇಗೆ ಹೇಳಬೇಕು? ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳಬೇಕು. ಇನ್ನು ಕಳ್ಳ ಅಂತ ಗೊತ್ತಾದರೆ, ಸಿಕ್ಕಿ ಬಿದ್ದರೆ ಅವನಿಗೆ ಶಿಕ್ಷೆ ಇದ್ದೇ ಇರುತ್ತಲ್ವಾ? ನ್ಯಾಯಾಧೀಶರು ಕಳ್ಳನಿಗೆ ಶಿಕ್ಷೆ ವಿಧಿಸಿದ್ರು. ಇದನ್ನ ಹೇಗೆ ಹೇಳ್ತೀರಾ? ದ ಜಡ್ಜ್ ಪನಿಶ್ಡ್ ದ ಥೀಫ್. ಪನಿಶ್ಡ್ ದ ಥೀಫ್, ಕಳ್ಳನಿಗೆ ಶಿಕ್ಷೆ ವಿಧಿಸಿದ್ರು. ದ ಜಡ್ಜ್ ಪನಿಶ್ಡ್ ದ ಥೀಫ್. ನ್ಯಾಯಾಧೀಶರು ಕಳ್ಳನಿಗೆ ಶಿಕ್ಷೆ ವಿಧಿಸಿದ್ರು. ದ ಜಡ್ಜ್ ಪನಿಶ್ಡ್ ದ ಥೀಫ್ ಅಂತ ಹೇಳಬೇಕು. ಎಷ್ಟೋ ಮೊಕದ್ದಮೆಗಳು ನಡೀತಾ ಇರುತ್ತೆ, ಆದರೆ ಅದರ ರಿಸಲ್ಟ್ ಏನಾಯಿತು, ತೀರ್ಪು ಏನಾಯಿತು ನಮ್ಗೆ ಗೊತ್ತಿರೋದಿಲ್ಲಲ್ವಾ? ಅದನ್ನು ಹೇಗೆ ಹೇಳೋದು? ವಾಟ್ ವಾಸ್ ದ ಜಡ್ಜ್ಮೆಂಟ್ ಇನ್ ದ ಕೇಸ್. ವಾಟ್ ವಾಸ್ ದ ಜಡ್ಜ್ಮೆಂಟ್ ಇನ್ ದ ಕೇಸ್, ಈ ಮೊಕದ್ದಮೆಯಲ್ಲಿ ತೀರ್ಪು ಏನಾಯಿತು ಅಂತ. ಇನ್ನು ಸಾಕ್ಷಿ ಹೇಳೋರು ಇರ್ತಾರೆ ಅಲ್ವಾ, ಅವರಲ್ಲಿ ಕೆಲವರು ಪ್ರತ್ಯಕ್ಷ ದರ್ಶಿಗಳಿರ್ತಾರೆ. ಅದನ್ನು ಹೇಗೆ ಹೇಳೋದು? ಹಿ ಈಸ್ ಆನ್ ಐ ವಿಟ್ನೆಸ್. ಐ ವಿಟ್ನೆಸ್ ಅಂದರೆ ಪ್ರತ್ಯಕ್ಷ ದರ್ಶಿ. ಹಿ ಈಸ್ ಆನ್ ಐ ವಿಟ್ನೆಸ್, ಅವನು ಪ್ರತ್ಯಕ್ಷ ದರ್ಶಿ. ನೋಡಿ, ಈ ವಾಕ್ಯ ರಚನೆಗಳಲ್ಲೂ ಕೂಡ ನೀವು ಗ್ರಾಮರ್ ಕಡೆ ಗಮನ ಕೊಡಬೇಕು. ಐ ವಿಟ್ನೆಸ್ ಅಲ್ಲಿ ಆನ್ ಅಂತ ಬಂತು. ಬರೀ ವಿಟ್ನೆಸ್ ಆಗಿದ್ರೆ ಅ ವಿಟ್ನೆಸ್ ಅಂತ ಹೇಳಿರೋರು ಅಲ್ವಾ. ನೋಡಿ ಮುಂದಿನ ವಾಕ್ಯ ನೋಡೋಣ. ಅವನೊಬ್ಬ ಕಾನೂನು ಪಾಲಿಸೋ ಪ್ರಜೆ. ಅವನಲ್ಲ, ಎಲ್ಲರೂ ಹೀಗೆ ಇರಬೇಕು. ನಾನು ಹೇಳೋದು, ಹಿ ಈಸ್ ಅ ಲಾ ಅಬೈಂಡಿಂಗ್ ಮ್ಯಾನ್. ಹಿ ಈಸ್ ಅ ಲಾ ಅಬೈಂಡಿಂಗ್ ಮ್ಯಾನ್. ಅವನೊಬ್ಬ ಕಾನೂನು ಪಾಲಿಸುವ ಪ್ರಜೆ. ಲಾ ಅಬೈಂಡಿಂಗ್, ಪಾಲಿಸುವ. ನ್ಯಾಯ ತಡವಾಗಿ ದೊರೆತ ನ್ಯಾಯನ ನಿರಾಕರಿಸಿದ ಹಾಗೆ ಅಲ್ವಾ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ನ್ಯಾಯ ಸಿಗೋದು ತುಂಬ ಲೇಟ್ ಆಯಿತು ಅಂದ್ರೆ ಅದನ್ನ ನಿರಾಕರಿಸಿದ ಹಾಗೆ ಅಲ್ವಾ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳಬೇಕು. ಪ್ರತಿವಾದಿಯ ವಕೀಲರು ಬಹಳ ಚೆನ್ನಾಗಿ ವಾದಿಸಿದ್ರು. ನನಗೆ ಈ ಸಿನಿಮಾಗಳೆಲ್ಲ ನೋಡ್ತಾ ಇದ್ರೆ ಇದೊಂದು ಬೆಸ್ಟ್ ಪಾರ್ಟ್. ವಾದ ವಿವಾದ ಮಾಡ್ತಾರಲ್ಲ, ಹೇಗೆ ಮಾಡ್ತಾರೆ, ಹೇಗೆಲ್ಲ ಪಾಯಿಂಟನ್ನ ತೆಗಿತಾರೆ, ಹೇಗೆ ಆ ವಿಷಯನ ಸಾಲ್ವ್ ಮಾಡ್ತಾರೆ, ಇದು ನೋಡೋದು ನನಗೆ ಬಹಳ ಇಷ್ಟ. ಪ್ರತಿವಾದಿಯ ವಕೀಲರು ಬಹಳ ಚೆನ್ನಾಗಿ ವಾದಿಸಿದ್ರು. ಇದನ್ನ ಹೇಗೆ ಹೇಳಬೇಕು? ದ ಡಿಫೆನ್ಸ್ ಕೌನ್ಸಿಲ್ ಆರ್ಗ್ಯೂಡ್ ದ ಕೇಸ್ ವೆಲ್. ದ ಡಿಫೆನ್ಸ್ ಕೌನ್ಸಿಲ್ ಆರ್ಗ್ಯೂಡ್ ದ ಕೇಸ್ ವೆಲ್. ಪ್ರತಿವಾದಿಯ ವಕೀಲರು ಬಹಳ ಚೆನ್ನಾಗಿ ವಾದಿಸಿದ್ರು. ನೋಡಿ, ನಿನ್ನೆ ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ಲಾ ಸಂಬಂಧಪಟ್ಟಾಗೆ ಸುಮಾರು ವಾಕ್ಯ ರಚನೆನ ನಾವು ನೋಡಿದ್ವಿ. ಬೇಸಿಕ್ ಕನ್ವರ್ಸೇಷನ್ಗೆ ಇಷ್ಟು ವಿಷಯ ಸಾಕಾಗತ್ತೆ, ಇಷ್ಟು ವಾಕ್ಯ ರಚನೆ ಸಾಕಾಗತ್ತೆ ಅಂತ ಅನ್ಕೊಳ್ತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ನೀವೆಲ್ಲರೂ ರೇಡಿಯೋನ ಕೇಳಿಸ್ಕೊಳ್ತೀರಾ, ಟಿವಿ ನೋಡ್ತೀರಾ, ಪೋಸ್ಟ್ ಆಫೀಸಿನ ವ್ಯವಹಾರಗಳನ್ನು ಮಾಡ್ತೀರಾ ಅಲ್ವಾ. ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾಕ್ಯ ರಚನೆಗಳನ್ನು ನೋಡೋಣವಾ. ಇನ್ನು ಟಿವಿ ಇಲ್ಲದೆ ಇರೋ ಮನೆ ಯಾವುದಾದ್ರೂ ಇದೆಯಾ? ಹೆಚ್ಚು ಕಮ್ಮಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಭಾಳ ರೇರ್ ಅನಿಸುತ್ತೆ ನಮ್ಮ ಮನೇಲಿ ಟಿವಿ ಇಲ್ಲ ಅಂತ ಹೇಳೋದು. ಓಕೆ, ನಾನು ಒಂದು ಬಣ್ಣದ ಟೆಲಿವಿಷನ್ ತಂದಿದ್ದೀನಿ. ಐ ಹ್ಯಾವ್ ಬಾಟ್ ಅ ಕಲರ್ ಟೆಲಿವಿಷನ್. ಅರೆ, ಇಲ್ಲಿ ಯಾಕೆ ಬಣ್ಣದ್ದು ಕಲರ್ ಅಂತ ಹೇಳ್ತಿದ್ದಾರೆ ಅನ್ಕೊಂಡ್ರಾ? ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಸಹ ಇತ್ತು, ಗೊತ್ತಾ ನಿಮಗೆ? ಮರ್ತೋಗಿರ್ಬೋದಾ ಅಂತ. ನಾನು ಒಂದು ಬಣ್ಣದ ಟೆಲಿವಿಷನ್ ತಂದಿದ್ದೀನಿ. ಐ ಹ್ಯಾವ್ ಬಾಟ್ ಅ ಕಲರ್ ಟೆಲಿವಿಷನ್. ಇನ್ನು ಕೆಲವ್ರ ಮನೇಲಿ ಒಂದು ಅಭ್ಯಾಸ ಇರುತ್ತೆ, ಟಿ ವಿ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಯಾವಾಗಲೂ ಉರಿತಾನೆ ಇರುತ್ತೆ, ಆನಲ್ಲಿರುತ್ತೆ, ನಡೀತಾ ಇರುತ್ತೆ ಅಂತಾರೆ. ನನ್ನ ಟಿ ವಿ ನಡೀತಾ ಇದೆ, ನಿನ್ನ ಟಿ ವಿ ನಡೀತಾ ಇದೆ. ನಡೆಯತ್ತ ಆ್ಯಕ್ಚುಲಿ ವಾಕ್ ಮಾಡತ್ತಾ? ಇಲ್ಲ, ಅದು ಆನಲ್ಲಿರೋದಲ್ವ. ಅದನ್ನು ಹೇಗೆ ಹೇಳೋದು? ಯುವರ್ ಟಿ ವಿ ಈಸ್ ಆನ್, ಯುವರ್ ಟೆಲಿವಿಷನ್ ಈಸ್ ಆನ್. ನಿನ್ನ ಟಿ ವಿ ನಡೀತಾ ಇದೆ ಅನ್ನೋದಕ್ಕೆ ಯುವರ್ ಟೆಲಿವಿಷನ್ ಈಸ್ ಆನ್, ಟಿ ವಿ ಈಸ್ ಆನ್ ಅಂತ ಹೇಳ್ಬೋದು. ಇಲ್ಲ, ನನ್ನ ಟಿ ವಿನ ಆರಿಸಿ ಆಗಿದೆ, ಅದು ಬೇರೆ ಏನೋ ಸೌಂಡ್ ಇದ್ದಿರ್ಬೋದು. ಮೈ ಟಿ ವಿ ಈಸ್ ಆಫ್. ಟಿ ವಿ ಆರಿಸಿ ಆಗಿದ್ರೆ ಮೈ ಟಿ ವಿ ಈಸ್ ಆಫ್. ಅದೇ ರೇಡಿಯೋನ ಆರಿಸಿ ಆಗಿದ್ರೆ ಮೈ ರೇಡಿಯೋ ಈಸ್ ಆಫ್. ನೀವೆಲ್ಲ ಆಕಾಶವಾಣಿನ ಕೇಳ್ತಾ ಇದ್ರೆ ಅಲ್ಲಿ ವಾರ್ತೆನ ಸಹ ಕೇಳಿರ್ತೀರಲ್ವಾ? ಎಲ್ಲ ಕೇಂದ್ರಗಳಲ್ಲೂ ಒಂದೇ ಸಮಯದಲ್ಲಿ ಬಿತ್ತರ ಆಗತ್ತೆ ಆಕಾಶವಾಣಿಯ ವಾರ್ತೆಗಳು ಅಲ್ವಾ. ಅದನ್ನ ಹೇಗೆ ಹೇಳೋದು? ನ್ಯೂಸ್ ಬುಲೆಟಿನ್ ಈಸ್ ಬ್ರಾಡ್ಕಾಸ್ಟ್ ಸೈಮಲ್ಟೇನಿಯಸ್ಲಿ ಫ್ರಮ್ ಆಲ್ ರೇಡಿಯೋ ಸ್ಟೇಷನ್ಸ್. ಸೈಮಲ್ಟೇನಿಯಸ್ಲಿ ಅಂದರೆ ಏಕಕಾಲದಲ್ಲಿ ಫ್ರಮ್ ಆಲ್ ರೇಡಿಯೋ ಸ್ಟೇಷನ್ಸ್ ಬ್ರಾಡ್ಕಾಸ್ಟ್ ಆಗುತ್ತೆ ವಾರ್ತೆಯನ್ನ ಆಕಾಶವಾಣಿಯ ಎಲ್ಲ ಕೇಂದ್ರಗಳಿಂದ ಏಕಕಾಲದಲ್ಲಿ ಬಿತ್ತರಿಸಲಾಗುತ್ತೆ ಅನ್ನೋದನ್ನು ಹೇಗೆ ಹೇಳೋದು? ನ್ಯೂಸ್ ಬುಲೆಟಿನ್ ಈಸ್ ಬ್ರಾಡ್ಕಾಸ್ಟ್ ಸೈಮಲ್ಟೇನಿಯಸ್ಲಿ ಫ್ರಮ್ ಆಲ್ ರೇಡಿಯೋ ಸ್ಟೇಷನ್ಸ್ ಅಂತ ಹೇಳಬೇಕು. ನನಗೆ ಟಿ ವಿ ನೋಡೋದು ಅಂದರೆ ಬಹಳ ಇಷ್ಟ. I am very fond of watching TV. I am very fond of watching TV. ನನಗೆ ಟಿ ವಿ ನೋಡೋದು ಅಂದರೆ ಬಹಳ ಇಷ್ಟ. ನಿಮಗೆ ಸಹ ಇಷ್ಟನಾ? ಓಕೆ, ಈಗ ಟಿ ವಿಯಲ್ಲಿ ಈ ಚಾನಲ್ಲೇ ಇರಲಿ. ನೌ ಸ್ವಿಚ್ ಆನ್ ಟು ದಿಸ್ ಚಾನಲ್, ಅಥವಾ ಒಂದು ಪರ್ಟಿಕ್ಯುಲರ್ ಚಾನಲ್ ಅಂತ ಅಂದ್ಕೊಳ್ಳೋಣ, ಝೀ ಚಾನಲ್ ಅಂದ್ಕೊಳ್ಳೋಣ. ಈಗ ಟಿ ವಿಲಿ ಝೀ ಚಾನಲ್ ಇಡಿ. ನೌ ಟ್ಯೂನ್ ಇನ್ ಟು ಚಾನಲ್ ಝೀ ಅನ್ಬೇಕು, ಅಥವಾ ನೌ ಸ್ವಿಚ್ ಆನ್ ಟು ಚಾನಲ್ ಝೀ ಅಂತ ಹೇಳಬೇಕು. ಸ್ವಿಚ್ ಆನ್ ಅಥವಾ ಟ್ಯೂನ್ ಇನ್ ಟು ಅಂತ ಹೇಳಬೇಕು. ಯಾವುದೋ ಒಂದು ಚಾನಲ್ ನಿಮಗೆ ಬೇಕಿರತ್ತೆ, ಅದಕ್ಕೆ ಹೇಳೋದಕ್ಕೆ ಸ್ವಿಚ್ ಆನ್ ಟು ಅಥವಾ ಟ್ಯೂನ್ ಇನ್ ಟು ಅಂತ ಆ ಪದನ ಬಳಸಬೇಕಾಗತ್ತೆ. ನೀವೆಲ್ಲ ಗಮನಿಸಿದ್ದೀರಾ, ಪೋಸ್ಟ್ ಮ್ಯಾನ್ ಎಲ್ಲ ನಮ್ಮ ಮನೆ ಬಾಗಿಲಿಗೆ ತಂದು ಪೋಸ್ಟ್ ಕಾರ್ಡ್ಗಳನ್ನು ಲೆಟ್ರ್ಗಳನ್ನು ತಂದುಕೊಡ್ತಾರೆ. ಆದರೆ ಅದಕ್ಕೆ ಮೊದಲು ಅವರು ಅದನ್ನೆಲ್ಲ ವಿಂಗಡಿಸ್ತಾರಲ್ವಾ ಏರಿಯಾ ವೈಸು. ಪೋಸ್ಟ್ ಮ್ಯಾನ್ ಪತ್ರಗಳನ್ನು ವಿಂಗಡಿಸ್ತಾ ಇದ್ದಾನೆ. ದ ಪೋಸ್ಟ್ ಮ್ಯಾನ್ ಈಸ್ ಸಾರ್ಟಿಂಗ್ ಔಟ್ ದ ಲೆಟರ್ಸ್. ವಿಂಗಡಿಸೋದಕ್ಕೆ ಸಾರ್ಟಿಂಗ್ ಔಟ್ ಅನ್ನಬೇಕು. ದ ಪೋಸ್ಟ್ ಮ್ಯಾನ್ ಈಸ್ ಸಾರ್ಟಿಂಗ್ ಔಟ್ ದ ಲೆಟರ್ಸ್. ಮುಂದಿನ ಅಂಚೆನ ಡಬ್ಬದಿಂದ ಸಂಜೆ 4:30 ತೆಗೆಯಲಾಗತ್ತೆ. ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರಲ್ವಾ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿಂದು ಒನ್ ಟೈಮಲ್ಲಿ ತಗೊಳ್ತಾರೆ. ಆಮೇಲೆ ಬಂದ ಪತ್ರಗಳನ್ನೆಲ್ಲ ಸಂಜೆ ಮೇಲೆ ತೆಗಿತಾರೆ. ದ ನೆಕ್ಸ್ಟ್ ಕ್ಲಿಯರೆನ್ಸ್ ಈಸ್ ಡ್ಯೂ ಆಟ್ 4:30 PM. ಮುಂದಿನ ಅಂಚೆನ ಡಬ್ಬದಿಂದ ಸಂಜೆ 4:30 ತೆಗೆಯಲಾಗತ್ತೆ. ಅದನ್ನ ಹೇಗೆ ಹೇಳೋದು? ದ ನೆಕ್ಸ್ಟ್ ಕ್ಲಿಯರೆನ್ಸ್ ಈಸ್ ಡ್ಯೂ ಆಟ್ 4:30 PM. ಅಂಚೆನ ದಿನಕ್ಕೆ 2 ಸಲ ಪಟ್ಟವಾಡೆ ಮಾಡ್ತಾರೆ. ದ ಮೇಲ್ ಈಸ್ ಡೆಲಿವರ್ಡ್ ಟ್ವೈಸ್ ಅ ಡೇ. ಅಂಚೆನ ದಿನಕ್ಕೆ 2 ಸಲ ಬಟವಾಡೆ ಮಾಡ್ತಾರೆ ಅನ್ನೋದನ್ನ ಹೇಗೆ ಹೇಳೋದು? ದ ಮೇಲ್ ಈಸ್ ಡೆಲಿವರ್ಡ್ ಟ್ವೈಸ್ ಅ ಡೇ. ನೀವು ಮುಂಚೆ ಎಲ್ಲ ದುಡ್ಡನ್ನ ಒಬ್ಬರಿಂದ ಇನ್ನೊಂದು ಜಾಗಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗ ಕಳಿಸ್ಬೇಕಾದ್ರೆ ಹೇಗೆ ಕಳಿಸ್ತಿದ್ರಿ, ನೆನಪಿದ್ಯಾ? ಈಗಿನ ಹಾಗೆ ಗೂಗಲ್ ಪೇ, ಫೋನ್ ಪೇ ಈ ಥರ ಇರಲಿಲ್ಲ. ಮನಿ ಆರ್ಡ್ರಲ್ಲಿ ಕಳಿಸ್ಬೇಕಿತ್ತು. ನಾನು ಮನಿ ಆರ್ಡ್ರ್ ಮೂಲಕ 50 ರೂಪಾಯಿ ಕಳಿಸಿದೆ. ಇದನ್ನು ಹೇಗೆ ಹೇಳ್ತೀರಾ? ಐ ಸೆಂಟ್ ₹50 ಬೈ ಮನಿ ಆರ್ಡರ್. ಐ ಸೆಂಟ್ ₹50 ಬೈ ಮನಿ ಆರ್ಡರ್ ಅಂತ ಹೇಳಬೇಕು. ಇನ್ನು ರಿಜಿಸ್ಟರ್ಡ್ ಪ್ಯಾಕ್ ಕೂಡ ಇರುತ್ತೆ ಅಲ್ವಾ, ಕೆಲವೊಮ್ಮೆ ಪೋಸ್ಟ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ರಿಜಿಸ್ಟರ್ಡ್ ಪ್ಯಾಕಲ್ಲಿ ನಾವೇನಾದರೂ ಕಳಿಸಿದ್ರೆ ವಿತ್ ಸಿಗ್ನೇಚರ್ ಅದು ರಿಟರ್ನ್ ಹಿಂಗೆ ರಿಸೀವ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ಹೇಗೆ ಹೇಳೋದು? ರಿಜಿಸ್ಟರ್ಡ್ ಪ್ಯಾಕೆಟ್ಗೆ ಪೂರ್ತಿ ಸ್ಟ್ಯಾಂಪ್ ಅಂಟಿಸಿಲ್ಲ, ಹಾಗೆ ಮಾಡಿದಾಗ ಸರಿಯಾಗಿ ರೀಚ್ ಆಗೋದಿಲ್ಲ. ಅದನ್ನು ಹೇಗೆ ಹೇಳೋದು? ದ ರಿಜಿಸ್ಟರ್ಡ್ ಪ್ಯಾಕೆಟ್ ನೀಡ್ಸ್ ಮೋರ್ ಸ್ಟ್ಯಾಂಪ್ಸ್. ದ ರಿಜಿಸ್ಟರ್ಡ್ ಪ್ಯಾಕೆಟ್ ನೀಡ್ಸ್ ಮೋರ್ ಸ್ಟ್ಯಾಂಪ್ಸ್. ಪೂರ್ತಿ ಸ್ಟ್ಯಾಂಪ್ ಸರಿಯಾಗಿ ಅಂಟಿಸಿಲ್ಲ, ಅದಕ್ಕೆ 1 ರೂಪಾಯಿದು ಇಷ್ಟೇ ಅಂಟಿಸ್ಬೇಕು ಅಂತ ಇರುತ್ತಲ್ವಾ, ಅದನ್ನ ಸರಿಯಾಗಿ ಅಂಟಿಸ್ಬೇಕು. ದಯವಿಟ್ಟು ಮನಿ ಆರ್ಡರ್ ಸೇರಿದ್ದು ತಿಳಿಸಿ. ಅದೇ ಆಗ ಹೇಳ್ದೆ ಅಲ್ವಾ, ಯಾರಿಗೂ ಮನಿ ಆರ್ಡರ್ ಮೂಲಕ ದುಡ್ಡನ್ನು ಕಳಿಸಿರ್ತೀರಾ, ಅದನ್ನ ರೀಚ್ ಆಯ್ತು ಅಂತ ತಿಳಿಸಿ ಅಂತ ಹೇಳೋದು ಹೇಗೆ ಹೇಳ್ತೀರಾ? ಪ್ಲೀಸ್ ಎಕ್ನಾಲೇಜ್ ದ ಮನಿ ಆರ್ಡರ್. ಪ್ಲೀಸ್ ಎಕ್ನಾಲೇಜ್ ದ ಮನಿ ಆರ್ಡರ್. ಮನಿ ಆರ್ಡರ್ ಸೇರಿದ್ದು ತಿಳಿಸಿ ಅಂತ. ಇನ್ನು ನಮ್ಮ ಪ್ರತಿ ದಿವಸದ ಜೀವನದಲ್ಲಿ ಟೆಲಿವಿಷನ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಲ್ವಾ. ನಮ್ಗೆ ಗೊತ್ತಿಲ್ಲದಿರೋ ತುಂಬ ವಿಷಯನ ನಮ್ಮ ಮನೆವರೆಗೂ ರೀಚ್ ಮಾಡೋದು ಟೆಲಿವಿಷನ್. ಇದನ್ನ ಹೇಗೆ ಹೇಳೋದು? ದ ಟೆಲಿವಿಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ದ ಟೆಲಿವಿಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ಪ್ರತಿ ದಿವಸದ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರನ ಈ ಟಿ ವಿ ವಹಿಸುತ್ತೆ ಅನ್ನೋದನ್ನು ಹೇಗೆ ಹೇಳ್ತೀರಾ? ದ ಟೆಲಿವಿಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ಹಾಗಂತ 24 ಗಂಟೆ ನಾವು ಟಿ ವಿಗೆ ಅಡಿಕ್ಟ್ ಆಗಿ ಇರಬಾರ್ದು, ಕರೆಕ್ಟಾ? ನಮಗೆ ಎಷ್ಟು ಅಗತ್ಯ ಇದೆ ದಿನಕ್ಕೆ ಒಂದಷ್ಟು ಟೈಮ್ ಲಿಮಿಟ್ ಹಾಕ್ಕೊಂಡು ಅಷ್ಟೇ ನೋಡಿದ್ರೆ ಟಿ ವಿ ಒಂದು ಒಳ್ಳೆ ವಿಷಯ ಆಗತ್ತೆ, ಒಳ್ಳೆ ಮೀಡಿಯಂ ಆಗತ್ತೆ. ಆದರೆ ಅದನ್ನು ತುಂಬ ಅಡಿಕ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಒಳ್ಳೆ ಸಮಯನ ಅದು ತಿಂದು ಹಾಕತ್ತೆ. ಈ ಬಗ್ಗೆ ನಾವು ಜಾಗ್ರತೆ ವಹಿಸ್ಕೊಳ್ಬೇಕು. ಕಲಿಯೋದು ತಿಳ್ಕೊಳ್ಳೋದು ಇನ್ನೂ ಬೇಕಷ್ಟಿದೆ, ಆದರೆ ಅದಕ್ಕಾಗಿ ನಾವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
8: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
11: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
10: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
11: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
10: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
11: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
10: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
11: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
10: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
11: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
10: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

cavalo. Que delícia!

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ

0: ನನ್ನಮದು ರಾಜ ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡಬೇಕಂದನೆ ನನ್ನಮದು ರಾಜ ಬಾ ಮುತ್ತು ಕೊಡಬೇಕಂದನೆ ನನ್ನಮದು ರಾಜ ಅಳ್ಬಿಡಮರಿ ಅಳ್ಬಿಡಮರಿ ಚಂದಮಾಮ ನೋಡಿದ ಅಲ್ಲಿ ಚಂದಮಾಮನ್ನ ಬೆಣ್ಣೆ ತಿಳಿಸ್ಲ ಹಾಲು ಕುಡಿಸ್ಲ
1: ಏನಪ್ಪ ಮಾಡ್ಲಿ ನಾನು ಇವಾಗ
0: ಬ್ಯಾಡ ಮರಿ ಬ್ಯಾಡ ಮರಿ ಅಳ್ಬಿಡಮ್ಮ ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ

ಆದರೂ ಸಾಲಿಗನು ಕೊಟ್ಟಿದ್ದು ಗಿಡನೂ ಎನ್ನುವರು. ನಾನು ಬಲ್ಲೆ, ನೀನು ಬಲ್ಲೆ, ನಾಲ್ಕು ದಿನ ತಡೆದರೇನು? ಬಾಕಿ ಓಡಿ ಹೋಗು.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಒಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು,

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜೀವನವೆಂಬ ಪಯಣದಲ್ಲಿ ನಮ್ಗೆ ಪರಿಚಯ ಆಗೋರ ಸಂಖ್ಯೆ ತುಂಬಾನೇ ಇರುತ್ತೆ. ಆದ್ರೆ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋದಕ್ಕಿಂತ, ನಮ್ಮ ಜೊತೆ ಎಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ, ನಮ್ಮ ಕಷ್ಟದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥ ಆಗೋದು. ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಆಲ್ ಇಸ್ ವೆಲ್.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
5: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
4: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
5: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಒಂದು ವಸ್ತು 1000 ನೆನಪು. ಎಸ್, ಖಂಡಿತವಾಗ್ಲೂ ಈ ಮಾತು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ವಸ್ತುಗಳು ಯಾವುದೇ ಆಗಿರಲಿ ಸ್ನೇಹಿತರೆ, ಚಿಕ್ಕದಿರಬಹುದು ಆದರೆ ದೊಡ್ಡದಿರಬಹುದು, ಅದರ ಒಂದು ನೆನಪು ಸಾಕಷ್ಟು ಇರುತ್ತೆ. ಕೆಲವು ವಸ್ತುಗಳು ಹಳೆಯದಾಗುತ್ತೆ, ಕೆಲವು ವಸ್ತುಗಳು ಜೊತೆಗಿರುವ ಒಂದು ನೆನಪುಗಳು ಎಂದೆಂದಿಗೂ ಹಳೆಯದಾಗಿರೋದಿಲ್ಲ. ಒಂದು ಹಳೆಯ ಫೋಟೋ ನೋಡಿದಾಗ ಮುಖದಲ್ಲಿ ನಗು ಬರುತ್ತೆ, ಒಂದು ಹಳೆಯ ಹಾಡು ಕೇಳಿದಾಗ ಯಾರೋ ನೆನಪಾಗ್ತಾರೆ, ಅಮ್ಮನ ಒಂದು ಹಳೆಯ ಸೀರೆ ಅಥವಾ ವಸ್ತುಗಳು ಕಂಡಾಗ ಬಾಲ್ಯದ ದಿನಗಳು ನೆನಪಾಗ್ತವೆ, ಹಾಗೆ ಕಣ್ಮುಂದೆ ಬರುತ್ತೆ ಕೂಡ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಬದುಕಿನಲ್ಲಿರುವ ಆ ವಿಶೇಷ ವಸ್ತು ಯಾವುದು, ಅದರ ಹಿಂದೆ ಇರುವಂತಹ ಆ 1000 ನೆನಪುಗಳು ಏನು ಅನ್ನೋದ್ರ ಬಗ್ಗೆ ಈ ದಿನ ನೀವು ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಮಾತನಾಡಬಹುದು. ಒಂದು ವಸ್ತು 1000 ನೆನಪು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686090 9627. ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಈ ದಿನ ನನ್ನೊಟ್ಟಿಗೆ ನಿಮ್ಮ ಒಂದು ವಸ್ತು 1000 ನೆನಪುಗಳ ಬಗ್ಗೆ ಮಾತನಾಡ್ಬೋದು. ಸ್ನೇಹಿತರೆ, ಅಮ್ಮನ ಒಂದು ಹಳೆಯ ಬಟ್ಟೆಗಳಿಂದ ನಾವು ಸ್ಟಿಚ್ ಮಾಡಿಸ್ಕೊಂಡಂತಹ ಡ್ರೆಸ್ಸಸ್ ಇರ್ಬೋದು, ಏನೇ ಒಂದು ವಿಷಯಗಳಿರ್ಬೋದು, ತುಂಬಾ ನೆನಪಿರುತ್ತೆ. ಹಾಗೆ ಅಪ್ಪ ಕೊಟ್ಟಂತಹ ಮೊದಲ ವಾಚ್ ಇರ್ಬೋದು, ಹಾಗೆ ಶಾಲೆಯ ದಿನಗಳಲ್ಲಿ ಆ ಒಂದು ಪೆನ್ಸಿಲ್ ಬಾಕ್ಸ್, ಜಾಮೆಟ್ರಿ ಬಾಕ್ಸ್, ಬುಕ್ಸ್ ಇರ್ಬೋದು, ಹಾಗೆ ಕಾಲೇಜಿನ ಹಳೆಯ ಪುಸ್ತಕಗಳು ಅಥವಾ ಅಜ್ಜ ಅಜ್ಜಿ ಬಳಸುತ್ತಿದ್ದ ವಸ್ತುಗಳು, ಹಳೆಯ ಫೋಟೋಸ್, ಸ್ನೇಹಿತರು ಕೊಟ್ಟ ಪತ್ರ, ಬಾಲ್ಯದ ಆಟಿಕೆಗಳು, ಹಾಗೆ ಆ ಶಾಲೆಯ ಯೂನಿಫಾರಂ, ಜೊತೆಗೆ ಅಜ್ಜ ಕುಳಿತುಕೊಳ್ಳುತ್ತಿದ್ದ ಹಳೆಯ ಒಂದು ಕುರ್ಚಿಗಳ ನೆನಪು, ಇವೆಲ್ಲವೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ತವೆ. ಆ ವಸ್ತು ನೋಡಿದಾಗ ಅದರ ಹಿಂದಿರುವಂತಹ ಕಥೆಗಳು ಕೂಡ ನೆನಪಾಗ್ತವೆ ಅಲ್ವಾ. ನೀವು ಕೂಡ ಈ ದಿನ ಒಂದು ವಸ್ತುವಿನ ಹಿಂದಿರುವಂತಹ 1000 ನೆನಪುಗಳ ಬಗ್ಗೆ ನನ್ನೊಟ್ಟಿಗೆ ಮಾತನಾಡ್ಬೋದು. ಹಾಗಾದರೆ ಫಸ್ಟ್ ಕರೆ ಯಾರು, ಎಲ್ಲಿಂದ ಅವರು, ಯಾವ ವಸ್ತು ಬಗ್ಗೆ ಮಾತಾಡ್ತಾರೆ ಅಂತ ಕೇಳೋಣ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ.
0: ನಮಸ್ತೆ. ಇಲ್ಲ ಸರ್, ಕಾರ್ಯಕ್ರಮ ಮುಗಿದ್ಮೇಲೆ ಕಾಫಿ ತಗೋಬೇಕು.
1: ಹೌದಾ? ಒಂದೊಳ್ಳೆ ಸುಂದರವಾದ ವಿಷಯವನ್ನ ತಂದಿದ್ರಿ ಇವತ್ತು ಕಾರ್ಯಕ್ರಮಕ್ಕೆ.
0: ಸರ್, ಮಧುಕುಮಾರ್ ಸರ್.
1: ಹೌದು ಹೌದು.
0: ಹೇಗಿದ್ದೀರಾ? ನಿಮ್ದು ಊಟ ಆಯ್ತಾ?
1: ನಮ್ದು ಊಟ ಆಯ್ತು. ನಾನು ಅರ್ಕುಡು ತಾಲೂಕು ಮಾದಿಗಳಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ತುಂಬಾ ಚೆನ್ನಾಗಿದೆ. ನೆನಪುಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದ ಒಂದು ಅವಿಸ್ಮರಣೀಯ ಸನ್ನಿವೇಶಗಳು ಅಂತಾನೆ ಹೇಳ್ಬೋದು.
0: ಹೌದು,
1: ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ವಿಶೇಷವಾದ ನೆನಪುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇದೇ ಇರ್ತವೆ. ಅದು ಬಾಲ್ಯದ್ದಾಗಿರ್ಬೋದು, ಪ್ರೌಢಹಸ್ಯದಾಗಿರ್ಬೋದು, ವೃದ್ಧಾಪ್ಯದಾಗಿರ್ಬೋದು, ಒಂದು ವಿಶೇಷವಾದ ಅವರೊಟ್ಟಿಗೆ ಸಾಕ್ತಾನೆ ಇರ್ತವೆ. ಅನೇಕರಿಗೆ ಅವು ಯಾವಾಗ್ಲೂ ಕೂಡ ಅವು ನೆನಪಿಗೆ ಬರ್ತಾ ಇರ್ತವೆ. ಆ ಒಂದು ವಸ್ತುವಿನ ಬಗ್ಗೆ, ಒಂದು ಸನ್ನಿವೇಶದ ಬಗ್ಗೆ, ಎಲ್ಲೋ ಒಂದ್ ಕಡೆಗಳಲ್ಲಿ ಆ ನೆನಪುಗಳು ನಿಜವಾಗ್ಲೂ ಕೂಡ ಏನೋ ಒಂದ್ ರೀತಿಯ ಅದ್ಭುತವಾದ ಒಂದು ಸೃಷ್ಟಿಯನ್ನು ಮಾಡ್ತವೆ. ಜೀವನದುದ್ದಕ್ಕೂ ಅದನ್ನ ಮರೆಯಕ್ಕೆ ಆಗದೆ ಇರುವಂತಹ ಸನ್ನಿವೇಶಗಳನ್ನ ಸೃಷ್ಟಿಸಿ ಅದನ್ನ ಯಾವಾಗ್ಲೂ ಕೂಡ ಇತರರಿಗೆ ಕೆಲವೊಂದನ್ನ ಹೇಳ್ಕೊಳ್ಬಹುದು, ಕೆಲವೊಬ್ರಿಗೆ ಹೇಳದನ್ನ ಇರ್ಲೂಬಹುದು. ಒಂದು ವಿಭಿನ್ನ ರೀತಿಯಲ್ಲಿ ಅವು ಸಾಕ್ತಾ ಇರ್ತವೆ ಪ್ರತಿಯೊಬ್ಬರ ಜೀವನ ಬದುಕಿನ ಜೊತೆಗೆ. ನನಗೆ ಅಂತಂದ್ರೆ, ನಾನು ಸುಮಾರು 2001 ರೇಡಿಯೋನ ಜಾಸ್ತಿ ನಾನು ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಮನೆ ಒಂದು ತುಂಬಾ ಹಳೆಯ ಕಾಲದ ಒಂದು ರೇಡಿಯೋ ಇತ್ತು. ನಮ್ಮ ತಂದೆಯವರು ಅದಕ್ಕೆ ಒಂದು FM ಬೋರ್ಡ್ ಅನ್ನ ಹಾಕ್ಸಿ ಆಕಾಶವಾಣಿ ಮಡಿಕೇರಿ, ಮೈಸೂರು ಮತ್ತೆ ಹಾಸನ ಕೇಂದ್ರಗಳ ಕೇಳುವ ಹಾಗೆ ಒಂದನ್ನ ಮಾಡಿಸ್ಕೊಂಡು ಬಂದ್ರು. ಅದರಲ್ಲಿ ಬಹಳಷ್ಟು ಅದರೊಟ್ಟಿಗೆ ನಮ್ಮ ಒಂದು ರೇಡಿಯೋ ಕೇಳುವ ಒಂದು ಬಾಂಧವ್ಯ ಶುರುವಾಯ್ತಾ ಹೋಯ್ತು. ನಂತರದಲ್ಲಿ ನಾನು ಅದು ಮತ್ತೆ ರಿಪೇರಿಗೆ ಬಂದಾಗ ಅದನ್ನ ಸಾಕಷ್ಟು ರಿಪೇರಿ ಮಾಡಿಸಿ ನೋಡಿದಾಗ ಅದು ರಿಪೇರಿ ಆಗ್ಲಿಲ್ಲ. ಕೊನೆಗೆ ಮತ್ತೆ ನಾನೇ ಒಂದು FM ರೇಡಿಯೋನ ತಂದು ಬೇರೆ ಸಪ್ರೇಟ್, ಅದರಿಂದ ಕಾರ್ಯಕ್ರಮ ಕೇಳ್ತಾ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅನೇಕ ಒಂದು ಬಾಂಧವ್ಯದ ಬೆಸಿಗೆ ನಮ್ಮ ರೇಡಿಯೋದೊಟ್ಟಿಗೆ ಸಾಕ್ತಾ ಹೋಯ್ತು. ಇದರಿಂದ ಸಾಕಷ್ಟು ಸ್ನೇಹಿತರು ಎಲ್ಲರೂ ಪರಿಚಯ ಆದ್ರು. ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳೋದು, ಪತ್ರಗಳನ್ನ ಬರೆಯೋದು, ಅದರೊಟ್ಟಿಗೆ ಒಂದು ಸ್ನೇಹ ಬಾಂಧವ್ಯನು ಕೂಡ ಶುರುವಾಯ್ತು. ಇದರಲ್ಲಿ ಅತಿ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತಂದ್ರೆ ನಮ್ಮ ಎಂ ಯು ಸೋಮಶೇಖರ್ ಸರ್ 2008 ನಮ್ಗೆ ಪರಿಚಯ ಆದ್ರು ರೇಡಿಯೋ ಕೇಂದ್ರಗಳ ಮೂಲಕ. ಹಿಂಗೆ ರೇಡಿಯೋದೊಟ್ಟಿಗೆ ಪರಿಚಯ ಆದಂತ ನಮ್ಮ ಸ್ನೇಹ ಇಂದಿಗೂ ಕೂಡ ಸಾಕ್ತಾ ಇದೆ. ಅಚ್ಚುಮೆಚ್ಚಿನ ನಮ್ಮ ಗುರುಗಳವರು ಉಪನ್ಯಾಸಕರಾಗಿರ್ಬೋದು, ನಿಜವಾಗ್ಲೂ ಕೂಡ ನಮ್ಮ ಬಾಂಧವ್ಯ ಈಗಲೂ ಕೂಡ ಸಾಕ್ತಾನೆ ಇದೆ. ಹಾಗೆ ಒಟ್ಟಾರೆ ಈ ರೇಡಿಯೋದಿಂದನೇ ಈ ಸ್ನೇಹ ವಲಯ ಪ್ರಾರಂಭ ಆಗಿದ್ದು ಅನ್ನೋದು ನನಗೆ ಅತಿ ಹೆಚ್ಚು ಖುಷಿ ಕೊಡುವಂತ ವಿಚಾರ. ಇದು ಯಾವಾಗ್ಲೂ ನಾನು ನೆನ್ಪು ಮಾಡ್ಕೊಳ್ತೀನಿ. ಇದರೊಟ್ಟಿಗೆ ಬಹಳಷ್ಟು ಜನ ಸ್ನೇಹಿತರು ನಮ್ಗೆ ಪರಿಚಯ ಆದ್ರು. ರೇಡಿಯೋ ಅಂತಂದ್ರೆ ಎಷ್ಟೋ ಜನರಕ್ಕೆ ಒಂದು ವಿಶೇಷವಾದ ಒಂದು ಅಭಿಮಾನ, ಒಂದು ಅದು ಒಂದು ನಮ್ಮ ಸ್ನೇಹಿತರು ಇದ್ದಂಗೆ ರೇಡಿಯೋ ಅಂತಂದ್ರೆ. ಇದರೊಟ್ಟಿಗೆ ನಮ್ಮ ಬಾಂಧವ್ಯ ಸಾಕ್ತಾ ಹೋಯ್ತು, ಅನೇಕ ಸ್ನೇಹಿತರುಗಳು ಪರಿಚಯ ಆಯ್ತು. ಇದು ನನ್ನ ನೆನಪು.
0: ಓಕೆ, ಸೂಪರ್ ಸರ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
0: ನಮಸ್ತೆ. ನಮಸ್ತೆ, ಯಾರಿದು?
2: ನಾಗೇಂದ್ರ ಮೇಡಮ್, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರತಿಯಿಂದ.
0: ಓಕೆ ನಾಗೇಂದ್ರ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್. ತಾವೇ ಹೇಗಿದ್ರ?
0: ಆರಾಮ್ ಸರ್, ಆರಾಮ್ ಸರ್. ಊಟ ಆಯ್ತಾ ಸರ್?
2: ಆಯ್ತು ಮೇಡಮ್, ಊಟ ಆಯ್ತು. ಈಗ ತಾನೆ ಊಟ ಮಾಡಿ ಈಗ ರೇಡಿ ಆನ್ ಮಾಡಿದ್ವಿ.
0: ಹೇಗಿದೆ ಚಳ್ಳಕೆರೆ?
2: ಹೌದು ಮೇಡಮ್.
0: ಓಕೆ ಸರ್, ಚಳ್ಳಕೆರೆ ಕ್ಲೈಮೇಟ್ ಹೇಗಿದೆ
2: ಮೇಡಮ್? ತುಂಬಾ ಬಿಸಿಲು.
0: ತುಂಬಾ ಬಿಸಿಲಿದೆಯಾ?
2: ಮಳೆ ಬರ ಒಂದು
0: ಮುನ್ಸೂಚನೆ
2: ಇಲ್ಲ.
0: ಇಲ್ಲ
2: ಇಲ್ಲ, ಹಂಗೆ ಬೆಳಗ್ಗೆ ಬೆಳಗ್ಗೆ ಟೈಮು ಮೋಡಗಳಾಗ್ತವೆ. ಈಗ ಮಧ್ಯಾಹ್ನ 3-4 ಆಯ್ತಂದ್ರೆ ಎಲ್ಲೆಲ್ಲ ಒಂದೇ ಒಂದು ಮೋಡನ ಇರಲ್ಲ. ಆಮೇಲೆ ಗಾಳಿ ಬೀಸ್ಬಿಡುತ್ತೆ, ಅದರಲ್ಲ ಬರೀ ಬಿಸಿಲಿರುತ್ತೆ. ಏನ್ ಮಾಡ್ತಿಂತ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ. ಎಲ್ಲೆಲ್ಲಿ ದನ ಕರೆಗಳು ಎಲ್ಲೆಲ್ಲಿ ಕುಡಿಯಕ್ಕೆ ಒಂದೇ ಒಂದು ಕೆರೆಯಲ್ಲಿ ಎಲ್ಲೆಲ್ಲಿ ನೀರಿಲ್ಲ ಮೇಡಮ್. ಅವರೇ ನಮ್ಮ ಚಳ್ಳಕೆರೆ ಭಾಗದಲ್ಲಿ
0: ಕಷ್ಟ ಆಗತ್ತೆ.
2: ಕಷ್ಟ ಅಂತಂದ್ರೆ ನೋಡ್ರಿ, ಈಗ ನಾವು ಬೋರ್ವೆಲ್ ಬೋರ್ ಹಾಕ್ಸಿದ್ವಿ, ಮೊದ್ಲು ಬೋರ್ ಅಲ್ಲಿ ನೀರ್ ನಿಂತದ್ದು, ಮತ್ತೆ ಬೋರ್ ಹಾಕ್ಸಿದ್ವಿ ನೀರು ಬಿದ್ದು, ಅದರಲ್ಲಿ ಮತ್ತೆ ಸಣಗಾಗಿದಾವೆ.
0: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಹಾ ಮೇಡಮ್, ಗೊತ್ತಾಗ್ತದೆ. ಒಂದು
0: ನೆನಪು 1000 ನೆನಪು.
2: ಹೌದು ಹೌದು ಮೇಡಮ್.
0: ಯಾವ ವಸ್ತು ಯಾಕೆ ಅಂತ ಹೇಳ್ಬೇಕು
2: ಮೇಡಮ್? ಒಂದು ವಸ್ತು 1000 ನೆನಪು ಅಂದ್ರೆ, ಈಗ ನಾನು ಚಿಕ್ಕ ವಯಸ್ಸಿಂದ ಒಂದು ನಾನ್ LKG UKG ನಾನು ಓದ್ಬೇಕಾದ್ರೆ ನಮ್ ತಾತ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದಿದ್ ನಾನು. ಅಲ್ಲೇನೆ ನಮ್ ತಾತ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಶಾಲೆಗೆ ಹೋಗ್ತಿದ್ದೆ. ಆಗ್ಲಿಂದಾನೆ ನನಗೆ FM ರೇಡಿಯೋ ಕೇಳ್ಬೇಕಂದ್ರೆ ಬಹಳ ತುಂಬಾನೇ ಇಷ್ಟ. ಸಣ್ಣ ಹುಡುಗ ಆದ್ರೆ ನಾನು ನಮ್ ಮನೆಯಲ್ಲಿ ನಮ್ ತಾತ ಒಂದು ಚಿಕ್ಕದೊಂದು ರೇಡಿಯೋ ಇತ್ತು, ಅದಕ್ಕೆ ಶಲ್ಲು ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರೇಡಿಯೋಗೆ ಹಾಕಿ ಕೇಳೋರು. ಅದೇನ್ ಮಾಡ್ತಿದ್ದೆ, ನಾನ್ ತಗೊಂಡ್ ಹೋಗ್ಬಿಟ್ಟು ಸ್ಕೂಲ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದೆ.
0: ಅಯ್ಯೋ ದೇವ್ರೆ.
2: ಅವಾಗ ನಾವ ಮಕ್ಕಳನ್ನ ಆಟ ಆಡಕ್ ಬಿಡಾರಲ್ಲ ಮೇಡಮ್, ಬರೇ ಮಧ್ಯಾಹ್ನ ಟೈಮಲ್ಲಿ ಆಟ ಆಡಕ್ಕೆ ಬಿಟ್ಟಾಗ ತಗೊಂಡ್ ಹೋಗಿ ಸೌಂಡ್ ಇಟ್ಕೊಂಡು ಸಣ್ಣದ ಸೌಂಡ್ ಇಟ್ಕೊಂಡು ಕೇಳ್ತಾ ಇದ್ದೆ. ಆಗ ನಮ್ ಸಾರ್ ಬಂದ್ಬಿಟ್ಟು ಆಗ ಒಂದ್ 2 ಬಿಟ್ಬಿಟ್ಟು ಆಗ ನಮ್ಮ ಅಜ್ಜಿನ ತಾತನ ಕರೆ ಕಳಿಸ್ಬಿಟ್ಟು, ಇವನ್ಗೆ ಓದಕ್ ಇಂಟ್ರೆಸ್ಟ್ ಇಲ್ಲ, ಇವನ ಕೆಲ್ಸಕ್ ಹಾಕ್ಬಿಡ್ರಿ, ನೋಡ್ರಿ ಇವನು ರೇಡಿಕೆ ಕೇಳ್ತಾ ಇದ್ದಾನೆ, ಇವನು ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದಿದ್ದಾನೆ, ಇವನಿಗೆ ಬುದ್ಧಿ ಕಲ್ಸ್ರಿ, ಇಲ್ಲಾಂದ್ರೆ ಇವನು ಓದಲ್ಲ ಮುಂದೆ ಅಂತಂದ್ ಹೇಳ್ತಾ ಇದ್ರು. ಆಗ ಏನು, ಅವಾಗ ನಮ್ ತಾತ ನಮ್ಮ ಅಜ್ಜಿ ಕರೆ ಕೇಳಿಸಿದ್ರು, ನಮ್ ತಾತ ನಮ್ಮ ಅಜ್ಜಿ ಬೈದ್ರು. ಅವ್ರೇನ್ ಬೈದ್ರು, ಅವ್ರೇನ್ ನೋಡಿದ್ರು, ನಾನು ಬಿಡ್ತಿರ್ಲಿಲ್ಲ, ನನಗೆ ರೇಡಿ ಕೇಳಲೇಬೇಕು ಕಾರ್ಯಕ್ರಮ ಅಂತ ನನಗೆ ತುಂಬಾ ಇಷ್ಟ.
0: ಅಯ್ಯೋ ದೇವ್ರೆ, ಅಷ್ಟೊಂದು ಇಷ್ಟ ಆಗಿತ್ತ ಸರ್?
2: ಹೌದೇ ಮೇಡಮ್, ಅಷ್ಟೊಂದ್ ಇಷ್ಟ ಆಗದು. ಅವಾಗ ಅವ್ರೇನು ಮಾಡ ಹಂಗೆ ಅವ್ರ ಹತ್ರ ಬೈಸ್ಕೊಂತಿದ್ದೆ, ಹೊಡ್ಸ್ಕೊಂತಿದ್ದೆ. ಅದ್ ರೇಡಿಯೋ ಮೇಡಮ್ ಅವ್ರೆ, ಅದು ಈಗಲೇ ಹಂಗೆ ಐತೆ. ನಮ್ ತಾತ ನಮ್ಮ ಅಜ್ಜಿ ಅವ್ರ ಕೊನೆ ಕ್ಷಣದಲ್ಲಿ ಆದ್ರೂ ಇದು ನಿನಗೆ ಚಿಕ್ಕ ವಯಸ್ಸಿನಿಂದ ತುಂಬಾ ಇಷ್ಟಪ್ಪ, ಇದ್ರಿಂದ ನೀನ್ ಬುದ್ಧಿವಂತಿಕೆ ಆಗಿದ್ಯಾ, ನಿನ್ನ ಜೀವನದ್ದು ನೀನೆಲ್ಲ ಕೃಷಿ ಬಗ್ಗೆ ಎಲ್ಲ ಕೇಳಿದ್ಯಾ, ಇದ್ರ ಬಗ್ಗೆ ಮಾಹಿತಿ ನಮ್ಗೆಲ್ಲ ಕೊಡ್ತೀಯಾ, ಇದು ಶಾಶ್ವತವಾಗ ನಿನ್ನ ಹತ್ರ ಇಟ್ಕಂತ ಒಂದ್ ಕೊಟ್ಟಿದ್ದಾರೆ. ಈಗ್ಲೂ ನಮ್ ಮನೆಯಲ್ಲಿ ರೇಡಿಯೋ ಇದೆ ಮೇಡಮ್, ಅದು ನಮ್ ತಾತ ನಮ್ಮ ಅಜ್ಜಿ ಕೊಟ್ಟಿರೋದು.
0: ಒಂದು ರೇಡಿಯೋ ಇಂದ ಇಷ್ಟೆಲ್ಲಾ ಕತೆ ಇದೆಯಾ ಸರ್, ಇಷ್ಟೆಲ್ಲ ನೆನಪುಗಳಿವೆಯಾ?
2: ಹೌದು ಮೇಡಮ್, ಇವತ್ತೊಂದು ಟಾಪಿಕ್ ತಂದ್ಬಿಟ್ರಲ್ಲ, ಇಂತ ಒಂದು ಸಂದರ್ಭ ಬಂತಲ್ಲ ನಿಮ್ ಕೂಟೆ, ನಾನು ಭಾಗವಹಿಸಿ ಹೇಳ್ಬೋದಲ್ಲ ಅಂತ ತುಂಬಾ ಆಸೆ ಆಯ್ತು ಮೇಡಮ್.
0: ನಿಜವಾಗ್ಲೂ ನಮಗೆ ಅಚ್ಚರಿ ಆಗ್ತಿದೆ. ಯಾಕೆ ಗೊತ್ತಾ ನಾಗೇಂದ್ರ ಸರ್, ಸಾಮಾನ್ಯವಾಗಿ ಆಗಿನ ಒಂದು ಮಟ್ಟದಲ್ಲಿ ಅಂದ್ರೆ ಆ ವಯಸ್ಸಿನಲ್ಲಿ ಆ ಏಜ್ ಅಲ್ಲಿ ಇದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬರೇ ತಿನ್ನೋದು, ಆಟ ಆಡೋದು, ಹಾಗೆ ಆಟ ಸಾಮಾನುಗಳನ್ನ ಜೋಡಿಸ್ಕೊಳ್ಳೋದು, ಅಥವಾ ಏನಾದ್ರೂ ತಿಂಡಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗೋದು, ಆ ತರ ನೋಡಿರ್ತೀವಿ, ಕೇಳಿದ್ದೀವಿ. ಆದ್ರೆ ನೀವು ರೇಡಿಯೋನೇ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿ ಕೇಳುವಂತದ್ದು, ವಾವ್, ಎಂತ ಕ್ರೇಜ್ ಸರ್ ಆವಾಗ್ಲೇನೆ ನಿಮ್ಗೆ.
2: ಮೇಡಮ್ ಅದು ನಮ್ಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅಂದ್ರೆ, ನನಗೆ ಸಂಗೀತ ಸಾಹಿತ್ಯ ಅಂದ್ರೆ ಚಿಕ್ಕ ವಯಸ್ಸಿನಿಂದ ತುಂಬಾ ನನ್ಗೆ ಇಷ್ಟ
0: ಆಸಕ್ತಿ.
2: ನಾನು ಕೂಡ ನಾನ್ ಎಷ್ಟೋ ನಾನು ಈಗಲೇ ನಾನು ಸಾಮಾಜಿಕ ನಾಟಕ ಆಡಿದೀನಿ, ಒಂದು 15 ಸಾಮಾಜಿಕ ನಾಟಕ ಆಡಿದೀನಿ. ಯಾವ್ಯಾವ ಊರಾಗ ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಯಾವ ಊರಾಗ ಸಾಮಾಜಿಕ ನಾಟಕ ಆಗ್ಲಿ, ಇಲ್ಲ ಪೌರಾಣಿಕ ನಾಟಕ ಆಗಿರ್ಬೋದು, ಇಲ್ಲ ಯಕ್ಷಗಾನ ನಾಟಕ ಆಡಿರ್ಬೋದು, ಅವ್ ಯಾರೇ ಆಡ್ಲಿ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಭಾಗವಹಿಸಿ ಅವತ್ತು ರಾತ್ರಿ ಪೂರ್ತಿ ನೋಡ್ಬಿಟ್ಟು ಬೆಳಿಗ್ಗೆ ಬರ್ತೀನಿ ಮೇಡಮ್. ಅಷ್ಟೊಂದು ಇಷ್ಟ ನನಗೆ, ನನಗೆ ಸಂಗೀತ ಸಾಹಿತ್ಯ, ನನಗೆ ರೇಡಿಯೋ ಅಂದ್ರೆ ನನಗೆ ಪಂಚಪ್ರಾಣಿ. ಇವತ್ತು ರೇಡಿಯೋ ಕೇಳ್ತಾರ ಅಂದ್ರೆ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಸಂಗೀತ ಕಲೆ ಇದ್ರೆ ಮಾತ್ರ ಮೇಡಮ್ ರೇಡಿಯೋ ಕೇಳಕ್ ಆಗೋದು.
0: ನಿಜ ನಿಜ, ಆಸಕ್ತಿ ಇರ್ಬೇಕು ಸರ್.
2: ಹೌದೌದು, ಈಗ ಸಂಗೀತ ಕಲೆ ಇದ್ರೆ ಮಾತ್ರ ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾರೆ, ಅವ್ರು ಅದ್ರ ಬಗ್ಗೆ ಜ್ಞಾನ ಬರುತ್ತೆ ಅವ್ರಿಗೆ, ಈ ರೇಡಿಯೋ ಕೇಳೋದ್ರಲ್ಲಿಂದ ಜ್ಞಾನ ಬರುತ್ತೆ.
0: ನಿಜ ನಿಜ ಸರ್.
2: ಅದಕ್ಕೆ ಈಗ ನೋಡ್ರಿ, ಈಗ ನಾವು ಬೆಳೆ ಬೆಳೆಯೋದಾಗಿರ್ಬೋದು, ಅದ್ರ ಒಂದು ನೀವ್ ಎಂತೆಂತ ಮಾಹಿತಿ ಕೊಡ್ತೀರಾ, ಅದ್ರಾಗ ಎಂತೆಂತ ಹಾಡುಗಳು ಪ್ರಸಾರ ಆಗ್ತವೆ ಎಲ್ಲ, ಅದನ್ನೆಲ್ಲ ನಮ್ ಜೀವನಕ್ಕೆ ನಾವು ಅಳವಾಡಿಸ್ಕೊಂಡ್ರೆ ಅದು ನಮ್ಮ ಜೀವನಕ್ಕೆ ದಾರಿ ದೀಪ ಆಗುತ್ತೆ. ರೇಡಿಯೋ ಎಂದು ಇವತ್ತು ಎಷ್ಟೋ ಜನ ಬುದ್ಧಿವಂತರಾಗಿದ್ದಾರೆ ಮೇಡಮ್.
0: ಹೌದು ಸರ್,
2: ಆಕ್ಚುಲಿ
0: ನನಗೆ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ರೇಡಿಯೋ ಅಂದ್ರೆ ಹಾಗೆ ಎಂಟರ್ಟೈನ್ಮೆಂಟ್ ಮತ್ತೆ ಎನ್ಲೈಟ್ಮೆಂಟ್ ಸ್ನೇಹಿತರೆ ಅಲ್ವಾ, ಸ್ವಲ್ಪ ಜ್ಞಾನ ಮತ್ತು ಮನರಂಜನೆ ಕೊಡುತ್ತೆ ರೇಡಿಯೋ. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
3: ನಮಸ್ತೆ ಮೇಡಮ್.
0: ಹಲೋ ಸಂತೂರ್ ಡ್ಯಾಡಿ ಅವರೇ, ಎಲ್ ಮಾಯ ಆಗ್ಬಿಟ್ಟಿದ್ರಿ. ನಾ ಏನೋ ಅನ್ಕೊಂಡ್ಬಿಟ್ಟೆ, ರತ್ನಮ್ಮ ಅವ್ರು ಏನ್ ಅನ್ಕೊಂಡ್ರು ಏನು, ಅದಕ್ಕೆ ಫೋನ್ ಮಾಡ್ಬೇಡಿ ಅಂತ ಸ್ಟ್ರಿಕ್ಟ್ ಮಾಡ್ಬಿಟ್ಟಾರೆ ಅಂತ.
3: ಏನಾಗಿದೆ ಅಂದ್ರೆ ನಮ್ಮ ಮನೆಗೆ ಸೀತಮ್ಮ ಬಂದಿದ್ದಾರೆ.
0: ಓ ಹಾಗೆ.
3: ಶೀತ, ತಲೆನೋವು, ಮೂಗ್ ಕಟ್ಟದೆಲ್ಲ ಇತ್ತು.
0: ಸೀತಮ್ಮ ಬಂದ್ರೆ ಏನು ಸರ್, ರಾಮಪ್ಪ ಬಂದ್ರೆ ಏನು, ಗೂಗಲ್ ಅಮ್ಮಂಗೆ ನೀವು ಮರಿಲೇಬಾರ್ದಪ್ಪ. ಹೇಗೆ ಮೊಬೈಲ್ ಅಮ್ಮಂಗೆ
3: ಮರಿತಾ? ನಿನ್ನೆ ಬೆಳಗ್ಗೆನೆ ಮಾಡಿದೆ, ನಿನ್ನೆ ಯಾವ್ದೋ ಒಂದು ಇದ್ರಲ್ಲಿ ಅವರ ಫೇವರೇಟ್ ಸಾಂಗ್ ಆಡೋದಿಕ್ಕೆ ಶ್ವೇತಾ ಬಂದಿದ್ರು, ಅದ್ರಲ್ಲಿ ಆಡಿದ್ದೆ.
0: ಅಲ್ಲ, ಆಕ್ಚುಲಿ ಶೀತ ಕೆಮ್ಮು ಆದಾಗ ಬೇರೆ ರಟ್ಟಿಗೆ ಅಂದ್ರೆ ಪಕ್ಕದಲ್ಲಿ ನಿಂತು ಮಾತಾಡಬಾರ್ದು ಅಂತ ಹೇಳ್ತಾರೆ. ನೀವು ರೇಡಿಯೋ ಜೊತೆಗೆ ಮಾತ್ ನಿಲ್ಸ್ಬಿಟ್ಟಿದ್ರ ಪಾಪ, ರೇಡಿಯೋಗೆ ಎಲ್ಲಿ ಇನ್ಫೆಕ್ಷನ್ ಆಗ್ಬಿಡುತ್ತೋ ಅಂತ.
3: ರೇಡಿಯೋ ನನ್ನ ಅಚ್ಚುಮೆಚ್ಚಿನ ಗೆಳೆಯ. ಯಾಕೆಂತ ಹೇಳಿದ್ರೆ ನಾನು ಒಂದು ಹೊತ್ತು ಊಟ ಬಿಟ್ಟರು ರೇಡಿಯೋ ಬಿಡೋದಿಲ್ಲ. ಯಾಕೆಂದ್ರೆ ಬಾರಿ ಇದರಿಂದ ರೇಡಿಯೋ ಕೇಳ್ತೀನಿ. ಅದಕ್ಕಿಂತಲೂ ಮುಂಚಿತ ಒಂದು ಮುಖ್ಯವಾದ ವಸ್ತು ಅಂದ್ರೆ 1979 ಒಂದು ಅರ್ಕಿಲಿಸ್ ಸೈಕಲ್ ತಗೊಂಡೆ
0: 250
3: ರೂಪಾಯಿ ಕೊಟ್ಟು. ಅದರಲ್ಲಿ ನಾನು ಸ್ಕೂಲಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಯ್ತಾ ಇದ್ದೆ. ಆ ಸ್ಕೂಲ್ ಆಗಿ ನನ್ನೆಲ್ಲ ಮುಗಿಸ್ಬಿಟ್ಟು ನನ್ನ ಮಕ್ಕಳನ್ನ SLC ಆಗೋರ್ಗು ಅದೇ ಸೈಕಲ್ ಅಲ್ಲಿ ಕರ್ಕೊಂಡು
0: ಹೋಗಿದ್ರು.
3: ಮಗ ಮತ್ತು ಮಗಳು ಅವ್ರು SLC ಆಗೋವರೆಗೂ ಮುಂದ್ಗಡೆ ನನ್ನ ಮಗಳನ್ನ ಹಿಂದ್ಗಡೆ ನನ್ನ ಮಗನ ಕೂರಿಸ್ಕೊಂಡು ಸೈಕಲ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಮತ್ತೆ ಸಾಯಂಕಾಲ ಸ್ಕೂಲ್ ಬಿಟ್ಟಿ ಮತ್ತೆ ಕರ್ಕೊಂಡು ಬರೋದು. ಮತ್ತೆ ಆ ಸೈಕಲ್ ನ ಈಗ್ಲೂ ಇಟ್ಕೊಂಡಿದೀನಿ, ಅದನ್ನ ಇರ್ಲಿ ಅಂತ ಒಂದು ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ಆ ಸೈಕಲ್ ಈಗ್ಲೂ ಇದೆ. ಯಾವತ್ತು ನನ್ನ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ ಸೈಕಲ್ ತುಣಿಯೋದು ನನಗ.
0: ಅದಕ್ಕೆ ಆರೋಗ್ಯನೂ ಚೆನ್ನಾಗಿದೆ.
3: ಹೌದೌದು, ಈಗ ಯಾಕೆಂತ ಹೇಳಿದ್ರೆ ಈ ಸೈಕಲ್ ತುಣಿಯೋದ್ರಿಂದ ತುಂಬಾ ಒಂದು ಹೆಲ್ತ್ ಡೆವಲಪ್ ಆಗುತ್ತೆ. ಕೈಕಾಲು ಮತ್ತೆ ಲಂಬ್ಸ್ ಗಳು, ನಮ್ಮ ಕೈ ಕಾಲು ಎಲ್ಲ ಒಂಥರ ಜಾಯಿಂಟ್ ಗಳು ಇದಾಗುತ್ತೆ. ಬೈಕ್ಗಿಂತಲೂ ಬೈಕ್, ಮೋಟರ್ ಬೈಕ್ ಮತ್ತೆ ಬೇರೆ ಗಾಡಿಗಳಿಗಿಂತಲೂ ಸೈಕಲ್ ಹೊಡೆದ್ರೆ ಎಷ್ಟೋ ಒಳ್ಳೇದು, ಒಂದು ವ್ಯಾಯಾಮ ಮಾಡ್ದಂಗ ಆಗುತ್ತೆ.
0: ದಿ ಬೆಸ್ಟ್.
3: ಒಂದು ಇದು ಟಿಪ್ಸ್ ಇದ್ದಂಗೆ ಅದು. ಆದ್ರಿಂದ ಈಗ್ಲೂ ಆ ಸೈಕಲ್ ಇಟ್ಕೊಂಡಿದೀನಿ. ಸೈಕಲ್ ಎಷ್ಟೋ ಜನ ಕೇಳಿದ್ರು ನಾನು ಕೊಟ್ಟಿಲ್ಲ, ಯಾಕಂದ್ರೆ ನನ್ನಿಂದ ನನ್ನ ಮಕ್ಕಳಿಂದ ತಲಾಂತರವರೆಗೂ ಇದ್ ಮಾಡಿ ಈಗ ಬೇಕಾದ್ರೆ ನನ್ನ ಮೊಮ್ಮಕ್ಳು ಕೊಡ್ಬೋದು, ಆತರ ಇದೆ. ಆತರ ಆ ಸೈಕಲ್ ಇವತ್ತು ಮರೆಯಕ್ ಆಗಲ್ಲ.
0: ಈಗ್ಲೂ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ದಿನ ಸೈಕಲ್ ಇರುತ್ತೆ.
3: ಪೂಜೆ ಮಾಡುವಾಗ ರೇಡಿಯೋ, ಟಿವಿ, ಸೈಕಲ್, ಕತ್ತಿ, ಕೊಡ್ಲಿ, ಗರಗಸ, ಪ್ರತಿ ಬೈಕ್, ಪ್ರತಿ ಒಂದನ್ನು ಪೂಜೆ ಮಾಡ್ತೀನಿ. ಅದ್ರಲ್ಲೂ ಸೈಕಲ್ ಅಂತೂ ಬಿಡದೇ ಇಲ್ಲ. ಸೈಕಲ್ಗೂ ಪೂಜೆ ಮಾಡ್ಬಿಟ್ಟು, ಯಾಕೆಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನೆನೆಸ್ಕೊಳ್ಬೇಕಾದ್ದು ರೇಡಿಯೋ ಮತ್ತು ಸೈಕಲ್. ರೇಡಿಯೋನು ಅಷ್ಟೇ, ರೇಡಿಯೋ ನಾನು ಹೋಗಿ ಗದ್ದೆ ಕುಯ್ತಾ ಇರ್ಬೇಕಾದ್ರೆ ಗದ್ದೆ ಪೈರಿನ ಅಡಿಯಲ್ಲಿ ಇಟ್ಬಿಡ್ತಾ ಇದ್ದೆ. ಆಗ ಕಾಮೆಂಟ್ರಿ ಬರೋದು, ಕ್ರಿಕೆಟ್ ಕಾಮೆಂಟ್ರಿ. ಕ್ರಿಕೆಟ್ ಅಂದ್ರೆ ಬಾರಿ ಇಂಟ್ರೆಸ್ಟ್ ನನಗೆ. ಎಲ್ಲ ಸೌಕರ್ ಓನರ್ ಬಂದು ಏನದ ಇದು ಗದ್ದೆ ಹರಿ ಅಡಿಯಲ್ಲಿ ಎಂತದೋ ಮಾತಾಡ್ತಿದ್ಯಲ್ಲ ಏನು ಏನು ಅಂತ ಕೇಳೋರು. ಆಮೇಲೆ ಯಾರೋ ಹೇಳಿದ್ರು ಅವ್ರು ಸಂಕಪ್ಪ ಅವ್ರಿಗೆ ಕ್ರಿಕೆಟ್ ಅಂತೂ ಬಿಟ್ಟಿರಕ್ಕಾಗಲ್ಲ. ಯಾರು ಬೌಲಿಂಗು, ಯಾರು ಬ್ಯಾಟಿಂಗು, ಯಾರು ಎಷ್ಟನ್ನು ಹೊಡೆದ್ರು, ಯಾವ ಟೀಮ್ ಗೆಲ್ತು ಅಂತ ಎಲ್ಲ ಕೇಳ್ಕೊಳಕ್ಕೆ ರೇಡಿಯೋ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೌದೌದೌದು ಸಣ್ಣ ಏಜಿಂದಲೂ ನಾನು ಇದು ಪೂರ್ತಿ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಪ್ರತಿಯೊಂದು ಆಲ್ರೌಂಡರ್ ಆ್ಯಂಡ್ ಆಲ್ರೌಂಡರ್ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಕೋಚಿಂಗ್ ಅಂಪೈರಿಂಗ್ ಪ್ರತಿಯೊಂದು ಒಂದು ಕೃಷಿ ಬಗ್ಗೆ ಮಾಡ್ತೀನಿ ಬೇಕಾರೆ ಮತ್ತೆ ಅಡಿಗೆ ಬೇಕಾದ್ರೂ ನಲಪಾಕ ಅಡಿಗೆ ಮಾಡ್ತೀನಿ ಪ್ರತಿ ಒಂದ್ರಲ್ಲೂ ಯಾವ್ದು ಗೊತ್ತಿಲ್ಲ ಅನ್ನೋದು ಇರ್ಲಿ ಇರೋದಿಲ್ಲ
0: ಸಕಲ ಕಲಾವಲ್ಲಭರು
3: ಹಾ ಸಿದ್ದಣ್ಣ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅವ್ರು ಹೇಳಿದ್ರು ಸಕಲ ಕಲಾ ವಲ್ಲಭ ಅಂತ ಯಾವತ್ತು ಕರಿತಾ ಇರ್ತಾರೆ ಅದರಿಂದ ಪ್ರತಿಯೊಂದು ಇವತ್ತು ನೀವು ಈ ವಿಷಯ ತಂದಾಗ ಇದನ್ನ ಜ್ಞಾಪ್ಕೊಂಡು ಜ್ಞಾಪನ ಮಾಡ್ಕೊಂಡು ಇದನ್ನ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನನ್ನ ಸೈಕಲ್ ಬಗ್ಗೆ ತುಂಬಾ ಇದರಲ್ಲಿ ಜ್ಞಾಪಕಣ ಮಾಡ್ತಾ ಇದ್ರಿ
0: ಹಾಗೆ ನಿಮ್ಗೆ ಒಂದು ಮೆಸೇಜ್ ಬಂದಿದೆ ಸರ್ ಮಧುಕುಮಾರ್ ಸರ್ ಅವರು ನಿಮ್ ಮನೆಗೆ ಬರ್ತಾರಂತೆ ನೀವು ಅವ್ರಿಗೆ ಆ ಸೈಕಲ್ ನ ತೋರಿಸ್ಬೇಕಂತ
3: ಅದು ಆ ತರ ಇದೆ ಹಿಂಗೆ ಆಸೆ ಇವತ್ತು ಈ ಒಂದು ವಿಷಯದ ಬಗ್ಗೆ ಅನುವು ಮಾಡಿ ಕೊಟ್ಟಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳ ಬಯಸ್ತೇನೆ ನಿಮ್ಮ ಆವಾಹಿನಿಗೂ ಹಾಗೂ ನಿಮ್ಗೆ ಎಲ್ಲರಿಗೂ
0: ಧನ್ಯವಾದ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
4: ಹಲೋ
0: ನಮಸ್ತೆ ನಮಸ್ಕಾರ
4: ನಮಸ್ಕಾರ ಮೇಡಮ್ ಸ್ವಲ್ಪ ಜೋರ ಮಾತಾಡಿ
0: ಅರೆ ಸರ್ ಚಂದ್ರಶೇಖರ್ ಸರ್ ನಿಮ್ ಪರಿಚಯ ಮಾಡ್ಕೋಬಿಡಿ
4: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್ ಅತ್ತಿಜೋಡ ಹೇಳಿ ಹೊಳೆಸ್ಕೊಡ್ತಲ್ಲ ಕಾಸನ ಜಿಲ್ಲೆ
0: 573 200
4: ನಾನು ಈಗ ನನಗೆ ಬಹಳ ಇಷ್ಟ ನೆನಪು ಅಂದ್ರೆ ಸೈಕಲ್ ಮತ್ತು ರೇಡಿಯೋ ರೇಡಿಯೋ ಬಗ್ಗೆ ಸೈಕಲ್ ಬಗ್ಗೆ ಮಾತಾಡ್ತೀನಿ ಮೇಡಮ್
0: ಆಯ್ತು ಸರ್ ಖಂಡಿತ
4: ಹಲೋ
0: ಖಂಡಿತ ಮಾತಾಡಿ ಸರ್
4: ಸೈಕಲ್ ಅಂದ್ರೆ ನಾನು ಸಾಮಾನ್ಯವಾಗಿ 1977 ಸೈಕಲ್ ತಗೊಂಡೆ
0: ಓಕೆ
4: ಅದು ಕೆಂಪು ಕುಳ ಸೈಕಲ್ ಅಂತ ಇತ್ತು ಮೇಡಮ್ ಎಂಟನೇ ಕ್ಲಾಸ್ ಸೈಕಲ್ ತಗೊಂಡೆ
0: ಕೆಂಪು ಕಲರ್
4: ಸೈಕಲ್ ಅಲ್ಲಿ ಸ್ಕೂಲ್ ಹೈಸ್ಕೂಲ್ ಹೋದ್ರೆ ಸ್ಕೂಲ್ ಬರಬಹುದು
0: ಅಪ್ಪ ಕೊಡಿಸಿದ್ದ ನೀವೇ ತಗೊಂಡಿದ್ದ
4: ಎಷ್ಟು ಹಲೋ
0: ಅಪ್ಪ ಕೊಡಿಸಿದ್ದ ನೀವೇ ತಗೊಂಡಿದ್ದ
4: ಏ ನಮ್ಮ ಅಪ್ಪ ಕೊಡಿಸ್ತಿದ್ರು ದುಡಿದಿತ್ತಿರುವಲ್ಲ ಕೊಡಿಸಿದ್ರು ಅವ್ ಕೆಂಪ್ ಸೈಕಲ್ ಇತ್ತು 18 inch ಅಂತ ಕೆಂಪು ಇರೋ ಇದು ಕಂಪ್ನಿದು ಕುಳ ಸೈಕಲ್ ಅದು ನಾನು ಕುಳ್ಳಾಗಿದ್ದಲ್ಲ ಅದ್ರಲ್ಲಿ ತಗೊಂಡ ನಾವು ಹೋಗವು ಸ್ಕೂಲ್ ಸ್ಕೂಲ್ ಬರವು ಆಮೇಲೆ ಇನ್ನು ಅಕ್ಕಂದ್ರೆ ನಾವು ಡಬ್ಬಲ್ ಹೋಗುವ ನಾವು ಸ್ನೇಹಿತರ ಯಾರು ಕೂಸ್ಕೊಂಡವು ನಮ್ಮ ಸ್ಕೀಮ್ ಏನಪ್ಪಾ ಅಂದ್ರೆ ಡೌನ್ ಹೋದಷ್ಟು ಅಪ್ಪಲ್ಲ ಆದಷ್ಟು ಬ್ರೇಕ್ ಇದೇ ಇಲ್ಲ
0: ಅಂತ ಹಾಗೆ ಹೋಗೋದು ರಾಕೆಟ್ ಸ್ಪೀಡ್ ಅಲ್ಲಿ
4: ಡೌನ್ ಎಷ್ಟು ಹೋಯ್ತದ ಅಷ್ಟು
0: ರಾಕೆಟ್ ಸ್ಪೀಡ್ ಅಲ್ಲಿ
4: ಅಪ್ಪಲ್ ಎಷ್ಟ ಆಗುತ್ತೆ ಅಷ್ಟು ಆತರ ಅವಾಗ ಟೈಮ್ ಏನಾಗಿದೆ ಅಂದ್ರೆ ಆ ಟೈಮಲ್ಲಿ ಕೆಲವರು ಬಿದ್ದೋಗಾರೆ ಬಿದ್ದೋದ್ರೆ ರೋಡ್ ಕಟ್ಟಿಂಗ್ ಅಲ್ಲಿ 10 ನೋಡ್ಕೊಂಡಿದ್ರಿ ಹಾಗಾಗಿ ಕೆಲವರು ಕೂತ್ಕೊಳಕ್ ಎದರೋ ಕೆಲವರು ಅಭ್ಯಾಸ ಇರೋ ಬಿಗಿಯಾಗಿ ಕೂತ್ಕೊಂಡ್ಬಿಡೋರು ಕೆಲವರು ಕೂತ್ ಅಭ್ಯಾಸ ಇಲ್ಲದ್ರೆ ಕೂರ್ತಿದ್ದಿಲ್ಲ ಇವೆಲ್ಲ ಬಿದ್ದೋಗ್ಬಿಟ್ರು ನೋಡಲ್ಲಪ್ಪ ಇವನು ಅಂತ ಅನ್ಕೊಂಡು ಓಡ್ತಿದ್ದ ಇಲ್ಲ ಅದು ಸೈಕಲ್ ತುಂಬಾ ನೆನಪು ಅದು ಬಹಳ ವರ್ಷ ಇತ್ತು ಈಗಲೂ ಇದೆ ಅದು ಆ ಸೈಕಲ್ ಎಲ್ಲ ಬೇರೆ ಸೈಕಲ್ ಇದೆ 89 ಸೈಕಲ್ ತಂಡೆ ನಾನು ಓದೋಕ್ಕಿಂತ ಮುಂಚೆ ಅದು ಈಗಲೂ ಇದೆ 89 ಇದೆ ಸೈಕಲ್ ಇದೆ ಸೈಕಲ್ ಓಡ್ತಾ ಇಲ್ಲ ತೋಟದ ಹೋಗ್ಬೇಕಾದ್ರೆ ಅಲ್ಲಿ ಉಪಯೋಗ ಕಡಿಮೆ ಆಗಿದೆ ಇನ್ನು ಇದೆ ಇದೆ ಆಮೇಲೆ ಇನ್ನೊಂದು ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಸೈಕಲ್ ಅಲ್ಲಿ ನಮ್ಮನ್ನ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಒಂದು ಒಂದು ಆಸೆ ಇತ್ತು
0: ಮೇಡಮ್
4: ನಮ್ಮೂರಿಂದ ಧರ್ಮಸ್ಥಳ ಒಂದು 105 kilometer ಆಗುತ್ತೆ 100 to 175 ಆಗುತ್ತೆ ಬೇಲೂರು ಜಾರ್ಮಡಿ ಘಟ್ ಮೇಲೆ 175 ಆಗುತ್ತೆ ಹಿಂಗ ಸಕಲೇಶ್ವರ ಶಿರಾಡಿ ಘಟ್ ಮೇಲೆ 100 ನಾವು ಹೋಗ್ಬೇಕಾದ್ರೆ ಬೇಲೂರ್ ಮೇಲೆ ಅದು ಬರ್ಬೇಕಾದ್ರೆ ಚಾರ್ಮಡಿ ಘಟ್ ಮೇಲೆ ಅದೊಂದು 8 ಹೋದ್ವಾ ನಾವು ಇಲ್ಲಿ 8 ನಾವು ತೀರ್ಮಾನ ಮಾಡ್ಕೊಂಡು ನೋಡ್ರಪ್ಪ ಯಾರನ್ನಾದ್ರು ಬಿಟ್ಟು ಹೋಗ್ಬಾರ್ದು ನಾವು ಅದೇ 8 ಅಲ್ಲಿ ಒಬ್ರು ಸ್ಲೋ ಆಯ್ತಾರೆ ಹಿಂದೆ ಮುಂದೆ ಆಯ್ತಾರ ನೋಡ್ಕೊಂಡು ಹೋಗ್ಬೇಕಲ್ಲ ನಾವ್ ಯಾರು ಬಿಟ್ಟೋಗ್ಬಾರ್ದು ಅಪ್ಪಲ್ಲಿ ಆದಷ್ಟು ಡೌನ್ ಓದಿಸ್ಬಿಡ ಅಂತ ನಾವ್ ಡೌನ್ ಅಲ್ಲಿ ಓದಸ್ ಬಿಡ್ತಾ ಇದ್ರೆ ಕೆಲವು ಕಡೆ ಜಾಸ್ತಿ ಡೌನ್ ಇದ್ದಾಗ ಸಿಕ್ಕಾಪಟ್ಟೆ ಓಡೋದ್ರ ಸ್ಪೀಡ್ ಆಗದೆ ಸ್ಟರ್ನ್ ಎಲ್ಲ ಹಂಗೆ ತಿರ್ಸ್ಬಿಟ್ಟು ಮಾಡವಲ್ಲ ನಮ್ ಬ್ಯಾಲೆನ್ಸ್ ಚೆನ್ನಾಗಿತ್ತು ಅಂತ ಸೈಕಲ್ ಅದು ಎದುರುಗಡೆ ಬರೋದ್ರೆ ನಮಗೆ ಜಾಗ ಜಾಗ ಕೊಟ್ಬಿಡೋದು ಬೆಲ್ ನೋಡೋದ್ ಬಿಟ್ರೆ
0: ಅಯ್ಯೋ ಬಿಡಪ್ಪ ಇರುವಂತ
4: ಅಲ್ಲ ಬರ ಸ್ಪೀಡ್ ನೋಡಿ
0: ಅದೇಯ ನಿಮ್ ಸ್ಪೀಡ್ ನೋಡಿ ಅವರೇ ಸೈಡ್ ಆಗಿ ಬಿಟ್ಟಿರೋರು
4: ಅವರೇ ಸೈಡ್ ಹೋಗ್ಬಿಡೋರು ಓ ಯಾಕೋ ಇದು ಡೇಂಜರ್ ಅಂತ
0: ಓಕೆ ಓಕೆ ಓಕೆ
4: ಅದೊಂಥರ ಚೆನ್ನಾಗಿತ್ತು ಮತ್ತೆ ಕತ್ತಲೆಲ್ಲ ಓಡಿದೀನಿ ಮೇಡಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ 5:30 ಹೋಗ್ಬೇಕಾದ್ರೆ ಕೊಟ್ಟಿಗೆ ಯಾರು ಆಗ್ಬಿಡ್ತು ಅಲ್ಲಿ ಕತ್ತಲೆ ಆಗ್ಬಿಡ್ತು ಮೇಡಮ್
0: ಓಕೆ
4: ಕತ್ತಲೆ ಮಾಪ ಮಾಡೋದು ಸರಿಯಾಗಿ ರೋಡ್ ಕೆಳದು ಬ್ಯಾಟ್ರಿ ಒಂದು ಟಾರ್ಚ್ ಇಟ್ಕೊಂಡು ಅದು ಡೌನ್ ಆಗೋಬಿಡ್ತು ಆಮೇಲೆ ಮಾಡ್ದವ ಒಂದು ಲಾರಿ ಬರ್ತಿತ್ತು ಇನ್ನೇ ಚಾರ್ಮೇಲೆ ಕಟ್ಟ ಸ್ಲೋ ಅಲ್ವಾ
0: ಹೌದು
4: ಅವಾಗ ಡ್ರೈವರ್ ಹಂಗಂದಪ್ಪ ನೀವು ಮುಂದೆ ಹೋಗಿ ನಿಧಾನಕ್ಕೆ ನೀವು ಮುಂದೆ ಹೋಗಿ ನಾವು ಹಿಂದೆ ಬರ್ತೀನಿ ಅಂತ ನಾವು ಲಾರಿಯಿಂದ ಮುಂದೆ ಹೋಗೋ ನಾವು ಅವ್ರ ಲಾರಿ ಹಿಂದೆ
0: ಓಕೆ
4: ಲಾರಿ ರಂಪಿದ ಸ್ಪೀಡ್ ಏನ್ ಹೋಗ್ತಿರಲ್ಲ ಅದು ಘಾಟ
0: ತಿರುಗಿಸಲ್ವಾ
4: ಹಂಗ ಬಡಕ್ ತಗೊಂಡು ಹಂಗ ಹೋಗಿ ಉಜಿರಗಂಟ ಹೋದ ಉಜಿರ ಮೇಲೆ ಆ ಕಡೆಗೆ ಸ್ವಲ್ಪ ಲೈಟ್ ಗೀಟ್ ಲೈಟ್ ಬೆಳಕ ಎಲ್ಲ ಇರ್ತಿತ್ತು ಆಮೇಲೆ ಧರ್ಮಸ್ಥಳ ರಾತ್ರಿ ಅಂದ್ರೆ ಇಟ್ಕೋದು
0: ಅಂತೂ ಇಂತೂ ಲಾರಿ ಬೆಳಕಲ್ಲಿ ಧರ್ಮಸ್ಥಳ ಮುಟ್ಟಿದ್ರಿ
4: ಅಲ್ಲ ಕೊಡಿಗಾರ ಕಚ್ಚಾಬಿಡ್ದ ನೋಡಿ, ಕೊಡಿಗಾರ ಕಚ್ಚಾಬಿಡ್ದ ಅಲ್ಲಿಂದ ಘಾಟ್ ಇದೆ, ಅಲ್ಲಿಂದ ಉಜಿರೆವರೆಗೂ ಲಾರಿ ಬಿಡ್ಕೊಳ್ಳೋದು.
0: ಆದ್ರೂ ಸೈಕಲ್ ಅಲ್ಲಿ ಹೋಗಿದ್ದೀರಲ್ವಾ ಸರ್, ತುಂಬಾನೇ ಗ್ರೇಟ್ ನೀವು.
4: ಸೈಕಲ್ ಹೋಗಿದ್ದು, ಅಯ್ಯೋ ನಾವು ಹೋಗ್ಬೇಕಾದ್ರೆ ಏನಂಗ್ ಹೋದ ಅಂದ್ರೆ, ಅಯ್ಯೋ ಮೇಡಮ್ ಅದು ನಡುವೆ ಇದಾಗುತ್ತೆ ಮೇಡಮ್, ಎದುರುಗಡೆ ಬರೋ ಜಾಗ ಬಿಟ್ಬಿಡೋ ಸೈಡ್ ಹೋಗ್ಬಿಡೋರು ಬೆಲ್ ಹೊಡಿತಾ ಇದ್ರ ಅವರು
0: ನೋಡಿ ಸರ್. ನೀವು ಅದು ಯಾವ ರೇಂಜ್ ಸೈಕಲ್ ಓಡಿಸ್ತಿದ್ರಿ ಆಗ್ಲೇ ನೀವು?
4: ಅದು ಆ ರೇಂಜ್ ಅಂದ್ರೆ ಈಗ 45 ಕಿಲೋಮೀಟರ್ ಡೌನ್ ಸಿಕ್ಕಾಪಟ್ಟೆ ಓಡಾಗ ಮೇಡಮ್ ಸೈಕಲ್. ಈಗ ಏನ್ ಗೊತ್ತಾ, ಸೈಕಲ್ ಅಲ್ಲಿ ಜಾಸ್ತಿ ಸ್ಪೀಡ್ ಅಲ್ಲಿ ತಿರುಗಿಸಬಹುದು, ಆ ಸ್ಪೀಡ್ ಅಲ್ಲಿ ಬೈಕ್ ಅಲ್ಲಿ ತಿರುಗಿಸಕಾಲ. ಈಗ ಟರ್ನಿಂಗ್ ಇರ್ತದ ನೋಡಿ, ಸೈಕಲ್ ಅಲ್ಲಿ ಬೈಕ್ ಗಿಂತ ಹೆಚ್ಚಿಗೆ ಸ್ಪೀಡ್ ಇದ್ರೆ ತಿರುಗಿಸಬಹುದು. ಬೈಕ್ ಆಗ್ಬಿಟ್ರೆ ಸ್ಕಿಡ್ ಆಗಿ ಬಿಡಬಿಡ್ತೀವಿ, ಅಷ್ಟು ಬೈಕ್ ಅಲ್ಲಿ ಏನಾದ್ರು 20-30 ಕಿಲೋಮೀಟರ್ ಮೇಲೆ ತಿರ್ಸಕಾಗಲ್ಲ. ಇದ್ರೆ ಸೈಕಲ್ 40 ಕಿಲೋಮೀಟರ್ ಇದ್ರು ತಿರ್ಸ್ಬಿಟ್ಟು ಹಿಂಗ್ ಹಿಂಗ್ ಮಲಸ್ತು ಹಿಂಗ್ ಎದ್ದು ಬಿಡ್ಬೋದು ಆ ಬ್ಯಾಲೆನ್ಸ್ ಇದ್ರೆ. ಒಟ್ಟು ನಾನು ಸೈಕಲ್ ಟರ್ನಿಂಗ್ ನಲ್ಲಿ ಸೈಕಲ್ ಅಷ್ಟು ಸ್ಪೀಡ್ ಆಗಿ ಬೈಕ್ ತಿರ್ಸಕಾಗಲ್ಲ.
0: ಓಕೆ ಸರ್, ಓಕೆ. ಹಾಗೆ ಚಂದ್ರಶೇಖರ್ ಸರ್, ಮತ್ತೊಂದು ಕ್ವೆಶ್ಚನ್ ಏನಪ್ಪಾ ಗೊತ್ತಾ,
4: ಅತ್ತಿಂದ ಬರ್ಬೇಕಾದ್ರೆ ಗೊತ್ತಾ ಮೇಡಮ್, ಒಂದು ದೇವಸ್ಥಾನಕ್ಕೆ ಒಂದು ಅರಸಳ ಇದ್ದು ಬರ್ಬೇಕಾದ್ರೆ ಪೂಜೆ ಮಾಡಿ ಒಂದ್ ದಿವಸ ಇದ್ದು ಅಲ್ಲಿ ಸ್ನಾನ ಗೆಟ್ಟ ಎಲ್ಲ ಪೂಜೆ ಮಾಡಿ ಮತ್ತಿಂದ ಬರ್ಬೇಕಾರ ಸ್ಟೋರಿ. ಅವಾಗ ಈಗ ಪ್ರಸಾದ ಮರಗ್ತಾರ ಅಂತ ಬಂದು ತರವಲ್ಲ ಬರನಾಥ ಅಂದ್ರೆ ನಾವು ಏನಾಗುತ್ತೆ ಅಂದ್ರೆ ಅದು ಬರ್ಬೇಕಾದ್ರೆ ಪ್ರಸಾದ ನನ್ಗೆ ಸೈಕಲ್ ಹೊರ ಸುಸ್ತಾಗಿ ಏನ್ ತಿಂದ್ರು ಕರ್ಕೊಬಿಡೋದು.
0: ಅಯ್ಯೋ ದೇವ್ರೆ,
4: ನಾವು ಏನಾಗಿದ್ದೆ ಬಸ್ ಚಾರ್ಜ್ ಗಿಂತ ಹೆಚ್ಚಾಗಿ ನಮ್ಗೆ ಖರ್ಚಾಯ್ತು ನಮ್ಗೆ ಹೊಟ್ಟೆಗೆ ತಿನ್ನಕ್ಕೆ.
0: ಓಹೋ,
4: ಏನಿಲ್ಲ, ಒಂದ್ 2-3 ತಿನ್ಸ್ಬಿಟ್ರೆ ತಿಂದಿದ್ದೆಲ್ಲ ಕರ್ಕೊಬಿಡೋದು ಬಿಡ.
0: ಓಕೆ ಓಕೆ ಓಕೆ.
4: ಆಮೇಲೆ ಬಂದು ಆಮೇಲೆ ಅಲ್ಲಿ ಗುಂಡಿಯಾ ಗೇಟ್ ಅಂತ ಇದೆ ಸಕಲೇಶ್ಪುರ, ಸಕಲೇಶ್ಪುರ 18 ಕಿಲೋಮೀಟರ್ ತೋರಿಸ್ತಾ ಇದೆ. ಅದು 18-20 ಕಿಲೋಮೀಟರ್ ಬರೀ ಆ ಕಡೆಯಿಂದ ಬರೀ ಅಪ್ಪೇಯ. ಆಮೇಲೆ ನೂಕಂಬರಗ ಆಗೋಗ್ಬಿಡ್ತು ಸುಸ್ತಾಗಿ, ಕೆಲವರೆಲ್ಲ ಇದಾಗ್ಬಿಟ್ರಲ್ಲ ಸ್ಲೋ ಆಗ್ಬಿಟ್ರಲ್ಲ, ಅವರ ಬುಟ್ಟ ಹೆಂಗ್ ಬರೋದು ನೂಕಂಬಂದ್ರೆ ಸಕಲೇಶ್ವರ ಗಂಟೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 10-15 ಕಿಲೋಮೀಟರ್ ನೂಕಂಬಂಡೆ ಬಂದ. ಸಕಲೇಶ್ವರದ ಈಚೆಗೆ ಒಂದ್ ಸ್ವಲ್ಪ ಡೌನ್ ಸಿಗುತ್ತೆ, ಒಂದ್ ಮಟ್ಟ ಅಪ್ ಡೌನ್ ಎರಡು ಸಿಗುತ್ತೆ. ಹಾಗಾಗಿ ಅಲ್ಲಿಂದ ಬಂದು ರಾತ್ರಿ 12 ಊರಿಗೆ ಬಂದು.
0: ವೆರಿ ನೈಸ್, ಇಷ್ಟೆಲ್ಲ ಕಥೆ ಇದೆ.
4: ರೋಮಾಂಚನಕ ಅನುಭವ, ಅದೊಂದು ರೋಮಾಂಚನಕರ ಅನುಭವ, ಅಷ್ಟೊಂದು ನೆನಪು. ರೇಡಿಯೋ ಬಗ್ಗೆ ಹೇಳಿದ್ರೆ ರೇಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ನೆನಪಿದೆ, ರೇಡಿಯೋ ಬಗ್ಗೆ ಮಾತಾಡಬೇಕು ಇನ್ನು ಇನ್ನೊಬ್ರಿಗೆ ಈಗ ಸಮಯ ಇಲ್ದಂಗ ಆಗ್ಬಿಡುತ್ತದೆ. ರೇಡಿಯೋ ಬಗ್ಗೆ ಇನ್ನೂ ಮಾತಾಡೋಣ, ನಮ್ ಸಕ್ಕಪ್ಪರು ಮಾತಾಡಿದ್ರು.
0: ಸ್ನೇಹಿತರೆ, ಕಾಫಿ ವಿತ್ ಅರ್ಜೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
11: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಒಂದು ವಸ್ತು ಸಾವಿರ ನೆನಪು ಅನ್ನುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ನನ್ನೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟೆಗೆ ಹಂಚಿಕೊಂಡ್ರು. ಮಧುಕುಮಾರ್ ಸರ್ ಅವರು ರೇಡಿಯೋ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅವರ ಒಂದು ಸ್ವೀಟ್ ಮೆಮೊರೀಸಲ್ಲಿ ರೇಡಿಯೋ ಸಾಕಷ್ಟು ಕತೆಗಳನ್ನು ಹೇಳತ್ತೆ ಅನ್ನೋದನ್ನು ಹೇಳಿದರು. ಹಾಗೆ ಚಳ್ಳಕೆರೆಯಿಂದ ನಾಗೇಂದ್ರ ಸರ್ ಅವರು ಕರೆ ಮಾಡಿ, ರೇಡಿಯೋನ ನಾನು ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಮೇಡಮ್, ಅದರ ಒಂದು ನೆನಪಿಗಾಗಿ ನಮ್ಮ ಅಜ್ಜ ಅಜ್ಜಿ ಪ್ರೀತಿಯಿಂದ ಇದು ನಿನ್ನ ಹತ್ರನೇ ಇರಲಿ ಅಂತ ನನಗೆ ಕೊಟ್ಟೋಗಿದ್ದಾರೆ. ಈಗಲೂ ಕೂಡ ರೇಡಿಯೋ ನನ್ನೊಟ್ಟಿಗೆ ಇದೆ ಅನ್ನೋದನ್ನು ತಿಳಿಸಿದರು. ಹಾಗೆ ಸಂಕಪ್ಪ ಸರ್ ಅವರು 250 ರೂಪಾಯಿ ಕೊಟ್ಟು ಸೈಕಲ್ ತೆಗೆದುಕೊಂಡಿದ್ರಂತೆ. ಅದೇ ಸೈಕಲ್ನಲ್ಲಿ ಮುಂದೆ ಅವರ ಮಕ್ಕಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ಬರೋ ಕೆಲಸ ಕೂಡ ಅವರು ಮಾಡಿದ್ದಾರೆ. ಡ್ರಾಪ್ ಆ್ಯಂಡ್ ಪಿಕಪ್ ಕೂಡ ಮಾಡಿದ್ದಾರೆ. ಅದರಿಂದ ಸಾವಿರಾರು ನೆನಪುಗಳು ನನ್ನೊಟ್ಟಿಗೆ ಇದೆ ಅನ್ನೋದನ್ನು ತಿಳಿಸಿದರು. ಹಾಗೆ ಸಿ ಟಿ ಚಂದ್ರಶೇಖರ್ ಸರ್ ಅವರು 573-211 ಇವರು ಸೈಕಲಲ್ಲಿ ಧರ್ಮಸ್ಥಳ ಹೋಗಿ ಬಂದಿದ್ರಂತೆ ಅವರ ಫ್ರೆಂಡ್ಸ್ ಜೊತೆ. ಸೊ ಸೈಕಲಲ್ಲಿ ಧರ್ಮಸ್ಥಳ ಹೋಗಿದ್ದು ಒಂದು ರೋಮಾಂಚನಕಾರಿ ಒಂದು ತಿರುವನ್ನು ಪಡ್ಕೊಳ್ತು. ನಮ್ಮ ಲೈಫಲ್ಲಿ ಸಾಕಷ್ಟು ನೆನಪುಗಳಿದೆ ಅನ್ನೋದನ್ನು ತಿಳಿಸಿದರು. ಎಸ್, ಖಂಡಿತವಾಗ್ಲೂ ಒಂದು ವಸ್ತುವಿನ ಹಿಂದೆ ಸಾವಿರಾರು ನೆನಪು ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗತ್ತೆ ಅಲ್ವಾ? ನೀವು ಕೂಡ ಕರೆ ಮಾಡಿ ಒಂದು ವಸ್ತುವಿನ ಹಿಂದೆ ಇರುವಂತಹ ಸಾವಿರ ನೆನಪುಗಳನ್ನು ಈ ದಿನ ನನ್ನೊಟ್ಟಿಗೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಶೇರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ನೀವು ಮಾಡಬೇಕಾಗಿರೋದಿಷ್ಟೇ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನನ್ನೊಟ್ಟಿಗೆ ನಿಮ್ಮ ಒಂದು ಸ್ವೀಟ್ ಮೆಮೊರೀಸನ್ನು ಶೇರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
12: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
12: ಆರಾಮಿದ್ದೀನಿ ಮೇಡಮ್.
0: ನಿಮ್ಮ ಶಿಷ್ಯನರು ಮಧುಕುಮಾರ್ ಸರ್ ಅವರು ನಿಮ್ಮ ಬಗ್ಗೆ ಹೇಳಿದರು, ರೇಡಿಯೋದಿಂದ ನೀವೆಲ್ಲರೂ ಸಿಕ್ಕಿದ್ದೀರಾ, ಒಂದೊಳ್ಳೆ ಗೆಳೆತನ ಆಗಿದೆ ಅಂತ.
12: ಆತನಿಗೆ ಮೆಮೊರಿ ಪವರ್ ಚೆನ್ನಾಗಿದೆ ಮೇಡಮ್, ದಿನಾಂಕ ಎಲ್ಲ ನೆನ್ಪಿಟ್ಕೊಂಡಿರ್ತಾರ ಅವರು. ನಮಗೆ ಅಷ್ಟೊಂದು ವರ್ಷಗಳೇ ನೆನಪಿರಲ್ಲ ಒಂದೊಂದ್ಸರಿ. ಬಟ್ ಇದು ನಮ್ಮ, ನೀವು ಏನ್ ಕೊಟ್ಟಿದ್ದೀರಿ ಮೇಡಮ್, ಒಂದು ವಸ್ತು 100 ನೆನಪು, ಅದು ಸವಿ ಸವಿ ನೆನಪು, ಸಾವಿರ ನೆನಪು ಆಗ್ಬೋದು ಮೇಡಮ್.
0: ಖಂಡಿತ ಖಂಡಿತ ಖಂಡಿತ.
12: ನನಗೆ ನೀವು ಒಂದು ವಸ್ತು ಹೇಳಿದ್ರಿ, ನಾನು ಇನ್ನೊಂದು ಆರ್ಡ್ ಮಾಡ್ತೀನಿ ಮೇಡಮ್, ಎರಡು ವಸ್ತು ತಗೊಳ್ತೇನೆ.
0: ವೆರಿ ನೈಸ್ ಸರ್.
12: ಒಂದು ನಮ್ಮ ತಾತ ಉಪಯೋಗಿಸ್ತಿದ್ದಂತ ಮರ್ಸಿ ರೇಡಿಯೋ, ಎರಡನೇದು ನಮ್ಮ ಅಜ್ಜಿ ಉಪಯೋಗಿಸ್ತಿದ್ದಂತ ಸಂಚಿ ಅಂದ್ರೆ ಎಲೆ ಚೀಲ ಮೇಡಮ್, ಎಲೆ ಅಡಿಕೆ ಚೀಲ. ಯಾವಾಗ್ಲೂ ನನಗೆ ತುಂಬಾ ನೆನಪಿದೆ ಅಂದ್ರೆ ನಮ್ಮ ಅಜ್ಜಿ ಮೇಡಮ್ ನನಗೆ, ಅಪ್ಪಯ್ಯ ಎಲೆ ಅಡಿಕೆ ತೆಕ್ಕೊಡ ಇಲ್ಲಿ ಅಂತ ಇದ್ ಮಾಡೋದು, ಅದನ್ನ ಕುಟ್ಟಿ ಹಾಕೋಣದು ಮೇಡಮ್ ಅಜ್ಜಿ.
0: ಅಜ್ಜಿ ಅಂದ್ರೆ ಸೊಂಟಕ್ಕೆ ಸಿಗಿಸ್ಕೊಂಡು ನೆನಪು.
12: ನೀವು ಅದನ್ನ ಈಗಲು ಸಿಗೋದು ಮೇಡಮ್, ತೀರಾ ವಯಸ್ಸಾದ್ರೆ ಬಳಸಿರೋದು ಸಿಗುತ್ತೆ. ಎಷ್ಟು ಪದರ ಇರೋದು ಅಂದ್ರೆ ಆ ಚೀಲ, ಆ ಚೀಲ ಮಾಡೋರಿಗೆ ನಿಜವಾಗ್ಲು ಒಂದು ಹ್ಯಾಟ್ಸ್ ಆಫ್ ಕೊಡ್ಬೇಕು ಮೇಡಮ್.
0: ಕರೆಕ್ಟ್ ಸರ್. ಎಷ್ಟು ಜೇಬ್ಗಳು ಸರ್, ನಮ್ಮ ಅಜ್ಜಿದು ಅಡಿಕೆ ಚೀಲ ನೋಡಿದ್ದೀನಿ, ಒಂದ್ರಲ್ಲಿ ಸುಣ್ಣ ಡಬ್ಬಿ, ಒಂದ್ರಲ್ಲಿ ಅಡಿಕೆ, ಒಂದ್ರಲ್ಲಿ ಎಲೆ, ಒಂದ್ರಲ್ಲಿ ತಂಬಾಕು.
12: ಹೌದೌದು. ಇನ್ನು ಸಣ್ಣ ಸಣ್ಣ ಪದರದಲ್ಲಿ ದುಡ್ಡು ಇಟ್ಟಿರೋರು ಮೇಡಮ್.
0: ಹೌದು, ಕಾಸಿಟ್ಟಿರೋರು,
12: ಕಾಸಿಟ್ಟಿರೋರು. ಅದು ಹಂಗಾಗಿ ನಾವ್ ಆ ಕಾಸನ್ನು ಇಸ್ಕೊಂಡ್ ಹೋಗ್ತಾ ಇದ್ದು.
0: ಅದು ಕಾಸು ಎಲ್ರಿಗೂ ಕೊಡಲ್ಲ ಸರ್, ಅವ್ರಿಗೆ ಬೇಕಾದ್ರಿಗಷ್ಟೇ.
12: ಖಂಡಿತ. ಇನ್ನೇನ್, ನನಗೆ ಅಜ್ಜಿ ನಾನೇ ಬಾಲಂಗೋಚಿ ಕೊಡ್ತಾ ಇರೋದು ಶಾಲೆಗೆ ಹೋಗೋ ಅಜ್ಜಿ. ಬಹಳ ಕಡಿಮೆ ಮೇಡಮ್, 4 ಕಾಣಿ 50 ಪೈಸೆ, 1 ರೂಪಾಯಿ ದೊಡ್ಡ ನೋಟು ಮೇಡಮ್. ಒಂದ್ ರೂಪಾಯಿ ಅಂದ್ರೆ ದೊಡ್ಡ ನೋಟು. ಆಮೇಲೆ ರೇಡಿಯೋ ಮೇಡಮ್, ನಮಗೆ ನೋಡಿ ಮರ್ಸಿ ರೇಡಿಯೋ, ನನಗೆ ನೆನಪಿದ್ದಂಗೆ 50 ವರ್ಷ ಬರ್ತೇ, 50 ವರ್ಷ ಮೇಡಮ್ ನಾನು ರೇಡಿಯೋ ಕೇಳಕ್ ಶುರು ಮಾಡಿ, 5 ದಶಕಗಳಾಯ್ತು.
0: ಸೂಪರ್.
12: ಆ ಮರ್ಸಿ ರೇಡಿಯೋ ನಮ್ ತಾತನ ನೆನಪ ಇನ್ನೂ ಇಟ್ಕೊಂಡಿದೀನಿ ಮೇಡಮ್, ನನ್ನ ಹತ್ರ ಇದೆ ಅದು. ಅಂದ್ರೆ ಜಿರ್ಲೆ ಎಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ಹಾಳು ಮಾಡಿದೆ, ಬಟ್ ಈಗ ಅದನ್ನೆಲ್ಲ ತೆಗೆದು ಒಂದ ಕವರ್ ಹಾಕಿ ಇಟ್ಟಿದೀನಿ ನಾನು, ಸುಮ್ನೆ ತಾತನ ನೆನಪು ಇರ್ಲಿ ಅಂತ ಮರ್ಸಿ ರೇಡಿಯೋ ಇಟ್ಕೊಂಡಿದೀನಿ. ರೇಡಿಯೋ ಮೇಡಮ್ ನಮಗೆ ನೋಡ್ರಿ, ಇವತ್ತು ನೆನಪಿದೆ ಅಲ್ಲಿ ಪ್ರದೇಶ ಸಮಾಚಾರ ಓದ್ತಿದ್ದಂತ ಕುಪೇಂದ್ರ ರಾವ್ ಇರ್ಬೋದು, ಚಾಮರಾಜ್ ಅಂತ ಹೆಸರು ಹೇಳರು, ಆಮೇಲೆ ವಾರ್ತೆ ಓದ್ತಿದ್ದಂತ ರಂಗರಾವ್ ಅವರ ಹೆಸರು ನೆನಪಿದೆ ನಮ್ಗೆ.
0: ಸೂಪರ್ ಸರ್.
12: ಆಮೇಲೆ ಎ ಆರ್ ಗೋಪಾಲ್ ನಾಯಕ್ ಅಂತ ಪ್ರತಿ ಭಾನುವಾರ ವಾರದ ಕಾರ್ಯಕ್ರಮಗಳ ಪಕ್ಷಿ ನೋಟ ಅಂತ ಹೇಳರು ಮೇಡಮ್ ಅವರು. ಇಡೀ ಒಂದು ವಾರ ಭಾನುವಾರದಿಂದ ಶನಿವಾರದವರೆಗೂ ಏನ್ ಕಾರ್ಯಕ್ರಮ ಬರೋದು ಅದನ್ನೆಲ್ಲ ಭಾನುವಾರ ಬೆಳಿಗ್ಗೆ ಒಂದ್ 1/2 ಗಂಟೆ ಅವರು ಹೇಳರು. ಅವೆಲ್ಲ ನೆನಪಿದೆ ನಮಗೆ ನೋಡ್ರಿ, ಎಂತ ನೆನಪುಗಳು ಅಂದ್ರೆ.
0: ನಿಜ ಅಲ್ವಾ?
12: ಅವರು ನಮ್ಮ ಹಾಸನ ಆಕಾಶವಾಣಿಗೆ ಬಂದು ಮತ್ತೆ ಬೆಂಗಳೂರಿಗೆ ಹೋದ್ರು ಈಗ ಒಂದ್ 5 ವರ್ಷದಿಂದ. ಹಾಗಾಗಿ ರೇಡಿಯೋ, ಆಮೇಲೆ ಅಂದ್ರೆ ನಮ್ಮ ಇವರು ಸಂಕಪ್ಪನವ್ರು ಹೇಳ್ತಿದ್ರಲ್ಲ ಕಾಮೆಂಟ್ರಿ ಕೇಳಿ ಕೇಳಿ ಕೇಳಿ ನನಗೆ ಅವಾಗ್ಲೇ ನಾನು ಮಿಡ್ಲ್ ಸ್ಕೂಲ್ ಅಲ್ಲೇ ಕೇಳ್ತಾ ಇದ್ದೆ, ಹೈಸ್ಕೂಲ್ ಹೋದ ಮೇಡಮ್ ನಾನಾಗ್ಲೇ ಹಿಂದಿ ಕಲ್ತು ಬಿಟ್ಟಿದ್ದೆ ನಾನು, ಒಂದು ಎರಡು ಎಗ್ ಡೋ ತೀನ್ ಸವರ್ಗ ಹೇಳ್ತಿದ್ದೆ. ಅವರು ನಮ್ಮ ಮಾಸ್ಟರ್ ರಾಮಚಂದ್ರ ರಾವ್ ಅಂತ ಹಿಂದಿ ಟೀಚರ್ ಎಸ್ ಎಸ್ ಎಲ್ ಸಿ ಗೆ ಕರ್ಕೊಂಡು ಹೋಗಿ, ಏ ನೋಡಿ ಇವ್ ನೂರವರೆಗೂ ಹೇಳ್ತಾರೆ ನೋಡ್ರಪ್ಪ ನಿಮ್ಗೆ ಇನ್ನೂ ಕೊಡಲ್ಲ ಅನ್ನಾರ ಅವರು, ಬರೀ ಹಿಂದಿದ್ನೇ ಹಿಂದಿ ಕೇಳಿದ್ರೆ ಬರೀ ಕ್ರಿಕೆಟ್ ಕಾಮೆಂಟ್ರಿ ಇದನ್ನೇ ಬರೀತಿದ್ದೆ. ಅವ್ರು ಬೈಯರು ಮೇಡಮ್ ಅವ್ರು, ಏನೋ ಸೋಮಶೇಖರ್ ನಿನಗೆ ಕ್ರಿಕೆಟ್ ಬಿಟ್ಟು ಬೇರೆ ಏನೂ ಬರಲ್ಲ, ಬೇರೆ ಏನಾದ್ರು ಹುಡುಗಿ ಬರೆಯೋಂತ ಅನ್ನಾರ ಅವರು. ಆ ರೀತಿಯ ರೇಡಿಯೋ ಒಡನಾಟ ಮೇಡಮ್ ನಮ್ಗೆ. ಅಲ್ಲಿಂದ ಬಂದ್ ನೋಡ್ರಿ ನಾವು ಅಲ್ಲಿ ಬೆಂಗಳೂರು ಮೈಸೂರು ಆಮೇಲೆ ಗುಲ್ಬರ್ಗ ಕೇಳ್ತಿದ್ದು ಅಂದ್ರೆ ವಿಶೇಷ ಮೇಡಮ್ ಅವಾಗ, ಅದು ಒಂದು ಸ್ಪೋರ್ಟ್ಸ್ ನ್ಯೂಸ್ ಅಂತ 5 ನಿಮಿಷ ಬರೋದು ಮೇಡಮ್, ಅದು ಬೆಂಗಳೂರಲ್ಲೂ ಬರ್ತಿರ್ಲಿಲ್ಲ ಭದ್ರಾವತಿಲ್ ಬರ್ತಿರ್ಲಿಲ್ಲ ಗುಲ್ಬರ್ಗದಲ್ಲಿ ಬರೋದು.
13: ನಿಜ ನಿಜ ನಿಜ
12: ಕರೆಕ್ಟ್ 8:05 ಸ್ಪೋರ್ಟ್ಸ್ ನ್ಯೂಸ್ ಅಂತ ಬರೋದು, ಅದನ್ನ ಕಾದುಕೊಳ್ತು ನಾವು ಕೇಳ್ತಾ ಇದ್ವಿ. ಆಮೇಲೆ ಸಿಲೋನ್ ಬರೋದು ಮಧ್ಯಾಹ್ನ ಹೊತ್ತು, ಎಲ್ಲ ಕನ್ನಡ ಹಾಡುಗಳು ಬರೋದು,
13: ರಸಮಂಜರಿ ಅಂತ ಬರೋದು.
12: ಹೀಗೆ ಮೇಡಮ್ ರೇಡಿಯೋದ ಕತೆ. ಆಮೇಲೆ ಬಾಂಬೆ ಒಂದು ಸಂಜೆ ಹೊತ್ತು ಏನೋ ಗೀತಮಾಲಾ ದಿನಾಂಕ ಗೀತಮಾಲಾ ಅಂತ ಅದನ್ನೆಲ್ಲ ಕೇಳ್ತಾ ಇದ್ವಿ. ಹಾಗಾಗಿ ನಮಗೆ ಒಂದ್ ಸ್ವಲ್ಪ ಸಂಗೀತದ ಹಾಡುಗಳ ಒಂದ್ ಸ್ವಲ್ಪ ಒಲವು ಜಾಸ್ತಿ ಆಗಿ ಕೊನೆಗೆ ಎಲ್ಲಿ ಬಂದ್ ನಿಂತಿದ್ವಿ ಅಂದ್ರೆ ನಮ್ಮ ಮೆಚ್ಚಿನ ಶಿವಮೊಗ್ಗ ಎಫ್ಎಂ ಬಂದ್ ನಿಂತಿದ್ವಿ
13: ಮೇಡಮ್. ಹಾಗೆ ಸೋಮಶೇಖರ್ ಸರ್, ನೀವು ಕ್ರಿಕೆಟ್ ಕಾಮೆಂಟ್ರಿ ತುಂಬಾ ಚಂದ ಹೇಳ್ತೀರಾ, ಒಂದೆರಡ್ ಲೈನ್ ಹೇಳಿ ಸರ್, ತುಂಬಾ ದಿನ ಆಯ್ತು ನಿಮ್ಮಿಂದ ಕೇಳ್ದೆ.
12: ಖಂಡಿತ ಹೇಳ್ಬಿಡ್ತೀನಿ ಮೇಡಮ್. ನಾನು ಅಂದ್ರೆ 80s ದೇ ನಾನು ಜಾಸ್ತಿ, ಅವಾಗ ಗವಾಸ್ಕರ್ ಸರ್ಕಾರ ಅವರೆಲ್ಲ ಇದ್ರಲ್ಲ.
13: ಪರವಾಗಿಲ್ಲ ಸರ್, ನಿಮ್ದು ಯಾವ್ದು
12: ಬರೋದು? ಭಾರತ ಅವರ ಪಾಕಿಸ್ತಾನಕ್ಕೆ ಬೀಚ್ ಪಹಲ ಟೆಸ್ಟ್ ಜಾರಿ ಹೋಗ, ಭಾರತ ಜೀತನೆ ಪಹಲೆ ಬ್ಯಾಟಿಂಗ್ ಕರ್ನಾಟಕ ನಿರ್ಣಯ ಇದೆ, ಅವ್ರ ಗವಾಸ್ಕರ್ ಅವ್ರ ಅಂಶುಮಾನ್ ಗಾಯಕ್ವಾಡ್ ಪಹಲೆ ಬಲ್ಲೆಬಾಜಿಗೆ ಉತ್ತರ ಹೋ, ಅವ್ರ ಇಮ್ರಾನ್ ಖಾನ್ ಕೆ ಅಕಲಿಗೆ ಹಚ್ಚಿಗೆ ಗವಾಸ್ಕರ್ ಸ್ಕ್ವೇರ್ ಡ್ರೈವ್ ಕರ್ದಿ ಆ 4 ರನ್ ಕೆ ಲಿಯೇ ಭಾರತ್ ಕಿ ಸ್ಕೋರ್ ಶುರು ಹೋ ಗಯಾ ಹೇ 4 ರನ್ ಕೆ 4 ರನ್. ಅವರು ಅಂಶುಮಾನ್ ಗಾಯಕ್ವಾಡ್ ಬಿನಾ ರನ್ ಬನಾಕರ್ ಔಟ್ ಹೋ ಗಯಾ. ಇನ್ನೊಂದ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು
13: ಮೇಡಮ್,
12: ಕಾಮೆಂಟ್ರಿ ಎಲ್ಲ ನಾವು ಅವಾಗ ಕಲ್ತಿದ್ವಿ.
13: ಸೂಪರ್ ಸರ್.
12: ಆಮೇಲೆ ಇನ್ನ ಅವಾಗ ಒಂದ್ ನಮ್ಗೆ ಇನ್ನೊಂದಿತ್ತು ಮೇಡಮ್, ನಮ್ಮ ದೇಶಾಭಿಮಾನ ಹೆಂಗಿತ್ತು ಅಂದ್ರೆ ಅವಾಗ ನೋಡ್ರಿ, ಯಾವ್ದೇ ದೇಶ ಆಟ ಆಡ್ತಾ ಇದ್ರು ನಾವು ಭಾರತ ದೇಶ ಗೆಲ್ಬೇಕು ಅಂತ ಅವನು ಕೊನೆ ಕೊನೆಗೆ ಬಿಷನ್ ಸಿಂಗ್ ಬೇಡಿ ಇರ್ಬೋದು ಚಂದ್ರಶೇಖರ್ ಇರ್ಬೋದು ಸಿಕ್ಸರ್ ಹೊಡಿತಾ ಇದ್ರು ಅಂತ ನಾವು ಅಂದ್ಕೊಳ್ತಾ ಇದ್ದು. ಅದೇ ನಮ್ ಬೌಲರ್ ಅಲ್ಲದೆ ಇರೋರು ಯಾರು ಎಲ್ಲ ಬ್ಯಾಟ್ಸ್ಮನ್ಗಳು ಒಂದ್ ಸುಮ್ನೆ ಒಂದ್ ಓವರ್ ಹಾಕಿದ್ರು ಅವ್ರ ಕಡೆಯವರೆಲ್ಲ ಔಟ್ ಆದ್ರು ಅನ್ನಂಗೆ ನಾವು ಸಂಭ್ರಮಿಸ್ತಾ ಇದ್ವಿ.
13: ನಿಜ ನಿಜ ನಿಜ
12: ಹಂಗೆ ಇತ್ತು ಮೇಡಮ್.
13: ಓಕೆ ಸರ್, ಸೂಪರ್, ನಿಮ್ ಮಾತ್ ಕೇಳಿ ಖುಷಿ ಆಯ್ತು ಸರ್. ಹಾಗೆ ಮಂಡ್ಯದಿಂದ ಕೆಂಡಗೌಡ ಸರ್ ಅವರು ನಿಮಗೆ ನಮಸ್ಕಾರ ತಿಳಿಸಿದ್ದಾರೆ.
12: ಅವ್ರಿಗೂ ಕೂಡ ನಮಸ್ಕಾರ ಮೇಡಮ್.
13: ಓಕೆ ಸರ್, ಸರ್ ತುಂಬಾ ವಿಶೇಷವಾಗಿರುವಂತಹ ವಿಷಯಗಳನ್ನ ತಿಳಿಸಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
12: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
13: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹಲೋ.
14: ಹಲೋ, ನಮಸ್ಕಾರ ಮೇಡಮ್.
13: ನಮಸ್ತೆ, ಯಾರಿದು?
14: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಕೋಳ್ ಮೇಡಮ್.
13: ಕೆಂಪಣ್ಣರವರು?
14: ಹೌದು ಮೇಡಮ್.
13: ಕೆಂಪಣ್ಣ ಸರ್ ಹೇಗಿದ್ದೀರಿ?
14: ಆರಾಮಿದ್ದೇವೆ ಮೇಡಮ್.
13: ಏನ್ ಮಾಡ್ಕೊಂಡಿರೋದು ಕೆಂಪಣ್ಣನವರು?
14: ನಾವು ರಿಟೈರ್ಡ್ ಆಗಿದ್ದೀವಿ ಮೇಡಮ್.
13: ಯಾವ ಒಂದು ಕೆಲಸದಿಂದ?
14: ಅರಣ್ಯ ಇಲಾಖೆಯಲ್ಲಿ ಇದ್ದೀವಿ ಮೇಡಮ್. ಎಫ್ಡಿ ಅಂತಿದ್ವಿ.
13: ಓಕೆ. ಎಸ್
14: ಕ್ಲಾರ್ಕ್ ಅಂತಿದ್ದೀವಿ ಮೇಡಮ್.
13: ಎಸ್ ಸರ್, ಎಸ್ ಸರ್. ಓಕೆ, ನಿವೃತ್ತಿಯ ಜೀವನ ಹೇಗಿದೆ?
14: ನಿವೃತ್ತಿ ಜೀವನ ಚೆನ್ನಾಗಿದೆ ಮೇಡಮ್.
13: ಚೆನ್ನಾಗಿದೆ. ಓಕೆ, ಕೆಂಪಣ್ಣ ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
14: ಹಾ, ಗೊತ್ತಾಯ್ತು ಮೇಡಮ್.
13: ಒಂದು ವಸ್ತು 1000 ನೆನಪು.
14: ಹಾ, ಒಂದು ವಸ್ತು 1000 ನೆನಪು ಮೇಡಮ್. ನಾನು ಸ್ಕೂಲ್ದಲ್ಲಿ ಕಲಿಯುವಾಗ ಮೇಡಮ್, ನನ್ನ ಹತ್ರ ಒಂದು ಬೈಸಿಕಲ್ ಇತ್ತು ಮೇಡಮ್.
13: ಬೈಸಿಕಲ್? ಓಕೆ.
14: ಬೈಸಿಕಲ್ ಅದನ್ನ ನಾನು ಸ್ಕೂಲ್ಗೆ ಹೋಗುವಾಗ ಬರುವಾಗ ಉಪಯೋಗಿಸ್ತಿದ್ದೆ ಮೇಡಮ್ ಅದನ್ನು.
13: ಓಕೆ ಸರ್.
14: ಮತ್ತೆ ಅದನ್ನೇ ನಾನು ಏನ್ ಮಾಡ್ತಿದ್ದೆ ಮೇಡಮ್, ನಮ್ದು ಮೊದಲಿನ ಊರು ಕೊಣ್ಣೂರು.
13: ಓಕೆ.
14: ಅಲ್ಲಿಂದ ನಾನು ಯೌವನ ಪತ್ರಿಕೆ ಅಂತ ಬರ್ತಿತ್ತು ಮೇಡಮ್, ಯೌವನ, ರೂಪತಾರ,
13: ತರಂಗ,
14: ಮತ್ತೆ ನಟರಾಜ್ ಅಂತೇಳಿ ಸಿನಿ ಮಾಸ ಪತ್ರಿಕೆಗಳು ಬರ್ತಿದ್ವಿ ಮೇಡಮ್.
13: ಓಕೆ.
14: ಅವಾಗ ತರ್ಲಿಕ್ಕೆ 11 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು ಮೇಡಮ್. ನಾನು 11 ಕಿಲೋಮೀಟರ್ ಅಂದ್ರೆ ಗೋಕಾಕ್ ಅಂತ ಇದೆ ಮೇಡಮ್ ಸಿಟಿ, ಅಲ್ಲಿ ಸಿರ್ಗಾಮಕರ ಅಂತ ಬುಕ್ ಸ್ಟಾಲ್ ಇದೆ ಮೇಡಮ್, ಅಲ್ಲಿ ಹೋಗಿ ತಗೊಂಡು ಅದನ್ನ ಬರ್ತಾ ಇದ್ದೆ ಮೇಡಮ್. ಅದನ್ನು ಅಲ್ಲಿ 3 ಕಿಲೋಮೀಟರ್ ಘಾಟ್ ಇದೆ ಮೇಡಮ್, ಫಾಲ್ಸ್ ಹತ್ರ, ಗೋಕಾಕ್ ಫಾಲ್ಸ್ ಹತ್ರ. ಅದನ್ನ ನಾನು ಇಳಿಲ್ದೇನೆ ಕಂಟಿನ್ಯೂ ಆಗಿ ಹೊಡ್ಕೊಂಡ್ ಬಂದು ಸೈಕಲ್ ಮೇಲೆ ಹೊಡ್ಕೊಂಡ್ ಬಂದು ಮೇಲೆ ಬರ್ತಿದ್ದೆ ಮೇಡಮ್. ಅದೇ ಬೈಸಿಕಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್.
13: ಈಗಲೂ ಇದೆಯಾ ಕೆಂಪಣ್ಣನವರೇ?
14: ಈಗಿಲ್ಲ ಮೇಡಮ್, ನೌಕರಿ ಹೆಚ್ಚ ನಂತರ ನಮ್ಮ ಮನೆಯಲ್ಲಿ ಅದನ್ನ ಮಾರಿಬಿಟ್ರೆ ಮೇಡಮ್.
13: ಓಹೋ,
14: ಅದು ಈಗಿಲ್ಲ ನನ್ನ ಹತ್ರ.
13: ಆದ್ರೆ ಅದರ ಒಂದು ಸ್ವೀಟ್ ಮೆಮೊರೀಸ್ ಈಗಲೂ ನಿಮ್ಮಲ್ಲಿ ಇದೆ, ನಿಮ್ಮ ಮನಸ್ಸಲ್ಲಿ
14: ಇದೆ ಮೇಡಮ್. ಆದ್ರೆ ನನ್ನ ಯವನ ಮತ್ತು ಇದರಲ್ಲಿ ಬರ್ತಕ್ಕ ಮೇಡಮ್ ಆರ್ಟಿಕಲ್ ಬರಿತಾ ಇದ್ದೆ ನಾನು ಸಿನಿಮಾ ಇದರಲ್ಲಿ. ತಿಂಗಳ ತಾರೆ ಅಂತ ಒಬ್ಬೊಬ್ಬರದ ಜನ್ಮದಿನಕ್ಕೆ ಅನುಗುಣವಾಗಿ ಅವ್ರದ ಆರ್ಟಿಕಲ್ ಹಾಕ್ತಿದ್ದೆ ಮೇಡಮ್. ಅದು ತುಂಬಾ ಒಂದೊಂದ್ ಪೇಜ್ ಬರ್ತಿತ್ತು ಮೇಡಮ್. ಅದು ಅದು ನನ್ನಲ್ಲಿ ಇನ್ನವರೆಗೆ ನಾನು ಅದನ್ನ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಮೇಡಮ್.
13: ಸೂಪರ್ ಸೂಪರ್ ಸೂಪರ್, ವೆರಿ ನೈಸ್.
14: ಮತ್ತೊಂದು ಮೇಡಮ್, ಮತ್ತೆ ನಂದು ಸೋನಿಕ್ ಅಂತೇಳಿ ಒಂದು ರೇಡಿಯೋ ಇತ್ತು ಮೇಡಮ್ ಮೊದಲು. ಅವಾಗ ನಾವು ಧಾರವಾಡ ಅಷ್ಟೇ ಕೇಳ್ತಿದ್ವಿ ಮೇಡಮ್ ಇಲ್ಲಿ. ಈಗೆಲ್ಲ ಆ್ಯಪ್ದಲ್ಲಿ ಶಿವಮೊಗ್ಗ, ಬೆಂಗಳೂರು, ಎಲ್ಲ ಚಿತ್ರದುರ್ಗ ಎಲ್ಲ ಕೇಳ್ಬಹುದು ಮೇಡಮ್.
13: ವೆರಿ ನೈಸ್.
14: ಅದರಲ್ಲಿ ಸೋನಿಕ್ ಅಂತೇಳಿ ರೇಡಿಯೋ ಇದ್ದಾಗ ನಾನು ಅದನ್ನು ಒಟ್ಟು ಕೆಳಗೆ ಇಡ್ತಿರ್ಲಿಲ್ಲ ಮೇಡಮ್. ಮಲ್ಕೊಳ್ಳುವಾಗ ಸುದೇಕ ಅದನ್ನ ತಕೊಂಡೆ ಮಲ್ಕೋತಿದ್ದೆ ಮೇಡಮ್. ಅದನ್ನ ಕಂಟಿನ್ಯೂ ಕೇಳ್ತಾ ಇದ್ದೆ ಮೇಡಮ್. ಮತ್ತೆ ಸಿಲೋನ್ ಅಂತ ಶ್ರೀಲಂಕಾದಿಂದ ಮಧ್ಯಾಹ್ನ ಕಾರ್ಯಕ್ರಮ ಬರ್ತಿತ್ತು ಮೇಡಮ್, ಕನ್ನಡ ಕಾರ್ಯಕ್ರಮ ಬರ್ತಿತ್ತು. ಅದಕ್ಕೆ ನಾನು ಇನ್ಲ್ಯಾಂಡ್ ಲೆಟರ್ ಬರ್ತಿದ್ದೆ ಮೇಡಮ್. ನನಗೆ ಫಾರಿನ್ ಲೆಟರ್ ಅನ್ನೋದು ಗುರುತಿದ್ದಿರಲಿಲ್ಲ ಅವಾಗ. ಅದು ಫಾರಿನ್ ಲೆಟರ್ ಇಲ್ಲ ಅಂತ ಕೂಡಲೇ ನಾನು ಇನ್ಲ್ಯಾಂಡ್ ಲೆಟರ್ ಬರ್ತಿದ್ದು, ಮತ್ ನನಗೆ ವಾಪಸ್ ಬರ್ತಿದ್ದು ಮೇಡಮ್ ಅವು. ಅದೊಂದು ನೆನಪು ಮೇಡಮ್. ಮತ್ತ ನನಗೆ ಏನ್ ಮಾಡಿದ್ರು ಪೋಸ್ಟ್ ಮಾಸ್ಟರ್ ಕ್ವಾಲಿಫಿಕೇಶನ್ ಏನು, ನೀನು ಪತ್ರ ಬರಿತಿ ಧಾರವಾಡಕ್ಕೆ ಅದು ಬರಿತಿ ಎಲ್ಲ ಓಕೆ, ಆದ್ರೆ ಶ್ರೀಲಂಕಾಗ್ ಬರಿತಿಯಲ್ಲ, ಇದು ತಪ್ಪೈತಿ, ಇದು ವಾಪಸ್ ಬರ್ತಾವು, ಇದು ಬರಂಗಿಲ್ಲ, ಇದು ಫಾರಿನ್ ಲೆಟರ್ ಅಂತ ಇರ್ತೈತಿ, ಅವರೇ ಪೋಸ್ಟ್ ಮಾಸ್ಟರ್ ನನಗೆ ಕರೆದು ಹೇಳಿ ಅವರು 5 ರೂಪಾಯಿ ಕೊಂದ್ ಅವಾಗ ಇತ್ತು ಮೇಡಮ್ ಅದು ಫಾರಿನ್ ಲೆಟರ್.
13: ಆ
14: ಫಾರಿನ್ ಲೆಟರ್ ಹಾಕೋಣ ಶ್ರೀಲಂಕಾದಿಂದನು ಸದಕ್ಕೆ ನಾನು ಮೆಚ್ಚಿನ ಗೀತೆ ಕೇಳ್ತಿದ್ನಲ್ಲ ಮೇಡಮ್, ಅಲ್ಲಿ ನನಗೆ ಮೆಚ್ಚಿನ ಗೀತೆ ಬರ್ತದ್ದು ಮೇಡಮ್
13: ಶ್ರೀಲಂಕಾದಿಂದ.
14: ರಿಪ್ಲೈ ಬಂತು ಮೇಡಮ್, ಹಾಡು ಬಂತು, ಎಷ್ಟ ಗೀತನು ಪ್ರಸಾರ ಆದ್ ಮೇಡಮ್.
13: ಸೂಪರ್, ವೆರಿ ನೈಸ್.
14: ಅಂದಿನಿಂದ ಈಗಿನವರೆಗೆ ನಾನು ರೇಡಿಯೋನ ಕೇಳ್ತಾ ಇರ್ತೇನೆ ಮೇಡಮ್.
13: ವೆರಿ ನೈಸ್, ವೆರಿ ನೈಸ್, ಸೂಪರ್. ಖಂಡಿತವಾಗ್ಲೂ ಕೆಂಪಣ್ಣ ಸರ್ ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು.
14: ನಿಮ್ಮ ಶಿವಮೊಗ್ಗಕ್ಕೂ ಮಾಡ್ತಾ ಇರ್ತೇನೆ ಮೇಡಮ್, ಕಾಲ್ ಗಂಟೆ ಕೇಳ್ತಾ ಇದ್ದೇ ಇರ್ತಲ್ಲ ಮೇಡಮ್, ಎಲ್ಲ ಕಾರ್ಯಕ್ರಮ ಕೇಳ್ತೀನಿ, ಚೆನ್ನಾಗಿರ್ತಾವ ಮೇಡಮ್.
13: ಎಸ್ ಸರ್, ಎಸ್ ಸರ್, ಪ್ರತಿಯೊಂದು ಕಾರ್ಯಕ್ರಮ ಕೇಳಿ ಇದೇ ರೀತಿ ಖುಷಿಯಾಗಿರಿ, ನಮ್ಮನ್ನು ಕೂಡ ಖುಷಿ ಪಡಿಸಿ.
14: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
13: ಎಸ್ ಸರ್, ನಮಸ್ತೆ. ಓಕೆ, ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
15: ನಮಸ್ಕಾರ ಮೇಡಮ್.
13: ನಮಸ್ತೆ ಶಂಭುಲಿಂಗ ಸರ್, ಹೇಗಿದ್ದೀರಿ?
15: ಒಂದ್ ವಾರ ದಿವಸ ಆಗಿತ್ತು, ಲೈನ್ ಸಿಕ್ಲಿಗೋ ಸಿಕ್ಕಿದೆ ನೋಡಿ ಮೇಡಮ್.
13: ಹೌದು ಸರ್,
15: ಎಷ್ಟೊಂದು ವಿಷಯಗಳು ತಿಳ್ಕೊಂತ ನೋಡಿ, ಮಾಡಿದ ಫೋನೇ ಸಿಕ್ತಿಲ್ಲ, ಇವತ್ತು ಸಿಕ್ಕಿದಪ್ಪ, ಅದಕ್ಕೆ ಬಿಡದೇನೆ ಹೊಡಿತಾ ಇದ್ದೆ, ಮಾಡ್ತಾ ಇದ್ದೆ. ಹೇಳಿ ಮೇಡಮ್.
13: ಸರ್, ಒಂದು ವಸ್ತು 1000 ನೆನಪು ಸರ್ ಇವತ್ತಿನ ವಿಷಯ.
15: ಏ ಮೇಡಮ್?
13: ಒಂದು ವಸ್ತು 1000 ನೆನಪು ನಿಮ್ಮಲ್ಲಿರುವಂತ ಯಾವ್ದಾದ್ರು ಒಂದು ವಸ್ತುವಿನ ಹಿಂದಿರುವಂತಹ?
15: ಸೈಕಲ್ ಇದೆ.
13: ಸೈಕಲ್
15: ಹಳೆ ರೆಡಿ ಐತೆ. ಸೈಕಲ್ ಅಂದ್ರೆ ನಮ್ಮಪ್ಪ ತಂಗಡಿದ್ದು 88 AC ಸೈಕಲ್, ಅದು ಇನ್ನು ಇದೀಗ 37 ವರ್ಷ ಆಯಸ್. ಅದಕ್ಕೆ ನನಗೆ ಅದು ಜೀವನ ಸಂಗಾತಿ, ನನಗೆ ಆಹಾರ ಕೊಟ್ಟರ ಸೈಕಲ್, ನನಗೆ ಜೀವನ ಕೊಡ್ಲಿಕ್ಕೆ. ಆಮೇಲೆ ರೇಡಿಯೋ ನನ್ನ ಗೆಳೆಯ ಇದ್ದಂಗೆ ಮೇಡಮ್.
13: ಸಂಗಾತಿ ಪ್ಲಸ್ ಗೆಳೆಯ.
15: ಯಾವಾಗ ರೇಡಿಯೋ ಇತ್ತು ಶಾಲೆ ತಗೊಂಡ್ ಹೋಗ್ತಾ ಇದ್ದೆ, ಕೇಳಿ ಕಾಮಿಟ್ ಗಿಮಿಟ್ ಕೇಳಲಿಕ್ಕೆ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಾ ಇದ್ದೆ.
13: ಟೀಚರ್
15: ಬೈತ ಸಣ್ಣ ಹಿಡ್ಕೊತಿದ್ದೆ ಮೇಡಮ್, ಸಣ್ಣ ಗೊತ್ತಾಗ್ಲಿಕ್ಕೆ
13: ಕ್ಲಾಸ್ ಅಲ್ಲಿ
15: ಬಂದಷ್ಟ ಸೌಂಡ್ ಕಮ್ಮಿ ಮಾಡ್ತಿದ್ದೆ. ಆಮೇಲೆ ಅವಾಗೆಲ್ಲ ಒಳ್ಳೆ ಹಳೇರಿಕೆ. ಆಮೇಲೆ ಶಾಲೆ ಕಾರ್ಯಕ್ರಮ ಮಧ್ಯಾಹ್ನ ಎಕ್ಸಾಮ್ ಟೈಮ್ಗಳಲ್ಲಿ ಮಧ್ಯಾಹ್ನ ಪಾಠ ಬರೋದು, ಅವಾಗೆಲ್ಲ 2:30 ಅದು ಕುತ್ಕೊಂಡು ಮನೆ ಇದ್ದ ಕೇಳ್ತಾ ಇದ್ದೆ ಆ ಪಾಠಗಳನ್ನ. ಅದು ಎಸ್ಎಸ್ಎಲ್ಸಿ ಪೇರ್ ಅದ ಮೇಡಮ್. ಅದೇ ಆ ಮೂಮೆಂಟ್ ನನಗೆ ಹುಷಾರಿಲ್ಲ ಮೇಡಮ್, ಅಮ್ಮಂಟ ಎಕ್ಸಾಮ್ ಟೈಮ್ ಅಲ್ಲಿ ನನಗೆ ಕೈ ಕೊಟ್ಬಿಡ್ತು, 2 ಎಕ್ಸಾಮ್ ಬರಲಿಲ್ಲ, ಅಲ್ಲಿಂದ ಸ್ವಲ್ಪ ನಂದು ಇದಾಗ್ಬಿಡ್ತು. ಆಮೇಲೆ ಈಗಲೂ ಅಷ್ಟು ನಾನು ಅಂಗಡಿ ಮಾಡಿದಾಗ ಅಂಗಡಿ ಇಟ್ಕೊಂಡು ಕೇಳ್ತಾ ಇದ್ದೆ, ಕಸ್ಟಮರ್ ಇದ್ದು ಸೌಂಡ್ ಇಟ್ಕೊಂಡು ಕೇಳ್ತಾ ಇದ್ದೆ. ಇಂಟರ್ಕಾಮ್ ಇತ್ತು, ಒಂದು ಕಾಯಿನ್ ಬಾಕ್ಸ್ ಇತ್ತು, ಕಾಯಿನ್ ಇಂಟರ್ಕಾಮ್ ಇಂದ ಕಾಯಿನ್ ಬಾಕ್ಸ್ ಫೋನ್ ಮಾಡ್ತಿದ್ದೆ, ಹೋಗ್ಬಿಟ್ಟು ಅದು ಇದು ಮತ್ತೊಂದು ಮುಗಿದೊಂದು ಜಾರೇ ಮಾತುಗಳು ಜೊತೆ ಈಗ ನೀವು ಫೋನಿನ ಕಾರ್ಯಕ್ರಮ ಮಾತ್ರ ಪ್ರೋಗ್ರಾಮ್ಗಳು ಕೇಳ್ತಾ ಇದ್ದೆ ಕುತ್ಕೊಂಡು. ಅವಾಗ ಕಸ್ಟಮರ್ ನೋಡೋ ನಿಮ್ ರೇಡಿಯೋ ಎಷ್ಟು ಮುಗಿಸ್ತಾನೆ ಗೊತ್ತಿಲ್ಲ ಏನಂತ, ಮತ್ತೆ ಕಾಸಲ್ಲಿ ಕಟ್ ಮಾಡಿ ಮತ್ತೆ ಮಾತಾಡ್ತಿದ್ದೆ. ಆಮೇಲೆ ಅದಾದ್ಮೇಲೆ ನಾ ಮಂಡೆ ಕ್ಯಾಪರ್ ಮಾಡ್ತಾ ಇದ್ದೆ ಮೇಡಮ್. ಈಗಲೂ ನಾನು ಎಲ್ಲಿಯೇ ಬೇರೆ ಟೈಮಲ್ಲಿ ಆಗಲ್ಲ, ಭಾನುವಾರ ಮಾತ್ರ ಹೇಳಿದ್ರೆ ಮೊಬೈಲ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮ್ ನೈನ್ ಜೀರೋ ಪಾಯಿಂಟ್ ಏಟ್ ಕ್ಲಿಯರ್ ಆಗಿ ಎಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಚಾರ್ಜ್ ಪಿನ್ ಇದೆ, ಆ ಚುಚ್ಚಿ ಏರ್ ಆಂಟೆಡ್ ಬಿಟ್ಬಿಡ್ತೀನಿ ಮೇಡಮ್, ಅದನ್ನ ಏರ್ ಅನ್ನ ಏರ್ ಇಟ್ಬಿಡ್ತೀನಿ. ಅವಾಗ ಕ್ಲಿಯರ್ ಆಗಿ ಕೇಳುತ್ತೆ ಮೇಡಮ್ ಹೇಳ್ಬೇಕು ಅಂದ್ರೆ ಈ ಚಾರ್ಜ್ ಪಿನ್ ವೇಸ್ಟ್ ಇದಿರ್ತಲ್ಲ, ಪಿನ್ ಏನಾದ್ರು ಓಪನ್ ಇರೋದನ್ನ ಇಟ್ಕೊಂಡ್ರೆ ವೇಸ್ಟ್ ಆಗಿದ್ದಿರ್ತಾನೆ. ಅವಾಗ ಕ್ಲಿಯರ್ ಆಗಿ ಕೇಳುತ್ತೆ ಮಾಡ್ಕೊಂಡ್ರೆ ನನಗೆ ಹೇಳ್ಬೇಕು ಸೈಕಲ್ ನನಗೆ ಜೀವನ ಸಂಗಾತಿ ಮೇಡಮ್ ಹೇಳ್ಬೇಕು, ನನಗೆ ಅನ್ನ ಕೊಟ್ಟರು ದೇವರು ಹೇಳ್ಬೇಕು ಅಂದ್ರೆ ನನ್ನ ಲೈಫ್ ಅದ್ರ ಈಗ ನನ್ನ ಹತ್ರ ಇದೆ ಮೇಡಮ್ ಸೈಕಲ್ ಹೊಡಿತಾ ಇದೀನಿ ಈಗ ನನ್ನ ತಂದಿ ಬಾಗಿಲ್ಲ ಏನೇ ಮಾಡ್ಲಿ ಮೇಡಮ್ ಅದು ನಾನು ಹೆಂಗ್ ಒಳ್ಳೆ ಬಟ್ಟೆ ಒಳ್ಳೆ ಪ್ಯಾಂಟ್ ತಗೊಂಡ್ ಅದೇ ತರ ಅದಕ್ಕೂ ನೋಡ್ಕೊಂತೀವಿ ಮೇಡಮ್ ಹೇಳ್ಬೇಕು ಅಂದ್ರೆ ನಾ ಏನ್ ಹಾಕಿದ್ರು 50 ರೂಪಾಯಿ ಜಾಸ್ತಿ ತಗೊಂಡ್ರೆ ಒಳ್ಳೇದು ಕೊಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಡೈಲಿ ರನ್ ಮಾಡ್ತಾ ಇರ್ತೀನಿ ಮೇಡಮ್ ಹೇಳ್ಬೇಕಂದ್ರೆ ವ್ಯಾಪಾರಕ್ಕೆ ಹೋಗ್ತೀನಲ್ಲ ಕೈ ಕೊಡಬಾರ್ದು ಅಂತ ಹೇಳಿ ಅದನ್ನ ರನ್ ಮಾಡ್ಲಿ ಅಂತ ಮಾಡ್ತಾ ಇರ್ತೀನಿ ಹೇಳ್ಬೇಕು ಅಂದ್ರೆ ಅದು ನನ್ಗೆ ಅನ್ನ ಕೊಟ್ಟಿದೆ ಮೇಡಮ್ ಹೇಳ್ಬೇಕಂದ್ರೆ.
13: ಸೂಪರ್ ಖುಷಿ ಆಯ್ತು ಸರ್ ಮಾತಾಡಿ, ಥ್ಯಾಂಕ್ ಯು.
15: ಹೌದು ಮೇಡಮ್ ಮೇಡಮ್ ಹಳೆ ನೆನಪುಗಳು ಕೇಳಬೇಕು ಮೇಡಮ್ ಬಹಳ ಚೆನ್ನಾಗಿತ್ತು. ಆಮೇಲೆ ಮಜ್ಜಿದ ಒಂದು ಸುಣ್ಣಕ್ಕೆ ಹಚ್ಚಿಲ್ಲ ಇತ್ತು ಮಾಡಿದಾಗ ಇಲ್ಲಿ ಕರೆದ್ಬಿಟ್ಟು ಹೋಗ್ಬಿಡ್ತದೆ. ಅದ್ರಲ್ಲಿ ಸುಣ್ಣ ಎಲೆ ಅಡಿಕೆ ಒಂದ್ ಕಡೆ ಕಡ್ಡಿ ಪುಡಿ ಇಡೋದು ಒಂದ್ ಕಡೆ ಸುಣ್ಣ ಇಡೋದು ಹಾಕೊಂಡು ಇನ್ನೊಂದ್ರಲ್ಲಿ ಮತ್ತೊಂದ್ ದಿನ ಸಣ್ಣ ಮೂರ್ ಬಾಕ್ಸ್ ಮಧ್ಯ ಒಂದು ಓಪನ್ ಇತ್ತು ಅದ್ರಲ್ಲಿ ಅಡಿಕೆ ಪುಡಿ ಇಡೋರು. ನಮ್ ಅಡಿಕೆ ಬಿಡ್ಬೇಕಾ ಅಜ್ಜಿ ಹತ್ರ ಇಲ್ಲ ಊಟ ತಕ್ಷಣ ಇಸ್ಕೊಂಡು ಯಾಕಂತ ತಿಂತ ಇದ್ವಿ. ಒಂದ್ಸರಿ ಗೊತ್ತಿದ್ದೆ ಮೇಡಿ ನಮ್ಮ ಅಣ್ಣ ಕಡಿ ನೋಡಿ ಎಂದ್ರೆ ಅಜ್ಜಿ ಪುಡಿ ಇಟ್ಟಿದ್ದೆ ನೋಡೋದು ತಿನ್ ತಲೆ ತಿರುಗಿದ್ದೆ ಮೇಡಮ್.
13: ಅವ್ರ
15: ಅಜ್ಜಿ ಬೈದು ತಿನ್ಬಾರ್ಗಳ ಅದ್ನಾಕ ತಿಂತೀಯ ನಿಮ್ಗೆ ಆಗಲ್ಲ ಕಣ
13: ಹಂಚ್ಕೊಂಡ್ರೆ. ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದಿರಿ ಅಂತ ಶಾಂತಾ ಮೇಡಮ್ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು.
15: ಥ್ಯಾಂಕ್ ಯು ಮೇಡಮ್.
13: ಎಸ್ ಸರ್, ಎಸ್ ಸರ್, ಓಕೆ. ಎಸ್ ಸ್ನೇಹಿತರೆ, ಒಂದು ವಸ್ತು ಅದರಿಂದ ಇರುವಂತಹ ಆ ಸಾವಿರ ನೆನಪುಗಳಿಗೆ ಬೆಲೆನೆ ಕಟ್ಟಲಿಕ್ಕೆ ಆಗಲ್ವಲ್ಲ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
16: ನಮಸ್ತೆ ಮೇಡಮ್.
13: ನಮಸ್ತೆ. ಓ, ರಮೇಶ್ ಸರ್ ಅವರು?
16: ಹೌದ್ರಿ ಮೇಡಮ್.
13: ಓ, 20 ಎಕರೆ ದ್ರಾಕ್ಷಿ ತೋಟದ ರಮೇಶ್ ಸರ್ ಅವರು?
16: ಹೌದ್ರಿ ಮೇಡಮ್.
13: ಓಕೆ, ಹೇಗಿದ್ದೀರಾ?
16: ನಡೆಸಿದ್ರಿ ಮೇಡಮ್? ಈ ಕಾಯಿ ಚಟ್ನಿ ತಗೋಬೇಕಾಗೈತ್ರಿ, ಮಳೆ ಗಾಡಿ ನೋಡಕತ್ತೀರಿ ಮೇಡಮ್.
13: ಓ,
16: ನೀರಿಂದ ಅವ್ರಿ ಮೇಡಮ್.
13: ಓಕೆ ರಮೇಶ್ ಸರ್.
16: ಹಾ ರೀ ಮೇಡಮ್.
13: ಇವತ್ತಿನ ವಿಷಯ ಗೊತ್ತಾಯ್ತಾ?
16: ಹಾ, ಗೊತ್ತಾಗಿದೆ ಮೇಡಮ್. ಚಿಕ್ಕವರಿದ್ದಾಗ ಒಂದ್ ಫಿಲಿಪ್ ರೇಡಿಯೋ ಐತ್ರಿ ನಮ್ದು, ಆಕಾಶವಾಣಿ ಗುಲ್ಬರ್ಗ ಧಾರವಾಡ ಕೇಳು ಹವ್ಯಾಸ್ರಿ ಮೇಡಮ್. ಚಿತ್ರಗೀತೆ ಅಂತಂದ್ರೆ ಕಂಡ್ರಾಪಟ್ಟಿ ಇಷ್ಟ ರೀ ಮೇಡಮ್. ಬೆಳಿಗ್ಗೆ 8 ಚಿತ್ರಗೀತೆ ಹತ್ತಿದ್ರು, ಮಧ್ಯಾಹ್ನದಾಗ 1:30 ರೀ ಮೇಡಮ್, ಸಂಜೆ 5 ರೀ, ರಾತ್ರಿ ಮತ್ ಯೋವನ್ ಕೇಳುದು ಬಹಳ ಹವ್ಯಾಸ ರೀ ಮೇಡಮ್. ಪ್ರತಿ ಶನಿವಾರಕ್ಕೊಮ್ಮೆ ರೀ ಮೇಡಮ್ ಶ್ರೀಕೃಷ್ಣ ಪಾರಿಜಾತ ಬೇಡ ದೊಡ್ಡಾಟ ಸಣ್ಣಾಟ ಅಂತೇಳಿ ಹತ್ತಿದ್ರು ರೀ. ಅದೊಂದ್ ಹಬ್ಬದ್ಗೋಸ್ಕರ ಯಾವ ರೀತಿ ಕಾಯ್ತಾರ ಆ ರೀತಿ ಕಾಯ್ತಿದ್ದೇರಿ ಶನಿವಾರ ಬರಾನ್ರಿ ಮೇಡಮ್. ಅಷ್ಟ್ರಾಗ ಅವು ಮೊದಲಿನ ಇದ್ರು ಶೆಲ್ ರೀ ಮೇಡಮ್, ಇವು ಶೆಲ್ಲಿನ ಮ್ಯಾಗಿನ ರೇಡಿಯೋ ರೀ ಫಿಲಿಪ್ಸ್ ರೇಡಿಯೋ. ಎರಡ್ ಶೆಲ್ ಹೋಗಾನ ಎರಡೇ ನಾಕಕ್ಕ 20 ರೂಪಾಯಿ ಹೋಗ್ತಿತ್ರಿ ಮೇಡಮ್, 4 ಶೆಲ್ ಹಾಕ್ಲಿಕ್ರಿ. ಹಳೆ ಒಂದೆರಡ್ ಹಾಕಿ ಹೊಸ ಒಂದೆರಡ್ ತರ್ತಿದ್ರಿ ನಮ್ ತಂದೆಯವರು. ಅಲ್ಲಿಂದ 2 ಮೆತ್ತಗಾಗಿ ಪೂರಾ ಅವು ಗಿಜಿಗೆ ಆಗಿದ್ರು ಮೇಡಮ್. ಅಲ್ಲಿಂದ 2 ತಂದಿದ್ರು, ಇನ್ನೊಂದಕ್ಕೆ ಹ್ಯಾಂಗ್ ಮಾಡೋಣ ಅಂತೇಳಿ ಮತ್ತೊಂದು ಹೊಸದ್ ತರ್ತೀವಿ ಅಂತೇಳಿ ಮರುದಿವಸ ಅಂದ್ರಿ ಮೇಡಮ್. ನಾನೇನ್ ಮಾಡಿದೆ, ಟೆಲಿ ನಡೆಸ್ರಿ, ಒಂದ್ ಶೆಲ್ ತಗದ್ ಹೋಗುದು, ಒಂದ್ ತಂತಿ ಅಟ್ಯಾಚ್ ಕೊಟ್ಟೇರಿ ಅದಕ್ರಿ. ಅದು ಚಾಲು ಆಯ್ತು, ಎಷ್ಟು ಖುಷಿ ಆಗ್ಬೇಕ್ರಿ ಮೇಡಮ್. ಇಲ್ಲ ಇವ ರೇಡಿಯೋ ಚಾಲು ಮಾಡ್ದ ಅಂತೇಳಿ ನಮ್ ತಾಯಿಯವ್ರು ತಂತಿಯವ್ರು ಹೇಳಿದ್ರು, ಎಷ್ಟು ಹುಷಾರದ ಅಂತಂದ್ರಿ ಮೇಡಮ್. ಅಲ್ಲಿದಿಂದ ಕನ್ನಡ ಚಿತ್ರಗೀತೆ ಎಲ್ಲಿರ್ತಾವ ಎಲ್ಲಾ ಹಡ್ಡಿ ತೆಗಿತಿದ್ದೇವ್ರಿ ಮೇಡಮ್. ನಾವು ಆ ಶಿಲಾನ್ ಬ್ಯಾಂಡ್ ಅಂತೇಳಿ ಹತ್ತಿದ್ರಿ ಶ್ರೀಲಂಕಾ ಸ್ಟೇಷನ್ ರೀ, ಅದ್ರಾಗ ಸ್ವಲ್ಪ ಅವ್ರಿಗೆ ಕನ್ನಡ ಮಾತಾಡ್ಲಿಕ್ ಬರ್ಲಿಕ್ಕಿಲ್ಲ, ಚಿತ್ರಗೀತೆ ಪ್ರಸಾರ ಮಾಡ್ತಿದ್ರಿ ಮೇಡಮ್. 1982 ಮೇಡಮ್. ಆ ಕೇಂದ್ರ ಸರಿ ಜಗ್ಲಿಕ್ಕಿಲ್ರಿ, ಅಲ್ಲಿಂದ ಒಂದ್ ತಂತಿದ ಅಟ್ಯಾಚ್ ಮಾಡಿ ನಾವು ಮ್ಯಾಗಿನ್ ಪತ್ರೆ ಕಟ್ಬಿಡ್ತಿದ್ದೇವ್ರಿ ಏರಿಯಾದಲ್ಲಿ. ಅದು ಕ್ಲಿಯರ್ ಬರ್ತಿತ್ರಿ ಅವ್ರ ಸೌಂಡ್ ರೀ ಮೇಡಮ್. ಹಾ ರೀ ಅಂತ ಕೇಳೇವ್ರಿ ಮೇಡಮ್. ಈಗ ಎಲ್ಲಾ ಏನ ಈ ಕಡೆ ಎಲ್ಲಾ ಇವು ಇದ್ರಾಗ ಟೇಪ್ ನೊಳಗೆ ರೇಡಿಯೋ ಬರ್ಲಾಕತ್ತೀರಿ, ಈಗಂತೂ ಕಿಶಾಕ್ ಒಂದ್ ಇದು ಆಗ್ಬಿಟ್ಟು ರೀ ಮೇಡಮ್ ರೇಡಿಯೋ. ಈಗ ಯಾವ್ದಕ್ಕೂ ಒಂದ್ ಇದು ಇಲ್ರಿ, ಅವಾಗ ಬಹಳ ಹವ್ಯಾಸ ಇತ್ತು ರೀ ಮೇಡಮ್.
13: ಸೂಪರ್.
16: ಈಗ ಊರಿಗೆ ಒಂದ್ ಮನೆ ಆದಂಗ ಆಗಿಬಿಟ್ಟೈತ್ರಿ ರೇಡಿಯೋ ಪ್ರಾಣದಿಂದ ರೀ ಮೇಡಮ್.
13: ನಿಜ ನಿಜ ಸರ್, ನಿಜ.
16: ಹೌದ್ರಿ ಮೇಡಮ್.
13: ಓಕೆ ಸರ್, ನಿಮ್ಮ ಒಂದು ಸಿಹಿ ನೆನಪುಗಳನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ರಮೇಶ್ ಸರ್,
16: ಧನ್ಯವಾದಗಳು ಮೇಡಮ್.
13: ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಸ್ನೇಹಿತರೆ ಪುಟ್ಟದನ್ ವಿರಾಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
18: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
19: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಒಂದು ವಸ್ತು 1,000 ನೆನಪು ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಅವರ ಒಂದು 1,000 ನೆನಪುಗಳನ್ನು ನಮ್ಮೊಟ್ಟಿಗೆ ಮೆಲಕು ಹಾಕ್ತಾ ಇದ್ದಾರೆ. ನಮಗೆ ಸೋಮಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸಿದ್ರು ಮರ್ಸಿ ರೇಡಿಯೋದ ಬಗ್ಗೆ, ಅಜ್ಜ ಕೊಟ್ಟಿರೋ ರೇಡಿಯೋದ ಬಗ್ಗೆ ತಿಳಿಸಿದ್ರು, ಹಾಗೆ ಅಜ್ಜಿಯ ಎಲೆ ಅಡಿಕೆ ಚೇಲದ ಬಗ್ಗೆ ತಿಳಿಸಿದ್ರು. ಹಾಗೆ ಕೆಂಪಣ್ಣನವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದ್ದಾರೆ, ಅವರು ಕೂಡ ಸೈಕಲ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರು. ಶಂಭುಲಿಂಗ ಸರ್ ಅವರು 37 ವರ್ಷದಿಂದ ಸೈಕಲನ್ನು ಓಡಿಸ್ತಾ ಇದ್ದಾರೆ, ಅದು ನಮಗೆ ಅನ್ನ ಕೊಟ್ಟಂತಹ ದೇವರು ಮೇಡಮ್ ಅನ್ನೋದನ್ನು ತಿಳಿಸಿದ್ರು. ಹಾಗೆ ರಮೇಶ್ ಸರ್ ಅವರು ಕೂಡ ರೇಡಿಯೋ ಬಗ್ಗೆ ತಿಳಿಸಿದ್ರು. ನೋಡಿ ಸ್ನೇಹಿತರೆ, ಒಂದು ವಸ್ತು, ಅದು ವಸ್ತು ಹಳೆಯದಾದರೇನು ಹೊಸದಾದ್ರೇನು, ಆದರೆ ಅದರ ಒಂದು ನವಿರಾದ ನೆನಪುಗಳು ನಮಗೆ ಸಾಕಷ್ಟು ಕತೆಗಳನ್ನು ಹೇಳುತ್ತೆ, ಹಾಗೆ ಮನಸ್ಸಿಗೆ ತುಂಬ ಹತ್ರ ಆಗುತ್ತೆ ಅಲ್ವಾ. ಹಾಗೆ ನಮಗೆ ಜೊತೆಗೆ ಚಂದ್ರಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಏನಪ್ಪ ಅಂದರೆ, ಸೋಮಶೇಖರ್ ಸರ್ ಅವರ ಕಾಮೆಂಟ್ರಿ ತುಂಬಾ ಅದ್ಭುತವಾಗಿತ್ತು, ನಮಗೆ ತುಂಬ ಇಷ್ಟ ಆಗಿತ್ತು, ನಮ್ಮ ಗುರುಗಳು ಕೂಡ ಖುಷಿ ಆಯಿತು ಅಂತ ತಿಳಿಸಿದ್ದಾರೆ. ಸೋಮಶೇಖರ್ ಸರ್, ನಿಮಗೆ ಈ ಮೆಸೇಜು ನಾನು ತಲುಪಿಸ್ತಾ ಇದ್ದೀನಿ. ಹಾಗೆ ಶಾಂತಾ ಮೇಡಮ್ ಅವರು ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ತಿಳಿಸಿದ್ದಾರೆ. ಶಾಂತಾ ಮೇಡಮ್ ಅವ್ರ ಕಡೆಯಿಂದ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
21: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಕೆಂಡೇಗೌಡ ಮಂಡ್ಯದಿಂದ ಮೇಡಮ್.
13: ಸರ್ ಕೆಂಡೇಗೌಡ ಸರ್, ಹೇಗಿದ್ದೀರಿ?
21: ಆರಾಮಿದ್ದೀವಿ ಮೇಡಮ್, ನೀವೆಲ್ಲ ಚೆನ್ನಾಗಿದ್ದೀರಲ್ಲ?
13: ಸರ್ ಸರ್ ಸರ್, ಆರಾಮಾಗಿದ್ದೀವಿ.
21: ಮೊನ್ನೆ ಮೊನ್ನೆ ಮಂಗಳವಾರ ಸ್ವಲ್ಪ ಮಳೆ ಬಂತು, ಭೂಮಿ ತಂಪಾಗುವಷ್ಟು, ಒಂದು ದಿವಸ ಮಳೆ ರಾತ್ರಿ, ಹಾಗಾಗಿ ವಾತಾವರಣದಲ್ಲಿ ಸ್ವಲ್ಪ ತಣ್ಣನೆ ವಾತಾವರಣ ಶುರುವಾಗಿದೆ. ನಮ್ಮ ನೆನಪು ಅಂತಂದ್ರೆ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಸೋದರ ಮಾವ ಒಂದು ರೇಡಿಯೋ ತಂದು ಮನೆಗೆ ಹುಚ್ಚೆ ಹಬ್ಬಿಸ್ಬಿಟ್ರು. ಆ ತಂದು ಮನೆ ಹತ್ರ ಇಟ್ಬಿಟ್ಟು ಅದೇನೋ ಒಂಥರ ಮೀನಿನ ಬಲೆ ತರ ಒಂದು ಉದ್ದಕ್ಕೂ ಕಟ್ಬಿಟ್ಟು ಆ ನೆಟ್ವರ್ಕ್ ಬರ್ಲಿಕ್ಕೆ ಕವರ್ ಆಗ್ಲಿಕ್ಕೆ ಅದಕ್ಕೊಂದು ಪಿನ್ ಹಾಕಿ ಸಿಕ್ಸ್ಬಿಟ್ಟು ಅದ ನಮ್ಗೆ ಆನ್ ಮಾಡಕ್ ಬರಲ್ಲ ಏನಿಲ್ಲ, ಇದನ್ನ ಮುಳ್ಳನ್ ತಗೊಂಡೋಗಿ ಲಾಸ್ಟ್ಗೆ ನಿಲ್ಸ್ಬಿಡುವೆ ನಾನು, ಆಫ್ ಮಾಡಕ್ ಬರುತ್ತೆ ಗೊತ್ತಾಯ್ತಿರ್ಲಿಲ್ಲ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಾಗ. ತಕ್ಷಣ 77ರಲ್ಲಿ ನಂದು ಡಿಗ್ರಿ ಮುಗಿದ್ಕೂಡ್ಲೇನೆ ಒಂದು PWDನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಫಸ್ಟ್ ಒಂದು ಡೆಲ್ಲಿ ಸೆಟ್ ರೇಡಿಯೋ ತರ್ಸ್ಕೊಂಡ್ಬಿಟ್ಟೆ. ಅದನ್ನ 3 ಸೆಲ್ಸ್, ಅವಾಗ 3-4 ಸೆಲ್ ಇರ್ಬೋದು, ಯಾವಾಗ್ಲೂ ಅದ್ ನನ್ನ ಜೊತೆ ಇರ್ತಿತ್ತು. ಒಂದು ವಿಶೇಷ ಅಂದ್ರೆ, ನಮ್ಮ ಮಂಡ್ಯ ವಿಭಾಗದಲ್ಲಿ ಮದುವೆ ಆದ ಈಗ ಗಂಡು ಮಕ್ಕಳು ಜೊತೆನಲ್ಲಿ ಕರ್ಕೊಂಡು ಹೋಗ್ತಿದ್ರು ಒಟ್ಟಿಗೆ. ನಿಮ್ಮಲ್ಲಿ ಇದೇನ ಸಂಪ್ರದಾಯ ಗೊತ್ತಿಲ್ಲ. ಅವರ ಒಂದು 3 ದಿವಸ ಹೆಣ್ಣವ್ರ ಮನೆಗೆ ಹೊಸದಲ್ಲಿ, ಅವಾಗ ನಾ ರೇಡಿಯೋನ ಪ್ಯಾಕೆಟ್ ರೇಡಿಯೋನ ನಾನು ತಗೊಂಡೋಗ್ತಿದ್ದೆ ಜೊತೆನಲ್ಲಿ. ಅದೊಂದು ವಿಶೇಷವಾದ ವಿಷಯ ಅದು. ನಮ್ಮ ಕಡೆ ಯಾರು ರೇಡಿಯೋ ತಗೊಂಡೋಗ್ತಿರ್ಲಿಲ್ಲ, ನಾನೊಬ್ಬ ಮಾತ್ರ ರೇಡಿಯೋ ಬಿಡ್ತಿರ್ಲಿಲ್ಲ. ಹಾಗೆ ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಸುಮಾರು ಒಂದು 3-4 ರೇಡಿಯೋ ಸೆಟ್ಗಳಿದೆ, ಎಲ್ಲ FM ಮತ್ತೆ ಟೇಪ್ ರೆಕಾರ್ಡ್ ಕಂ ರೇಡಿಯೋ. ಇದನ್ನ ಕೊನೆಗೆ ಯಾವಾಗ ನಮ್ಗೆ FM ಶಿವಮೊಗ್ಗ ನಮ್ಗೆ ಬಂತು, ಮೊಬೈಲ್ ಅಲ್ಲಿ ಆಡ್ ಮಾಡಿಕೊಂಡು ಎಲ್ಲ ಪ್ರೋಗ್ರಾಮ್ ಕೇಳ್ತೀನಿ. ಇದು ನನ್ನ ತುಂಬಾ ನೆನಪು ಮೇಡಮ್.
13: ಸೂಪರ್ ಸರ್, ವೆರಿ ನೈಸ್, ತುಂಬಾ ಚಂದ ಮಾತಾಡಿದ್ರಿ. ಥ್ಯಾಂಕ್ ಯು ಕೆಂಡೇಗೌಡ ಸರ್.
21: ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ನಮಸ್ಕಾರ.
13: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ಮೇಡಮ್ ನಮಸ್ತೆ.
13: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಿ? ಸರ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಸರ್ ಈ ದಿನದ ವಿಷಯ ಗೊತ್ತಾಯ್ತಾ?
1: ನೆನಪುಗಳು ಮೇಡಮ್ ನನಗೆ. ಮೇಡಮ್ ನಾ ಚಿಕ್ಕದಾಗ ಪಕ್ಕದ ಮನೆಗೂ ರೇಡಿಯೋ ಕೇಳ್ತಿದ್ದೆ ನಾನು ಅವಾಗ.
13: ಓಕೆ.
1: ಅವಾಗ ಮೇಡಮ್ ಚಿತ್ರಕೃತಿ ಕೇಳೋದ್ ಬಾರಿ ಇಷ್ಟ ನಂಗೆ. ಅವಾಗ ಪಕ್ಕದ ಮನೆ ಬೈಯಾರ ನನಗೆ, ಏನ್ ಆಗ್ಲಲ್ಲ ಬತ್ತಿ, ಏನ್ ಆಗ್ಲಲ್ಲ ಬತ್ತಿ ಅಂತ ಬೈಯಾರ ನಮ್ಗೆ. ಅವಾಗ ಬೈದ್ರು ಕೂಡ ಹೋಗಿ ಹೋಗಿ ಕೇಳ್ತಿದ್ದೆ ಚಿತ್ರಕೃತಿ, ಅವಳ ಚಿತ್ರಕೃತಿ ಕೇಳ್ತಿದ್ವಿ. ಆಮೇಲೆ ಮೇಡಮ್ ನಾನು ಎಸ್ ಎಲ್ ಸಿ ಮುಗಿದ್ಮೇಲೆ ಟೆಂತ್ ಮುಗಿತಲ್ಲ, ಬೆಂಗಳೂರು ಬಂಬು ಬಜೆ ಒಂದ್ ಫಸ್ಟ್ ಒಂದ್ ರೆಡಿ ತಗೊಂಡೆ ಮೇಡಮ್. ನಾನು ಯಾವ್ದೋ ಒಂದು ಜನ ಸೆಟ್
13: ಸರಿ
1: ಸಿಕ್ಕದು ರೆಡಿ, ಅಲ್ಲಿಂದ ನನ್ನ ರೆಡಿ ಪಯಣ ಸ್ಟಾರ್ಟ್ ಆಯ್ತು ಮೇಡಮ್. ಅದನ್ನ ನೆನಪು ಚೆನ್ನಾಗಿದೆ ರೆಡಿ. ಮತ್ತೆ ಅದ್ಬಿಟ್ರೆ ಮೇಡಮ್ ಹಾರ್ಮೋನಿಯಂ ಕಲ್ತಿದ್ವಿ, ಪ್ರಾಕ್ಟೀಸ್ ಮಾಡಕ್ ಕಲಿಯಕ್ಕೆ ನನ್ನ ಸ್ವಂತ ಹಾರ್ಮೋನಿಯಂ ಇರ್ಲಿಲ್ಲ. ನಾನೇ ಅದೊಂದು ಫಂಕ್ಷನ್ ಹೋಯ್ತೆ ಮೇಡಮ್. ಫಂಕ್ಷನ್ ಹೋದಾಗ ಅವತ್ತಿಂದ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ವಿ ಮೇಡಮ್. ಅದ್ ನಮ್ ತಂದೆ ಹತ್ರ ಒಂದ್ ಸಾವಿರ ರೂಪಾಯಿ ಸ್ಟಂದು ಒಂದ್ ಎರಡ್ ಮೂರು ಸಾವಿರ ಕೊಟ್ಟು ಒಂದ್ ತೆರಿಗೆ ತಗೊಂಡಿದ್ವಿ ಮೇಡಮ್. ಅದೊಂದು ನನಗೆ ಖುಷಿ ಕೊಡ್ತು ಮೇಡಮ್, ಸಂತೋಷ ಕೊಡ್ತು.
13: ಹಾರ್ಮೋನಿಯಂ ಈಗಲೂ ಇದೆ ಸರ್ ನಿಮ್ ಹತ್ರ?
1: ಅದು ಮೇಡಮ್ ಹಾರ್ಮೋನಿಯಂ ಕೊಟ್ಬಿಟ್ಟೆ ಮೇಡಮ್, ಎಲ್ಲಿ ಶಿವಮೊಗ್ಗ ಅದೇ ಚಿಜೀರ್ ಮಠದಲ್ಲಿ ಇದ್ದಾಗ ಕೊಟ್ಬಿಟ್ಟೆ, ಅದನ್ನ ಕೊಟ್ಬಿಟ್ಟೆ ಮೇಡಮ್.
13: ಅವ್ರಂತ
1: ಕೊಟ್ಬಿಟ್ಟೆ ಅವಾಗ.
13: ಓಕೆ ಓಕೆ.
1: ಇವಾಗ ಇಲ್ಲ ಮೇಡಮ್, ಅವ್ರ ರೇಡಿಯೋಗಳೆಲ್ಲ ಹೊಡೆದೋಗ್ಬಿಟ್ಟೆ ಮೇಡಮ್. ತುಂಬಾ ಈ ಕ್ರಿಕೆಟ್ ಕಾಲದಲ್ಲಿ ಸಿಟ್ಟು ಬದಲು ಕೊಬ್ಬ ಬಂದು ಹೊಡೆದಾಕ ಮಾಡ್ಬಿಟ್ಟಿ ಮೇಡಮ್. ಅವಾಗ ಸ್ವಲ್ಪ ಕ್ರಿಕೆಟ್ ಹುಚ್ಚು ಬಾಳ ಇತ್ತು ನನ್ನ ಮೊದಲು. ಇವಾಗ ಇಲ್ಲ ಮೇಡಮ್, ಕ್ರಿಕೆಟ್ ಹುಚ್ಚಲ್ಲಿ ಬಿಟ್ಬಿಟ್ಟಿದ್ದೀನಿ. ಯಾವಾಗ 2015 ಕಡಿಮೆ ಮಾಡ್ಬಿಟ್ಟೆ. ಹಂಗಾಗಿ ಕ್ರಿಕೆಟ್ ಕಾಲದಾಗ ರೇಡಿಯೋಗಳೆಲ್ಲ ಹೋಗ್ಬಿಟ್ಟು ಒಂದ್ 10 ರೇಡಿಯೋ ಇದೆ. ಈಗ ಒಂದು ರೇಡಿಯೋ ಯಾವ್ದು ಇಲ್ಲ, ಆಫರ್ ಕೇಳ್ತಲ್ಲ ಮೊಬೈಲ್ ಆಫರ್ ಕೇಳ್ತೀನಿ. ನಿಮ್ಮ ಶಿವಮೊಗ್ಗದ ನೈಟ್ ಎಲ್ಲ ಕೇಳ್ತೀನಿ, ಚಿಕ್ಕ ನೈಟ್ ಎಲ್ಲ ನಾನು ಭಕ್ತಿ ಗೀತೆ ಭಾವಗೀತೆ ಹರಿಕೆ ಎಲ್ಲ ಕೇಳ್ತೀನಿ. ಬೆಳಿಗ್ಗೆ ಬಂದ್ರೆ ಮೇಡಮ್ ನಿಮ್ದು ನಿಮ್ ಪ್ರೋಗ್ರಾಮ್ ಸಾಹಿತ್ಯ ಲೋಕ ಅದನ್ನ ಕೇಳ್ತೀನಿ.
13: ಸೂಪರ್.
1: 11 ಗಂಟೆವರೆಗೆ ಕೇಳ್ತೀನಿ ಮೇಡಮ್. 11 ಗಂಟೆ ನಂತರ ಆಫ್ ಮಾಡ್ತೀನಿ. ಅಲ್ಲಿವರೆಗೆ 11 ಗಂಟೆವರೆಗೆ ಕೇಳ್ತೀನಿ.
13: ಆಮೇಲೆ ಡ್ಯೂಟಿಲಿ ಇರ್ತೀರಾ?
1: ಆಮೇಲೆ ಕೇಳಲ್ಲ. ಮತ್ತೆ ಒಂದ್ ಗಂಟೆ ನಿಮ್ದು ಊಟ ತಂದಿದ್ ಅಲ್ಲ ಕೇಳ್ತೀನಿ ನೋಡಿ, ಇವತ್ತೇನು ಊಟದ ಬರತ್ತೆ ಅಂತ. ಚನ್ನಬಸವಣ್ಣ ಚೆನ್ನೈತ್ ಮೇಡಮ್, ಚನ್ನಬಸವಣ್ಣ ಅವರು.
13: ಓಕೆ ಸರ್, ಸೂಪರ್.
1: ಅದಕ್ಕೆ ಅದಕ್ಕೆ ಕೇಳ್ತಾ ಇರ್ತೀನಿ ಮೇಡಮ್. ಮೇಡಮ್ ಎಲ್ಲದ ಫಾಲ ಮಾಡಕ್ ಆಗಲ್ಲ, ಅವ್ರು ಕೇಳ್ತೀವಿ.
13: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್.
13: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ, ನಮಸ್ಕಾರ ಮಹಾಲಕ್ಷ್ಮಿ ಮೇಡಮ್.
13: ನಮಸ್ತೆ ರಾನಡೆ ಸರ್,
2: ಹೇಗಿದ್ದೀರಾ ಮೇಡಮ್?
13: ಆರಾಮ್ ಸರ್, ಆರಾಮ್ ಸರ್. ನೀವು ಹೇಗಿದ್ದೀರಿ?
2: ಚೆನ್ನಾಗಿದೆ ಮೇಡಮ್. ಇವತ್ತೇನಿದೆ ಟಾಪಿಕ್?
13: ಒಂದು ವಸ್ತು ಸಾವಿರ ನೆನಪು. ನಿಮ್ಮ ಒಂದು ವಸ್ತುವಿನ ಹಿಂದೆ ಇರುವಂತಹ ಸಾವಿರ ನೆನಪುಗಳ ಬಗ್ಗೆ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು.
2: ಅಂದ್ರೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ವಸ್ತು ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ, ಹಾಗೆ ಸುಮಾರು ವಸ್ತುಗಳು ಇದಾವ ಮೇಡಮ್. ಹಂಗೆ ನೆನಪು ಬರ್ತಾ ಇರುತ್ತೆ. ಅದರಲ್ಲಿ ನನಗೆ ಮುಖ್ಯವಾಗಿ ನೆನಪು ಬರ್ತಕ್ಕಂಥದ್ದು ನಮ್ಮ ಅಡಿಗೆ ಮನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ಜಾಸ್ತಿ ನೆನಪು ಬರ್ತಾ ಇದೆ. ನಮ್ಮ ತಾಯಿಯವರು ಮೂಲತಃ ಮಂಗಳೂರು ಕಡೆಯವರಲ್ಲ, ಅವರು ಮಂಗಳೂರು ಸೈಡ್ ಇಂದ ಒಂದು ಇದು ಇಲ್ಲಿಗೆ ಮನೆ ಕಾಯ್ತುರು ಮನೆ ಮಾಡ್ಕೊಟ್ಟಿದ್ರು, ಮಾಡಿಸ್ಕೊಟ್ಟಿದ್ರು ಮರದ್ದು. ಇವತ್ತಿಗೂ ಅದನ್ನೇ ಬಳಸ್ತೀವಿ ಮನೆಯಲ್ಲಿ. ಅದ್ರ ಮೇಲೆ ಕೂತಾಗ ಕಾಯಿ ತುರಿಯುವಾಗ ತರಕಾರಿ ಹೆಚ್ಚುವಾಗ ನೆನಪು ಬರುತ್ತೆ. ಆಮೇಲೆ ನಮ್ಮಮ್ಮ ಒಂದು ಇದು ಕುಟ್ಟ ಕಲ್ಲು ಮರದಲ್ಲಿ ಮಾಡಿಸ್ಕೊಟ್ಟಿದ್ರು, ಅಂದ್ರೆ ಈ ಬೌಲ್ ತರ
13: ಇರುತ್ತೆ,
2: ಅದಕ್ಕೊಂದ್ ಹಿಂಗೆ ಡೊಂಕವಾದ ಹ್ಯಾಂಡ್ ಇರುತ್ತೆ, ಅದು ನಮ್ಮಮ್ಮ ಮಾಡಿಸ್ಕೊಟ್ಟಿದ್ರು. ಇವತ್ತಿಗೂ ಅದ್ರಲ್ಲಿ ಏನಾದ್ರು ಕುಟ್ಟುವಾಗ ಅದು ನೆನಪು ಬರುತ್ತೆ ನಮ್ಮ ತಾಯಿಯವ್ರದ್ದು. ಅಮ್ಮ ಅವಾಗ ಮಾಡಿಸ್ಕೊಟ್ಟಿದ್ರು, ಇವಾಗ ಚೆನ್ನಾಗತ್ತೆ ಇಲ್ಲಿ ಕುಟ್ಟಕ್ಕೆ, ಇದ್ರ ಮುಂದೆ ಆ ಕಬ್ಬಣದ ಏನು ಅಲ್ಲ ಅನ್ಸುತ್ತೆ. ಹಂಗೆ ಇದು ಇಲ್ಗೆ ಮನೆ ಇರ್ಲಿ, ಆಮೇಲೆ ಕಾಯ್ತೂರ ಮನೆ ಇರ್ಲಿ, ಎಲ್ಲ ಟ್ರೆಡಿಷನಲ್ ಆಗಿರೋದ್ ಇದೆಯಲ್ಲ, ಅದು ತುಂಬಾ ಯಾವಾಗ ಅವಾಗ ನೆನಪು ಬರ್ತಾ ಇರುತ್ತೆ ಮೇಡಮ್. ಆಕ್ಚುಲಿ ನನಗ್ ಗೊತ್ತಿರಂಗೆ ಈ ಮೂರು ವಸ್ತು ಮಾತ್ರ ನನಗೆ ತುಂಬಾ ಚೆನ್ನಾಗಿದೆ, ನಮ್ಮ ಅಮ್ಮ ಅವಾಗ ಕೊಟ್ಟಿದ್ದು.
13: ವೆರಿ ನೈಸ್ ಸರ್. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್.
2: ಇಷ್ಟು ಹೇಳ್ಬೋದು ಮೇಡಮ್ ಅಷ್ಟೇ.
13: ಎಸ್ ಸರ್, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು. ಇನ್ನು ತುಂಬಾ ಇದೆ. ಸದ್ಯಕ್ಕೆ ಮೂರ್ ನೆನಪು ಅಂತ ಹೇಳಿದ್ದೀನಿ, ಸವಿ ಸವಿ ನೆನಪು, ಸಾವಿರ ನೆನಪು ಅಂತ.
13: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
13: ಎಸ್ ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
22: ನಮಸ್ತೆ ಮೇಡಮ್.
13: ನಮಸ್ತೆ, ಯಾರಿದು?
22: ಕಲ್ಲಪ್ಪ ಮೇಡಮ್, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
13: ಕಲ್ಲಪ್ಪ ಸರ್, ಹೇಗಿದ್ದೀರಿ?
22: ಚೆನ್ನಾಗಿದ್ದೀವಿ ಮೇಡಮ್.
13: ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ ಕಲ್ಲಪ್ಪ ಸರ್?
22: ಹೌದು ಮೇಡಮ್, ಒಂದು ವಸ್ತು ಸಾವಿರ
13: ನೆನಪು. ಹೌದು,
22: ಒಂದು ವಸ್ತು ಅಂದ್ರೆ ನನಗೆ ಚಿಕ್ಕಂದಿನಿಂದಲೂ ಪ್ರಿಯವಾದ ವಸ್ತು ಅಂದ್ರೆ ರೇಡಿಯೋ ಮೇಡಮ್.
13: ರೇಡಿಯೋ. ಓಕೆ.
22: ರೇಡಿಯೋ ಇವತ್ತಿಗೂ ಇದೆ, ಅದನ್ನ ನಾನು ಬಿಟ್ಟೇ ಇಲ್ಲ. ಅವತ್ತಿಂದ ಕೇಳ್ತಾಲೇ ಇದ್ದೀನಿ ನಾನು ರೇಡಿಯೋನ. ಒಂದು ಅದು ವಾಲ್ಸೆಟ್ ರೇಡಿಯೋ, ಮಸಿ ರೇಡಿಯೋ, ಇನ್ನೂ ಅದು ಜೀವಂತವಾಗಿದೆ.
13: ಓಕೆ.
22: ಅದ್ರಲ್ಲೇ ಕೇಳ್ತೀನಿ ನಾನು ಮನೆಯಲ್ಲಿದ್ದಾಗ. ಇದು ಹೊರಗೆ ಬಂದಾಗ ಮೊಬೈಲಲ್ಲಿ ಆಪ್ ಅಲ್ಲಿ ಕೇಳೋದು.
13: ವೆರಿ ನೈಸ್ ಸರ್, ವೆರಿ ನೈಸ್.
22: ಮೊದ್ಲಿಂದಲೂ ನನಗೆ ರೇಡಿಯೋ ಅಂದ್ರೆ ಬಹಳ ಪ್ರೀತಿ ಮೇಡಮ್. ಹಂಗಾಗಿ ಅದು ಕಳೆದಿಲ್ಲ, ನಾನು ಅದನ್ನ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀನಿ.
13: ಇನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀರಾ?
22: ಹೌದು ಮೇಡಮ್.
13: ಓಕೆ ಓಕೆ ಸರ್, ಓಕೆ.
22: ಆವಾಗ್ಲಿಂದಲೂ ಈಗಿನ ರೇಡಿಯೋಗಳು ಬಾಳಿಕೆ ಬರಲ್ಲ ಮೇಡಮ್. ಅದು ಮರ್ಫಿ ರೇಡಿಯೋ ಅಂತ ವಾಲ್ಸೆಟ್ ರೇಡಿಯೋ ತುಂಬಾ ಚೆನ್ನಾಗಿದೆ, ಅದು ತುಂಬಾ ಚೆನ್ನಾಗೂ ಬರ್ತಾ ಇದೆ. ಅದಕ್ಕೆ ಎಫ್ ಎಂ ಅಳವಡಿಸ್ಕೊಂಡ್ಬಿಟ್ಟು ಇತ್ತೀಚಿನಗೆ ಬರ್ತಕ್ಕಂತ ಎಲ್ಲಾ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ.
13: ಓಕೆ ಸರ್, ಓಕೆ. ಎಸ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು.
22: ಥ್ಯಾಂಕ್ ಯು ಮೇಡಮ್.
13: ಎಸ್ ಸರ್, ಓಕೆ. ಎಸ್ ಸ್ನೇಹಿತರೆ, ಓಕೆ, ಸಮಯ ಆಯಿತು. ಕರೆ ಸ್ವೀಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾರೆಲ್ಲ ಕರೆ ಮಾಡಿದ್ರೋ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಪ್ಲೀಸ್ ದಯವಿಟ್ಟು ಬೇಜಾರಾಗಬೇಡಿ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಇರುತ್ತೆ, ಹಾಗೆ ಪ್ರತಿದಿನ ಸಂಜೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ. ಕರೆ ಮಾಡಿ ಮಾತಾಡಿ, ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಪ್ರತಿದಿನ ಆಲಿಸಿ ನಿಮ್ಮ ಒಂದು

0: ಈಗಲೂ ನಾನು ನಮ್ಮ ಮನೆಗೆ ಹೋದ್ರೆ, ಅಂದರೆ ಅಮ್ಮನ ಮನೆಗೆ ಹೋದ್ರೆ, ನಮ್ಮ ಅಜ್ಜನ ಒಂದು ಟೇಬಲ್ ಇದೆ, ನಮ್ಮ ಅಜ್ಜನ ಟೇಬಲ್ ಯಾರಿಗೂ ಮುಟ್ಟ ಕೊಡ್ತಾ ಇರಲಿಲ್ಲ. ಅದರಲ್ಲಿ ಅಂಥ ಇಂಥ ವಸ್ತುಗಳು, ಅವ್ರ ಚೀಟಿಗಳು, ಲೆಟರ್ಸ್ ಅದು ಇದು ಇಟ್ಕೊಳ್ತಾ ಇದ್ರು, ಯಾರಿಗೂ ಮುಟ್ಟ ಕೊಡ್ತಾ ಇರಲಿಲ್ಲ. ಈಗ ಆ ಟೇಬಲ್ ನೋಡಿದ್ರೆ ನಮ್ಮ ಅಜ್ಜನ ಒಂದು ಸಾವಿರ ನೆನಪುಗಳು ಬರುತ್ತೆ, ಅಜ್ಜ ಅಜ್ಜಿ ಹೇಳಿದ ಕತೆ ನೆನಪಾಗತ್ತೆ. ಹಾಗೆ ಅವರು ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ರು, ಸಲಹೆಗಳನ್ನು ಕೊಡ್ತಾ ಇದ್ರು, ಜೀವನದಲ್ಲಿ ಈಗ ಬದುಕಬೇಕು, ಹೀಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ರು. ಅವೆಲ್ಲವೂ ಕೂಡ ಮತ್ತೆ ನೆನಪಾಗುತ್ತೆ ಆ ವಸ್ತುಗಳನ್ನ ನೋಡಿದಾಗ. ಏನೇ ಹೇಳಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ವಸ್ತುಗಳಿಗೆ ಬೆಲೆ ಕಡಿಮೆ ಇರ್ಬೋದು, ಆದರೆ ಅವುಗಳೊಂದಿಗೆ ಬೆಸೆದುಕೊಂಡಿರುವ ನೆನಪುಗಳು ಸಾಕಷ್ಟು ವಿಷಯಗಳನ್ನು ತಿಳಿಸುತ್ತೆ. ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಆ ವಸ್ತುಗಳಿಗೆ, ಅಲ್ವಾ? ಈ ದಿನದ ಈ ವಿಷಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಷಡಕ್ಷರಿ ಸರ್ ಅವರು ಈ ದಿನದ ಸವಿಸವಿ ನೆನಪು, ಸಾವಿರ ನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ. ಹಾಗೆ ಶಾಂತಾ ಮೇಡಮ್ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಿದ್ದಾರೆ. ಹಾಗೆ ಎಸ್ ಕೆಂಡೇಗೌಡ ಸರ್ ಅವರು ಎಲ್ರಿಗೂ ನಮಸ್ಕಾರ ಅಂತ ತಿಳಿಸಿದ್ದಾರೆ. ಇದೇ ರೀತಿ ಒಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ಸದಾ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಸ್ನೇಹಿತರೆ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮೊಟ್ಟಿಗೆ ಸದಾ ಹೀಗೆ ಇರಲಿ ನಿಮ್ಮಿಂದ ನಾವು ಅಂತ ಹೇಳ್ತಾ, ಹಾಗೆ ನೀಲಮ್ಮ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಕೆಂಡೇಗೌಡ ಸರ್ ಅವರ ಅನುಭವದ ಮಾತುಗಳು ತುಂಬ ಇಷ್ಟ ಆಯಿತು ಮಹಾಲಕ್ಷ್ಮಿ ಮೇಡಮ್, ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ ಅರಸೀಕೆರೆಯಿಂದ ನೀಲಮ್ಮ ಅವರು ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಜೊತೆಗೆ ಷಡಕ್ಷರಿ ಸರ್ ಅವರು ಕೂಡ ಎಸ್ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇದೇ ರೀತಿ ನಮ್ಮೆಲ್ಲ ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸ್ಟೇ ಟ್ಯೂನ್.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ನಗರದ ನವಲಿಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆವರಣ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ

ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ದಿನಾಂಕ 23/9/2026 22/10/2026 ತರಬೇತಿ ನಡೆಯಲಿದ್ದು, ಬೆಣ್ಣೆ ಬಿಸ್ಕತ್, ಕೊಕೊನಟ್ ಕುಕೀಸ್, ಕೊಕೊನಟ್ ಬಿಸ್ಕತ್, ಮಸಾಲಾ ಬಿಸ್ಕತ್, ಮಲ್ಟಿಂಗ್ ಮೂಮೆಂಟ್ ಬಿಸ್ಕತ್, ಪೀನಟ್ ಕುಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟನ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಫ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಕಾರ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ ಒಟ್ಟು ರೂ 4,500 ಶುಲ್ಕವಿದ್ದು, ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಆಸಕ್ತರು ತರಬೇತಿ ಶುಲ್ಕವನ್ನು ಪಾವತಿಸಿ ದಿನಾಂಕ 22/9/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಡಾ ಜಯಶ್ರೀ ಎಸ್ ಕೃಷಿ ವಿದ್ಯಾಲಯ ನವಲಿ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 944-91-87-7-763 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಜೀವ ವಿಮಾ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾರ್ಷಿಕ ಮಹಾಸಭೆ ಹಾಗೂ ಜೀವ ವಿಮಾ ಪ್ರತಿನಿಧಿಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಆವರಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಲಿಯಾಫೆ ಶಿವಮೊಗ್ಗ ವಿಭಾಗದ ಅಧ್ಯಕ್ಷ ಎ ವೀರೇಶಪ್ಪ ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಜೀವ ವಿಮಾ ಪ್ರತಿನಿಧಿಗಳು ಸಮಾಜದ ಸುರಕ್ಷತೆ ಹಾಗೂ ಕುಟುಂಬಗಳ ಆರ್ಥಿಕ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷೆ ಎನ್ಎಸ್ ಭಾರತಿ ಮಾತನಾಡಿ, ಸದಸ್ಯರಿಗೆ ಸರ್ಕಾರದಿಂದ ದೊರೆಯಬಹುದಾದ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಿರಂತರ ಹೋರಾಟ ನಡೆಸಲಾಗುವುದು, ಸಂಘವನ್ನ ಮಾದರಿ ಸಂಘವನ್ನಾಗಿ ರೂಪಿಸುವ ಆಶಯವಿದೆ ಎಂದು ತಿಳಿಸಿದರು. ಸಂಘದ ಕಾರ್ಯದರ್ಶಿ ಈಶ್ವರ ಬಿವಿ ಮಾತನಾಡಿ, ಜೀವ ವಿಮಾ ಪ್ರತಿನಿಧಿಗಳು ವಿಮೆಯನ್ನ ಮಾರಾಟ ಮಾಡುವುದಷ್ಟೇ ಅಲ್ಲದೆ ಕುಟುಂಬಗಳ ಭದ್ರತೆಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಜೀವ ವಿಮೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ಪ್ರತಿನಿಧಿಗಳನ್ನ ಹುರಿದುಂಬಿಸಿದರು. ತಿರಸ್ಕಾರಕ್ಕೆ ಹೆದರಬೇಡಿ, ಪ್ರತಿ ತಿರಸ್ಕಾರವೂ ಹೊಸ ಅವಕಾಶಕ್ಕೆ ದಾರಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜಶೇಖರ, ಕೆಎಂ ಸುಧೀರ್ ನಾಯಕ್, ಬಸವರಾಜಪ್ಪ, ರಮೇಶ್, ವೆಂಕಟೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಶಿವಮೊಗ್ಗದ 1 ಮತ್ತು 2 ಶಾಖೆಗಳ ಜೀವ ವಿಮಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮುಂದಿನ ವಿವರ. ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ. ಸದಾ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ನಾವು ಸೇವಿಸುವ ಆಹಾರ ಪೌಷ್ಟಿಕಾಂಶದಿಂದ ಕೂಡಿದ್ದು ಕ್ರಮಬದ್ಧವಾಗಿರಬೇಕು. ಇದರ ಜೊತೆಗೆ ಉತ್ತಮ ಜೀವನ ಶೈಲಿ ಹಾಗೂ ಸಕಾರಾತ್ಮಕ ಭಾವನೆಗಳು ಅಷ್ಟೇ ಮುಖ್ಯ ಎಂದು ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವೈದ್ಯ ಡಾ ಭಾಸ್ಕರ್ ತಿಳಿಸಿದರು. ಶಿವಮೊಗ್ಗ ನಗರದ ನವಲೆ ಬ್ರಹ್ಮಕುಮಾರಿ ರಾಜಯೋಗ ಮೆಡಿಟೇಷನ್ ಸೆಂಟರ್ನಲ್ಲಿ 11ನೇ ಆಯುರ್ವೇದ ದಿನಾಚರಣೆ ಅಂಗವಾಗಿ ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸಾರ್ವಜನಿಕರು, ಬಡಾವಣೆ ನಿವಾಸಿಗಳು ಹಾಗೂ ಈಶ್ವರೀಯ ಪರಿವಾರದವರಿಗಾಗಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ತಪಾಸಣೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ಆಶಯದೊಂದಿಗೆ ಆರೋಗ್ಯ ಕಾಪಾಡಿಕೊಳ್ಳುವ ವಿಧಾನ, ಆಹಾರ ಪದ್ಧತಿ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಡಾ ಭಾಸ್ಕರ್ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ರಾಷ್ಟ್ರೀಯ ಶಿಕ್ಷಣ ಸಮಿತಿ NSS ಘಟಕ ಹಾಗೂ ವಿಜ್ಞಾನ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಓಜೋನ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ AS ಚಂದ್ರಶೇಖರ್, ನಮ್ಮ ಐಷಾರಾಮಿ ಜೀವನ ಶೈಲಿಯ ಕಾರಣದಿಂದ ಹಾಗೂ ಅವಶ್ಯಕತೆಗಿಂತ ಹೆಚ್ಚು ಅನಾವಶ್ಯಕ ವಸ್ತುಗಳ ಬಳಕೆಯಿಂದ ಕ್ಲೋರೋಫ್ಲೋರೋಕಾರ್ಬನ್ ಅತಿಯಾದ ಬಿಡುಗಡೆ ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತಿದೆ. ಇದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಇಂದಿನ ಪೀಳಿಗೆ ತುತ್ತಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಾಗಿ ಹಾಗೂ ಮುಂದಿನ ಶಿಕ್ಷಕರಾಗಿ ನೀವು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂತಹ ಕಾರ್ಯಕ್ರಮದ ಬಗ್ಗೆ ಆಲೋಚಿಸಬೇಕು ಮತ್ತು ಚಿಂತನೆ ನಡೆಯಬೇಕು, ಜೊತೆಗೆ ತಮ್ಮ ಜೀವನ ಶೈಲಿಯನ್ನು ಪರಿಸರ ಸ್ನೇಹಿಯಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೈಸೂರಿನ ಹಿರಿಯ ರಂಗಕರ್ಮಿ ಪಾಪು ಶ್ರೀನಿವಾಸ್ ಮಾತನಾಡಿ, ನಮ್ಮ ಜೀವನದ ಛತ್ರಿ ಚೆನ್ನಾಗಿರಬೇಕಾದರೆ ನಾವು ಈ ಭೂಮಿಯ ರಕ್ಷಣಾ ಛತ್ರಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಪರಿಸರವನ್ನು ಹೊರತುಪಡಿಸದ ರಂಗಶಿಕ್ಷಣವಿಲ್ಲ. ರಂಗಶಿಕ್ಷಣದ ಮೂಲಕ ನಾವು ಪರಿಸರದ ಜಾಗೃತಿ ಕಾರ್ಯಕ್ರಮವನ್ನು ಸಹ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರೇಡಿಯೋ ಶಿವಮೊಗ್ಗ ಮತ್ತು ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ GL ಜನಾರ್ದನ್ ಅವರು ಮಾತನಾಡಿ, ಶಾಲೆ ಕಾಲೇಜುಗಳಲ್ಲಿ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ಮಕ್ಕಳು ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಟ್ಟುಕೊಳ್ಳಲು ಭೂಮಿಯ ಪರಿಸರ ಹಾಗೂ ಓಜೋನ್ನ ರಕ್ಷಣೆ ಅತಿ ಮುಖ್ಯವಾಗಿದೆ. ನಾವು ಈಗ ನಿರ್ಲಕ್ಷ್ಯ ತೋರಿದರೆ ಮುಂದಿನ ಭವಿಷ್ಯ ಕರಾಳವಾಗಿರುತ್ತದೆ. ಹಾಗಾಗಿ ನಾವು ಸದಾ ಜಾಗೃತರಾಗಿ ಇಂತಹ ವಿಷಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು ಮತ್ತು ಪರಿಸರ ಸ್ನೇಹಿಯಾಗಿ ಬದುಕುವುದನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪಾರವರು ಮಾತನಾಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂತಹ ಅನೇಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದೆ. ಸಾರ್ವಜನಿಕರು ಇದಕ್ಕೆ ಹೆಚ್ಚು ಪ್ರತಿಕ್ರಿಯಿಸಿ ಸಹಕರಿಸಿದಾಗ ಮಾತ್ರ ಸಮುದಾಯದ ಸುರಕ್ಷಿತ ಮತ್ತು ಆರೋಗ್ಯಕರ ಬದುಕಿಗಾಗಿ ಮಾಲಿನ್ಯವನ್ನು ತಡೆಯಲು ಮತ್ತು ಸ್ವಚ್ಛ ಪರಿಸರವನ್ನು ಉಳಿಸಿಕೊಳ್ಳಲು ಓಜೋನ್ ಪದರವನ್ನು ರಕ್ಷಣೆ ಮಾಡಿಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಿದಾನಂದ್ KN ಅಧ್ಯಕ್ಷ ನುಡಿಯನ್ನಾಡುತ್ತಾ, ಇಂತಹ ಪರಿಸರ ಜಾಗೃತಿ ಕಾರ್ಯಕ್ರಮಗಳು BEd ಪ್ರಶಿಕ್ಷಣಾರ್ಥಿಗಳಿಗೆ ಅತಿ ಅವಶ್ಯಕವಾಗಿದೆ. ಅವರ ಜ್ಞಾನ ಸಂಪತ್ತು ಹೆಚ್ಚಿಸುವುದರ ಜೊತೆಗೆ ವಿಶ್ವದ ಆಗುಹೋಗುಗಳ ಬಗ್ಗೆ ಹಾಗೂ ತಮ್ಮ ಮುಂದಿನ ಸುಂದರ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದರು. ವಿಶ್ವ ಓಜೋನ್ ದಿನಾಚರಣೆಗಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದರಲ್ಲಿ ವಿಜೇತರಾದ ನಿರುಪಮಾ GS, ವಿಸ್ಮಿತಾ ಎಂ, ಮಲ್ಲೇಶ್ ಮತ್ತು ಆಸಿಯಾ ತಂಜಿಮ್ ಹಾಗೂ ಮೈತ್ರಿ BEd ಕಾಲೇಜಿನ ಮೇಘಾ BD, ಕೀರ್ತಿ KE, ಮೇಘನಾ BI ನಾಯಕ್ ಹಾಗೂ ಅನುಷಾ AR ಇವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ ಹಾಗೂ NSS ಸಂಯೋಜಕರು ಮತ್ತು ವಿಜ್ಞಾನ ಸಂಘದ ಉಪನ್ಯಾಸಕರು ಮತ್ತು ಇತರ ಉಪನ್ಯಾಸಕರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಶಿವಮೊಗ್ಗ ಜಿಲ್ಲೆಯ ಜನಜೀವನದ ಮೇಲೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ರೈತರಿಂದ ಮಾಹಿತಿ ಪಡೆಯಲು CM DK ಶಿವಕುಮಾರ್ ಅವರು September 19 ತೀರ್ಥಹಳ್ಳಿಗೆ ಭೇಟಿ ನೀಡಿ ಸಭೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, September 21-23 ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ರಾಜ್ಯ ಸರ್ಕಾರ ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ರೈತರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ಪ್ರಕ್ರಿಯೆಯ ಭಾಗವಾಗಿ ಈ ಸಭೆ ನಡೆಯುತ್ತಿದೆ. ಇದು ಸರ್ಕಾರಿ ಕಾರ್ಯಕ್ರಮವಾಗಿದ್ದು 25,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. September 19 ಬೆಳಗ್ಗೆ 10 ಗಂಟೆಗೆ ತೀರ್ಥಹಳ್ಳಿಯ ಪದವಿ ಕಾಲೇಜಿನಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ರೈತರ ಜತೆ ಸಂವಾದ ನಡೆಸಲಿದ್ದಾರೆ. ನಂತರ ಅನಂತಮೂರ್ತಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯುವ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ರೈತರು, ಕೃಷಿ ಕಾರ್ಮಿಕರು ಹಾಗೂ ಸ್ಥಳೀಯ ಜನರಿಗೆ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಬಾಳೆಹೊನ್ನೂರಿಗೆ ತೆರಳಲಿದ್ದಾರೆ ಎಂದರು. MADB ಅಧ್ಯಕ್ಷ RM ಮಂಜುನಾಥ್ ಗೌಡ, ಪ್ರಮುಖರಾದ R ಪ್ರಸನ್ನಕುಮಾರ್, ಮುಡುಬ ರಾಘವೇಂದ್ರ, ಆದರ್ಶ ಹುಂಚದಕಟ್ಟೆ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೇವೆ, ನಾಯಕತ್ವ, ಸಾಮಾಜಿಕ ಕಳಕಳಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ಜೆಸಿಐ ಶಿವಮೊಗ್ಗ ವಿವೇಕ್ ವತಿಯಿಂದ ಆಯೋಜಿಸಲಾಗಿದ್ದ 7 ದಿನಗಳ ಜೆಸಿಐ ಸಪ್ತಾಹವು ನೃತ್ಯ ವೈಭವ ಸಪ್ತ ಸಂಭ್ರಮ ಎಂಬ ಭವ್ಯ ಸಮಾರೋಪ ಸಮಾರಂಭದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಗರದ ಹೋಟೆಲ್ ಶುಭಂ ಆದಿ ಗ್ರ್ಯಾಂಡ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಸಿಎಸ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಸಿಎಸ್, ಯಾವುದೇ ಪ್ರಚಾರದ ನಿರೀಕ್ಷೆ ಇಲ್ಲದೆ ಸರಳತೆ, ಸೌಜನ್ಯ ಹಾಗೂ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವವರನ್ನ ಗುರುತಿಸಿ ಗೌರವಿಸುವ ಜೆಸಿಐ ಶಿವಮೊಗ್ಗ ವಿವೇಕ್ನ ಕಾರ್ಯ ಶ್ಲಾಘನೀಯ ಎಂದರು. ವೈದ್ಯಕೀಯ, ಕಲೆ, ಶಿಕ್ಷಣ, ಸಂಗೀತ, ನೃತ್ಯ ಹಾಗೂ ಸರ್ಕಾರಿ ಸೇವಾ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕಳಕಳಿಯಿಂದ ಸೇವೆ ಸಲ್ಲಿಸುತ್ತಿರುವವರನ್ನ ಗುರುತಿಸಿ ಗೌರವಿಸುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಚೆಲುವೆ ಚಿತ್ರಾವತಿ ಯಕ್ಷಗಾನ ಕಾರ್ಯಕ್ರಮ ಯಶಸ್ಸನ್ನ ವಿಶೇಷವಾಗಿ ಶ್ಲಾಘಿಸಿದ ಅವರು, ಘಟಕದಲ್ಲಿ ಮಹಿಳೆಯರು ನಾಯಕತ್ವ ವಹಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ವಿವರ. ವಿಜ್ಞಾನವು ಕೇವಲ ತಂತ್ರಜ್ಞಾನ ಸೃಷ್ಟಿಸುವುದಲ್ಲ, ಸತ್ಯವನ್ನು ಹುಡುಕುವ ಮತ್ತು ಪ್ರಶ್ನಿಸುವ ವಿಧಾನವೂ ಹೌದು. ವಿಮರ್ಶಾತ್ಮಕ ಚಿಂತನೆ ಶಿಕ್ಷಣದ ಪ್ರಮುಖ ಭಾಗವಾಗಬೇಕು ಎಂದು ಕುವೆಂಪು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ವತಿಯಿಂದ ಯೂತ್ ಸೆಂಟರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಣದಿಂದ ಉದ್ಯೋಗಾವಕಾಶ ಕುರಿತು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಜ್ಞಾನ ಸ್ವೀಕರಿಸುವವರು ಆಗಿರದೆ ಜ್ಞಾನ ಸೃಷ್ಟಿಸುವವರಾಗಬೇಕು. ಶಿಕ್ಷಕರು ಪಾಠವನ್ನ ಹೇಳಿಕೊಡುವುದಕ್ಕಿಂತ ವಿದ್ಯಾರ್ಥಿಗಳಲ್ಲಿ ಚಿಂತನೆ, ಪ್ರಶ್ನೆ ಮತ್ತು ಸಂಶೋಧನಾ ಸಾಮರ್ಥ್ಯ ಬೆಳೆಸಬೇಕು ಎಂದು ತಿಳಿಸಿದರು. ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗುವುದಕ್ಕಿಂತ ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯ ಮುಖ್ಯ. ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಇತರ ವೃತ್ತಿಪರ ಶಿಕ್ಷಣದಲ್ಲಿ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ವೈದ್ಯಕೀಯ ಶಿಕ್ಷಣವು ಮೂಲ ವೈದ್ಯಕೀಯ ಅರಿವನ್ನು ಬೆಳೆಸಬೇಕು ಎಂದು ಹೇಳಿದರು. ಭಾರತದ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಭೆ ಹುಡುಕಬೇಕು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಅವಕಾಶಗಳು ಮತ್ತು ವಿದ್ಯಾರ್ಥಿ ವೇತನವನ್ನು ಒದಗಿಸಬೇಕು. ಶಿಕ್ಷಣದ ಅವಕಾಶಗಳು ಆರ್ಥಿಕ ಸ್ಥಿತಿ ಅಥವಾ ಕುಟುಂಬದ ಹಿನ್ನೆಲೆಯಿಂದ ಸೀಮಿತವಾಗಬಾರದು ಎಂದು ತಿಳಿಸಿದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯೋಗದ ಗುಣಮಟ್ಟ ಸುಧಾರಿಸಲು ಎಐ ಬಳಸಬೇಕು. ಶಿಕ್ಷಕರು ಎಐ ಜೊತೆ ಸ್ಪರ್ಧಿಸುವ ಬದಲು ತಮ್ಮ ಬೋಧನಾ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ಹೇಳಿದರು. 2030 ವೇಳೆಗೆ ಉದ್ಯೋಗಾವಕಾಶಗಳಿಗೆ ಅಗತ್ಯವಾದ ಕೌಶಲ್ಯವನ್ನು ಬೆಳೆಸುವುದು ಮುಖ್ಯ. ಮೂಲ ವಿಷಯಗಳ ಜ್ಞಾನ, ತಾಂತ್ರಿಕ ಕೌಶಲ್ಯ, ಸಂವಹನ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಆದ್ಯತೆ ನೀಡಬೇಕು. ವಿದ್ಯಾರ್ಥಿಗಳನ್ನು ಉದ್ಯೋಗ ಸೃಷ್ಟಿಸುವ ಮತ್ತು ಉದ್ಯಮಶೀಲರಾಗುವಂತೆ ತರಬೇತುಗೊಳಿಸಬೇಕು ಎಂದು ತಿಳಿಸಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷ ಎನ್ ಗೋಪಿನಾಥ್ ಮಾತನಾಡಿ, ರೋಟರಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಜೊತೆ ವಿಶೇಷ ಅರಿವು ಮೂಡಿಸುವ ಉಪನ್ಯಾಸಗಳನ್ನು ಆಯೋಜಿಸುತ್ತಿದೆ. ವೈವಿಧ್ಯ ಸಂಗತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಕಾರ್ಯದರ್ಶಿ ಶೈಲನ್ ಬಾಬು, ರೋಟರಿ ಪದಾಧಿಕಾರಿಗಳು ಹಾಗೂ ಕುಟುಂಬ ಸದಸ್ಯರು ಹಾಜರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
6: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
6: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
6: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
7: LIC ಹರ್ ಪಲ್ ಆಪ್ಕೆ ಸಾಥ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
12: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತು ನಾನು ಮಾತನಾಡ್ತಾ ಇರುವ ವಿಷಯ ಅತ್ಯಂತ ಮಹತ್ವದ್ದು ಮತ್ತು ಪ್ರತಿಯೊಬ್ಬರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ್ದು. ಅದೇ ವಿಶ್ವ ರೋಗಿ ಸುರಕ್ಷತಾ ದಿನ, ವರ್ಲ್ಡ್ ಪೇಷಂಟ್ ಸೇಫ್ಟಿ ಡೇ. ಹೌದು ಸ್ನೇಹಿತರೆ, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಬರೆದುಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಓದೋದಕ್ಕೆ ನಮಗೆ ಕಷ್ಟವಾಗುತ್ತೆ ಅಲ್ವಾ? ಅಥವಾ ನಾವು ಯಾವ ಮಾತ್ರೆ ತಗೊಳ್ತಾ ಇದ್ದೀವಿ ಅಂತ ನಮಗೆ ಸರಿಯಾಗಿ ಗೊತ್ತಿರುತ್ತಾ? ಸೊ ಇವತ್ತು ವಿಶ್ವ ರೋಗಿ ಸುರಕ್ಷತಾ ದಿನ. ಆರೋಗ್ಯವನ್ನ ಸುಧಾರಿಸಿಕೊಳ್ಳಲು ಹೋಗುವ ಜಾಗದಲ್ಲೇ ಅಸುರಕ್ಷತೆ ಕಾಡಿದರೆ ಹೇಗೆ ಸ್ನೇಹಿತರೆ? ಸೊ ಹಾಗಾಗಿ ಬನ್ನಿ, ರೋಗಿಯಾಗಿ ನಮ್ಮ ಹಕ್ಕುಗಳೇನು ಮತ್ತು ಸುರಕ್ಷಿತ ಚಿಕಿತ್ಸೆ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ, ವಿಶ್ವ ರೋಗಿ ಸುರಕ್ಷತಾ ದಿನ ಅಂತ ಯಾಕೆ ಶುರು ಮಾಡಿದ್ರು, ಯಾರು ಶುರು ಮಾಡಿದ್ರು, ಹಾಗೆ ಯಾವಾಗ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ.
8: ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಸುರಕ್ಷತೆಗೆ ಮುಂಚೂಣಿಯಲ್ಲಿರುವ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಅಧಿಕೃತವಾಗಿ ರೂಪಿಸಿತು ಸ್ನೇಹಿತರೆ. ನಂತರ ಇದು 2019 ಮೇ ತಿಂಗಳಲ್ಲಿ ನಡೆದ 72ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ನಿರ್ಣಯದಂತೆ ಅಧಿಕೃತವಾಗಿ 17 ಸೆಪ್ಟೆಂಬರ್ 2019 ಮೊಟ್ಟ ಮೊದಲ ಬಾರಿಗೆ ವಿಶ್ವ ರೋಗಿ ಸುರಕ್ಷತಾ ದಿನವನ್ನ ಆಚರಿಸಲಾಯಿತು. ಯಾಕೆ ಶುರುವಾಯಿತು ಅಂತ ಹೇಳೋದಾದ್ರೆ, ವೈದ್ಯಕೀಯ ಚಿಕಿತ್ಸೆಯ ಸಮಯದಲ್ಲಿ ಆಗೋ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು, ತಪ್ಪು ಔಷಧಗಳ ಬಳಕೆ ಅಥವಾ ಅಸುರಕ್ಷಿತ ಆರೋಗ್ಯ ಸೇವೆಗಳಿಂದ ರೋಗಿಗಳಿಗೆ ಉಂಟಾಗುವ ಹಾನಿಯನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಯಾವ ರೋಗಿಯೂ ಚಿಕಿತ್ಸೆಯ ಸಮಯದಲ್ಲಿ ಅಸುರಕ್ಷತೆಯಿಂದ ಅನುಭವಿಸಬಾರದು ಎಂಬ ಜಾಗೃತಿಯನ್ನು ಜಾಗತಿಕವಾಗಿ ಮೂಡಿಸೋದಕ್ಕೆ ಇದು ಆರಂಭವಾಯಿತು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ರೋಗಿ ಸುರಕ್ಷತೆಯ ಮೊದಲ ಹಂತವಾದ ಮೂಲಭೂತ ಜಾಗೃತಿ ಮತ್ತು ಶಿಕ್ಷಣ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ರೋಗಿ ಸುರಕ್ಷತೆಯ ಅಡಿಪಾಯವೇ ಈ ಮೊದಲ ಹಂತ. ಏನಪ್ಪಾ ಅಂದ್ರೆ, ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಹೋದಾಗ ರೋಗಿ ಅಥವಾ ಅವರ ಜೊತೆಗಿರುವವರು ಕೇವಲ ಮೂಕ ವೀಕ್ಷಕರಾಗಬಾರದು, ಬದಲಿಗೆ ತಮ್ಮ ಆರೋಗ್ಯದ ಹಕ್ಕುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಈ ಹಂತದಲ್ಲಿ ಹಕ್ಕುಗಳ ಅರಿವು ತಿಳಿಯೋಣ. ಮೊದಲನೇದಾಗಿ ಮಾಹಿತಿ ಪಡೆಯುವುದು. ರೋಗಿಗೆ ತನ್ನ ಕಾಯಿಲೆಯ ನಿಖರವಾದ ಸ್ವರೂಪ, ಅದು ಎಷ್ಟು ಗಂಭೀರವಾಗಿದೆ ಮತ್ತು ಚಿಕಿತ್ಸಾ ವೆಚ್ಚದ ಅಂದಾಜು ವಿವರಗಳನ್ನ ತಿಳಿದುಕೊಳ್ಳುವ ಸಂಪೂರ್ಣ ಹಕ್ಕಿರುತ್ತೆ. ಹಾಗೆ ಯಾವುದೇ ಪ್ರಮುಖ ಶಸ್ತ್ರಚಿಕಿತ್ಸೆ ಅಥವಾ ಅಪಾಯಕಾರಿ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸುವ ಮುನ್ನ ವೈದ್ಯರು ಅದರ ಸಾಧಕ ಬಾಧಕಗಳನ್ನು ರೋಗಿ ಅಥವಾ ಅವರ ಕುಟುಂಬದವರಿಗೆ ಸರಳ ಭಾಷೆಯಲ್ಲಿ ವಿವರಿಸಿ ಅನುಮತಿ ಪಡೆಯಬೇಕಾಗುತ್ತೆ. ಇನ್ನ ಎರಡನೇದಾಗಿ, ವೈದ್ಯರ ಬಳಿ ರೋಗಿಗಳು ಕೇಳಲೇಬೇಕಾದ ಪ್ರಮುಖ ಪ್ರಶ್ನೆಗಳು ಏನಪ್ಪಾ ಅಂದ್ರೆ, ಚಿಕಿತ್ಸೆಯ ಸಮಯದಲ್ಲಿ ಅಥವಾ ಪ್ರಿಸ್ಕ್ರಿಪ್ಷನ್ ಪಡೆಯುವಾಗ ಹಿಂಜರಿಕೆಯನ್ನ ಬಿಟ್ಟು ನೇರವಾಗಿ ನನಗೆ ನಿಖರವಾಗಿ ಬಂದಿರುವ ಆರೋಗ್ಯ ಸಮಸ್ಯೆ ಅಥವಾ ರೋಗ ಲಕ್ಷಣದ ಹೆಸರೇನು ಅಂತ ಕೇಳಬಹುದು. ಹಾಗೆ ವೈದ್ಯರು ಸೂಚಿಸಿರುವ ಈ ಔಷಧಗಳು ಅಥವಾ ಮಾತ್ರೆಗಳಿಂದ ದೇಹದ ಮೇಲೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತನೂ ಕೇಳಬೇಕಾಗುತ್ತೆ. ಈ ಚಿಕಿತ್ಸೆಗೆ ಬೇರೆ ಯಾವುದಾದ್ರೂ ಪರ್ಯಾಯ ವಿಧಾನಗಳು ಇದೆಯಾ? ಹಾಗೆ ಸೂಚಿಸಲಾದ ರಕ್ತ ಪರೀಕ್ಷೆಗಳು ಅಥವಾ ಸ್ಕ್ಯಾನಿಂಗ್ಗಳು ಯಾಕೆ ಅತ್ಯಗತ್ಯ ಅಂತ ಕೇಳಬಹುದು. ಸೊ ನಂತರ ಔಷಧಗಳ ಸುರಕ್ಷತೆ ಮತ್ತು ನನ್ನ ಔಷಧದ ಬಗ್ಗೆ ನನಗೆಷ್ಟು ಗೊತ್ತು ಅಂದ್ರೆ, ಈಗ ವೈದ್ಯರು ಬರೆದುಕೊಟ್ಟಂತಹ ಚೀಟಿ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಸ್ಪಷ್ಟವಾಗಿ ಓದುವಂತಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ಅಸ್ಪಷ್ಟತೆ ಬರವಣಿಗೆಯಿಂದ ತಪ್ಪಾದ ಮಾತ್ರೆಗಳು ನೀಡಲ್ಪಡುವ ಅಪಾಯವಿರುತ್ತೆ. ನಂತರ ಮೆಡಿಕಲ್ ಸ್ಟೋರ್ನಿಂದ ಮಾತ್ರೆಗಳನ್ನ ಖರೀದಿಸುವಾಗ ಕಡ್ಡಾಯವಾಗಿ ಮುಕ್ತಾಯ ದಿನಾಂಕ ಅಂದ್ರೆ ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ನಂತರ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಓವರ್ ದ ಕೌಂಟರ್ ಅಂದ್ರೆ OTC ಮಾತ್ರೆಗಳನ್ನ ಅಥವಾ ಸ್ವಯಂ ವೈದ್ಯ ಪದ್ಧತಿಯನ್ನ ಅನುಸರಿಸಬಾರದು ಸ್ನೇಹಿತರೆ. ಇನ್ನ ರೋಗಿಗಳಿಗೆ ಮಾತ್ರವಲ್ಲದೆ ಮನೆಯ ಹಿರಿಯರು ಮತ್ತು ಯುವ ಜನರಿಗೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಯನ್ನ ಹೇಗೆ ಸಂಪರ್ಕಿಸಬೇಕು, ಪ್ರಥಮ ಚಿಕಿತ್ಸೆ ಹೇಗೆ ನೀಡಬೇಕು ಮತ್ತು ಆಂಬ್ಯುಲೆನ್ಸ್ ಸೇವೆಗಳನ್ನು ಹೇಗೆ ಬಳಸುವುದು ಎಂಬ ಬಗ್ಗೆ ಮನೆಯಲ್ಲೇ ಸಮಾಲೋಚನೆ ನಡೆಸುವುದು. ಸೊ ಇದಿಷ್ಟು ರೋಗಿಯ ಸುರಕ್ಷತೆಯ ಮೊದಲ ಹಂತ, ಮೂಲಭೂತ ಜಾಗೃತಿ ಮತ್ತು ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಸೊ ಸ್ನೇಹಿತರೆ, ಇನ್ನ ಮುಂದಿನ ಭಾಗದಲ್ಲಿ ವೈದ್ಯಕೀಯ ಸಿಬ್ಬಂದಿಯರ ಜವಾಬ್ದಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ಮಾತನ್ನ ಕೇಳೋಕು ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ರೋಗಿ ಸುರಕ್ಷತಾ ದಿನದ ಬಗ್ಗೆ ಒಂದಿಷ್ಟು ಜಾಗೃತಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸೊ ಈಗ ರೋಗಿ ಸುರಕ್ಷತೆಯ ಎರಡನೇ ಹಂತವಾದ ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಸ್ಪತ್ರೆಗಳ ಜವಾಬ್ದಾರಿ ಮತ್ತು ಸುರಕ್ಷತಾ ಶಿಷ್ಟಾಚಾರಗಳ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಎಸ್ ಸ್ನೇಹಿತರೆ, ರೋಗಿಯ ಜಾಗೃತಿ ಜೊತೆಗೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ವೈದ್ಯರು, ನರ್ಸ್ಗಳು ಮತ್ತು ಆಡಳಿತ ಮಂಡಳಿಯ ಜವಾಬ್ದಾರಿ ಅತ್ಯಂತ ನಿರ್ಣಾಯಕಾರಿಯಾಗಿರುತ್ತೆ. ಟ್ರೀಟ್ಮೆಂಟ್ ಟೈಮ್ನಲ್ಲಿ ಯಾವುದೇ ಅಚಾತುರ್ಯ ನಡೆಯದಂತೆ ತಡೆಯೋದಕ್ಕೆ ಆಸ್ಪತ್ರೆಗಳು ಕೆಲವು ಕಟ್ಟುನಿಟ್ಟಾದ ಜಾಗತಿಕ ಸುರಕ್ಷತಾ ಶಿಷ್ಟಾಚಾರಗಳನ್ನು ಅಂದ್ರೆ ಸೇಫ್ಟಿ ಪ್ರೋಟೋಕಾಲ್ಸ್ ಅನ್ನ ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ ರೋಗಿಯ ಸರಿಯಾದ ಗುರುತಿಸುವಿಕೆ, ಅಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಅಥವಾ ತುರ್ತು ವಿಭಾಗಗಳಲ್ಲಿ ಒಂದೇ ಹೆಸರಿನ ವ್ಯಕ್ತಿಗಳು ಇರಬಹುದು. ವೈದ್ಯಕೀಯ ಸಿಬ್ಬಂದಿ ಯಾವುದೇ ಚಿಕಿತ್ಸೆ, ರಕ್ತ ಪರೀಕ್ಷೆ ಅಥವಾ ಔಷಧಿ ನೀಡುವ ಮೊದಲು ರೋಗಿಯ ಹೆಸರು ಮತ್ತು ವಯಸ್ಸು ಅಥವಾ ಗುರುತಿನ ಚೀಟಿ ಬ್ಯಾಂಡ್ ಅಂದ್ರೆ ಐಡಿ ಬ್ಯಾಂಡ್ ಅನ್ನ ಕಡ್ಡಾಯವಾಗಿ ಪರಿಶೀಲಿಸಬೇಕು. ಹಾಗೆ ತಪ್ಪು ರೋಗಿಗೆ ತಪ್ಪು ಚಿಕಿತ್ಸೆ ಅಥವಾ ತಪ್ಪು ಔಷಧ ನೀಡುವುದನ್ನ ತಡೆಯೋದಕ್ಕೆ ಇದು ಮೊದಲನೇ ಮತ್ತು ಪ್ರಮುಖ ಮೆಟ್ಟಿಲಾಗಿರುತ್ತೆ. ಇನ್ನ ಶಸ್ತ್ರಚಿಕಿತ್ಸಾ ಸುರಕ್ಷತಾ ಪರಿಶೀಲನಾ ಪಟ್ಟ ಅಂದ್ರೆ ಹೂ ಸರ್ಜಿಕಲ್ ಸೇಫ್ಟಿ ಚೆಕ್ಲಿಸ್ಟ್. ಸರ್ಜರಿ ಮಾಡುವ ಮುಂಚೆ ಆಪರೇಷನ್ ಥಿಯೇಟರ್ನಲ್ಲಿ ವೈದ್ಯರು ಮತ್ತು ನರ್ಸಿಂಗ್ ತಂಡವು ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ನಿರ್ದಿಷ್ಟ ಪರಿಶೀಲನಾ ಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ರೋಗಿಯ ಯಾವ ನಿರ್ದಿಷ್ಟ ಅಂಗಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋದನ್ನ ಗುರುತಿಸುವುದು ಸರ್ಜಿಕಲ್ ಸೈಟ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಹಾಗೆ ಅನಸ್ಥೇಷಿಯಾ ನೀಡುವಾಗ ರೋಗಿಗೆ ಯಾವುದಾದರೂ ಅಲರ್ಜಿ ಇದೆಯಾ ಅಂತ ಖಚಿತಪಡಿಸಿಕೊಳ್ಳೋದು ಮತ್ತು ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಬಳಸಿದ ಉಪಕರಣಗಳನ್ನ ಎಚ್ಚರಿಕೆಯಿಂದ ಎಣಿಕೆ ಮಾಡಿ ಪರಿಶೀಲಿಸುವುದು. ನಂತರ ಔಷಧಗಳ ವಿತರಣೆಯಲ್ಲಿ ಸುರಕ್ಷತೆ ಅಂದ್ರೆ ಮೆಡಿಕೇಶನ್ ಸೇಫ್ಟಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನೋಡೋದಕ್ಕೆ ಒಂದೇ ತರಹ ಕಾಣಿಸುತ್ತೆ ಅಥವಾ ಒಂದೇ ರೀತಿಯ ಉಚ್ಚಾರಣೆಯ ಇರುವ ಔಷಧಗಳನ್ನು ಆಸ್ಪತ್ರೆಯ ಫಾರ್ಮಸಿಗಳಲ್ಲಿ ಪ್ರತ್ಯೇಕವಾಗಿ ಇಡುವುದು ಮತ್ತು ವಿತರಿಸುವಾಗ ಸಿಬ್ಬಂದಿಯವರು ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗುತ್ತೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ನಲ್ಲಿ ನಮೂದಿಸಿರುವ ಅಳತೆ ಮತ್ತು ಸಮಯದ ಬಗ್ಗೆ ಯಾವುದೇ ಗೊಂದಲವಿದ್ದಲ್ಲಿ ಮತ್ತೊಮ್ಮೆ ಹಿರಿಯ ವೈದ್ಯರೊಂದಿಗೆ ಚರ್ಚಿಸಿ ಖಚಿತಪಡಿಸಿಕೊಳ್ಳೋದು ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ನಾಲ್ಕನೇದಾಗಿ, ಆಸ್ಪತ್ರೆಯಲ್ಲಿ ಡ್ಯೂಟಿ ಬದಲಾಗುವಾಗ ಅಂದ್ರೆ ಶಿಫ್ಟ್ ಚೇಂಜಸ್ ಅಂತ ಆಗ್ತಾ ಇರುತ್ತೆ. ಒಬ್ಬ ವೈದ್ಯರು ಅಥವಾ ನರ್ಸ್ ಮತ್ತೊಬ್ಬರಿಗೆ ರೋಗಿಯ ಪ್ರಸ್ತುತ ಆರೋಗ್ಯ ಸ್ಥಿತಿ ಏನು, ಇತ್ತೀಚೆಗೆ ನೀಡಿದ ಔಷಧಿಗಳು ಯಾವುವು ಮತ್ತು ಗಮನಿಸಬೇಕಾದ ತುರ್ತು ಲಕ್ಷಣಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಹಂಚಿಕೊಳ್ಬೇಕು. ಸಂವಹನದ ಕೊರತೆಯಿಂದ ಯಾವುದೇ ಚಿಕಿತ್ಸೆಯಲ್ಲಿ ವ್ಯತ್ಯಯವಾಗದಂತೆ ಇದು ತಡೆಯುತ್ತೆ. ಸೊ ಸ್ನೇಹಿತರೆ, ಆಸ್ಪತ್ರೆ ಅಂತಂದ್ರೆ ನಮಗೆ ಜೀವ ಉಳಿಸುವ ಜಾಗ. ಅಲ್ಲಿ ಕೆಲಸ ಮಾಡುವ ವೈದ್ಯರು ಮತ್ತು ದಾದಿಯರು ನಮ್ಮ ಆರೋಗ್ಯದ ರಕ್ಷಕರು. ಆದ್ರೆ ಆ ದೊಡ್ಡ ಜಾಗದಲ್ಲೂ ಸಣ್ಣ ಪುಟ್ಟ ಎಡವಟ್ಟುಗಳು ಆಗದಂತೆ ತಡೆಯೋದಕ್ಕೆ ಈ ಸೇಫ್ಟಿ ಪ್ರೋಟೋಕಾಲ್ಸ್ ತುಂಬಾನೇ ಅನಿವಾರ್ಯವಾಗಿರುತ್ತೆ. ಯಾವ ರೋಗಿಗೆ ಯಾವ ಮಾತ್ರೆ ಹೋಗ್ಬೇಕು, ಯಾವ ಸರ್ಜರಿ ನಡೀಬೇಕು ಅನ್ನೋದ್ರಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಎಷ್ಟು ಎಚ್ಚರಿಕೆ ವಹಿಸ್ತಾರೆ ಅನ್ನೋದು ಕೂಡ ರೋಗಿಯ ಸುರಕ್ಷತೆಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ವಿಶ್ವ ರೋಗಿ ಸುರಕ್ಷತಾ ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವಿಶ್ವ ರೋಗಿ ಸುರಕ್ಷತಾ ದಿನ. ಈ ದಿನದ ಬಗ್ಗೆ ಒಂದಿಷ್ಟು ಜಾಗೃತಿ ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಈಗ ರೋಗಿ ಸುರಕ್ಷತೆಯು ಕೇವಲ ಒಬ್ಬ ವ್ಯಕ್ತಿ ಅಥವಾ ಆಸ್ಪತ್ರೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ ಅಲ್ವಾ? ಇದು ಇಡೀ ಸಮಾಜದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ ವಿಷಯ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಕೊಳಗೇರಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಹಮ್ಮಿಕೊಳ್ತಾರೆ. ರೋಗಿಗಳಿಗೆ ಸುರಕ್ಷಿತ ಔಷಧ ಬಳಕೆ ಮತ್ತು ನೈರ್ಮಲ್ಯದ ಮಹತ್ವವನ್ನ ತಿಳಿಸ್ತಾರೆ ಸ್ನೇಹಿತರೆ. ಹಾಗೆ ವಿದ್ಯಾರ್ಥಿ ಹಂತದಿಂದಲೇ ಆರೋಗ್ಯ ಶಿಕ್ಷಣ, ಪ್ರಥಮ ಚಿಕಿತ್ಸೆ ಮತ್ತು ರೋಗಿ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ನಂತರ ಸರ್ಕಾರಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಕೈಜೋಡಿಸುವಿಕೆ, ಅಂದರೆ ಈಗ ರೋಟರಿ ಕ್ಲಬ್ ಆಗಿರಬಹುದು, ಲಯನ್ಸ್ ಕ್ಲಬ್ ಹಾಗೂ ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರೋಗಿ ಸುರಕ್ಷತಾ ಸಪ್ತಾಹ ಅಥವಾ ಜಾಥಾಗಳನ್ನು ಕೂಡ ಆಯೋಜಿಸಲಾಗಿರುತ್ತೆ. ಸೊ ಸ್ನೇಹಿತರೆ, ರೋಗಿ ಸುರಕ್ಷತೆ ಅನ್ನೋದು ಯಾವೊಬ್ಬ ಡಾಕ್ಟರ್ ಅಥವಾ ಆಸ್ಪತ್ರೆಯ ಜವಾಬ್ದಾರಿ ಮಾತ್ರವಲ್ಲ, ಇದು ನಮ್ಮ ನಿಮ್ಮೆಲ್ಲರ ಜಂಟಿ ಹೊಣೆಗಾರಿಕೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರತಿ ಮನೆಯಲ್ಲೂ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿದಾಗ ಮಾತ್ರ ಒಂದು ಆರೋಗ್ಯಕರ ಸಮಾಜದ ನಿರ್ಮಾಣ ಸಾಧ್ಯ. ಬನ್ನಿ, ನಾವೆಲ್ಲರೂ ಇವತ್ತು ಕೈಜೋಡಿಸೋಣ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ವಿಶ್ವ ರೋಗಿ ಸುರಕ್ಷತಾ ದಿನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನೆನಪಿಸೋದು ಇಷ್ಟೇ ಸ್ನೇಹಿತರೆ, ಚಿಕಿತ್ಸೆ ಪಡೆಯುವುದು ನಮ್ಮ ಹಕ್ಕು, ಪ್ರತಿ ಹಂತದಲ್ಲೂ ಎಚ್ಚರಿಕೆಯಿಂದಿರುವುದು ನಮ್ಮ ಜವಾಬ್ದಾರಿ. ಆಸ್ಪತ್ರೆಗೆ ಹೋದಾಗ ಹಿಂಜರಿಬೇಡಿ, ಪ್ರಶ್ನಿಸಿ. ಆರೋಗ್ಯದ ಕುರಿತು ಸ್ಪಷ್ಟತೆ ಇರಲಿ, ಸುರಕ್ಷಿತ ಬದುಕು ನಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: yes, yes, yes, I am in love.
1: ಮದಿಗೆ ತಪ್ಪೋದು ದ್ರೋಹ ತಾನೆ.
0: Yes, yes, yes.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8620-9629.

ಈಗ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವೆಲ್ಲರೂ ಎಷ್ಟು ಡೆವಲಪ್ ಆಗ್ತಾ ಇದ್ದೀವಿ ಅಂತಂದರೆ ನೋಡಿ, ಆಗೆಲ್ಲ ಚಿಕ್ಕ ಗುಡಿಸಲು ಹಂಚಿನ ಮನೆಗಳಿದ್ದಂಥದ್ದು ಈಗೆಲ್ಲ ಏರಿಯಾಗಳಲ್ಲಿ ಅಥವಾ ಯಾವುದೇ ಊರುಗಳಲ್ಲಿ ನೋಡಿದ್ರು RCC ಮನೆಗಳನ್ನ ನೋಡ್ಬೋದು. ಆ್ಯಂಡ್ ತುಂಬ ತುಂಬ ಎತ್ತರಕ್ಕೆ ಬೆಳೆದಿರುವಂತಹ ಮನೆಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. 1 ಆಫ್ಟೇರಿಂದ 2 ಆಫ್ಟೇರ್ವರೆಗೆ 3 ಆಫ್ಟೇರ್ವರೆಗೆ ಮನೆಗಳನ್ನ ಕಟ್ಟಿರೋದನ್ನು ನೋಡ್ಬೋದು. ಹಾಗೆ ನಾವು ಇನ್ನೂ ಸಿಟಿಗಳ ಕಡೆಗೆ ಹೋಗ್ತೀವಿ ಅಂತಂದರೆ ಅಂತಹ ಕಡೆಗಳಲ್ಲಿ ಹೋಟೆಲ್ಗಳು, ಲಾಡ್ಜ್ಗಳು ಇಂತಹದ್ದೆಲ್ಲ ದೊಡ್ಡ ದೊಡ್ಡದು ಇರುತ್ತೆ, ಜೊತೆಗೆ ಆಫೀಸ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇಂತಹ ಕಡೆಗಳಲ್ಲೆಲ್ಲ ಹೋಗಬೇಕು ಅಂತಂದರೆ ಆ 3rd ಫ್ಲೋರಿಗೆ 4th ಫ್ಲೋರಿಗೆ ಎಲ್ಲ ಹೋಗಬೇಕು ಅಂತಂದರೆ ಮೆಟ್ಲು ಹತ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಸೊ ಅದಕ್ಕಿಂತ ಏನು ಮಾಡ್ತಾರೆ ಅಲ್ಲೆಲ್ಲ, ಅಂತಹ ದೊಡ್ಡ ದೊಡ್ಡ ಅಂತಸ್ತುಗಳಿರುವಂತಹ ಕಡೆಗಳಲ್ಲಿ ಎಲಿವೇಟರ್ಗಳನ್ನು ಹಾಕಿರ್ತಾರೆ. ಎಲಿವೇಟರ್ ಅಂತಂದರೆ ಮಾಮೂಲಿಗೆ ನಾವು ಮಾತಾಡ್ತಾ ಹೇಳ್ತೀವಲ್ಲ ಲಿಫ್ಟ್ಗಳು ಅಂತೇಳಿ, ಸೊ ಈ ಲಿಫ್ಟ್ಗಳನ್ನ ಅಲ್ಲಿ ಹಾಕಿರ್ತಾರೆ. ಇದು ನಮ್ಮನ್ನು ಕೆಳಗಡೆಯಿಂದ ಮೇಲೆ ಕರ್ಕೊಂಡು ಹೋಗುತ್ತೆ, ಮೇಲ್ಗಡೆಯಿಂದ ಕೆಳ ಕರ್ಕೊ ಬರುತ್ತೆ, ಅದು ಕೂಡ ಒಂದೇ ಒಂದು ಪ್ರೆಷರ್ನಲ್ಲಿ. ಅಂದರೆ ತುಂಬ ಸ್ಪೀಡಾಗೂ ಕೂಡ ಕೆಳಗೆ ಬರಲ್ಲ, ತುಂಬ ನಿಧಾನವಾಗಿ ಕೂಡ ಮೇಲೆ ಹೋಗಲ್ಲ, ಒಂದೇ ಒಂದು ಪ್ರೆಷರ್ನಲ್ಲಿ ಅದು ಮೇಲೆ ಹೋಗುವಂಥದ್ದು ಕೆಳಗೆ ಬರುವಂಥದ್ದು. ಸೊ ಹಾಗಾದರೆ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದನ್ನು ಯಾವ ಕಂಡುಹಿಡಿದ್ರು, ಇದೆಲ್ಲದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮಗೆ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686 09 9 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿರುವಂತಹ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರಂ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯಿಂದ ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ, ಎಲಿವೇಟರ್ನ ಬಗ್ಗೆ. ನಾವೀಗ ಎಲಿವೇಟರ್ನಲ್ಲಿ ಓಡಾಡಿರ್ತೀವಿ, ಆ್ಯಂಡ್ ಓಡಾಡಿದಂತಹ ಸಂದರ್ಭಗಳಲ್ಲಿ ನಮಗೆ ಒಂದಷ್ಟು ಫೀಲ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ, ಕೆಳಗಡೆಯಿಂದ ಮೇಲೆ ಹೋಗುವಾಗ ನಮಗೆ ಒಂದು ರೀತಿ ಯಾರೋ ಕೆಳಗಡೆ ಎಳೆದಂಗೆ ಆಗೋವಂಥದ್ದು, ಅಥವಾ ಸ್ವಲ್ಪ ಆಚೆ ಈಚೆ ವಾಲಾಡುವಂಥದ್ದು, ಈ ಥರದ ಒಂದಷ್ಟು ಅನುಭವಗಳಾಗುತ್ತೆ. ಇನ್ನು ನಾವು ಬೇರೆ ಬೇರೆ ರೀತಿಯ ಎಲಿವೇಟರ್ಗಳನ್ನ ನೋಡ್ತೀವಿ ಅಂತಂದರೆ ಈ ಮಾಲ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಒಂದು ರೀತಿಯ ಏನು ಸ್ಟೇರ್ ಕೇಸ್ನ ರೀತಿಯಲ್ಲಿರುವಂತಹ ಎಲಿವೇಟರ್ಗಳನ್ನ ನೋಡ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಎಲಿವೇಟರ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅದರಲ್ಲಿ ಹೋಗುವಂತಹ ಮಜಾನೇ ಬೇರೆ, ಜೊತೆಗೆ ಅದರಲ್ಲಿ ಆಗುವಂತಹ ಅನುಭವಗಳು ಕೂಡ ಬೇರೆ ಬೇರೆದೇ ಆಗಿರುತ್ತೆ. ಹಾಗಾದರೆ ಈ ರೀತಿಯ ಎಲಿವೇಟರ್ಗಳನ್ನ ಯಾವಾಗ ಕಂಡುಹಿಡಿಯಲಾಯಿತು, ಮತ್ತು ಯಾವ ರೀತಿ ಈ ಒಂದು ಕಾನ್ಸೆಪ್ಟ್ ತಲೆಗೆ ಬಂತು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಎಲಿವೇಟರ್ ಅಥವಾ ಏನು ಕರೆಯುವಂತಹ ಲಿಫ್ಟ್ ಅಂತೇನಿದೆ, ಸೊ ಇದು ಬಹುಮುಖ್ಯವಾಗಿ ಬಳಸುವಂಥದ್ದು ಅಂತಸ್ತಿನ ಕಟ್ಟಡಗಳಲ್ಲಿ ಬೇರೆ ಬೇರೆ ಮಹಡಿಗಳಿಗೆ ಹೋಗೋದಕ್ಕೆ ಇದು ಬಳಕೆ ಆಗುತ್ತೆ. ಹೆಚ್ಚು ಸಾಮಾನ್ಯವಾಗಿ ಬಳಸುವಂಥದ್ದು ಇದಕ್ಕಾಗೇ. ಹಾಗೆ ಇದಕ್ಕೆ ಎಲಿವೇಟರ್ ಅನ್ನುವಂತಹ ಹೆಸರನ್ನು ಇಟ್ಟಿರುವಂಥದ್ದು, ಮತ್ತು ಎಲಿವೇಟರ್ ಯಾವುದೇ ಒಬ್ಬ ವ್ಯಕ್ತಿಯ ಸಂಶೋಧನೆ ಫಲ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಭಾಳಷ್ಟು ಜನರ ಪ್ರಯತ್ನದಿಂದ ಈ ಒಂದು ಎಲಿವೇಟರ್ನ ಅಭಿವೃದ್ಧಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ರೋಮನರ ಕಾಲದಲ್ಲಿ ಯಂತ್ರಗಳ ನೆರವಿನಿಂದ ಕಟ್ಟಡಗಳ ನಿರ್ಮಾಣಕ್ಕೆ ವಸ್ತುಗಳನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಆಗೆಲ್ಲ ಏನು ಅಂತಂದರೆ ಒಂದು ಸ್ಟೇಜ್ನ ರೀತಿಯಲ್ಲಿ ಮಾಡಿಕೊಂಡು ಲಿಫ್ಟ್ ಮಾಡ್ತಾ ಇರ್ತಾರೆ. ಈ ಯಂತ್ರ ಮನುಷ್ಯನ ಶಕ್ತಿಯಿಂದ ಆಗ್ತಾ ಇದ್ದಂಥದ್ದು. ಹಾಗೆ ಕೆಲವೊಂದು ಸಾರಿ ಪ್ರಾಣಿಗಳನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು. ಇನ್ನು ನೀರಿನ ಶಕ್ತಿಯನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. 1800 ಇಂಗ್ಲೆಂಡ್ನಲ್ಲಿ ನಾವೇನು ಸ್ಟೀಮ್ ಇಂಜಿನ್ಗಳನ್ನ ನೋಡ್ತೀವಿ ಅಂದರೆ ರೈಲ್ಗಳಲ್ಲಿ ಬರ್ತದಂತಹ ಸ್ಟೀಮ್ ಇಂಜಿನ್ಗಳಿತ್ತಲ್ಲ, ಸೊ ಅಂತಹ ಇಂಜಿನ್ನ ಬಳಸ್ಕೊಂಡು ಈ ಯಂತ್ರಗಳನ್ನು ಓಡಿಸೋದಕ್ಕೆ ಶುರು ಮಾಡ್ತಾರೆ. 19th ಆರಂಭದಲ್ಲಿ ಹೈಡ್ರಾಲಿಕ್ ಲಿಫ್ಟ್ಗಳು ಬಳಕೆಗೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಇದು ಜನರನ್ನ ಮೇಲಕ್ಕೆ ಎತ್ತುವಷ್ಟು ಸುರಕ್ಷಿತವಾಗಿರಲಿಲ್ಲ. ಆದರೆ 1853 ಎಲಿಶಾ ಗ್ರೇವ್ಸ್ ಓಟಿಸ್ ಅತ್ಯಂತ ಸುರಕ್ಷಿತವಾದಂತಹ ಎಲಿವೇಟರ್ನ ಬಳಕೆಗೆ ತರ್ತಾರೆ. ಇದು ಜನರನ್ನ ಮೇಲಕ್ಕೆ ತಗೊಂಡು ಹೋಗೋದಕ್ಕೆ ತಯಾರಿಸಲಾದಂತಹ ಒಂದು ಮೊಟ್ಟ ಮೊದಲ ಯಂತ್ರ ಆಗುತ್ತೆ. 1857 ನ್ಯೂಯಾರ್ಕ್ ನಗರದ ಹಾಫ್ ಫುಡ್ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಇದು ಫಸ್ಟ್ ಟೈಮ್ ಬಳಕೆಗೆ ಬರುತ್ತೆ. ಅಂಡ್ ಇದನ್ನ ಸ್ಟೀಮ್ ಎಂಜಿನ್ ಅಥವಾ ಏನು ಉಗಿಯ ಶಕ್ತಿಯಿಂದ ನಡೆಸಲಾಗ್ತಾ ಇರುತ್ತೆ. ನಂತರದ 30 ಇನ್ನೂ ಅನೇಕ ಬಗೆಯ ಎಲಿವೇಟರ್ಗಳು ಬಳಕೆಗೆ ಬರೋದಕ್ಕೆ ಶುರುವಾಗುತ್ತೆ. 1859 ಬಳಿಕ ಲಿಫ್ಟ್ಗಳ ತಯಾರಿಕೆಯಲ್ಲಿ ಭಾರಿ ಮುನ್ನಡೆ ಉಂಟಾಗುತ್ತೆ. 1894 ಒಂದು ಬಟನ್ನ ಪ್ರೆಸ್ ಮಾಡಿದಾಗ ಚಲಿಸುವಂತಹ ಲಿಫ್ಟ್ಗಳನ್ನ ಕಂಡುಹಿಡಿತಾರೆ. 1950 ಸ್ವಯಂಚಾಲಿತ ಲಿಫ್ಟ್ಗಳು ಬಳಕೆಗೆ ಬರುತ್ತೆ. ಅದರಲ್ಲಿ ಗೂಡ್ಸ್ಗಳನ್ನ ಮತ್ತು ಜನರನ್ನ ಸಾಗಿಸೋದಕ್ಕೆ ಅಷ್ಟೇ ಅಲ್ಲದೆ ಹಡಗುಗಳಲ್ಲಿ, ಅಣೆಕಟ್ಟುಗಳಲ್ಲಿ ಮತ್ತು ರಾಕೆಟ್ ಉಡಾವಣೆಗಳಲ್ಲಿ ಆಧುನಿಕ ಎಲಿವೇಟರ್ಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಎಲಿವೇಟರ್ಗಳು ಕೂಡ ನಂತರ ವಿದ್ಯುಚ್ಛಕ್ತಿಯ ಸಹಾಯದಿಂದ ಚಲಿಸೋದಕ್ಕೆ ಶುರುವಾಗುತ್ತೆ. ಇವುಗಳಲ್ಲಿ ವೈಂಡಿಂಗ್ ಡ್ರಮ್ ಮೆಕ್ಯಾನಿಸಮ್ ಇರುವಂಥದ್ದು ಅಥವಾ ಎಲೆಕ್ಟ್ರೋಹೈಡ್ರಾಲಿಕ್ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಿರ್ತಾರೆ. ಕಡಿಮೆ ಎತ್ತರಕ್ಕೆ ಹೋಗುವಂತಹ ಎಲಿವೇಟರ್ಗಳು, ಕಡಿಮೆ ವೇಗದಲ್ಲಿ ಚಲಿಸುವ ಲಿಫ್ಟ್ಗಳಿಗೆ ಎಸಿ ಮೋಟಾರ್ ಮತ್ತು ವೇಗದಲ್ಲಿ ಚಲಿಸುವಂತಹ ಲಿಫ್ಟ್ಗಳಿಗೆ ಡಿಸಿ ಮೋಟರ್ಗಳನ್ನು ಬಳಕೆ ಮಾಡಲಾಗುತ್ತೆ. ಈಗಿರುವಂತಹ ಅಡ್ವಾನ್ಸ್ ಆಗಿರುವಂತಹ ಎಲಿವೇಟರ್ಗಳಲ್ಲಿ ಬಹಳಷ್ಟು ರೀತಿಯ ನಿಯಂತ್ರಣ ವ್ಯವಸ್ಥೆಗಳನ್ನು ಮತ್ತು ಸುರಕ್ಷತಾ ಮಾರ್ಪಾಡುಗಳನ್ನು ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಸೊ ಈಗಿರುವಂತಹ ಎಲಿವೇಟರ್ಗಳು ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಮತ್ತು ಈಗಿರುವಂತಹ ಎಲಿವೇಟರ್ಗಳನ್ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಈಸಿ ಆಗಿರುವಂತಹ ಆಕ್ಸೆಸ್ ಆಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ಎಲಿವೇಟರ್ನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಲಿಫ್ಟಲ್ಲೆಲ್ಲ ಓಡಾಡಿದರೆ ನಿಮಗೆ ಯಾವ ಥರದ ಎಲಿವೇಟರ್ಗಳಲ್ಲಿ ಓಡಾಡೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೇಡಿಯೋ ಶಿವಮೊಗ್ಗ ರಾಣಿಪುರಂ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಲಿಫ್ಟ್ಗಳ ಬಗ್ಗೆ. ಸೊ ಈ ಎಲಿವೇಟರ್ಗಳು ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವಾಗಿನಿಂದ ಈ ಒಂದು ಕಾನ್ಸೆಪ್ಟ್ ಶುರುವಾಯಿತು ಮತ್ತು ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ. ಹಾಗೆ ಇವತ್ತು ಇನ್ನೊಂದು ವಿಷಯನ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ, ನಾವೆಲ್ಲ ಈಗ ಹೆಲ್ದಿ ಆಗಿರಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆರೋಗ್ಯ ಚೆನ್ನಾಗಿದ್ದರೆ ಸಾಕಪ್ಪ, ಜೀವನ ಪೂರ್ತಿ ಖುಷಿಯಾಗಿರ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಕೂಡ ನಮಗೆ ಆರೋಗ್ಯದಲ್ಲಿ ಏರುಪೇರಾಗಿ ಆಗ್ತಾನೆ ಇರುತ್ತೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಪ್ರತಿಯೊಂದು ಜೀವಿಗೂ ಇರುವಂತಹ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅನಾರೋಗ್ಯ ಆಗುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂತಹ ವಿಷಯ. ಇದು ಜೀವಿಗಳು ಅಂತಂದು ಬಂದಾಗ ಮನುಷ್ಯರು ಆಗಿರ್ಬೋದು, ಪ್ರಾಣಿಗಳು ಕೂಡ ಆಗಿರಬಹುದು. ಆದರೆ ಅನಾರೋಗ್ಯ ಆದಂತಹ ಸಂದರ್ಭದಲ್ಲಿ ನಮಗೆ ಫಸ್ಟು ನೆನಪಾಗುವಂಥದ್ದು ಏನೇಳಿ, ಹಾಸ್ಪಿಟಲ್ಗೆ ಹೋಗಬೇಕು ಅಂತಲ್ವಾ. ಸೊ ಹಾಸ್ಪಿಟಲ್ಗಳು ಯಾವಾಗಿನಿಂದ ಶುರುವಾಯಿತು, ಹಾಸ್ಪಿಟಲ್ನ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಹಿಂದಿನ ಕಾಲದಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ, ಅಸ್ವಸ್ಥ ಆದಂಥವ್ರಿಗೆ ಅಥವಾ ಚಿಕಿತ್ಸೆ ನೀಡೋದಕ್ಕೆ ಆಯುರ್ವೇದವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಅಥರ್ವಣ ವೇದದಲ್ಲಿ ಆಯುರ್ವೇದದ ಉಲ್ಲೇಖ ಇರುವಂಥದ್ದು. ಈ ವೇದದಲ್ಲಿ 114 ಶ್ಲೋಕಗಳು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಅವರು ಕೂಡ ಆ ಕಾಲದಲ್ಲಿಯೇ ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇರ್ತಾರೆ. ಕ್ರಿಸ್ತಪೂರ್ವ 437ರಲ್ಲಿ ಸಿಂಹಳದಲ್ಲಿ, ಅಂದರೆ ಈಗ ನಾವೇನು ಶ್ರೀಲಂಕಾ ಅಂತ ಕರಿತೀವಿ, ಇಲ್ಲಿ ಆಸ್ಪತ್ರೆಗಳು ಇದ್ವು ಅಂತೇಳಿ ಉಲ್ಲೇಖ ಇದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ 18 ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. ಗ್ರೀಕರು ಮತ್ತು ರೋಮನರ ಕಾಲದಲ್ಲಿ ಕೂಡ ದೇವಾಲಯಗಳನ್ನು ಆಸ್ಪತ್ರೆಗಳಾಗಿ ಉಪಯೋಗ ಮಾಡಲಾಗ್ತಾ ಇರುತ್ತೆ. 11ನೇ ಶತಮಾನದ ಕೊನೆಗೆ ಆಸ್ಪತ್ರೆಗಳು ಶೀಘ್ರಗತಿಯಲ್ಲಿ ಹೆಚ್ಚಾಗುತ್ತೆ. 1524ರಲ್ಲಿ ಮೆಕ್ಸಿಕೋದಲ್ಲಿ ಉತ್ತರ ಅಮೆರಿಕದ ಮೊಟ್ಟ ಮೊದಲ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. 1639ರಲ್ಲಿ ಕೆನಡಾದ ಕ್ವಿಬೆಕ್ನಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡ್ತಾರೆ. 19ನೇ ಶತಮಾನದಲ್ಲಿ ಆಧುನಿಕ ಆಸ್ಪತ್ರೆಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ಕೊಟ್ಟವರು ಫ್ಲಾರೆನ್ಸ್ ನೈಟಿಂಗೇಲ್, ಹಾಗೆ ಲೂಯಿ ಪಾಶ್ಚರ್. ಫ್ಲಾರೆನ್ಸ್ ನೈಟಿಂಗೇಲ್ ಆಸ್ಪತ್ರೆಗಳಲ್ಲಿನ ಸ್ಥಿತಿಗತಿಗಳಲ್ಲಿ ಭಾರೀ ಸುಧಾರಣೆಯನ್ನು ತರ್ತಾರೆ. ಅವರು ನರ್ಸ್ಗಳ ತರಬೇತಿಯ ಕಾರ್ಯಕ್ರಮಗಳನ್ನು ಪುನರ್ವ್ಯವಸ್ಥೆ ಮಾಡ್ತಾರೆ. ಲೂಯಿ ಪಾಶ್ಚರ್ ರೋಗಾಣುಗಳನ್ನು ನಿರೋಧಿಸುವ ಕಡೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈಗ ಎಲ್ಲ ದೇಶಗಳಲ್ಲೂ ಕೂಡ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಖಾಸಗಿ ಆಸ್ಪತ್ರೆಗಳು ಕೂಡ ಇದ್ದಾವೆ, ಆಯಾ ರೋಗಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಆಸ್ಪತ್ರೆಗಳು ಕೂಡ ಇರುವುದನ್ನು ನೋಡ್ಬೋದು. ಇನ್ನು ಮಿಲಿಟರಿ ಸಿಬ್ಬಂದಿಯ ಆರೋಗ್ಯಕ್ಕಾಗಿ ಕೂಡ ಪ್ರತ್ಯೇಕವಾಗಿ ಆಸ್ಪತ್ರೆಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಈಗಿರುವಂತಹ ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಆಗಿದಂತಹ ಹಾಸ್ಪಿಟಲ್ಗಳಿಗೆ ಅಥವಾ ಏನು ಆ ಒಂದು ಸ್ಥಳಗಳಿಗೆ ಬೇರೆದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಹಾಸ್ಪಿಟಲ್ಗಳು ಮತ್ತು ಎಲಿವೇಟರ್ಗಳು ಈಗ ನಮಗೆ ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ, ಅಷ್ಟು ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಕೂಡ ತರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9620960 9682799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೊಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ? ಅದ್ ಹೇಗೆ?
3: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೇ? ಸಮಯ ಎಷ್ಟಾಯ್ತು? ಓಹೋ, 6:30 ಆಗಿ ಹೋಯ್ತು. ಹಾಗಿದ್ಮೇಲೆ ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಯ್ತು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಮ್ಮ ಬಾನುಲಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮ ಬಿಸ್ನೆಸ್ ಬಸ್. ಸೊ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿನ ಕೊಡ್ತಾನೆ ಇರ್ತೀವಿ. ಹಾಗೆ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಕೇಳಿ ಎಷ್ಟೋ ಜನ ನಾವು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತ ತಮ್ಮ ನಿರ್ಧಾರವನ್ನ ತಗೊಂಡಿದ್ದಾರೆ. ಅದು ನಮಗೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಹಾಗೇನೆ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದರಲ್ಲೂ ಈ ರೀಟೇಲ್ ಅಂಗಡಿಗಳು ಒಂದ್ ರೀತಿ ಬಿಸ್ನೆಸ್ ಮಾಡಿದ್ರೆ ಹೋಲ್ಸೇಲ್ ಅಂಗಡಿಗಳು ಮತ್ತೊಂದ್ ರೀತಿ ಬಿಸ್ನೆಸ್ ಮಾಡುತ್ತೆ. ಇವತ್ತು ನಮ್ಮೊಟ್ಟಿಗೆ ಓಂ ಬ್ಯಾಂಗಲ್ ಸ್ಟೋರ್, ಈ ಶಾಪ್ನ ಮಾಲೀಕರಾಗಿರುವಂತ ಚಿರಾಗ್ ಅವರು ಮಾತಾಡ್ತಿದ್ದಾರೆ. ಇವರೊಬ್ರು ಯಂಗೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವರ ಬಿಸ್ನೆಸ್ ಜರ್ನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗಿದ ಮೇಲೆ ಯಾಕ್ತಡ, ಚಿರಾಗ್ ಅವ್ರಿ, ನಮಸ್ತೆ.
9: ನಮಸ್ತೆ
0: ಸರ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಧನ್ಯವಾದ.
0: ಓಕೆ ಚಿರಾಗ್ ಸರ್, ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ?
9: ನಾನಂತೂ ಇಲ್ಲಿ 3 ವರ್ಷದಿಂದ ಇದ್ದೀನಿ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ನಡೆಸ್ತಿದ್ದಾರೆ ಈ ಅಂಗಡಿ.
0: ಇದು
9: ನಾನು ಹುಟ್ಟಿರೋದು ಡೆಲ್ಲಿಯಲ್ಲಿ, ಅದೇ ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲೇ, ಓದಿರೋದು ಶಿವಮೊಗ್ಗದಲ್ಲೇ, ಈಗ ಫ್ಯೂಚರು ಶಿವಮೊಗ್ಗನೇ ನಮ್ದು.
0: ಏನು ಓದಿದ್ದು ಸರ್?
9: ನಮ್ಮ BBA.
0: BBA ಓದ್ ತಕ್ಷಣ ಬಿಸ್ನೆಸ್ಗೆ ಬಂದ್ರಾ ಅಥವಾ ಬೇರೆ ಎಲ್ಲಾದರೂ ವರ್ಕ್ ಮಾಡಿದ್ರಾ?
9: BBA ಓದಕ್ಕೆ ಮುಂಚೆನೆ ಬಿಸ್ನೆಸ್ಗೆ ಬಂದಿದ್ದೀನಿ.
0: ಓಕೆ, ಸೊ ಓದ್ತಾ ಓದ್ತಾನೆ ಬಿಸ್ನೆಸ್ ಅಲ್ಲಿ ಜಾಯ್ನ್ ಆದ್ರಿ?
9: ಓದ್ತಾ ಓದ್ತಾನೆ ಬಿಸ್ನೆಸ್ ಅಲ್ಲಿ ಜಾಯ್ನ್ ಆಗಿದ್ದೀವಿ. ಇದೇ ಇಲ್ಲೇ ಬೆಳೆಯೋದು ಮತ್ತೆ ಇನ್ ಫ್ಯೂಚರ್ ಎಕ್ಸ್ಪೆನ್ಷನ್ಸ್ ಇಲ್ಲೇ ಮಾಡೋದು.
0: ಓಕೆ, ಸೊ ಡೆಲ್ಲಿಲಿ ಹುಟ್ಟಿದ್ರು ಕೂಡ ನಮ್ಮ ಶಿವಮೊಗ್ಗದಲ್ಲೇ ನಿಮ್ಮ ಲೈಫ್ ಸೆಟಲ್ ಮಾಡಿ.

0: ಹಾಕೋಬೇಕಂತ ಇದ್ದೀರಾ?
1: ಡೆಲ್ಲಿಯಲ್ಲಿ ಹುಟ್ಟಿದಂದ್ರೆ ನಮ್ಮ ಅಜ್ಜಿ ಮನೆ ಡೆಲ್ಲಿಯಲ್ಲಿ ಇದ್ದಿದ್ದು, ಅದಕ್ಕೆ ಅಲ್ಲಿ ಹುಟ್ಟಿದ್ದು, ಇಲ್ಲಾಂದ್ರೆ ಇಲ್ಲೇ ಇರೋದು, ನಮ್ಮ ಅಕ್ಕ ಎಲ್ಲ ಇಲ್ಲೇ ಹುಟ್ಟಿರೋದು ಅದಕ್ಕೆ.
0: ಸೂಪರ್. ಹಾಗೇನೆ ಸರ್, ನಮ್ಗೆ ಈಗ ಸ್ವಲ್ಪ ನಿಮ್ಮ ಶಾಪ್ ಬಗ್ಗೆ ತಿಳಿಸ್ಕೊಡ್ಬೋದಾ? ಓಮ್ ಬ್ಯಾಂಗಲ್ ಸ್ಟೋರ್ಸ್, ಸೊ ಈ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
1: ನಮ್ಮಲ್ಲಿ ಎಲ್ಲ ಥರ ಗ್ಲಾಸ್ ಬ್ಯಾಂಗಲ್ಸು ಹೋಲ್ಸೇಲ್, ಕಂಪ್ಲೀಟ್ಲಿ ಹೋಲ್ಸೇಲ್ ಇರೋದು, ಮತ್ತು ಕಾಸ್ಮೆಟಿಕ್ಸು ಮತ್ತು ಬೇರೆ ಜನರಲ್ ಗೂಡ್ಸ್ ಏನಿದೆ ಸಂಬಂಧಪಟ್ಟದು ಎಲ್ಲದೂ ಸಿಗುತ್ತೆ. ಏನೇ ಮದುವೆ ಸಂಬಂಧಪಟ್ಟಿಗೆ ಏನೇ ಬೇಕಿದ್ರು ಬಳೆ ಅಂಗಡಿಯಿಂದ, ಬಳೆ ರಿಲೇಟೆಡಲ್ಲಿ ಏನೇ ಬೇಕಂದ್ರೆ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ.
0: ಸೊ ಪ್ಯೂರ್ಲಿ ಹೋಲ್ಸೇಲ್?
1: ಕಂಪ್ಲೀಟ್ಲಿ ಹೋಲ್ಸೇಲ್ ಇರೋದು ನಮ್ಮದು. ಡೈರೆಕ್ಟ್ಲಿ ಇಂಪೋರ್ಟೆಡ್ ಫ್ರಮ್ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರರ್ಸ್ ಇರುತ್ತೆ. ಮತ್ತು ಏನೇ ಇದ್ದರೂ ನಾವು ಡೈರೆಕ್ಟ್ ಕಸ್ಟಮರ್ಸಿಗೆ ಕೊಡೋದು, ನಮ್ಮಲ್ಲಿ ಯಾವ ಕಮಿಷನ್ ಬೇಸ್ಡು ಅಂಥದ್ದೆಲ್ಲ ಏನೂ ಇಲ್ಲ.
0: ಸೊ ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಕೊಡ್ತೀರಾ? ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ಶಾಪ್ ಪ್ರಾರಂಭ ಆಗಿ?
1: ನಮ್ಮ 1998 ಇಲ್ಲಿ ಬಂದಿರೋದು ಈ ಶಾಪ್. ಹಂಗಂತೂ 60 years ಓಲ್ಡ್ ಫಾರ್ಮ್ ಇರೋದು, ಎಲ್ಲ ತಾತವರೆಲ್ಲ ಡಿವೈಡ್ ಆದಮೇಲೆಲ್ಲ. ಈ ಪ್ರೆಸೆಂಟ್ ಫಾರ್ಮ್ ಇರೋದು 25 years ಮೇಲಾಗಿದೆ.
0: ಸೊ 25 years ಟು 27 years ಆಗಿದೆ ಈ ಶಾಪ್ ಆರಂಭ ಆಗಿ. ಸೊ ನೀವು ಬೇಸಿಕಲಿ ಒಂದು ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು?
1: ಆಯ್ತು, 5-6 years ಮೇಲಾಗಿದೆ ನನಗೆ ಈ ಫೀಲ್ಡಿಗೆ ಬಂದು.
0: 5-6 years. ಸೊ ನೀವು ಎಂಗೇಜ್ ಎನರ್ಜೆಟಿಕ್ ಆಗಿ ಈ ಶಾಪ್ನಲ್ಲಿ ಕಾರ್ಯ ಮಾಡ್ತಾ ಇದ್ರೆ, ಐ ಮೀನ್ ಕೆಲಸ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಈ 5-6 years ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು ಅಂದರೆ ಯಾವಾಗ ಖುಷಿ ಆಗಿರ್ಬೋದು ಸರ್ ಈ ಬಿಸ್ನೆಸ್ ಬಗ್ಗೆ?
1: ಹಂಗೆ ಬಿಸ್ನೆಸ್ ಯಾವ ದಿನ ಜಾಸ್ತಿ ಆಗುತ್ತೆ ಆ ದಿನ ಎಲ್ಲರೂ ಖುಷಿ ಆಗ್ತದೆ, ಅದೆಲ್ಲ ಕಾಮನ್, ಅದು ಎಲ್ಲ ಬಿಸ್ನೆಸ್ ಪೀಪಲ್ಗೂ ಅದೇ ಇರೋದು.
0: ಸೊ ಪ್ರಕಾರ ಬಿಸ್ನೆಸ್ ಜಾಸ್ತಿ ಆದಾಗ ಮಾತ್ರ ಖುಷಿ ಆಗುತ್ತೆ, ಅಥವಾ ಯಾರು ಕಸ್ಟಮರ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ ತಗೊಂಡೋಗಿದ್ದ ಪ್ರಾಡಕ್ಟ್ ನಮಗೆ ತುಂಬ ಸ್ಯಾಟಿಸ್ಫೈ ಆಯಿತು ಅನ್ನುವಾಗ ಆವಾಗ ಖುಷಿ ಆಗುತ್ತೆ, ಬಟ್ ಬಿಸ್ನೆಸ್ ಜಾಸ್ತಿ ಆದಾಗ ಖುಷಿ ಆಗುತ್ತಾ?
1: ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಅದು ಎಲ್ಲ ಬಿಸ್ನೆಸ್ ಪೀಪಲ್ಗೆ ಅದೇ ಬೇಕಾಗಿರೋದು. ಅವಾಗಂತೂ ಖುಷಿ ಆಗಿ ಆಗ್ತಾರೆ, ಯಾವತ್ತು ಜಾಸ್ತಿ ಬಿಸ್ನೆಸ್ ಆಗಿರುತ್ತಲ್ಲ ಆ ದಿನ ಜಾಸ್ತಿ ಖುಷಿ ಆಗಿ. ಯಾಕೆಂದರೆ ಈಗ ಪ್ರೆಸೆಂಟ್ ಬಿಸ್ನೆಸ್ ಸಿಚುವೇಷನ್ನು ಮುಂಚೆ ಥರ ಇಲ್ಲ. ಯಾಕಂದರೆ ಈಗ ಆನ್ಲೈನ್ ಮಾರ್ಕೆಟಿಂಗ್, ಆನ್ಲೈನ್ ಬಿಸ್ನೆಸ್ ಬಂದಮೇಲೆಲ್ಲ ಎಲ್ಲ ರಿಟೇಲರ್ಸು ಹೋಲ್ಸೇಲರ್ಸಿಗೆ ಕೊಡ್ತಾ ಬಿದ್ದಿದೆ. ಸೊ ನಾವು ಫಸ್ಟ್ ಪ್ರಿಫರ್ ಮಾಡೋದೆ ಏನಿದೆ, ವಿಂಡೋ ಶಾಪಿಂಗ್ ಮಾಡಿರಿ ರಾದರ್ ದೆನ್ ಆನ್ಲೈನ್ ಶಾಪಿಂಗು. ಎಲ್ಲ ಸ್ಟೋರ್ಸಿಗೆ ಬರ್ರಿ, ನೀವು ಶಾಪ್ ಮಾಡಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಏನಿದೆ ಆ್ಯಕ್ಚುವಲ್ ಪ್ರಾಡಕ್ಟ್ ನಿಮ್ಮ ಕೈಯಲ್ಲಿರುವಾಗ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ನಾವು ಅದೇ ಪ್ರಿಫರ್ ಮಾಡೋದು, ಕಸ್ಟಮರ್ಸ್ ಬರ್ರಿ ತೊಗೊಂಡು ಹೋಗ್ರಿ ಅಂತ.
0: ಓಕೆ ಸರ್, ನೀವು ಹೇಳ್ದಂಗೆನೆ ಈಗ ಬಿಸ್ನೆಸ್ಸಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಸೊ ಹೀಗಿರುವಾಗ ನೀವು ಯಾಕೆ ಬೇರೆ ಬಿಸ್ನೆಸ್ ಮಾಡಬೇಕಂತ ಯಾವತ್ತೂ ಅನ್ನಿಸ್ಲಿಲ್ವಾ?
1: ಅನಿಸುತ್ತೆ, ಆದರೆ ಇರೋದನ್ನ ಎಕ್ಸ್ಪ್ಯಾನ್ಷನ್ ಮಾಡೋದು ಇನ್ನೂ ಬೆಟರ್ ಐಡಿಯಾ. ಯಾಕಂದರೆ ಇದ್ರಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹೊಸದು ಮಾಡಬೇಕು, ಮತ್ತು ಅದಕ್ಕೆ ಮತ್ತು ಹೊಸದಾಗಿಂದ ಕಲಿಬೇಕು, ಮತ್ತು ಹೊಸ ಇನ್ವೆಸ್ಟ್ಮೆಂಟ್ ಎಲ್ಲ ಹೊಸದಾಗಿ ಫುಲ್ ಫ್ರೆಶ್ ಸ್ಟಾರ್ಟ್ ಇರುತ್ತೆ. ಇದ್ರಲ್ಲಿ ನಾವು ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಇನ್ನೂ ಒಳ್ಳೇದಿರತ್ತಂತ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚಿರಾಗ್ ಅವರು ತಮ್ಮ ತಂದೆಯವರು ಹಾಗೆ ತಾತನವರು ನಡ್ಸ್ಕೊಬಂದಂತಹ ಬಿಸ್ನೆಸ್ನೇ ಕಂಟಿನ್ಯೂ ಮಾಡ್ತೀನಿ, ಇದ್ರಲ್ಲೇ ಬಿಸ್ನೆಸ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಇನ್ನೊಂದಿಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ಸೊ ನಾನು ನಿಮಗಾಗಿ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಸಾಂಗ್ ಏನೋ ಕೇಳಿದ್ದಾಯ್ತು, ಹಾಗೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲೂ ಹೋಲ್ಸೇಲ್ ಬ್ಯಾಂಗಲ್ ಸ್ಟೋರ್ ಇದು. ಹಾಗೆ ಈ ಶಾಪ್ನ ಹೆಸರು ಬಂದ್ಬಿಟ್ಟು ಓಂ ಬ್ಯಾಂಗಲ್ ಸ್ಟೋರ್ಸ್. ಸೊ ಈ ಶಾಪ್ನ ಮಾಲೀಕರಾಗಿರುವ ಚಿರಾಗ್ ಅವರು ಅವರ ಶಾಪ್ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರು. ಇವರೊಟ್ಟಿಗೆ ಮಾತುಕತೆ ಮುಂದುವರೆಸೋಣ ಅಲ್ವಾ? ಚಿರಾಗ್ ಅವರೇ, ಈಗ ನೀವು ನಿಮ್ಮ ತಾತನವರು ತಂದೆಯವರು ನಡೆಸಿದಂತ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತಾ ಇದ್ರ. ಸೊ ನಿಮಗೆ ಈ ಬಿಸ್ನೆಸ್ ಅಲ್ಲಿ ಅನುಭವ ಕೂಡ ಇದೆ. ಹಾಗಿದ್ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಇಂಥ ಗುಣ ಇರಲೇಬೇಕು ಅಂದ್ರೆ ಏನ್ ಇರಬೇಕು ಸರ್, ಅದ್ರ ಬಗ್ಗೆ ಹೇಳ್ಬಹುದಾ?
3: ಸರ್, ಕಸ್ಟಮರಿಗೆ ಟ್ಯಾಕಲ್ ಮಾಡೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಯ್ತಂದ್ರೆ ನೀವಲ್ಲೇ ಗೆದ್ರಿ. ನೀವು ಹೆಂಗೆ ನೀವು ಬಿಸ್ನೆಸ್ ನಡೆಸ್ಬೇಕಂತ, ಕಸ್ಟಮರ್ ನೀವು ಪ್ರಾಪರಾಗಿ ನಿಮ್ಮ ಅಂಗಡಿಗೆ ಬಂದು ಅವ್ರು ಖಾಲಿ ಕೈ ಹೋಗಬಾರ್ದು, ಅದೇ ನಿಮ್ಮ ಮೇನ್ ಬಿಸ್ನೆಸ್ ಕ್ವಾಲಿಟಿ ಇರೋದು.
2: ಒಳ್ಳೆ ಮಾತು ಹೇಳಿದ್ರಿ, ಬರುವಂಥ ಕಸ್ಟಮರ್ ಯಾರು ಕೂಡ ಖಾಲಿ ಕೈಲಿ ಹೋಗಬಾರ್ದು. ಸೊ ಏನಾದರೂ ತೊಗೊಂಡು ಹೋಗಬೇಕು, ಅದು ಬಿಸ್ನೆಸ್ ಟೆಕ್ನಿಕ್ಸ್ ಅಂತ ಹೇಳಿದ್ರಿ. ಸೂಪರ್ ಸರ್. ನೀವು ಕೂಡ ಓದಿರೋದು ಬಂದ್ಬಿಟ್ಟು ಬಿಸ್ನೆಸ್ ಸಂಬಂಧಪಟ್ಟಂತೆ, BBA ಓದಿರೋದು, ಓಕೆ. ನಿಮ್ಮ ಎಜುಕೇಷನ್ ನಿಮ್ಮ ಬಿಸ್ನೆಸ್ಗೆ ಎಷ್ಟು ಯೂಸ್ಫುಲ್ ಆಯಿತು ಸರ್?
3: ಯೂಸ್ಫುಲ್ ಅಂದರೆ ಈಗ ಏನು ಗೊತ್ತಾ, ನಮ್ಮ ಯೂನಿವರ್ಸಿಟಿಯಲ್ಲಿ ಎಲ್ಲ ಲೈಕ್ ಅಷ್ಟು ಯೂಸ್ಫುಲ್ ನಮಗೆ ಅನಿಸ್ತಿಲ್ಲ, ಯಾಕಂದರೆ ನಾವೇನು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತೀವಲ್ಲ ಅದಿನ್ನೂ ಬುಕ್ಸಲ್ಲಿ ಇನ್ನೂ ಬಂದಿಲ್ಲ. ಸೊ ಮೇನ್ ಅದೇ ಇರೋದು, ಅದು ಕಸ್ಟಮರಿಗೆ ಲೈಕ್ ಏನು ಅಕೌಂಟ್ಸು ಅದೆಲ್ಲ ಅಂತೂ ಬರುತ್ತೆ, ಬೇರೆದೇನು ಕಸ್ಟಮರ್ ರಿಲೇಷನ್ ಅದು ಇನ್ನೂ ತನಕ ಬಂದಿಲ್ಲ ನಮಗೆ, ನಾವು ಓದಿರೋದಲ್ಲಿ.
2: ಸೊ ನಿಮ್ಮ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಂಡಿದ್ದೆ ನಿಮ್ಮ ಬಿಸ್ನೆಸ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ?
3: ಅಷ್ಟೇ, ಹಾಂ, ಪ್ರಾಕ್ಟಿಕಲ್ ಏನು ನಮ್ಮ ತಂದೆಯವರು ನಮ್ಮ ತಾತವ್ರು ಹೇಳ್ಕೊಟ್ಟಾರೆ ಅದೇ ಹೆಲ್ಪ್ಫುಲ್ ಆಗ್ತಿರೋದು. ಕಾಲೇಜಲ್ಲಿ ಕಲ್ತಿರೋದು ಇನ್ನೂ ತನಕ ಒಂದು ಯೂಸಿಗೆ ಬಂದಿಲ್ಲ ನನಗಂತೂ, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ.
2: ಓಕೆ ಓಕೆ. ಸೊ ನಿಮಗೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸೇ ಈಗ ನಿಮಗೆ ಟೀಚ್ ಮಾಡ್ತಾ ಇದೆ ಅಲ್ವಾ ಸರ್?
3: ಹಾಂ ಹೌದು, ಅದೇ ಟೀಚ್ ಆಗ್ತಿರೋದು.
2: ಓಕೆ ಚಿರಾಗ್ ಸರ್, ಈಗ ನೀವೇನೋ BBA ಓದಿದ್ರಿ ಅಂತ ಹೇಳಿದ್ರಿ. ಸೊ ಈಗಿನ ಜನ್ರೇಷನ್ ಅವರು ಎಜುಕೇಷನ್ ಮುಖ್ಯ ಅಂತಾರ ಅಥವಾ ಕೆಲವರು ಓನ್ ಬಿಸ್ನೆಸ್ ಮಾಡ್ಬೇಕಂತ ಅಂತಾರೆ, ನಿಮ್ಮ ಪ್ರಕಾರ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತಾ?
3: ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪರ್ಸ್ಪೆಕ್ಟಿವ್ ಈಗ ಹೆಂಗೆ ಅವ್ರು ಏನು ಥಿಂಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕೆಲವರಿಗೆ ಓದಿಲ್ಲ ಅಂದ್ರೂ ದುಡಿತಾರೆ, ಕೆಲವರು ಓದಿದ್ದೇನೆ ದುಡಿತಾರೆ, ಕೆಲವರು ಎರಡೂ ಮಾಡಿದ್ರೂ ದುಡಿಯಲ್ಲ, ಎಲ್ಲ ಡಿಪೆಂಡ್ಸ್ ಆಗುತ್ತೆ. ಈಗ ನಮ್ಮ ತಾತವರು ಅವ್ರು ಏನೂ ಓದಲಿಲ್ಲ, ಅದು ಈ ಫೀಲ್ಡಲ್ಲಿ ಇದ್ದಾರೆ ಅವರು, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಹಾಗೆ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ನು ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
2: ಸರ್, ನೀವು ಅವಾಗಲಿಂದ ಹೇಳ್ತಿದ್ರಿ ನೀವು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಿಂದ ನೋಡಿ ಕಲ್ತಿದ್ದೆ ತುಂಬ ಅಂತ. ಹೀಗಿರುವಾಗ ನಿಮ್ಮ ತಾತ ಅವರಿಗೆ ಈ ಬಿಸ್ನೆಸ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವರಿಂದ ಏನಾದರೂ ಗುಣವನ್ನು ಕಲಿತೆ, ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲಿತೆ ಅಂದರೆ ಏನು ಕಲ್ತಿದ್ದೀರಾ ಸರ್?
3: ಮೇಡಮ್, ಎಲ್ಲ ನಿಮ್ಮ ಶೋದಲ್ಲಿ ಹೇಳಿದೆ, ಮತ್ತು ನಮ್ಮ ಕಾಂಪಿಟೇಟರ್ಸ್ ಕಲ್ತು ಬಿಡ್ತಾರಲ್ಲ ಮತ್ತೆ ಎಲ್ಲ ಟ್ಯಾಕ್ಟಿಕ್ಸ್. ಕಸ್ಟಮರ್ಸಿಗೆ ಹೆಂಗೆ ಟ್ಯಾಕಲ್ ಮಾಡೋದು ಅವ್ರು ಪ್ರಾಪರಾಗಿ ಹೇಳ್ಕೊಡ್ತಾರೆ. ಲೈಕ್ ಮಿನಿಮಮ್ ಮಾರ್ಜಿನ್ ಇಡಬೇಕು, ಕಮ್ಮಿ ಪ್ರಾಫಿಟ್ ಇಡಬೇಕು, ಕಸ್ಟಮರ್ಸಿಗೆ ಟ್ಯಾಕಲ್ ಮಾಡಿ ನಿಮ್ಮ ಕಸ್ಟಮರ್ಸ್ನ ಇಂಪ್ರೆಸ್ ಮಾಡ್ಕೊಂಡು ನಿಮ್ಮ ಅಂಗಡಿಯಲ್ಲಿ ರೆಗ್ಯುಲರಾಗಿ ಮಾಡಬೇಕು. ಅವ್ರಿಗೆ ಒನ್ ಟೈಮ್ ಕಸ್ಟಮರ್ ಇಟ್ಕೊಂಡ್ಬಾರ್ದು, ಲೈಕ್ ರೆಗ್ಯುಲರ್ ಕಸ್ಟಮರ್ಸಾಗಿ ಅವ್ರಿಗೆ ಬಿಲ್ಡ್ ಮಾಡಬೇಕಾಗಿದೆ, ಅದು ನಾವು ಕಲ್ತಿರೋದು ಅವರಿಂದ.
2: ಸೊ ರೆಗ್ಯುಲರ್ ಕಸ್ಟಮರ್ಸ್ ಬರಬೇಕು, ಆ ಥರ ನಾವು ನಡ್ಕೋಬೇಕು ಕಸ್ಟಮರ್ಸ್ ಜೊತೆ. ಓಕೆ, ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಮಿನಿಮಮ್ ಕ್ವಾಲಿಟೀಸ್ ಅಂದರೆ ಏನಿರಬೇಕು ಸರ್?
3: ಬಿಸ್ನೆಸ್ಸಲ್ಲಿ ಹಾನೆಸ್ಟ್ ಇರಬೇಕು, ಮೋಸ ಮಾಡಬಾರ್ದು, ಹೇಳೋದೇನೋ ಕೊಡೋದೇನೋ ಅಂಥದ್ದೆಲ್ಲ ಏನೂ ಇರಬಾರ್ದು. ಏನಿದೆ, ನೀವು ಏನು ಸ್ಟ್ರೇಟ್ ಫಾರ್ವರ್ಡ್ ಕ್ಲಿಯರಾಗಿ ಕಸ್ಟಮರ್ಸಿಗೆ ಅಟೆಂಡ್ ಮಾಡ್ಕೊಂಡು ಸ್ವೀಟಾಗಿ ಮಾಡೋದಿಲ್ಲ. ಈಗ ನೀವು ರ್ಯಾಶಾಗಿ ಮಾತಾಡ್ಕೊಂಡು ನಾವೇ ಮೊನೋಪಲಿ ಆ ಟೈಪಲ್ಲಿ ಮಾತಾಡ್ಕೊಂಡೋದ್ರೆ ಅವ್ರು ಯಾವತ್ತೂ ಗೆಲ್ಲಲ್ಲ. ನೀವು ಸರ್ವೈವ್ ಮಾಡಬೇಕಂದ್ರೆ ನೀವು ಎಷ್ಟು ಕೈಂಡ್ ಆಗಿರ್ತೀರೋ, ಎಷ್ಟು ಸ್ವೀಟ್ಲಿ ನೀವು ಅವ್ರಿಗೆ ಅಟೆಂಡ್ ಮಾಡ್ತೀರಾ, ಅವ್ರು ತೊಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಅದು ನೀವು ಒಂದ್ಸಲಿ ಅವ್ರಿಗೆ ಇಂಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಈ ಸಲ ತೊಗೊಂಡಿದ್ರೆ ನೆಕ್ಸ್ಟ್ ಟೈಮ್ ಅದು ತೊಗೊಂಡೇ ತೊಗೊಳ್ತಾರಂತ ಆ ಒಂದು ಭರವಸೆಯಿಂದ ನಾವಿರಬೇಕು. ಬೇಸಿಕ್ ಕ್ವಾಲಿಟಿ ಏನಂದರೆ ಲೋ ಪ್ರಾಫಿಟ್, ಬಟ್ ಪ್ರಾಫಿಟು ಇರಬಾರ್ದು ಹಂಗಂತ ಅಲ್ಲ, ಬಟ್ ಪ್ರಾಫಿಟ್ ಒಂದು ಬಿಸ್ನೆಸ್ ಮಾಡೋದೇ ಪ್ರಾಫಿಟಿಗೆ, ಲೈವ್ಲಿಹುಡ್ಗೆ. ನೀವೇನೇ ಇದ್ರೂ ನೀವು ಆರಾಮಾಗಿ ಕಸ್ಟಮರಿಗೆ ಅಟೆಂಡ್ ಮಾಡಬೇಕು, ಕ್ಲೀನ್ಲಿ, ವೆರಿ ಹಾನೆಸ್ಟ್ಲಿ, ವೆರಿ ಸ್ವೀಟ್ಲಿ, ಪೊಲೈಟ್ಲಿ ಅಟೆಂಡ್ ಮಾಡಿದ್ರೆ ನೀವು ಗೆಲ್ತೀರ ಅಲ್ಲೇ ಬಿಸ್ನೆಸ್.
2: ಸೊ ಕಸ್ಟಮರ್ಸ್ ಜೊತೆ ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಸರ್? ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚಿರಾಗ್ ಅವರು ತಮ್ಮ ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಹೇಳ್ತಾ ಇದ್ರು. ಹಾಗೆ ಅವರು ಅವ್ರ ತಾತನಿಂದ ತಂದೆಯಿಂದ ಏನನ್ನ ಕಲಿತೆ ಅಂತ ಕೂಡ ಹೇಳ್ತಿದ್ರು. ಕಾರ್ಯಕ್ರಮ ಕೇಳ್ತಾ ಇರುವಂತಹ ಕೇಳುಗರಿಗೆ ಇದು ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಅದು ಓಂ ಬ್ಯಾಂಗಲ್ ಸ್ಟೋರ್ಸ್. ಇದೊಂದು ಹೋಲ್ಸೇಲ್ ಶಾಪ್. ಹಾಗೆ ಈ ಶಾಪ್ ನ ಮಾಲೀಕರಾಗಿರುವಂತಹ ಯಂಗೆಸ್ಟ್ ಬಿಸ್ನೆಸ್ ಮ್ಯಾನ್ ಚಿರಾಗ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸೊ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಚಿರಾಗ್ ಅವರೇ, ನಿಮ್ಮ ಈ ಬಿಸ್ನೆಸ್ ಜರ್ನಿಲಿ ನೀವು ಸಾಕಷ್ಟು ರೀತಿಯ ಕಸ್ಟಮರ್ಸ್ ಗಳನ್ನ ನೋಡಿರ್ತೀರಾ. ಹಾಗಿದ್ರೆ ನೀವು ಕಸ್ಟಮರ್ಸ್ ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಅವ್ರು ಏನೇ ಕೇಳಿದ್ರು ನಾವು ಅವ್ರಿಗೆ ಸಜೆಷನ್ಸ್ ಕೊಡ್ತೀವಿ. ಕೆಲವು ಸರಿ ಭಾಳ ಕಸ್ಟಮರ್ಸಿಗೆ ಗೊತ್ತಿರಲ್ಲ, ಈಗ ಹೊಸ ಅಂಗಡಿ ಮಾಡೋರು ಬರ್ತಾರೆ, ಅವ್ರು ಏನು ಅನ್ಕೊಂತಾರೆ ಹೋಲ್ಸೇಲ್ ಅಂದರೆ ಬಲ್ಕ್ ಬಲ್ಕಲ್ಲಿ ತೊಗೊಂಡು. ನಾವು ಅವಾಗ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ, ನೀವು ಬಲ್ಕ್ ತೊಗೊಂಬಿಡ್ರಿ, ಇಷ್ಟೇ ತೊಗೊಳ್ರಿ, ಇಷ್ಟು ಹೋದೆ ಮತ್ತೆ ಬರ್ರಿ, ಖಾಲಿ ಅದೇ ಹತ್ರನೇ ಇರೋದಲ್ಲ. ಲೈಕ್ ಅವ್ರಿಗೆ ಸಜೆಷನ್ಸ್ ಕೊಡ್ತೀವಿ ಅವ್ರು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ. ಲೈಕ್ ಅವ್ರಿಗೆ ಇಷ್ಟು ಮಾಡ್ರಿ, ಹಿಂಗೆ ಮಾಡ್ರಿ, ಲೈಕ್ ಎವ್ರಿಥಿಂಗ್ ಅವ್ರಿಗೆ ಸಜೆಷನ್ಸ್ ಕೊಟ್ಟರೆ ಅವರಿಗೂ ಅರ್ಥ ಆಗುತ್ತೆ ಲೈಕ್ ಈಗ ಹೆಂಗೆ ಮಾಡಬೇಕಂತ. ಈಗ ಅವ್ರು ಕೇಳ್ದಂಗೆ ಕೊಡ್ತಾ ಹೋದರೆ ಕೆಲವು ಸರಿ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋದು ಒಂದು ಅದೇ ಹೋಲ್ಸೇಲ್ ಅಂತ ಅಂದ್ಕೊಂಡು ರಾಂಗ್ ಇಂಟೆನ್ಷನಲ್ಲಿ 10 ಪೀಸ್ ತೊಗೊಳೋಗ್ತಾರೆ, ಅದು ಒಂದು ಟೈಪ್ ರಾಂಗ್. ಅದಾವಾಗ ನಾವು ಸಜೆಸ್ಟ್ ಮಾಡ್ತೀವಿ ನೀವು 2 ಪೀಸ್ ತೊಗೊಳ್ಳಿ, 3 ಪೀಸ್ ತೊಗೊಳ್ಳಿ, ಆಮೇಲೆ ನಿಮ್ಗೆ ಸೇಲ್ ಆದರೆ ಮತ್ತೆ ತೊಗೊಳ್ಳಿ, ಇದು ನಿಮ್ಮ ಏರಿಯಾದಲ್ಲಿ ಹಿಂಗೆ ಹೋಗುತ್ತೆ. ಲೈಕ್ ಅವ್ರಿಗೆ ಸಜೆಸ್ಟ್ ಮಾಡಿ, ಅವ್ರಿಗೆ ಹೆಂಗೆ ಗ್ರೋತ್ ಆಗಬೇಕು ಅದನ್ನ ಹಂಗೆ ಟ್ಯಾಕಲ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ.
2: ಸೊ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗೆ ನೀವು ಸಜೆಷನ್ ಕೂಡ ಕೊಡ್ತೀರಾ? ಐ ಮೀನ್, ಯಾವ ರೀತಿ ಎಷ್ಟು ತೊಗೊಂಡು ಹೋದರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಐಡಿಯಾಸ್ಗಳು ಕೂಡ ಕೊಡ್ತೀರಾ ಅಲ್ವಾ ಸರ್?
3: ಐಡಿಯಾಸ್ ಕೊಟ್ಟರೆ ಅವರು ಗ್ರೋತ್ ಆಗುತ್ತೆ, ನಮ್ಮದು ಗ್ರೋತ್ ಆಗುತ್ತೆ. ಇಲ್ಲ ಅವರಿಗೆ ಗ್ರೋತ್ ಆಗಿಲ್ಲ ಅಂದರೆ ಅದು ಒನ್ ಟೈಮ್ ಕಸ್ಟಮರ್ ಹೋಗಿಲ್ಲ ಅಂದರೆ ಅವ್ರಿಗೆ ಡೆಡ್ ಇನ್ವೆಸ್ಟ್ಮೆಂಟು. ನಮ್ಮದಂತೂ ನಾವು ಖಾಲಿ ಮಾಡೋದಂತ ಆ ಇಂಟೆನ್ಷನಲ್ಲಿದೆ, ಮತ್ತು ನಾವು ಉಳಿಯಲ್ಲ ಜಾಸ್ತಿ ಇದೆ ನಮ್ಮ ಮಾರ್ಕೆಟಲ್ಲಿ
2: ಸರ್. ಹಾಗೆಯೇ ಈಗ ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
3: ನಮ್ಮ ಕಸ್ಟಮರ್ಸ್ ಬರೋದು ಶಿವಮೊಗ್ಗ ಡಿಸ್ಟಿಕ್ಟು, ದಾವಣಗೆರೆ ಡಿಸ್ಟಿಕ್ಟು, ಚಿಕ್ಕಮಗಳೂರು ಡಿಸ್ಟಿಕ್ಟು. ಈ 3 ಡಿಸ್ಟಿಕ್ಟನ್ನು ನಾವು ಪ್ರೆಸೆಂಟ್ಲಿ ಕವರ್ ಮಾಡ್ತಿದ್ದೀವಿ. ಮತ್ತು ಸುಮಾರಲ್ಲಿ ಲೈಕ್ ರಿಟೇಲ್ ಕಸ್ಟಮರ್ಸ್ ಏನು ಲೈಕ್ ಮದುವೆ ಅವರೆಲ್ಲ ಲೈಕ್ ನಮಗೆ ಆಲ್ರೆಡಿಯಿಂದ ನಮಗೆ ಮಧುರೈ, ಕೊಯಮತ್ತೂರು, ಹೈದರಾಬಾದ್ ಆ ಕಡೆಯಿಂದನೂ ಬರ್ತಿದ್ದಾರೆ ಪ್ರೆಸೆಂಟ್ಲಿ.
2: ಸರ್, ನೀವಾಗಲೇ ಹೇಳಿದ್ರೆ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬ್ಯಾಂಗಲ್ಸ್ ಡಿಸೈನ್ಸ್ಗಳಿದೆ, ಜೊತೆಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ಗಳಿದೆ ಅಂತ, ಇದನ್ನೆಲ್ಲ ಎಲ್ಲೆಲ್ಲಿಂದ ತರಿಸ್ತೀರಾ ಸರ್?
3: ನಾವು ಬ್ಯಾಂಗ್ಳೂರು, ಮುಂಬೈ, ಮೈಸೂರು, ಹುಬ್ಳಿ, ಫಿರೋಜಾಬಾದ್, ಡೆಲ್ಲಿ, ಕಲ್ಕತ್ತಾ, ಜೈಪುರ್, ಜೋಧ್ಪುರ್, ಪ್ಯಾನ್ ಇಂಡಿಯಾಯಿಂದ ನಮ್ಮದಿದೆ. ಲೈಕ್ ಡೈಲಿ ಹೊಸ ಹೊಸೊಬ್ರು ಆ್ಯಡ್ಆನ್ಸ್ ಆಗ್ತಿರ್ತಾರೆ, ಡೈಲಿ ಹೊಸ ಹೊಸ ಬರ್ತಿರತ್ತೆ.
2: ಸೊ ನೀವೇನೆ ಹೋಗಿ ಸೆಲೆಕ್ಟ್ ಮಾಡ್ತೀರಾ ಅಥವಾ ಹೇಗೆ ಸರ್?
3: ಎರಡು ಇದೆ, ಲೈಕ್ ಫೋನ್ ಪರ್ಚೇಸು ಇರುತ್ತೆ, ನಾವು ಲೈಕ್ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ವಿಸಿಟ್ಸ್ ಮಾಡಿ ನಾವು ಏನೇ ಇದೆ ಅದೆಲ್ಲ ನೋಡ್ಕೊಂಡು, ಲೈಕ್ ಸೀಸನ್ ಟು ಸೀಸನ್ ಪರ್ಟಿಕ್ಯುಲರ್ ಐಟಮ್ ಟು ಐಟಮ್ ಸ್ಟೋರ್ಸ್ ಟು ಸ್ಟೋರ್ಸ್ ಡಿಫರ್ ಆಗುತ್ತೆ ನಮ್ಮದು.
2: ಓಕೆ ಸರ್, ಈಗಿನ ಜನ್ರೇಷನ್ ನೀವು ಕೂಡ ಈಗಿನ ಜನ್ರೇಷನ್ ಅವರೇ, ಬಟ್ ತುಂಬ ಜನ ಅನ್ಕೊಳ್ತಾರೆ ಈಗ ಓನ್ ಬಿಸ್ನೆಸ್ ಮಾಡಿದ್ರಲ್ಲಿ ತುಂಬ ರಿಸ್ಕ್ ಇರುತ್ತೆ, ಯಾಕೆ ರಿಸ್ಕ್ ತೊಗೋಬೇಕು, ಎಲ್ಲಾದರೂ ಒಂದು ಕಡೆ ಹೋಗಿ ಜಾಬ್ ಮಾಡೋಣ ಅಂತ. ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಸರ್?
3: ಸಿ, ಜಾಬ್ ಮಾಡಬೇಕಂದ್ರೂ ಒನ್ ಟೈಪ್ ರಿಸ್ಕೇ, ಓನ್ ಬಿಸ್ನೆಸ್ ಮಾಡಿ ಈಗ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ನಮ್ಮ ಮೇಲೆ ರಿಸ್ಕ್ ಇರುತ್ತೆ. ಸೊ ನೀವು ಜಾಬ್ ಮಾಡ್ತೀರಿ, ನಾನು ಸಜೆಸ್ಟ್ ಮಾಡಿ ನಿಮ್ಗೆ ಜಾಬ್, ನಿಮಗೆ ಜಾಬ್ ಸಿಕ್ತಿದೆ, ಒಳ್ಳೆ ಜಾಬ್ ಸಿಗಿದೆ ತೊಗೊಳ್ರಿ. ಓನ್ ಬಿಸ್ನೆಸ್ ಮಾಡ್ತೀನಂದರೆ ಮಾರ್ಕೆಟ್ನ ಪ್ರಾಪರ್ ಸ್ಟಡಿ ಮಾಡಿರಿ, ಯಾಕಂದರೆ ಈಗ ಕಾಂಪಿಟೇಷನ್ ಭಾಳ ದೊಡ್ಡದಾಗಿದೆ, ಭಾಳ ಹ್ಯೂಜ್ ಇದೆ. ಸೊ ಅಷ್ಟು ಈಸಿನೂ ಅಲ್ಲ ಬಿಸ್ನೆಸ್ ಮಾಡೋದು. ಈಗ ನಂದಂತೂ ನಮ್ಮ ತಂದೆಯವ್ರದ್ದು, ನಮ್ಮ ತಾತವ್ರದ್ದು ಬಿಸ್ನೆಸ್ಸೇ ನಾನು ಎಂಟ್ರ್ ಆಗಿದ್ದೀನಿ. ಈಗ ನಾನೇ ಹೊಸ ಬಿಸ್ನೆಸ್ ಮಾಡ್ಬೇಕಂದ್ರೆ ಇದು ಅಷ್ಟು ಈಸಿ ಅಲ್ಲ. ಸ್ಟಾರ್ಟಿಂಗಲ್ಲೇ ಹೆಂಗೆ ಡಿಸ್ಕಸ್ ಮಾಡಿದ್ವಿ ನಾವು ಹೊಸ ಬಿಸ್ನೆಸ್ ಯಾಕೆ ಮಾಡ್ತೀವಿ ಅಂದರೆ, ಯಾಕಂದರೆ ಅದು ಫುಲ್ ಫಸ್ಟಿಂದ ಫ್ರೆಶ್ ಸ್ಟಾರ್ಟ್ ಇರುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ಹೆಂಗೆ ನಿಮಗೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನೀವೇನು ನೀವು 4 ಜನ ಜೊತೆ ವಿಚಾರ ಮಾಡಿರಿ, ಚರ್ಚೆ ಮಾಡಿರಿ, ಆಮೇಲೆ ನಿಮಗೆ ಏನಿಸುತ್ತೆ 10 ಸ್ಟೆಪ್ ತೊಗೊಳ್ಳಿ.
2: ಸೂಪರ್ ಸರ್, ನಿಮ್ಮ ಸಮಯ ಬಿಡು ಮಾಡಿಕೊಂಡು ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರು. ಹಾಗೆ ನೀವು ಕೂಡ ಒಂದು ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಈ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್.
3: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
2: ಆಲ್ ರೈಟ್, ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಚಿರಾಗ್ ಅವರೇ, ನಿಮ್ಮ ಬಿಸ್ನೆಸ್ ಜರ್ನಿ ಕೇಳೋಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಒಳ್ಳೆ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿ ಬಿಸ್ನೆಸ್ ನಡೆಸ್ತಾ ಇದ್ದೀರಾ. ಬಹುಶಃ ಕಾರ್ಯಕ್ರಮ ಕೇಳುವಂಥ ಹೊಸ ಬಿಸ್ನೆಸ್ ಮ್ಯಾನ್ಗಳಿಗೆ ನಿಮ್ಮ ಟೆಕ್ನಿಕ್ಸ್ ಯೂಸ್ ಆಗುತ್ತೆ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಭೇಟಿ ಆಗ್ತೀನಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ, ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿಯಲ್ಲಿ ವಿಭಿನ್ನವಾದಂತಹ ಕೃಷಿಯನ್ನು ಆರಂಭ ಮಾಡಿಕೊಂಡು ಉತ್ತಮವಾದಂತಹ ಆದಾಯವನ್ನು, ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಇವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಉದ್ಯೋಗವನ್ನು ಸೃಷ್ಟಿ ಮಾಡಿರುವಂತಹ ಇವರು ತಾವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಎಷ್ಟೋ ಸಮಯದಲ್ಲಿ ಏನಾದರೂ ಒಂದು ನಾವು ತಗೊಂಡಿರುವಂತಹ ಸಾಲವನ್ನು ಅಥವಾ ನಾವು ತಗೊಂಡಿರುವಂತಹ ಕ್ರೆಡಿಟ್ ಕಾರ್ಡ್ ಬಿಲ್ನೋ ಕಟ್ಟಬೇಕು ಅಂತಂದರೆ ಯೋಚನೆ ಮಾಡ್ತಾ ಇರ್ತೀವಿ ಹೇಗೆ ಹಣ ಜೋಡಿಸೋದು.

0: ಹೇಳಿ. ಸೊ ಅಂತಹ ಒಂದು ಪರಿಸ್ಥಿತಿ ಇವರಿಗೂ ಕೂಡ ಬಂದಿತ್ತು. ಅದನ್ನೇ ಚಾಲೆಂಜಿಂಗ್ ಆಗಿ ಇಟ್ಕೊಂಡು ಕೃಷಿಯ ಕಡೆಗೆ ಒಲವನ್ನು ತೋರಿಸಿ ಕೃಷಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನ ಪಡ್ಕೊಳ್ತಾ ಆದಾಯವನ್ನು ಗಳಿಸ್ಕೊಳ್ತಾ ಇವರು ಇವರ ಕೃಷಿಯನ್ನ ಮಾಡ್ತಾ ಇದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಒಂದು ವಿಶೇಷವಾಗಿರುವಂತಹ ಕೃಷಿ ಅಂತಲೇ ಹೇಳ್ಬೋದು. ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಅದಕ್ಕೆ ಆದಂತಹ ಋಣ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಹಾಗೆ ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇರಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಮಾರುಕಟ್ಟೆಯ ವ್ಯವಸ್ಥೆ ಹೇಗಿದೆ ಅದರ ವಿಶ್ಲೇಷಣೆಯನ್ನು ಮಾಡಿಕೊಂಡು ಈ ಒಂದು ಕೃಷಿಯನ್ನು ಮಾಡಬೇಕಾಗತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಅಣಬೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಇವರು ರಾಘವೇಂದ್ರ ಅವರು, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಇವರು ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವರನ್ನ ಸ್ವಾಗತಿಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯ ಕುರಿತು, ಹಾಗೆ ಹೇಗೆ ಎಲ್ಲ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಾಗ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಹಾಗೆ ಯಾವ ರೀತಿಯಲ್ಲಿ ಕೃಷಿಯನ್ನು ಆರಂಭ ಮಾಡಬೇಕು, ಆರಂಭ ಮಾಡೋಕ್ಕೂ ಮುಂಚೆ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಸೊ ಮೊದಲನೇದಾಗಿ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ನಿಮ್ಮ ಅಣಬೆ ಕೃಷಿ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ನಮಸ್ತೆ, ನನ್ನ ಹೆಸರು ರಾಘವೇಂದ್ರ, ನಾನು ಒಬ್ಬ ಅಣಬೆ ಕೃಷಿಕ. 2009 ನಾನು ಡಿಪ್ಲೊಮಾನ ಮುಗಿಸಿ 2010 ನಾನು ಹೆಸರಾಂತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ನನ್ನ ಹಳ್ಳಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಒಂದು ಫ್ಯಾಮಿಲಿ ಅನಿವಾರ್ಯತೆಯಿಂದ ನಾನು ಹಳ್ಳಿಗೆ ಬಂದೆ. ಸೊ ಆಗ ಬಂದಂಥ ಕಾಲದಲ್ಲಿ ನನಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ, ನನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಸಹ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ, ನಮ್ಮ ಅಣ್ಣ ನನಗೆ ತುಂಬಾ ಸಜೆಸ್ಟ್ ಮಾಡಿ, ಅಣಬೆನ ಯಾಕೆ ನೀನು ಟ್ರೈ ಮಾಡಬಾರ್ದು ಅಂತ ಹೇಳಿ ನನಗೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿಸ್ದ. ಆ ಟ್ರೈನಿಂಗ್ ತಗೊಂಡಾದ್ಮೇಲೆ ನಾನು 2017 ಡಿಸೆಂಬರ್ನಲ್ಲಿ ನಾನು ಫಸ್ಟ್ನೇ ಟ್ರಯಲ್ ಅಂತ ಮಾಡಿದೆ. ಸೊ ಆವಾಗ ನನಗೆ ಅಣಬೆ ಚೆನ್ನಾಗಿ ಬಂತು. ಆ ಚೆನ್ನಾಗಿ ಬಂದಾಗ ನನಗೆ ಅನ್ನಿಸ್ತು, ಇದನ್ನು ಯಾಕೆ ಇದನ್ನೇ ನಾನು ಉದ್ಯೋಗವಾಗಿ ಮಾಡ್ಕೋಬಾರ್ದು ಅಂತ. ಆವಾಗ ನಾನು ಏನು ಮಾಡಿದೆ, ಮನೆಯಲ್ಲೇ ಡೈಲಿ ಒಂದು 2-3 kg ಅಣಬೆನ ಬೆಳೆಯೋಕ್ಕೆ ಶುರು ಮಾಡಿದೆ.
0: ಓಕೆ, ಸೊ ನಿಮ್ಮ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಗಿತ್ತು ಸರ್, ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡಿದಾಗ?
1: ಮೊದಲು ದಿನಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಅಂದರೆ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ಆವಾಗ ನಾವೇನು ಮಾಡ್ತಿದ್ದೆ ಅಂತಂದರೆ, ಇಲ್ಲಿ ಲೋಕಲಲ್ಲಿ ನಮ್ಮ ಮತ್ತು ನನ್ನ ಫ್ರೆಂಡ್ ಸರ್ಕಲ್ಲು, ನಮ್ಮ ಫ್ಯಾಮಿಲಿ ಸರ್ಕಲ್ಗಳೇನಿದೆ, ಸೊ ಅವ್ರಿಗೆಲ್ಲ ನಾನು ಅಣಬೆ ಬಗ್ಗೆ ತಿಳುವಳಿಕೆ ಹೇಳ್ಕೊಂಡು, ಸೊ ಅಣಬೆ ತಿಂದರೆ ಏನು ಉಪಯೋಗ ಇದೆ ಅಂತ ಎಲ್ಲ ಅವ್ರಿಗೆ ಜಾಗೃತಿ ಮೂಡಿಸ್ಕೊಂಡು ಅಣಬೆನ ಅವ್ರಿಗೆಲ್ಲ ಪರಿಚಯ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯಲ್ಲಿ ಚಿಕ್ಕದು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವತ್ತು ಈ ಥರ ಒಂದು ದೊಡ್ಡ ಶೆಡ್ಗಳನ್ನು ಹಾಕ್ಕೊಂಡು ನಾವು ಅಣಬೆ ಬೆಳೀತಾ ಇದ್ದೀವಿ. ನಾವು ಪ್ರತಿದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು 50 kg ನಾವು ಅಣಬೆ ತೆಗಿತಾ ಇದ್ದೀವಿ. ನಮ್ಮ ಅಣಬೆಗಳು ಬಂದುಬಿಟ್ಟು ಬೆಂಗಳೂರು, ಚಿಕ್ಕಮಗಳೂರು, ಮಧುಗಿರಿ ಮತ್ತು ತುಮಕೂರು, ಈ ಕಡೆ ಎಲ್ಲ ನಮ್ಮ ಅಣಬೆ ತುಂಬಾ ಸೇಲ್ ಆಗ್ತಾ ಇದೆ. ಇದೇ ಥರ ನಾವು 3 ಶೆಡ್ಗಳು ನಮ್ಮ ಹತ್ರ ಇದ್ದಾವೆ. ಸೊ ಈ ಒಂದು ಶೆಡ್ಡಲ್ಲಿ ನಾವು 750 ಬೆಡ್ಗಳನ್ನ ನಾವು ಕೂರಿಸೋದಕ್ಕೆ ನಾವು ಈ ಒಂದು ಶೆಡ್ನಲ್ಲಿ ನಾವು ಜಾಗ ಮಾಡ್ಕೊಂಡಿದ್ದೀವಿ. ಇದೇ ಥರ ಇನ್ನೊಂದು ಶೆಡ್ ಆ ಕಡೆ ಇದೆ. ಸೊ ಅದರಲ್ಲಿ ಬಂದು 750 ಬೆಡ್ ಕೂರುತ್ತೆ. ಸೊ ಇನ್ನೊಂದು ಶೆಡ್ ಬಂದುಬಿಟ್ಟು ಅಲ್ಲಿ ನಾವು ಏನು ಹುಲ್ಲು ಒಣಗಿಸ್ಲಿಕ್ಕೆ ಮತ್ತು ಹುಲ್ಲು ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಜಾಗ ಅಲ್ಲಿದೆ. ಮತ್ತು ಬೆಡ್ಗಳು ಹೊಸ ಬೆಡ್ಗಳು ಏನು ಬರುತ್ತೆ ಅದು ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ಮಾತ್ರ ಜಾಗ ಮಾಡ್ಕೊಂಡಿದ್ದೀವಿ. ಒಂದು ತಿಂಗಳಿಗೆ ನಾವು 1,500 ಬೆಡ್ಗಳನ್ನ ಉತ್ಪತ್ತಿ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 1,500 ಬೆಡ್ಡಲ್ಲಿ ನಮಗೆ ಕನಿಷ್ಠ ಪಕ್ಷ ಅಂತಂದ್ರೂ ನಾವು 1.5 ಟನ್ ಮೇಲೆ ಅಣಬೆಗಳು ನಮಗೆ ಒಂದು ತಿಂಗಳಿಗೆ ಸಿಗ್ತಾ ಹೋಗುತ್ತೆ.
0: ಸೂಪರ್ ಸರ್, ಓಕೆ, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಇವತ್ತು ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಣಬೆ ಕೃಷಿಯಲ್ಲಿ ಅವರ ಸಾಧನೆ ಹೇಗಾಯಿತು, ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಮೇಂಟೆನೆನ್ಸ್ ಎಲ್ಲ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ವಾರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ರಾಘವೇಂದ್ರ ಅವರು ನೋಡಿ, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಸೊ ಅವರು ಒಂದು ಖಾಸಗಿ ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆದ ನಂತರದಲ್ಲಿ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದ ನಂತರದಲ್ಲಿ ಅವರ ಅಣ್ಣ ಕೊಟ್ಟಂತಹ ಸಜೆಷನ್ನ ಮೂಲಕ ಅವರು ಈ ಒಂದು ಅಣಬೆ ಕೃಷಿಯ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ಹಾಗೆ ಅಣಬೆ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಇಳುವರಿಯನ್ನು ಕೂಡ ಪಡೀತಾರೆ. ಸೊ ಇದ್ರ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಕೇಳಿಸ್ಕೊಂಡಿದ್ರ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರ ಜೊತೆಯಲ್ಲಿ ಅವರ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಹಾಗೆ ಅಣಬೆಯನ್ನು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಣಬೆ ಕೃಷಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ನೀವು ಮಾಡಿರುವಂತಹ ಈ ಒಂದು 3 ಶೆಡ್ಗಳಲ್ಲಿ 2 ಶೆಡ್ಗಳಲ್ಲಿ ಅಣಬೆನ ಬೆಳೀತಾ ಇದೀವಿ, 1 ಶೆಡ್ನಲ್ಲಿ ಅದು ಪ್ರಿಪರೇಷನ್ಗೆ ಬೇಕು ಅಂತೇಳಿ ಹೇಳ್ತಾ ಇದ್ರಿ. ಈಗ ಅಣಬೆ ಕೃಷಿಯ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈಗ ಅಣಬೆನ ಸೇವನೆ ಮಾಡೋದ್ರಿಂದ ಅಥವಾ ತಿನ್ನೋದ್ರಿಂದ ಏನು ಪ್ರಯೋಜನಗಳಾಗುತ್ತೆ, ಯಾಕೆ ನೀವು ಅಣಬೆನ ಆಯ್ಕೆ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
5: ಅಣಬೆ ಬಂದ್ಬಿಟ್ಟು ಒಂದು ಶಿಲೀಂಧ್ರ ಜಾತಿಗೆ ಸೇರಿದ್ದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಮಶ್ರೂಮ್ ಅಂತಂದರೆ ಒಂದು ಫಂಗೈ ಇದು. ಸೊ ಇದರಲ್ಲಿ ನಾನಾ ಥರ ಅಣಬೆಗಳಿದ್ದಾವೆ. ಹೆಚ್ಚು ಕಮ್ಮಿ ಅಂತಂದರೆ 48,000 ಜಾತಿ ಅಣಬೆಗಳಿದೆ. ತಿನ್ನೋದಕ್ಕೆ ಯೋಗ್ಯವಾಗಿರೋವಂಥದ್ದು ಒಂದು 100 ಅಣಬೆ ಜಾತಿಗಳಿದೆ. ಅದರಲ್ಲಿ ನಾವು ಕೃತಕವಾಗಿ ಬೆಳೆಯುವಂಥದ್ದು ಒಂದು 10 ಜಾತಿ ಅಣಬೆಗಳಿದೆ. ಅದರಲ್ಲಿ ನಾನು 2 ಥರ ಅಣಬೆಗಳನ್ನ ಬೆಳೀತಾ ಇದ್ದೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿಬಿಟ್ಟು, ಅದನ್ನು ಚಿಪ್ಪು ಅಣಬೆ ಅಂತ ಹೇಳ್ತಾರೆ, ಮತ್ತು ಡಿಂಗ್ರಿ ಅಣಬೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮತ್ತು ಇನ್ನೊಂದು ಹಾಲು ಅಣಬೆ ಅಂತ ಬೆಳೀತಾ ಇದ್ದೀವಿ, ಅದನ್ನು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತಾರೆ. ಈ 2 ಅಣಬೆಗಳನ್ನು ನಾವು ಇಲ್ಲಿ ನನ್ನ ಫಾರ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೀವಿ.
4: ಓಕೆ, ಸೊ ಹಾಗಾದರೆ ಈಗ ಇದನ್ನು ಬೆಳೆಯುವಂತಹ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ರಾಘವೇಂದ್ರ ಅವರೇ?
5: ಸೊ ಇದ್ರ ಬೆಳೆ ವಿಧಾನ ಹೇಗೆ ಅಂತಂತಂದರೆ, ಇದಕ್ಕೆ ಮೈನ್ ಆಗಿ ಬೇಕಾಗಿರುವಂಥದ್ದು ಭತ್ತದ ಹುಲ್ಲು, ಅಂದರೆ ನೆಲ್ಲುಲ್ಲು ಅಂತ ಏನು ಹೇಳ್ತೀವಿ, ಪ್ಯಾಡಿ ಸ್ಟ್ರಾ ಇರ್ಬೋದು. ಸೊ ಇದು ನಮಗೆ ಮೈನ್ ಇಂಗ್ರೀಡಿಯೆಂಟಾಗಿ ಬೇಕಾಗುತ್ತೆ. ಏಕೆಂದರೆ ಇದನ್ನು ಬೇರೆ ಪೇಪರ್ ನ್ಯೂಸ್ ಪೇಪರಲ್ಲೂ ಸಹ ಬೆಳಿಬೋದು, ಮತ್ತು ಕಬ್ಬಿನ ಜಲ್ಲೆ ವೇಸ್ಟ್ ಆಗಿರುವಂಥದ್ದು, ಯಾವುದಾದ್ರೂ ಸೊಪ್ಪುಗಳಿರ್ಬೋದು ವೇಸ್ಟ್ ಆಗಿರುವಂಥದ್ದು, ಎಲೆಗಳಿರ್ಬೋದು ಒಣಗಿರೋದು, ಅದರಲ್ಲೂ ಬೆಳಿಬೋದು. ಬಟ್ ಆದರೆ ನಮಗೆ ಭತ್ತದ ಹುಲ್ಲಲ್ಲಿ ನಮಗೆ 100%-100% ಇಳುವರಿ ಸಿಗುತ್ತೆ. ರಾಗಿ ಹುಲ್ಲಲ್ಲೂ ಬೆಳೀತಾರೆ, ಬಟ್ ಅಂದರೆ ಈಗ ನಮಗೆ 1 ಕೆಜಿಗೆ ನಾವು ಏನು ಎಕ್ಸ್ಪೆಕ್ಟೆಡ್ ಈಲ್ಡ್ ಇಟ್ಕೊಂಡಿರ್ತೀವಿ, ಸೊ ಆ ಈಲ್ಡ್ ನಮಗೆ ರಾಗಿ ಹುಲ್ಲಲ್ಲಿ ಸಿಗೋದಿಲ್ಲ. ಭತ್ತದ ಹುಲ್ಲಾದರೆ ಇದಕ್ಕೆ ಯೋಗ್ಯವಾಗಿರುತ್ತೆ. ಈ ಅಂದರೆ ಏನು, ಚಿಪ್ಪು ಹಣಬೆ ಬೆಳೆಯೋದಕ್ಕೆ ನಮಗೆ ಭತ್ತದ ಹುಲ್ಲು ಯೋಗ್ಯವಾಗಿರುತ್ತೆ. ಸೊ ಅದನ್ನು ಬೆಳೆಯೋ ವಿಧಾನಗಳು ಹೇಗೆ ಅಂತಂದರೆ, ಆಯಿಸ್ಟರ್ ಹಣಬೆಗೆ ಬಂದುಬಿಟ್ಟು ನಾವು ಮಿನಿಮಮ್ ಟೆಂಪ್ರೇಚರ್ ಅಂತಂದರೆ 20-25 ಡಿಗ್ರಿ ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಹ್ಯುಮಿಡಿಟಿ ಸಹ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಹ್ಯುಮಿಡಿಟಿ ನಾವು ಎಷ್ಟು ಕೊಡಬೇಕು ಅಂತಂದರೆ ಮಿನಿಮಮ್ 75-85% ನಾವು ಹ್ಯುಮಿಡಿಟಿನ ಮೇಂಟೈನ್ ಮಾಡಿದ್ರೆ ನಮಗೆ ಅಣಬೆ ಚೆನ್ನಾಗಿ ಬರುತ್ತೆ, ಮತ್ತು ಇಳುವರಿನೂ ನಾವು ಏನು ಅಂದ್ಕೊಂಡಿದ್ದೀವಿ ಆ ಇಳುವರಿ ನಮಗೆ ಸಿಗುತ್ತೆ. ನಾವು ಫಸ್ಟ್ ಭತ್ತದ ಹುಲ್ಲನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುದಿಯೋ ನೀರಲ್ಲಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಅದನ್ನು ಬೇಯಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಅದನ್ನು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಇರ್ಬೋದು, ಒಂದು ಡಸ್ಟ್ ಇರ್ಬೋದು, ಅದನ್ನೆಲ್ಲ ಅದನ್ನು ಬ್ಯಾಕ್ಟೀರಿಯಾಗಳನ್ನ ಸಾಯಲಿಕ್ಕೋಸ್ಕರ ಅದನ್ನು ಕುದಿಸಿ ಬೇಯಿಸಿದಾದಮೇಲೆ ಅದನ್ನು ನಾವು ತೆಗೆದು ಆರಿಸ್ಬೇಕಾಗುತ್ತೆ. ಒಣಗಿಸೋ ಹಾಗಿಲ್ಲ, ಆರಿಸ್ಬೇಕಾಗುತ್ತೆ. ಸೊ ಆರಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಆರಿರೋದು 80% ನೀರಿನಂಶ ಒಣಗಿರಬೇಕು, 20% ನೀರಿನಂಶ ಹಾಗೆ ಇರಬೇಕಾಗುತ್ತೆ ಹುಲ್ಲಿನಲ್ಲಿ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಒಂದು ಇಡೀ ಹುಲ್ಲನ್ನ ನಾವು ತಗೊಂಡು ಕೈಯಲ್ಲಿ ಹಿಂಡಿದ್ರೆ ನೀರು ತೊಟ್ಟಿಕ್ಕಬಾರ್ದು, ಬಟ್ ನಮ್ಮ ಕೈಯಲ್ಲಿ ನೀರಿನಂಶ ಮಾತ್ರ ಅಂಟಿರಬೇಕು. ಸೊ ಆ ಥರ ಇದ್ದಾಗ ನಮಗೆ ಬೀಜ ಹಾಕಲಿಕ್ಕೆ ಹುಲ್ಲು ಸಿದ್ಧವಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಒಂದೊಂದು ಲೇಯರ್ ಆಗಿ ನಾವು ಹುಲ್ಲನ್ನ ಹಾಕ್ತಾ ಹೋಗ್ತೀವಿ. ಒಂದು ಲೇಯರಲ್ಲಿ ಹುಲ್ಲು, ಮತ್ತು ಈ ಲೇಯರಲ್ಲಿ ಒಂದು 100 ಗ್ರಾಮ್ ಮೂವತ್ತರಿಂದ 35 ಗ್ರಾಮ್ ಬೀಜ ಕೊಡ್ತೀವಿ ಒಂದು ಲೇಯರ್ಗೆ. ಮತ್ತೆ 1 ಕೆಜಿ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ, ಮತ್ತೆ ಒಂದು ಲೇಯರ್ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ. ಈ ಥರ ನಾವು 3 ಲೇಯರಾಗಿ ಮಾಡ್ತಾ ಹೋಗ್ತೀವಿ. ಈ ಒಂದು ಬೆಡ್ಗಳು ಬಂದುಬಿಟ್ಟು 3.5 ಕೆಜಿ ತೂಗುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು 100 ಗ್ರಾಮ್ ಬೀಜ ಹಾಕಿರ್ತೀವಿ. ನಾವು 100 ಗ್ರಾಮ್ ಬೀಜಕ್ಕೆ 1.5 ಕೆಜಿ ಅಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟೆಲ್ಲ ನಾವು ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ಬೆಡ್ ಅಂತ ಹೇಳ್ತೀವಿ. ಸೊ ಈ ಬೆಡ್ ಕಂಪ್ಲೀಟ್ ಎಲ್ಲ ಆದಮೇಲೆ ಇದು ಉಸಿರಾಡಬೇಕು. ಆ ಬೀಜಗಳು ಉಸಿರಾಡಲಿಕ್ಕೆ ಇದು ನಾವು ಹೋಲ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು 9 ಹೋಲ್ಸ್ನ ಮಾಡಿರ್ತೀವಿ ಸುತ್ತ. 9 ಹೋಲಲ್ಲೇ ಅದು ಉಸಿರಾಡಿಕೊಂಡು ಅದೇ ಹೋಲಲ್ಲಿ ಅಣಬೆ ಆಚೆ ಬರುತ್ತೆ. ಸೊ ಅದು ನಮಗೆ ಇದು ಈಗ ನಿಮಗೆ ಏನು ಬೆಡ್ ಕಾಣ್ತಾ ಇದೆ ಇದೆಲ್ಲ ನೋಡಲಿಕ್ಕೆ ಬಿಳಿ ಕಲರಾಗಿ ಕಾಣ್ತಾ ಇದೆ. ಸೊ ಇದು ಒಳಗಡೆ ಇರೋದು ಅಣಬೆ, ಅದನ್ನು ಮೈಸಿಲಿಯಂ ಅಂತ ಹೇಳ್ತೀವಿ ನಾವು. ಸೊ ಆ ಮೈಸಿಲಿಯಂ ಪೂರ್ತಿ ಸ್ಪ್ರೆಡ್ ಆದಮೇಲೆ ನಮಗೆ ಇದು ಬಂದುಬಿಟ್ಟು ಗ್ರೇ ಆಯಿಸ್ಟರ್ ಅಂತ. ಆಯಿಸ್ಟರಲ್ಲೇ 3 ವಿಧ ಅಣಬೆಗಳಿದೆ. ಅದರಲ್ಲಿ ಬಿಳಿ ಆಯಿಸ್ಟರ್ ಇದೆ, ಗ್ರೇ ಆಯಿಸ್ಟರ್ ಇದೆ, ಮತ್ತು ಯೆಲ್ಲೋ ಆಯಿಸ್ಟರ್ ಇದೆ. ಬಿಳಿ ಆಯಿಸ್ಟರ್ ಇದೆಯಲ್ಲ, ಅದು ಬಂದುಬಿಟ್ಟು ನಮಗೆ 18-20 ದಿನಕ್ಕೆ ನಮಗೆ ಒಂದು ಇಳುವರಿ ಸಿಗುತ್ತೆ. ಅದೇ ನಮಗೆ ಈ ಗ್ರೇ ಆಯಿಸ್ಟರಲ್ಲಿ ಹೋದರೆ ನಮಗೆ ಇದು 25-35 ದಿನವರೆಗೂ ಇದು ಮೈಸಿಲಿಯಂ ಸ್ಪ್ರೆಡ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. 30ನೇ ದಿನದಿಂದ ನಮಗೆ ಇಳುವರಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ 45ನೇ ದಿನಕ್ಕೆ ಒಂದು ಈ ಒಂದು ಬೆಡ್ಡಲ್ಲಿ ಇಳುವರಿ ಮುಗಿದೋಗುತ್ತೆ. 3 ಕೊಯ್ಲು ಮಾಡ್ತೀವಿ ಈ ಒಂದು ಬೆಡ್ಡಲ್ಲಿ, 3 ಕೊಯ್ಲು ಮಾಡ್ತೀವಿ. 45ನೇ ದಿನಕ್ಕೆ ಇದನ್ನು ಗೊಬ್ಬರ ಕೊಟ್ಟೋಗುತ್ತೆ. ಇದು ಈ ಗ್ರೇ ಆಯಿಸ್ಟರು 30ನೇ ದಿನಕ್ಕೆ ಮೊಳಕೆ ಕಾಣಿಸ್ಕೊಂಡ್ರೆ ಅದು ಯಾವ ಥರ ಇರುತ್ತೆ ಅಂದರೆ, ಈ ಥರ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಗಳು ಬರಕ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೊಳಕೆಗಳು ಬಂದಾದಮೇಲೆ ನಮಗೆ ಕಟಾವ್ಗೆ ಅಂತ ಹೇಳ್ಬಿಟ್ಟು 2 ದಿನ ನಾವು ಬಿಡ್ತೀವಿ ಅದನ್ನು. ಅಂದರೆ ಮೊಳಕೆ ಕಾಣಿಸಿದ 3ನೇ ದಿನಕ್ಕೆ ಇದನ್ನು ಕಟಾವ್ ಮಾಡ್ತೀವಿ. ಸೊ ಒಂದು ಸಲ ಕಟಾವ್ ಆದಮೇಲೆ ಮತ್ತೆ ನಮಗೆ ಇದೇ ಬೆಡ್ಡಲ್ಲಿ ಇನ್ನು 5-6 ದಿನಕ್ಕೆ ಮತ್ತೆ ಅಣಬೆ ಬಂದೇ ಬರುತ್ತೆ. ಅಂದರೆ 2ನೇ ಇಳುವರಿ ಅಂತ ಹೇಳ್ತೀವಿ. ಆ 2ನೇ ಇಳುವರಿಗೆ ನಮಗೆ 2 ದಿನ ಕಟಾವಿಂಗ್ ಟೈಮ್ ಇರುತ್ತೆ. ಆ ಕಟಾವ್ ಆದಮೇಲೆ ಮತ್ತೆ ಇನ್ನು 5 ದಿನ ಬಿಟ್ಟು ಅದೇ ಇದೇ ಬೆಡ್ಡಲ್ಲಿ ನಮಗೆ 3ನೇ ಇಳುವರಿ ಬರುತ್ತೆ. ಆದರೆ ಮೊದಲನೇ ಇಳುವರಿನಲ್ಲಿ ನಮಗೆ ಎಷ್ಟು ತೂಕ ಬಂದಿರುತ್ತೆ ಅಣಬೆ, ಅದು ಆ ತೂಕ ನಮಗೆ 2ನೇ ಇಳುವರಿನಲ್ಲಿ ಸಿಗೋದಿಲ್ಲ. ಅದೇ ಥರ 3ನೇ ಇಳುವರಿಗೆ ಹೋದ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. 1ನೇ ಕಟಾವ್, 2ನೇ ಕಟಾವ್, 3ನೇ ಕಟಾವಲ್ಲಿ ಏನು ಡಿಫ್ರೆನ್ಸ್ ಅಂದರೆ, 1ನೇ ಕಟಾವಲ್ಲಿ ನಮಗೆ ಒಂದು ಈ ಒಂದು ಬುಡಗಳು ಬಂದುಬಿಟ್ಟು 700-800 ಗ್ರಾಮ್ ತೂಗುತ್ತೆ. ಅದೇ ನೀವು 2ನೇ ಕಟಾವ್ ಹೋದರೆ ನಿಮಗೆ ಅಬ್ಬಬ್ಬ ಅಂದರೆ 400-500 ಗ್ರಾಮ್ ತೂಗುತ್ತೆ. ನೀವು 3ನೇ ಕಟಾವ್ ಹೋದರೆ 200-250 ಗ್ರಾಮ್ ಒಂದೊಂದು ಬುಡಗಳು ತೂಗುತ್ತೆ.
4: ಓಕೆ, ಸೊ ರಾಘವೇಂದ್ರ ಅವರೇ, ನೀವು ಹೇಳ್ತಾ ಇರೋ ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡುವಂಥದ್ದು, ಹಾಗೆ ಹುಲ್ಲನ್ನು ನಾವು ತುಂಬಾ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಸೊ ಭತ್ತದ ಹುಲ್ಲಿಂದ ಈ ಚಿಪ್ಪು ಅಣಬೆ ಇದನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂಥೇಳಿ, ಹಾಗೆ ನೀವು ಹೇಳಿದಾಗೆ 3 ಲೇಯರ್ನಲ್ಲಿ ಇದನ್ನು ನಾವು ನೋಡ್ತಾ ಇರ್ತೀವಿ ಕವರ್ಗಳಲ್ಲಿ ಎಲ್ಲ ಇಟ್ಟಿದ್ದಾಗ. ಸೊ ಬಟ್ 3 ಲೇಯರಲ್ಲಿ ಮಾಡ್ತೀರಾ ಅನ್ನೋದನ್ನು ಕೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೆ ಇನ್ನಷ್ಟು ಇದೆ ರಾಘವೇಂದ್ರ ಅವರೇ, ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡೋಣ, ಹಾಗೆ ಅವರ ಅಣಬೆ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನ್ಯಾಯವೆಲ್ಲಿ ಅಡಗಿದೆ,
1: ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ರಾಘವೇಂದ್ರ ಅವ್ರ ಜೊತೆಗೆ. ಇವರು ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯವರು. ಹಾಗೆ ಇವರು ಮಾಡ್ತಾ ಇರುವಂತಹ ಅಣಬೆ ಕೃಷಿನಲ್ಲಿ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದರಿಂದ ಉದ್ಯೋಗ ಅವಕಾಶವನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಅಣಬೆ ಕೃಷಿನಲ್ಲಿ ತಿಳ್ಕೊಂಡಬೇಕಾದಂತಹ ವಿಚಾರಗಳು, ಹಾಗೆ ನಾವು ಗಮನದಲ್ಲಿ ಇಟ್ಕೋಬೇಕಾದಂತಹ ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಇವರು ಮಾಡಿರುವಂತಹ ಅಣಬೆ ಕೃಷಿಯ ಆರಂಭದ ದಿನಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ಅಥವಾ ಇದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ. ಅಂದರೆ ಈಗ ಒಣ ಹುಲ್ಲನ್ನು ತರ್ತೀವಿ ಅಂದರೆ ಅಥವಾ ಭತ್ತದ ಹುಲ್ಲನ್ನು ತರ್ತೀವಿ ಅಂತಂದರೆ ಅದರ ಮೇಂಟೈನ್ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಹಾಗೆ ಆ ರೂಮ್ನ ಟೆಂಪ್ರೇಚರ್ನ ಮತ್ತು ಹ್ಯುಮಿಡಿಟಿಯನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕಾಗಿಯೇ ಟ್ರೈನಿಂಗ್ನ ತಗೊಂಡು ಈ ಒಂದು ಕೃಷಿಯನ್ನು ಆರಂಭ ಮಾಡೋದು ಉತ್ತಮ ಅಂತ ಹೇಳೋದು ಅವರ ಮಾತು. ಸೊ ಹಾಗಾದರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅವರ ಇನ್ನು ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರು, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಹಾಗೆ ಅದರಲ್ಲಿ ಬಳಸಿರುವಂತಹ ಹುಲ್ಲನ್ನು ನಾವು ಪ್ರಾಪರ್ ವೇನಲ್ಲಿ ಬಳಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಈಗ ನಾವು ಒಂದು ಕಡೆಯಲ್ಲಿ ಒಂದು ಬ್ಯಾಗ್ ಮಾಡಿರ್ತೀವಿ ಅಂತಂದರೆ ಇನ್ನೊಂದು ಕಡೆಗೆ ಇನ್ನೊಂದು ಬ್ಯಾಗ್ ಮಾಡಿರ್ತೀವಿ, ಅದು ಡೇಟ್ ಏನಾದ್ರು ಚೇಂಜ್ ಆಗಿರುತ್ತೆ ಅಥವಾ ಇವತ್ತು ಒಂದು ಬ್ಯಾಗು ನಾಳೆ ಒಂದು ಬ್ಯಾಗು ಈ ಥರದ್ದೆಲ್ಲ ಆಗಿರುತ್ತೆ. ಸೊ ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಾ ಎಲ್ಲ ಬ್ಯಾಗ್ಗಳನ್ನು ಒಂದೇ ರೀತಿಯಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಆಯಿಸ್ಟರ್ ಅಣಬೆನ ನಾವು ಬೆಡ್ಡೆಲ್ಲ ಮಾಡಿ ಆದಮೇಲೆ ಅವತ್ತಿಂದು ಏನು ನಾವು ಬೆಡ್ ಮಾಡಿರ್ತೀವಿ ಅವತ್ತಿನ ದಿನವೇ ನಾವು ಇದ್ರ ಮೇಲೆ ಒಂದು ಡೇಟ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಯಾಕೆಂದರೆ ಮಾನಿಟ್ರಿಂಗ್ ಸಿಸ್ಟಮ್ ಇರಲೇಬೇಕಾಗುತ್ತೆ. ಸೊ ಈ ಬೆಡ್ನ ಮಾಡಿ 5 ದಿನದವರೆಗೂ ನಾವು ಒಂದು ಕಡೆ ಡಾರ್ಕ್ ರೂಮ್ ಅಂತ ಇಲ್ಲಿ ಅಲ್ಲಿ ಸ್ಟೋರ್ ಮಾಡ್ತೀವಿ ಈ ಬೆಡ್ಗಳನ್ನ. 5 ದಿನದವರೆಗೂ ಇದಕ್ಕೆ ಯಾವ ಥರ ಅಂತಂದರೆ ಯಾವುದೇ ಥರ ಬೆಳಕು ಸಹಾಯ ಬೀಳದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಸೊ 5 ದಿನ ಆದಮೇಲೆ ಏನು ಇವಾಗ ನಾವು ನಿಂತಿದ್ದೀವಿ, ಇದನ್ನು ಗ್ರೋತಿಂಗ್ ರೂಮ್ ಅಂತ ಹೇಳ್ತೀವಿ, ಇಲ್ಲಿಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೋತೀವಿ. ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ 5ನೇ ದಿನದಿಂದ ನಾವು ಇದಕ್ಕೆ ನೀರು ಕೊಡ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಬೆಡ್ಡು ಟೆಂಪ್ರೇಚರ್ಸ್ ಏನಿರುತ್ತೆ, ನಾವು ಸ್ಟೋರೇಜ್ ರೂಮಲ್ಲಿ ಬೆಡ್ ಟೆಂಪ್ರೇಚರ್ಸ್ ಏನಿಲ್ಲ ಅಂತಂದ್ರೂ 60-70 ಡಿಗ್ರಿವರೆಗೂ ಬೆಡ್ ಟೆಂಪ್ರೇಚರ್ ರೈಸ್ ಆಗಿರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತಂದು ಅದಕ್ಕೆ ನೀರು ಕೊಡ್ತಾ ಹೋಗ್ತೀವಿ. 5ನೇ ದಿನ ಕಳೆದ್ಮೇಲೆ ಬೆಡ್ಡಿಗೆ ನಾವು ನೀರು ಕೊಡ್ತಾ ಹೋಗಬೇಕಾಗುತ್ತೆ. ನೀರು ಕೊಡೋದು ಒಂದು ಕಾರಣ ಏನು ಅಂತಂದರೆ ನಾವು ಟೆಂಪ್ರೇಚರ್ನ ಸಹ ಮೇಂಟೈನ್ ಮಾಡ್ಬೋದು ಮತ್ತು ಹ್ಯುಮಿಡಿಟಿನ ಸಹ ಮೇಂಟೈನ್ ಮಾಡ್ಬೋದು.
2: ಓಕೆ, ಸೊ ಯಾವ ರೀತಿಯಲ್ಲಿ ನೀರು ಕೊಡಬೇಕಾಗುತ್ತೆ ಸರ್ ಇದಕ್ಕೆ?
3: ಸೊ ನಾವು ಯಾವಾಗ ನೀರು ಕೊಡಬೇಕು ಅಂತಂದರೆ ನಮಗೆ ಮೇಂಟೈನ್ ಯಾವ ಥರ ಮಾಡಬೇಕು ಅಂತಂದರೆ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಆಚೆ, ಇವಾಗ 30 ಡಿಗ್ರಿ ಕ್ರಾಸ್ ಆಯಿತು ಅಂದಾಗ ಒಂದು 3-4 ಸಲ ಇಂಟ್ರವಲ್ಸಲ್ಲಿ ನೀರನ್ನ ಕೊಡಬೇಕಾಗುತ್ತೆ. ಅದೇ ನಮಗೆ ಟೆಂಪ್ರೇಚರ್ ಕಮ್ಮಿ ಇದೆ, ತುಂಬ 18 ಡಿಗ್ರಿ ಇಲ್ಲ 20 ಡಿಗ್ರಿ ಇದೆ ಅಂತಂದರೆ ದಿನದಲ್ಲಿ 1 ಸಲ ನೀರು ಕೊಟ್ಟರೆ ಸಾಕು. ಇದಕ್ಕೆ ರೋಗ ಲಕ್ಷಣಗಳು ಸಹ ಬರುತ್ತೆ. ಇದರಲ್ಲಿ ಯಾವ್ಯಾವ ಥರ ರೋಗಗಳು ಬರುತ್ತೆ ಅಂದರೆ ಇವಾಗ ನಾವು ಹುಲ್ಲನ್ನು ಬೇಯಿಸ್ಕೋತೀವಿ ಅಂತ ಹೇಳಿದ್ವಿ, ನಾವು ಹುಲ್ಲನ್ನು ಕರೆಕ್ಟಾಗಿ ಬೇಯಿಸಿಲ್ಲ ಅಂತಂದರೆ ಇದರಲ್ಲಿ ಹುಳಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅದನ್ನು ನಾವು ಮಗ್ಗೆಟ್ಸ್ ಅಂತ ಹೇಳ್ತೀವಿ. ಸೊ ಆ ಮಗ್ಗೆಟ್ಸ್ಗಳು ಬಂದರೆ ಅಂಥ ಒಂದು ಬೆಡ್ಡನ್ನು ಗ್ರೋತಿಂಗ್ ರೂಮಿಂದ ತೆಗೆದು ಆಚೆ ಇಡಬೇಕಾಗುತ್ತೆ, ಯಾಕೆಂದರೆ ಅದು ಒಂದು ಬೆಡ್ಡಲ್ಲಿ ಬಂದರೆ ಎಲ್ಲ ಬೆಡ್ಡಿಗೂ ಹರಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕಂತಂದರೆ ನಾವು ಹುಲ್ಲನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಆ ಒಂದು ತೊಂದರೆಗಳು ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಂದರೆ ಇದರಲ್ಲಿ ಮೌಲ್ಡ್ಸ್ ಅಂತ ಬರುತ್ತೆ, ಅಂದರೆ ನಾವು ಪಾಚಿ ಅಂತ ಏನು ಹೇಳ್ತೀವಿ, ಆ ಪಾಚಿಗಳಲ್ಲಿ ನಮಗೆ ಗ್ರೀನ್ ಮೌಲ್ಡ್ಸ್ ಮತ್ತು ಬ್ಲ್ಯಾಕ್ ಮೌಲ್ಡ್ಸ್ ಅಂತ ಬರುತ್ತೆ. ಗ್ರೀನ್ ಮೌಲ್ಡ್ ಬಂತು ಅಂತಂದರೆ ಆ ಬೆಡ್ಡನ್ನು ನಾವು ಪೂರ್ತಿ ರಿಜೆಕ್ಟ್ ಅಂತ ಹೇಳಿ ತೆಗೆದು ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ, ಯಾಕೆಂದರೆ ಅದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಬೇರೆ ಬೆಡ್ಗಳಿಗೆ ಸಹ ಸ್ಪ್ರೆಡ್ ಆಗದಲೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ನಾವು ಅದನ್ನು ಡಿಸ್ಪೋಸ್ ಮಾಡಿಬಿಡ್ತೀವಿ. ಸೊ ಬ್ಲ್ಯಾಕ್ ಮೌಲ್ಡ್ ಬಂತು ಅಂತಂದರೆ ಆ ಬ್ಲ್ಯಾಕ್ ಮೌಲ್ಡಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಬೆಡ್ನ ರಿಜೆಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಅದನ್ನು ಬೇರೆ ಕಡೆ ಎತ್ತಿಟ್ಟು ಆ ಮೌಲ್ಡ್ಸು ಅಲ್ಲೇ ಅಂದರೆ ಬಿಸಿಲಲ್ಲಿ ಇಟ್ಟರೆ ಸೊ ಆ ಮೌಲ್ಡ್ಸು ಅಲ್ಲೇ ಒಣಗಿ ಅದು ಆಚೆ ಹೋಗುತ್ತೆ. ಸೊ ಅದಾದಮೇಲೆ ನಾವು ಮತ್ತೆ ಅದನ್ನು ಬೆಡ್ನ ಉಪಯೋಗಿಸ್ಕೋಬೋದು. ಇಲ್ಲಿ ನಾವು ಏನು ಗ್ರೋತಿಂಗ್ ರೂಮಲ್ಲಿ ನಿಂತಿದ್ದೀವಿ, ಸೊ ಇಲ್ಲಿ ನಾವು ನೀಟ್ನೆಸ್ಸು ಮೇಂಟೈನ್ ಮಾಡಿಲ್ಲ ಮತ್ತು ಕ್ಲೀನ್ಲೆಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಸಹ ಮೌಲ್ಡ್ಸ್ಗಳು ಬರುತ್ತೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ನಾವು ಏನು ನಮ್ಮ ಗ್ರೋತಿಂಗ್ ರೂಮ್ ಇರುತ್ತೆ ಅಲ್ಲಿ ಕ್ಲೀನ್ಲಿನೆಸ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ.
2: ಓಕೆ, ಸೊ ಈಗ ಬೇರೆ ತರ ಪ್ರಾಬ್ಲಮ್ಸ್ ಅಂದ್ರೆ ಯಾವ ರೀತಿ ಬರ್ಬೋದು ಅಂದ್ರೆ ಈಗ ನೀರೆಲ್ಲ ಇರುತ್ತಲ್ಲ, ಈ ನೀರಿದ್ದಂತಹ ಸಂದರ್ಭದಲ್ಲಿ ನೊಣ ಸೊಳ್ಳೆ ಈ ತರದ್ದು ಕೂಡ ಆಗ್ಬೋದು, ಮತ್ತೆ ಬೇರೆ ಏನ್ ತೊಂದರೆಗಳು ಬರುತ್ತೆ ರಾಘವೇಂದ್ರವರ?
3: ಬೇರೆ ತರ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅಂದ್ರೆ ನೊಣಗಳು ಇರ್ಬೋದು, ಸೊಳ್ಳೆಗಳಿರ್ಬೋದು, ಆ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ ನಾವು ಹೊರಗಡೆ ಅಂಗಡಿಗಳಲ್ಲಿ ಹೋದರೆ ನಮಗೆ ಮಸ್ಕಿಟೋ ಟ್ರ್ಯಾಪ್ಸ್ ಅಂತ ಸಿಗುತ್ತೆ, ಸೊ ಅದನ್ನು ತೊಗೊಂಡು ಬಂದು ಹಾಕ್ಕೊಂಡ್ರೆ ಅದೆಲ್ಲ ಹೋಗಿ ಅದರಲ್ಲಿ ಹಂಟಿ ಅದು ಸತ್ತೋಗುತ್ತೆ. ಸೊ ಅದಾದಮೇಲೆ ನಾವು ಮಸ್ಕಿಟೋ ಏನನ್ನು ನಾವು ಕಂಟ್ರೋಲ್ ಮಾಡಬೇಕು ಅದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ಬಿಟ್ಟರೆ ಬೇರೆ ಥರ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಂಡಿಲ್ಲ ಇನ್ನು. ಇದು ಒಂದು ಬೆಡ್ನ ಮಾಡಲಿಕ್ಕೆ ನಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಕೆಲವರು ಕೇಳ್ತಾರೆ. ಸೊ ಇದು ನಾವು ಇಲ್ಲಿ ನಮ್ಮ ಲೋಕಲಲ್ಲಿ ನಾವು ಒಂದು ಹೊರೆ ಹುಲ್ಲನ್ನ ನಾವು ಏನು ತಬ್ಬು ಹೊರೆ ಅಂತ ಹೇಳ್ತೀವಿ, ಅದು ನಾವು 100 ರೂಪಾಯಿಗೆ ಒಂದು ಹೊರೆನ ತರ್ತೀವಿ. ಆ ಒಂದು ಹೊರೆಯಲ್ಲಿ ಈ ಥರದ್ದನ್ನು ನಾವು 5 ಬೆಡ್ನ ಮಾಡ್ತೀವಿ. ಸೊ ಅಲ್ಲಿಗೆ ನಮಗೆ ಹುಲ್ಲಿನ ಖರ್ಚು 1 ಬೆಡ್ಡಿಗೆ 20 ರೂಪಾಯಿ ಬೀಳುತ್ತೆ. ಅದಾದಮೇಲೆ ನಾವು ಇದಕ್ಕೆ ನಮಗೆ ಬೀಜ ಬಂದುಬಿಟ್ಟು ನಮಗೆ ನಾವು 100 ರೂಪಾಯಿಗೆ ತರಿಸ್ಕೊತಾ ಇದ್ದೀವಿ ಬೆಂಗಳೂರಿಂದ, ಒಂದು ಹೆಸರಂತ ಒಂದು ಸ್ಪಾನ್ ಇಂಡಸ್ಟ್ರಿ. ಸೊ ಅದು ಬಂದುಬಿಟ್ಟು ನಮ್ಗೆ 100 ರೂಪಾಯಿ 1 ಕೆಜಿ ಬೀಜ ಬೀಳುತ್ತೆ. ಸೊ ಈ ಒಂದು ಬೆಡ್ಡಿಗೆ ನಾವು ಎಷ್ಟು 100 ಗ್ರಾಮು ಕೊಡ್ತಾ ಇದ್ದೀವಿ ಅಂತಂದರೆ ನಮಗೆ ಈ ಒಂದು ಬೆಡ್ಡಿಗೆ 10 ರೂಪಾಯಿ ಬೀಜದ ಖರ್ಚು ಬೀಳುತ್ತೆ. ಸೊ ಅದಾದಮೇಲೆ ನಾವು ಇದನ್ನು ಹುಲ್ಲು ಕಟ್ ಮಾಡಬೇಕು. ಸೊ ಹುಲ್ಲು ಕಟ್ ಮಾಡಲಿಕ್ಕೆ ನಮಗೆ ಏನು ಕರೆಂಟ್ ಚಾರ್ಜ್ ಅಂತ ನಾವು ಹೇಳ್ತೀವಿ, ಅದು ಬಂದುಬಿಟ್ಟು ನಮಗೆ 1.5 ರಿಂದ 7 ರೂಪಾಯಿವರೆಗೂ ನಮಗೆ ಕರೆಂಟ್ ಚಾರ್ಜ್ ಬೀಳುತ್ತೆ. ಈ ಒಂದು ಕವರ್ ಬಂದುಬಿಟ್ಟು ಪಿಪಿ ಕವರ್ಸ್ ಅಂತ ಹೇಳಿಬಿಟ್ಟು, ಸೊ ಈಗ ಗೌರ್ಮೆಂಟಿಂದ ಕೆಲವೊಂದು ಕಡೆ ಬ್ಯಾನ್ ಆಗಿದೆ, ಸೊ ಆದರೂ ನಾವು ಇದನ್ನು ಬೇರೆ ಕಡೆಯಿಂದ ತರಿಸ್ಕೋತಾ ಇದ್ದೀವಿ. ಸೊ ಈ ಒಂದು ಕವರು ನಮಗೆ 3 ರೂಪಾಯಿ ಖರ್ಚು ಬೀಳ್ತಿದೆ, ಈ ಒಂದಕ್ಕೆ 35 ರೂಪಾಯಿ ಖರ್ಚು ಬೀಳ್ತಾ ಇದೆ. ಅದಾದಮೇಲೆ ನಮ್ಮ ಹತ್ರ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗ ವರ್ಕರ್ಸ್ದು ಲೇಬರ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಈ ಒಂದು ಬೆಡ್ಡಿಗೆ ನಾವು 20 ರೂಪಾಯಿ ಲೇಬರ್ ಚಾರ್ಜಸ್ ಹಾಕ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮಗೆ ಈ ಒಂದು ಬೆಡ್ ಪೂರ್ತಿ ರೆಡಿಯಾಗಿ ಇಲ್ಲಿ ಬಂದು ಕೂರಲಿಕ್ಕೆ 55 ರಿಂದ 60 ರೂಪಾಯಿ ಒಂದು ಬೆಡ್ ಖರ್ಚು ಮಾಡಲಿಕ್ಕೆ ಬೀಳುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು ಕಮ್ಮಿ ಅಂತಂದ್ರೂ 1 ಕೆಜಿಯಿಂದ 1 ಕೆಜಿ 200 ಗ್ರಾಮು ಇಲ್ಲ 1 ಕೆಜಿ 300 ಗ್ರಾಮ್ವರೆಗೂ ಅಣಬೆನ ನಾವು ಇಳುವರಿ ತೆಗಿಬೋದು. ಅಲ್ಲಿಗೆ ನಮಗೆ ಈ ಒಂದು ಬೆಡ್ಡಲ್ಲಿ 60 ರೂಪಾಯಿಗೆ ನಾವು ಖರ್ಚು ಮಾಡಿದ್ರೆ ಇವಾಗ ನಾವು ಕೆಲವೊಂದು ಕಡೆ 150 ರೂಪಾಯಿ ಕೊಡ್ತಾ ಇದ್ದೀವಿ, ಅದರಲ್ಲಿ ನೀವೇ ಲೆಕ್ಕ ಹಾಕೋಬೋದು. ನಾವು 60 ರೂಪಾಯಿ ಖರ್ಚು ಮಾಡಿ ನಾವು ಮಿನಿಮಮ್ 100 ರೂಪಾಯಿ ಕೊಟ್ಟರು ನಮಗೆ ಒಂದು ಕೆಜಿಗೆ 40 ರೂಪಾಯಿ ಲಾಭ ಅಂತ ನಮಗಿದ್ದೇ ಇರುತ್ತೆ.
2: ಓ ಸೂಪರ್ ಸರ್. ಓಕೆ, ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡ್ತಾ ನೋಡಿ ಅಣಬೆ ಕೃಷಿನಲ್ಲಿ ಹೇಗೆಲ್ಲ ನಾವು ಪ್ಲಾನಿಂಗ್ನ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಣಬೆ ಕೃಷಿಯನ್ನು ಮಾಡೋದು ಅಷ್ಟೇ ಅಲ್ಲ, ಅಣಬೆ ಹಾಕಿದ ನಂತರದಲ್ಲಿ ಅದನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಲೇಬರ್ ಚಾರ್ಜಸ್ ಆಗಿರ್ಬೋದು, ಮತ್ತು ನಾವು ಅದಕ್ಕೆ ಬಳಸುವಂತಹ ಕವರ್ಗಳಾಗಿರ್ಬೋದು, ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ರಾಘವೇಂದ್ರ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳಿಕೊಂಡು ವಾಪಸ್ ಮನೆ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತು ಅವರು ಅವರ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಅಣಬೆ ಕೃಷಿಯನ್ನು ಮಾಡೋಕ್ಕೂ ಮುಂಚೆ ನಾವು ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ, ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಟ್ರೈನಿಂಗ್ ತಗೋಬೇಕು, ಟ್ರೈನಿಂಗ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆಯೇ ಅವರು ಟ್ರೈನಿಂಗ್ ಆದ ನಂತರದಲ್ಲಿ ಈ ಅಣಬೆ ಕೃಷಿಯನ್ನು ಆರಂಭ ಮಾಡಿದಂತಹ ಸಮಯದಲ್ಲಿ ಸೊ ಅಲ್ಲಿ ಏನೇನೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಬೇಕಾಯಿತು, ಹೇಗೆ ಈ ಒಂದು ಅಣಬೆ ಕೃಷಿಯಲ್ಲಿ ಪ್ಲಾನಿಂಗ್ನ ಮಾಡ್ಕೋಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ಒಂದು ಅನುಭವ ಅವರಿಗೆ ಬರುತ್ತೆ. ಸೊ ಅದರಿಂದ ಅವರು ಈಗಾಗಲೇ 3 ಶೆಡ್ಗಳನ್ನು ಮಾಡಿಕೊಂಡು 2 ಶೆಡ್ಗಳಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ 1 ಶೆಡ್ನಲ್ಲಿ ಅದರ ಮೇಂಟೆನೆನ್ಸ್ಗೋಸ್ಕರ ಇಟ್ಕೊಂಡಿದ್ದಾರೆ. ಸೊ ಇದರ ಜೊತೆಗೆ ಒಂದು ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸುವಲ್ಲಿ ಅಣಬೆ ಕೃಷಿ ಒಳ್ಳೆಯ ಕೃಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆ ಮಾತಾಡೋಣ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಅಣಬೆ ಬ್ಯಾಗ್ಗಳನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು, ಆದರೆ ಜೊತೆಗೆ ಅಣಬೆಗೆ ಬರುವಂತಹ ರೋಗ ಲಕ್ಷಣಗಳು ಅಥವಾ ಅದಕ್ಕೆ ಬರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು, ಮತ್ತು ಬಂದಂತಹ ಬ್ಯಾಗ್ಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಕೂಡ ಹೇಳಿದ್ರಿ. ಹಾಗೆಯೇ ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಏನಿದೆ, ಈಗ ಅಣಬೆ ಕೃಷಿಯನ್ನು ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಸೊ ಈ ಶೆಡ್ಗಳು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ, ಎಷ್ಟೆಷ್ಟು ಅಳತೆಯಲ್ಲಿ ಈ ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ, ಹೇಗೆ ನೀವು ಇದರಲ್ಲಿ ಅಣಬೆಗಳನ್ನು ಕೂರಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಮಾತಾಡ್ಬೋದಾ?
3: ಈ ಶೆಡ್ ಬಂದುಬಿಟ್ಟು 16 ಅಡಿ ಅಗಲ 50 ಅಡಿ ಉದ್ದ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಎಲ್ಲ ಇಲ್ಲಿ ಟೈನ್ ದಾರದಲ್ಲಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಸೊ ಇದು ಏನು ಅಂತಂದರೆ ಒಂದು ಕಾಸ್ಟ್ ಸೇವಿಂಗ್ ಅಂತ ಹೇಳ್ಬೋದು. ರ್ಯಾಕ್ ಸಿಸ್ಟಮಲ್ಲಿ ನಾವು ಮರ ಅಥವಾ ನಾವು ಕಬ್ಬಿಣದ್ದು ಇದನ್ನು ಮಾಡಿಸ್ತೀವಿ ಅಂದರೆ ನಮಗೆ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಿದ್ದೀವಿ, ಇಲ್ಲೇ ನಮ್ಮ ಲೋಕಲಲ್ಲಿ ಸಿಗುವಂಥ ಒಂದು ಟೈನ್ ದಾರನ ತಗೊಂಡು ನಾವು ರ್ಯಾಕ್ ಸಿಸ್ಟಮ್ನ ಮಾಡಿಕೊಂಡು ಇಡೀ ನಮ್ಮ ಪೂರ್ತಿ ಈ ಶೆಡ್ ಏನಿದೆ 16x50. ಸೊ ಇದರಲ್ಲಿ ಏನಿಲ್ಲ ಅಂತಂದ್ರೂ 750 ಬೆಡ್ನ ಕೂರಿಸೋಷ್ಟು ಜಾಗ ಇದೆ. ಸೊ ಇಷ್ಟನ್ನೆಲ್ಲ ನಾವು ಬರೀ ಈ ಒಂದು ಟೈನ್ ದಾರದ್ದು ಒಂದು ಬಂಡಲ್ ಬಂದುಬಿಟ್ಟು ನಮಗೆ 180 ರೂಪಾಯಿ ಅಥವಾ 200 ರೂಪಾಯಿ ಬೀಳುತ್ತೆ ಒಂದು ಬಂಡಲ್. ಸೊ ಈ ಒಂದು ಶೆಡ್ಡಿಗೆ ಒಂದೇ ಒಂದು ಬಂಡಲಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಹಾಗಂದರೆ ಬರೀ 200 ರೂಪಾಯಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ.
2: ಓಕೆ ಸರ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಯಾಕೆ ನೀವು ಕಂಪನಿ ಕೆಲಸವನ್ನು ಬಿಟ್ಟು ಕೃಷಿಗೆ ಬಂದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
3: ಇಷ್ಟು ಎಷ್ಟೋ ಜನ ನಾನು ಕಂಡ ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅವರು ಸಹ ತಮ್ಮ ತಮ್ಮ ಕೆಲಸಗಳಿಗೆ ರಿಸೈನ್ ಮಾಡಿ ಬಂದು ಇವತ್ತು ಅಣಬೆ ಒಂದು ಬಿಸ್ನೆಸ್ಸಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಒಂದು ಮೈನ್ ಏನು ಅಂತಂದರೆ ಇನಿಷಿಯಲಲ್ಲಿ ನಮಗೆ ಫೈನಾನ್ಸ್ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ಬರೀ 30-35 ಸಾವಿರದಲ್ಲಿ ನಾವು ಚಿಕ್ಕದಾಗಿ ಈ ಒಂದು ಬಿಸ್ನೆಸ್ನ ನಾವು ಶುರು ಮಾಡ್ಬೋದು. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ಈಗ ಹವ್ಯಾಸಕ್ಕೆ ಮನೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಉದ್ಯೋಗ ಇದರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಅವರು ನಾವು ಇದರಲ್ಲೇ ಉದ್ಯೋಗ ಮಾಡ್ತೀವಿ ಅನ್ನೋರು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಅಣಬೆನ ಮೊದಲು ಶುರು ಮಾಡಿದಾಗ ನಾನು ಒಬ್ಬನೇ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ನಾನು 5-10 ಸಾವಿರದವರೆಗೂ ನಾನು ದುಡಿತಾ ಇದ್ದೆ. ಸೊ ನನಗೆ ಈ ಹಳ್ಳಿನಲ್ಲಿ ನನಗೆ 5-10 ಸಾವಿರ ಜೀವನ ಮಾಡಲಿಕ್ಕೆ ಸಾಕಾಗ್ತಾ ಇತ್ತು. ಬಟ್ ಕೊನೆಯಲ್ಲಿ ನನಗೆ ಒಂದು ಅನಿಸಿದ್ದೇನು ಅಂದರೆ ನಾನು ಒಬ್ಬನೇ ಚೆನ್ನಾಗಿದ್ದರೆ ಏನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನಗೆ ಏನನ್ನಿಸ್ತು ಅಂದರೆ ಇದನ್ನು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಬೇರೆಯವ್ರಿಗೂ ಇದರಿಂದ ನಾವು ಒಂದು ಉದ್ಯೋಗ ಸೃಷ್ಟಿ ಯಾಕೆ ಮಾಡಿಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನ್ನ ಗೆಳೆಯ ನನಗೆ ತುಂಬಾ ಸಪೋರ್ಟ್ ಮಾಡಿ ಮತ್ತು ನನ್ನ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ನಾವು ದೊಡ್ಡದಾಗಿ ಶುರು ಮಾಡಿ ಇವಾಗ ನನ್ನ ಹತ್ರ ಏನಿಲ್ಲ ಅಂತಂದ್ರೂ 4-5 ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿರೋದು ಒಂದು ಮನಸ್ಸಿಗೆ ಸಮಾಧಾನ ಇದೆ ಮತ್ತು ಒಂಥರ ಖುಷಿನೂ ಇದೆ.
2: ಸೂಪರ್ ಅಲ್ಲ ಸರ್. ಹಾಗೆ ಸರ್, ಈಗ ಇದರದ್ದು ಮಾರ್ಕೆಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಮಾರ್ಕೆಟ್ ಇದೆ ಇವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಇದನ್ನು ನಾವು ಮಾರ್ಕೆಟಿಂಗ್ ಬಂದುಬಿಟ್ಟು ಲೋಕಲ್ ಮಾಲ್ಸು ಮತ್ತು ಹೋಟೆಲ್ಸ್ಗಳು ಮತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಒಂದು ಟೌನ್ಗಳಲ್ಲಿ ನಾವು ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾರ್ಕೆಟ್ ಆಗ್ತಾ ಇದೆ. ಆಯಿಷ್ಟರ್ ಅಣಬೆ ಬಗ್ಗೆ ಇನ್ನೂ ಜನಗಳ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ. ಯಾಕೆಂದರೆ ಇದುವರೆಗೂ ಜನಗಳು ಬರೀ ಮಳೆಯಲ್ಲಿ ಮಳೆಗಾಲದಲ್ಲಿ ಬರ್ತಿದ್ದಂಥ ತೋಟದಲ್ಲಿ ಸಿಗುವಂಥ ಅಣಬೆಗಳನ್ನ ಮಾತ್ರ ತಿಂತಾಯಿದ್ರು. ಹಾಗಾಗಿ ಜನಗಳಿಗೆ ಇನ್ನೂ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಅಣಬೆ ಈಗ ಏನು ಉಪಯೋಗ ಅನ್ನೋದು ಸ್ವಲ್ಪ ಜನಗಳಿಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಅಣಬೆ ತಿನ್ನೋದ್ರಿಂದ ಏನು ಉಪಯೋಗ ಅಂತಂದರೆ ವಯಸ್ಸಾಗಿರೋ ಹಾರ್ಟ್ ಪೇಷಂಟ್ಸ್ಗಳಿಗೆ ಇದು ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ B12 ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಹಾಲಿಗಿಂತ ಬೇಗ ಕರಗುತ್ತೆ. ಆಮೇಲೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶಗಳು ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮೈನ್ ಏನು ಅಂತಂದರೆ ಫ್ಯಾಟ್ ಇರೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು. ಮತ್ತು ವಯಸ್ಸಾದವ್ರಿಗೆ ಮಂಡಿ ನೋವು ಮತ್ತು ಸೊಂಟ ನೋವು ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅವರು ಇದನ್ನು ತಿನ್ನೋದ್ರಿಂದ ಅವ್ರಿಗೆ ಏನು ಕ್ಯಾಲ್ಶಿಯಂ ಐಟಮ್ಸ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಆ ಕ್ಯಾಲ್ಶಿಯಂ ಅದನ್ನು ತುಂಬಿ ಅವ್ರಿಗೆ ಮಂಡಿ ನೋವುಗಳೆಲ್ಲ ಕಮ್ಮಿ ಆಗುತ್ತೆ. ಅದಾದಮೇಲೆ ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ದೊಡ್ಡ ಔಷಧಿ ಥರ ಉಪಯೋಗಿಸ್ತಾ ಇದ್ದಾರೆ ಈ ಆಯಿಸ್ಟರ್ ಮಶ್ರೂಮ್ ಬಂದುಬಿಟ್ಟು. ಅಷ್ಟು ಒಂದು ಒಳ್ಳೆ ಗುಣಗಳಿದೆ ಇದರಲ್ಲಿ.
2: ಓಕೆ, ಸೊ ಹಾಗಾಗಿ ಅಣಬೆನ ನೀವು ಕೂಡ ಬೆಳೀತಾ ಇದ್ದೀರಾ ಸರ್. ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ತುಂಬ ಪ್ರಮುಖವಾಗಿ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಫಸ್ಟು ಇದನ್ನು ನಾವು ಹೈಜಿನ್ನ ಮೇಂಟೈನ್ ಮಾಡಬೇಕಾಗತ್ತೆ ಗ್ರೋತಿಂಗ್ ರೂಮ್ನಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಈ ಬೆಡ್ನ ಈ ಗ್ರೋತಿಂಗ್ ರೂಮ್ಗೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಫಾರ್ಮಲಿನ ಸ್ಪ್ರೇ ಮಾಡಬೇಕಾಗತ್ತೆ. ಫಾರ್ಮಲಿನ ಸ್ಪ್ರೇ ಮಾಡಿ ಒಂದು 2 ದಿನ ಇದನ್ನು ಬಿಟ್ಬಿಡ್ಬೇಕು. ಸೊ ಆವಾಗ ಇದ್ರ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು ಬೇರೆ ಥರ ವೈರಾಣುಗಳಾಗಿರ್ಬೋದು ಎಲ್ಲ ಸತ್ತೋಗಿರುತ್ತೆ. ಸೊ ಆವಾಗ ನಮಗೆ ಈ ಒಂದು ಗ್ರೋತಿಂಗ್ ರೂಮ್ ನಮಗೆ ಬೆಡ್ನ ಶಿಫ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೊ ಆಮೇಲೆ ನಾವು ಯಾವಾಗಲೂ ಗ್ರೋತಿಂಗ್ ರೂಮ್ ಒಳಗಡೆ ಆವಾಗವಾಗ ಬರ್ತಾ ಇರಬಾರ್ದು. ಯಾಕೆ ಅಂತಂದರೆ ನಾವು ಹೊರಗಡೆ ಓಡಾಡಿರ್ತೀವಿ. ಸೊ ಆವಾಗ ನಮ್ಮ ಒಂದು ಬಟ್ಟೆ ಮೇಲಾಗಿರ್ಬೋದು ಒಂದು ಕ್ಲಾತಿಂಗ್ ಮೇಲಾಗಿರ್ಬೋದು ಬ್ಯಾಕ್ಟೀರಿಯಾಸು ಎಲ್ಲ ಕೂತಿರುತ್ತೆ. ಸೊ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು. ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅಂತಲೇ ನಾವು ಒಂದು ಪರ್ಟಿಕ್ಯುಲರಾಗಿ ಒಂದು ಡ್ರೆಸ್ನ ಎತ್ತಿಟ್ಟರೆ ತುಂಬಾ ಒಳ್ಳೆಯದು. ಆಮೇಲೆ ಬರಬೇಕಾದ್ರೆ ಕೈಕಾಲನ್ನ ತುಂಬ ಚೆನ್ನಾಗಿ ಈಗ ಸ್ಯಾನಿಟೈಸರ್ಸ್ಗಳು ಇದ್ದಾವೆ ಅದರಲ್ಲಿ ತೊಳ್ಕೊಂಡು ಬಂದರೆ ತುಂಬ ಒಳ್ಳೆಯದು. ನಾವು ನಮ್ಮ ಫಾರ್ಮ್ನಲ್ಲಿ ನಾವು ಎಥೆನಾಲ್ನ ಯೂಸ್ ಮಾಡ್ತಾಯಿದ್ದೀವಿ. ಎಥೆನಾಲ್ ಯೂಸ್ ಮಾಡಿಕೊಂಡು ನಾವು ಕೈಕಾಲುಗಳನ್ನ ಒಳಗಡೆ ತೊಳ್ಕೊಂಡು ಒಳಗಡೆ ಬರ್ತೀವಿ. ಹುಲ್ನ ಏನು ಇದು ವೇಸ್ಟ್ ಕೊನೆಗೆ ಏನು ಮಾಡಬೇಕು ಅಂತಂದರೆ ಒಂದು ಕಡೆ ಇದನ್ನು ಡಂಪ್ ಮಾಡಿಕೊಂಡು ಬಿದ್ದಿರೋ ಗುಡಿಸಿರೋಂಥ ಎಲೆಗಳು ಬೇರೆ ವೇಸ್ಟ್ಗಳು ಸೊ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸಗಣಿ ಇರ್ಬೋದು ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಜೀವಾಮೃತ ಕೊಟ್ಟರೆ ಇದರಲ್ಲಿ ಅಮೋನಿಯಂ ನೈಟ್ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಗಿಡಗಳಿಗೆ ಕೊಟ್ಟರೆ ನೀರು ಸಹ ನಮಗೆ ಜಾಸ್ತಿ ಬೇಕಾಗೋದಿಲ್ಲ. ನಮ್ಮ ಜಸ್ಟ್ ಡ್ರಿಪ್ ಸಿಸ್ಟಮಲ್ಲಿ ಏನು 1 ಗಂಟೆ ನಾವು ನೀರು ಕೊಟ್ಟರೆ ಅದೇ ತುಂಬಾ ಸಾಕಾಗುತ್ತೆ. ಸೊ ಇದು ತುಂಬ ಆರ್ಗ್ಯಾನಿಕ್ ಆಗೂ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಗಿಡಗಳಿಗೆ. ಸೊ ಇದರಲ್ಲಿ ಯಾವುದೇ ಥರ ವೇಸ್ಟು ಆಗೋದಿಲ್ಲ. ಅಣಬೆ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋ ಅಂಥವ್ರು ಯಾರಾದರೂ ಬೆಳಿತೀನಿ ನಾ ಇದನ್ನು ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಿರೋ ಅಂಥವ್ರು ಕಲಿಬೇಕು ಅನ್ನೋ ಹಾಗಿದ್ರೆ ನಮ್ಮ ಒಂದು ಫಾರ್ಮಲ್ಲೇ ನಾವು ಟ್ರೈನಿಂಗ್ ಸೆಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಯಾರು ನಮ್ಮ ಹತ್ರ ಟ್ರೈನಿಂಗ್ ಮಾಡ್ತವ್ರೆ ಅಂಥವ್ರಿಗೆ ನಾವು ಮಾರ್ಕೆಟ್ಟು ಸಹ ಸೃಷ್ಟಿ ಮಾಡಿಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ಅಣಬೆ ಬೆಳಿಲಿಕ್ಕೆ ಯಾವ್ಯಾವ ಥರ ಕಿಟ್ಗಳು ಬೇಕಾಗುತ್ತೆ ಅಂದರೆ ಬೀಜ ಇರ್ಬೋದು, ಕವರ್ ಇರ್ಬೋದು, ಪಿಪಿ ಕವರ್ಸು ಆ ಥರದನ್ನೆಲ್ಲ ನಾವೇ ಸಪ್ಲೈ ಮಾಡಿ ಕೊಡ್ತೀವಿ.
2: ಓಕೆ, ಸೂಪರ್ ರಾಘವೇಂದ್ರ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ನೀವು ಕೂಡ ಟ್ರೈನಿಂಗ್ನ ತಗೊಂಡು ಇವಾಗ ಯಾರಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಟ್ರೈನಿಂಗ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ತುಂಬಾ ಖುಷಿ ಪಡುವಂತಹ ವಿಷಯ ಇದು. ನೋಡಿ, ಇವತ್ತು ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡಿದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ತುಂಬ ಚೆನ್ನಾಗಿ ಕಳಿಸ್ತಾ ಇದ್ದಾರೆ. ಹಾಗೆ 4-5 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಅಣಬೆ ಕೃಷಿಯನ್ನು ಮಾಡಿ ನೀವು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಅವರು ವೈಜ್ಞಾನಿಕವಾದ ರೀತಿಯಲ್ಲಿ ಹಾಗೆ ಅದಕ್ಕೆ ಟ್ರೈನಿಂಗ್ನ ಪಡ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9-8-6-0-9-2-2-7 ಮತ್ತು ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಚಿಪ್ಕೋ ಚಳವಳಿಯ ಹುತಾತ್ಮರ ನೆನಪುಗಳು. ಕೆಲವು ವರ್ಷಗಳ ಹಿಂದೆ ನಾವು 5 ಜನ ಛಾಯಾಗ್ರಾಹಕರು ರಾಜಸ್ಥಾನದ ಗುಡಾ ಬಿಷ್ಣೋಯಿ ಎಂಬ ಹಳ್ಳಿಗೆ ತಲುಪಿದ್ದವು. ಅಲ್ಲೊಂದು ಕೆರೆ, ಸುತ್ತ 100 ಚಿಂಕಾರ ಜಿಂಕೆಗಳು ಮೇಯುತ್ತಿದ್ದವು. ಕೂಡಲೇ ಹಳ್ಳಿಯ ಯುವಕರ ಗುಂಪೊಂದು ನಮ್ಮನ್ನು ಸುತ್ತುವರಿದು ನಮ್ಮ ಬ್ಯಾಗು ಚೀಲಗಳನ್ನು ಪರೀಕ್ಷೆ ಮಾಡಿತು. ನಮ್ಮ ಹತ್ತಿರ ಕ್ಯಾಮರಾ ಬಿಟ್ಟರೆ ಮತ್ತೇನೂ ಇರಲಿಲ್ಲ. ನಂತರ ನಮಗೆ ಅದೇ ಜಾಗದಲ್ಲಿ ಸಲ್ಮಾನ್ ಖಾನ್ ಎಂಬ ನಟ ಚಿಂಕಾರ ಜಿಂಕೆಯನ್ನು ಬಂದೂಕಿನಿಂದ ಕೊಂದು ಬೇಟೆಯಾಡಿ ಜೈಲು ಸೇರಿದ ಪ್ರಸಂಗ ಬೆಳಕಿಗೆ ಬಂತು. ಈ ಹಿನ್ನೆಲೆ ಹೇಳಲು ಪ್ರಮುಖ ಕಾರಣವೇ ವಿಷ್ಣು ಪಂಥದ ಜನ ವಾಸಿಸುವ ಹಳ್ಳಿ ಆ ಗುಡಾ ಬಿಷ್ಣುವಿ. ಆದಿವಾಸಿಗಳ ಆ ಗ್ರಾಮದಲ್ಲಿ ವಿಷ್ಣುವಿನ ದೇವಸ್ಥಾನವಿತ್ತು. ಊರಿನ ಎಲ್ಲ ಭಕ್ತರು ವಿಷ್ಣುವಿನ ಅಪ್ಪಟ ಆರಾಧಕರು. ಪ್ರಾಣಿ, ಪಕ್ಷಿ, ಗಿಡ ಮರಗಳೆಂದರೆ ಆ ಊರಿನವರಿಗೆ ಎಲ್ಲಿಲ್ಲದ ಪ್ರೀತಿ. ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲದೆ ಅವರು ಸದಾ ರಕ್ಷಿಸುತ್ತಾರೆ. ಅಂಥವರು ಅಲ್ಲಿಗೆ ಹೋದರೆ ಅವರನ್ನು ಅನುಮಾನದಿಂದ ನೋಡಿ ಶಿಕ್ಷೆಗೆ ಗುರಿಪಡಿಸುತ್ತಾರೆ. ಅದರ ರೋಚಕ ಕಥೆ ಇಂತಿದೆ. ಗುಡಾ ಬಿಷ್ಣೋಯಿ ಹಳ್ಳಿಯಲ್ಲಿ 1730 September 1 ಹತ್ಯಾಕಾಂಡವೊಂದು ನಡೆದು ಇತಿಹಾಸವಾದದ್ದು ಯಾರು ಮರೆಯುವಂತಿಲ್ಲ. ಆ ದಿನ ಜೋಧ್ಪುರದ ಮಹಾರಾಜ ಅಜಯ್ ಸಿಂಗ್ ಮರಗಳನ್ನು ಕಡಿದು ತರಲು ಆಳುಗಳನ್ನು ಗುಡಾ ಬಿಷ್ಣೋಯಿ ಹಳ್ಳಿಗೆ ಕಳಿಸಿರುತ್ತಾನೆ. ಆ ಊರಿನ ಮಹಿಳೆ ಅಮೃತಾದೇವಿ ಮರಗಳನ್ನು ದೇವರೆಂದೇ ಪೂಜಿಸುತ್ತಿದ್ದವಳು. ಮರಗಳನ್ನು ಕಡಿಯಬಾರದೆಂದು ರಾಜನ ಆಳುಗಳನ್ನು ಬೇಡಿಕೊಳ್ಳುತ್ತಾಳೆ. ನಮಗೆ ಲಂಚ ಕೊಟ್ಟರೆ ಮಾತ್ರ ಮರಗಳನ್ನು ಉಳಿಸುತ್ತೇವೆಂದು ಆಳುಗಳು ಅಮೃತಾದೇವಿಗೆ ಸ್ಪಷ್ಟಪಡಿಸುತ್ತಾರೆ. ಥಾರ್ ಮರುಭೂಮಿಯ ನಡುವಿರುವ ಬಿಷ್ಣೋಯಿ ಗ್ರಾಮ, ಆ ಹಸಿರು ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವ ಒಂದು ಜಾಗ. ಆ ಹಸಿರನ್ನು ಉಳಿಸಲು ಅಮೃತಾದೇವಿ ಪಣ ತೊಟ್ಟಳು. ಒಂದು ಮರ ಉಳಿಯುವುದಾದರೆ ನನ್ನ ತಲೆ ಹೋದರೂ ಚಿಂತೆ ಇಲ್ಲ ಎಂದು ಅಮೃತಾದೇವಿ ನಿರ್ಧರಿಸಿ ಸಾವಿಗೆ ಹೆದರದೆ ಮರವನ್ನು ಅಪ್ಪಿಕೊಳ್ಳುತ್ತಾಳೆ. ಅಮೃತಾದೇವಿಯ 3 ಮಕ್ಕಳು ಕೂಡ ಮರವನ್ನು ಅಪ್ಪಿಕೊಳ್ಳುತ್ತಾರೆ. ಮರವನ್ನು ಕಡಿಯಲು ಬಂದ ಮಹಾರಾಜನ ಆಳುಗಳು ನಿರ್ದಾಕ್ಷಿಣ್ಯವಾಗಿ ಅಮೃತಾದೇವಿ ಹಾಗೂ ಅವರ 3 ಮಕ್ಕಳ ತಲೆಗಳನ್ನು ಕತ್ತರಿಸಿ ಹಾಕುತ್ತಾರೆ. ರುಂಡಗಳ ಉರುಳಿ ಬಿದ್ದ ಸುದ್ದಿ ಊರಲ್ಲಿ ಹರಡಿ ಸುತ್ತಲಿನ ಗ್ರಾಮಗಳ ನೂರಾರು ಮಂದಿ ಸ್ಥಳಕ್ಕೆ ಬಂದು ಮರಗಳನ್ನು ಅಪ್ಪಿಕೊಂಡು ಹಿಡಿಯುತ್ತಾರೆ. ಮರ ಕಡಿಯಲು ಬಂದ ಕಟುಕರು ಕಲ್ಲು ಮನಸ್ಸಿನಿಂದ ಮುದುಕರ, ಮಕ್ಕಳ, ಮಹಿಳೆಯರ ಹಾಗೂ ಯುವಕರ ರುಂಡಗಳನ್ನು ಕೂಡ ಚೆಂಡಾಡುತ್ತಾರೆ. ಒಟ್ಟು 363 ಮಂದಿ ಬಿಟ್ನೋಯಿಗಳು ಘೋರ ಮೃತ್ಯುವಿಗೆ ಬಲಿಯಾಗುತ್ತಾರೆ. ಅಜಯ್ ಸಿಂಗ್ ಮಹಾರಾಜನಿಗೆ ಈ ಘೋರ ದುರಂತದ ಸುದ್ದಿ ತಲುಪುತ್ತದೆ. ಆತ ಗುಡಬಿಷ್ಣೋಯಿ ಹಳ್ಳಿಗೆ ಬರುತ್ತಾನೆ. ಕೂಡಲೇ ಮಹಾರಾಜ ಜನರ ಮುಂದೆ ಕ್ಷಮೆ ಕೇಳುತ್ತಾನೆ ಮತ್ತು ಗುಡಬಿಷ್ಣೋಯಿ ಹಳ್ಳಿಯಲ್ಲಿ ಮರ ಕಡಿಯಬಾರದು ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲಬಾರದು, ಬೇಟೆ ಆಡಬಾರದು ಎಂಬ ರಾಜಾಜ್ಞೆಯನ್ನು ಕೂಡ ಹೊರಡಿಸುತ್ತಾನೆ. ಗುಡಬಿಷ್ಣೋಯಿ ಮರಗಳನ್ನು ಉಳಿಸುವ ಅಮೃತಾದೇವಿಯ ಚಳವಳಿಯೇ ಮುಂದೆ ಚಿಪ್ಕೋ ಚಳವಳಿಗೆ ನಾಂದಿಯಾಗುತ್ತದೆ. 1970 ಸುಂದರಲಾಲ್ ಬಹುಗುಣ ಆ ಚಳುವಳಿಯ ನೇತೃತ್ವವನ್ನು ವಹಿಸಿ ಪರಿಸರ ಉಳಿಸಲು ಆರಂಭಿಸುತ್ತಾರೆ. 1983 ಕರ್ನಾಟಕದಲ್ಲಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಅಪ್ಪಿಕೋ ಚಳುವಳಿ ಆರಂಭವಾದದ್ದು ಈಗ ಇತಿಹಾಸ. ಆಗ ಪಾಂಡುರಂಗ್ ಹೆಗಡೆಯವರು ಅದರ ನೇತೃತ್ವವನ್ನು ವಹಿಸಿರುತ್ತಾರೆ. ಆಧುನಿಕ ಮನುಷ್ಯ ಇಂದು ಅಭಿವೃದ್ಧಿಯ ನೆಪದಲ್ಲಿ ಪ್ರತಿದಿನ ಲಕ್ಷಾಂತರ ಹೆಮ್ಮರಗಳನ್ನು ಕಡಿದು ಹಾಕುತ್ತಿದ್ದಾನೆ. ಬ್ರೆಜಿಲ್ ದೇಶವನ್ನು ಬಿಟ್ಟರೆ ಭಾರತವೇ ದಟ್ಟ ಗಿಡಮರಗಳ ಕಾಡನ್ನು ಹೊಂದಿದೆ. ಜಗತ್ತಿನ 18 ಜೀವ ವೈವಿಧ್ಯದ ಅಗ್ರತಾಣಗಳಲ್ಲಿ ಭಾರತವೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಹಿಮಾಲಯದ ದಟ್ಟ ಕಾಡುಗಳಲ್ಲಿ ಸುಮಾರು 45,000

0: ಅವರನ್ನು ನೋಡಲು ಬರುವವರಿಗೆ, ನೀವು ನನ್ನನ್ನು ನೋಡಲು ಬರುವ ಮೊದಲು ಒಂದು ಸಸಿ ನೆಟ್ಟು ಬನ್ನಿ ಎಂದು ಷರತ್ತು ವಿಧಿಸಿದ್ದರು. ಒಟ್ಟಿನಲ್ಲಿ ಮನುಷ್ಯ ಪ್ರಕೃತಿಯನ್ನು ನಾಶ ಮಾಡುವ ವಿಧ್ವಂಸಕನಾಗದೆ ಅದನ್ನು ಪೋಷಿಸುವ ರಕ್ಷಕನಾಗಬೇಕೆಂಬುದು ಇದರ ಅರ್ಥ. ಏಕೆಂದರೆ ವೃಕ್ಷೋ ರಕ್ಷತಿ ರಕ್ಷಿತಃ, ಮರಗಳನ್ನು ಗಿಡಗಳನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂಬುದು ಇದರ ಅರ್ಥ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀಗಂಧ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕೋಗಿಲೆ ಪದ ಜಾನಪದ, ಇದು ಮನು ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಸುಧಾರಾಣಿ ಅವರ ಒಂದು ಜೋಡಿಯ ಚಿತ್ರ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಥ ಸಪ್ತಮಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಶಿಲೆಗಳು ಸಂಗೀತವ ಹಾಡಿದೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ನಿವೇದಿತಾ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ, ಅಂದರೆ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಧುರಿ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಹನಿ ಹನಿ ಜೋರಿಗೆ, ಇದು ಘಟರಂಗೇಗೌಡ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಸಂಗೀತ ರಾಜ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ವಿನೋದ್ ಆಳ್ವ ಹಾಗೂ ಗೀತಾ ಅವರ ಒಂದು ನಟನೆಯ ಚಿತ್ರ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
7: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಜಪತಿ ಗರ್ವಭಂಗ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮದುವೆಯ ವಯಸ್ಸು ಎನ್ನುವಂತಹ ಒಂದು ಗೀತೆಯನ್ನ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1989 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನುರಾಗದ ಅಲೆಗಳು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

3.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ತಾಯಿಯೇ ನನ್ನ ದೇವರು ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ದೇವರ ಗುಡಿಯಲ್ಲಿ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಂಕರ್ ನಾಗ್ ಹಾಗೂ ಪಲ್ಲವಿ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕಿಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂದದ ಅರಮನೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಓ ನನ್ನ ಪ್ರೇಯಸಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬರೀ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನುಕೂಲಕಬ್ಬ ಗಂಡ ಚಿತ್ರದ ಒಂದು ಗೀತೆ, ಮಳೆಯಿಂದ ಬಾನು ಭೂಮಿ ಎನ್ನುವಂಥ ಒಂದು ಗೀತೆಯನ್ನು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶಿವ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ವಿದ್ಯಾಶ್ರೀ ಅವರ ಒಂದು ನಟನೆಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಜಪತಿ ಗರ್ವಭಂಗ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಒಲಿದ ಸ್ವರಗಳು ಎನ್ನುವಂತ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು ಚಿವುದಯಶಂಕರ್ ಅವರ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. 1989 ತೆರೆ ಕಂಡಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಪ್ನ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಅರ್ಪಣೆ ನಿನಗೆ ಅರ್ಪಣೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು 1980 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಉಳಿವ ಗೆಜ್ಜೆನಾದ.

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆದುದೆಂದು ತುಟಿಯ ಜೇನ ಸಾರ.

ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಸ್ತಿಕ್ ಚಿತ್ರದ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಉಪೇಂದ್ರ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ನೇಹಿತರು ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕಡುಗರೆ, ಇದೀಗ ಪಕ್ಕದ ಮನೆ ಹುಡುಗಿ ಚಿತ್ರದ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೂ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರು ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತರಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟ ನಾಮ ಕಲಿಯೋಳು ವೇಮ ಅಂದ್ರೆ ಪಾಪಗಳು, ಕತತೆ ಅಂದ್ರೆ ನಾಶವಾಗತಕ್ಕಂಥ ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತ.

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲೋಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯಸ್ಥ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹಿತ ತಿಂತ್ರಣಿ ವೃಕ್ಷ ಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದಾರೆ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನು ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು ಮಾತ್ರವಲ್ಲದೆ

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸಿದ ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನವ ದೊರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೊಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನಿಗೆ, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡುತ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗೃಹದಲ್ಲಿ ಹಾಕಿ ಹೋಗ್ರಿ, ನಾವೇನು ಅಪರಾಧ ಮಾಡಿದೀವಿ ಅಂತ ನಮಗೆ ಈ ನೆಲ ಮಾಳಿಗೆ ವಾಸ ಬಂತು. ಬೆಂದಳೆ ನಿಂಬೆ ತ್ರಿಷೆ ಹಸಿ ಬೀಗಿ, ಅವಳು ಹಸಿರಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ, ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯ್ತು ಕ್ಷೀಣಿಸಲು ಪ್ರಾಣ, ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವಾದ ಸಂಸ್ಕಾರ ಮಾಡೋರು

ಶವ ಅಪ್ಪಿಹುದು ಮುಕ್ತೆ ಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ, ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನು, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯೆಯಲ್ಲ ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು? ಪ್ರಸವವಾಯಿತೆ? ಗಂಡು ಮಗುವೆ? ಅಥವಾ ಯಾವ ಮಗು ಹೊಡೆದಳು? ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕನಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಡಿಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀರು ಚಿಮ್ಮಿತು. ರಾಜನಿ ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿ ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಕೊಂಡ ಮಡಿಲಿ. ಮತ್ತಾನು ಬದುಕೋದಿಲ್ಲ, ಇದನ್ನಪ್ಪಿಕೊಂಡು ಇದರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ ಮನಸ್ಸು

हे श्रीनिवासा गोविंदा हे प्रभो सप्त पर्वतवाद सप्तगिरिवासा नान बदुकबारदेंबुदागि आ अस्थिगळु ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೇನೆ. ಆದರೆ ಶ್ರೀನಿವಾಸ ಎಂಥ ಕರುಣ! ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದಾಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದಾರೆ. ಆ ಬ್ರಾಹ್ಮಣಿ ಹಿಂದೆ ಹೇಗಿದ್ರು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ, ದಾಸರು ಹೇಳ್ತಾರೆ.

శ్రీనివాస గోవింద వెంకట రమణ గోవింద నామ సంకీర్తన నడయుతా ఇది. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥ ಪ್ರಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆಯಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ, ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ್ರ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೆ ಏನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡುದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮ

ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ನಾಮ ಸಂಕೀರ್ತನ ನಡೆಸ್ತಾ ಇದ್ದಾನೆ. ಆ ಕುಂಬಾರನ ಹೆಸರು ಭೀಮ ಅಂತವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂತಹ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತ.

ಪುಷ್ಕರ ನೀರು ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತೆ. ಅದರ ಮಹಿಮೆ ಹೇಳುವಾಗಂದ್ರು ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತೆ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ. ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ಧ, ದಾಸರು ಶ್ರಾದ್ಧ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂಥ ಭಕ್ಷ್ಯ ಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಗೆ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥದ್ದು. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನು ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ, ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ, ಯಾರು ಸಿಗಲಿಲ್ಲ ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ. ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿಲ್ಲ, ದೇವರ ಪೂಜೆಗಾಗಿ, ಶ್ರಾದ್ದ ಅಂದ್ರೆ ದೇವರ ಪೂಜೆ, ಆ ಪಿತೃಂತರಿಗೆ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ. ಆ ಶ್ರೀನಿವಾಸ ಎಲ್ಲರ ಅಪ್ಪ, ಅವ ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾರ್ಯ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ, ಅಪ್ಪ ತುಪ್ಪ ಸಿಗಲಿಲ್ಲ. ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತ ರೂಪದಿಂದ ಬಂದು ಹೋಗ್ಬಿಟ್ಟಿದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕುಲದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವವರೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡ್ತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾವನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ. ಬಂದು ದರ್ಶನ ಕೊಡ್ಲಿಲ್ವೆ? ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡದೆ ಹಿರಿಯರಿಗೆ ಹಿರಿಯರಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ.

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ. ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು

ದಾಸರುಗಳು ಪರಮಾತ್ಮನಲ್ಲಿ ಏಕವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕವಚನದಲ್ಲಿ ಅವರನ್ನು ಮಾತನಾಡ್ತಾರೆ. ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ, ಆ ಗೋದಾವರಿ ತೀರದಲ್ಲಿ

ಗೋದಾವರಿ ನದಿಯ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತಾನೆ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದ್ರೆ ಶಿಕ್ಷಣ ಅಂತ ಅರ್ಥ. ಶಾಸ್ತ್ರ ವಿಧಿ ಮುತ್ಸರ್ಜ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾಪ್ರವೃತ್ತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಈ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹಾತ್ಮರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂತಹ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.

ಉದಕದಲ್ಲಿರುವ ಉದರಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ರುದ್ರದೇವರು

ಈ ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರ್ತಕ್ಕಂಥ ಪೂರಿಸಿ

ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲಾ ಕಪಿಲಾ ಅಂತ ಅವನ ಹೆಸರನ್ನು ಪ್ರಾತಃ ಕಾಲದಲ್ಲಿ ಉಚ್ಚರಿಸುತ್ತಾ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಆದ. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವ ಅಂತ ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶವಂತು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಅಥವಾ ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನು ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿ ಅನ್ಕೊಂಡ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೆ ಇಂದ್ರ ಪಡೆಗೆ ಭಗ ಚಂದ್ರ ವ್ಯಗೋ ಕಾಳೋ ನಾರಚುಗೋ ಅರೆ ನಾರಚುಗೋ ಭಜನೆರೋ ಚಾಳೋ ಅರೆ 60,000 ವರ್ಷ ವಿಶ್ವಾಮಿತ್ರ ಕೀದೋ ಉತೋ ತಪ ಅರೆ ಕಜ ಬಾಯಿ ಆಯಿ ಓರಕನ ವಿದ್ಯಾ ವೇಗಿ ಗಪ್ಪ ಅರೆ ಭಸ್ಮಾಸೋರ್ ಮೌನಿರ ಸೋಬಾನ್ ಬಳನ್ ವೇಗೋ ಖಾಕ
1: ವಾ ಭಾಯಿ ವಾ.

ಬಂದಾಳ ಸವಿತ್ರ. ಅರೆ ಪತಿ ದೇವೇನ ಏಮ್ ರಾಜಾ ಲೇರೋ ಜರೆ ಹತೆ ಮಾಹಿತಿ ಲಾಯಿರೆ ಛಡಾನ ಆತ್ರಿ ತಾಕತ್ ವೇತಿರೆ ಓರೇಕನ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಪಂಡಿತ್ ಡಾಕ್ಟರ್ ಪುಟ್ರಾಜ್ ಅಜ್ಜವರನ್ನ ನಮಸ್ಕರಿಸಿ ಹಾಗೂ ನಮ್ಮ ಅನುಭವಗಳಾದ ಪಂಡಿತ್ ಸೋಮನಾಥ್ ಮರಳುಸರ್ ಅವರಿಗೂ ನಮಸ್ಕರಿಸಿ, ಪ್ರಥಮದಲ್ಲಿ ಬೆಳಗಿನ ಸಮಯ ಆಗಿದ್ದರಿಂದ ರಾಗ ಕೋಮಲ್ ರಿಷಬ್ ಆಸ ಅವರನ್ನ ಪ್ರಸ್ತುತಪಡಿಸ್ತೀವಿ. ನಮ್ಮ ತಾಯಿಯವರು ಶ್ರೀಮತಿ ದಿಶಾ ಗರ್ಲಾಪುರ್ ಅವರು ತಂಬೂರಿ ಸಾಧ್ಯದಲ್ಲಿ ಸಾಧ್ಯವಿದೆ, ಅವ್ರಿಗೂ ನನ್ನ ನಮಸ್ಕಾರಗಳು ಕೇಳ್ತೇನೆ. ರಾಗ ಕೋಮಲ್ ರಿಷಬ್ ಆಸ ಅವರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತೇವೆ.

ஒரு

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
9: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಾಣ ಬಂದ ಮನೆಗೆ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದುವೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾಗದ ಬಂದಿದೆ ಎನ್ನುವಂಥ ಒಂದು ಅದ್ಭುತವಾದಂಥ ದಾಸರ ಪದವನ್ನು ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ದಾಸರ ಪದವನ್ನ ರಂಗ ನಾಯಕನೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

അർച്ചം അർച്ചയാമി കദാ അർച്ചം.

ಪ್ರಿಯ ಶೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೃಂದಾವನವೇ ಮಂದಿರವಾಗಿಹ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.